ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಭಾದ್ರಪದ ಮಾಸದ 29ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಭಾನುವಾರ. ಸಮಯ 5:56:48. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನೀತ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಸಾಹಿತ್ಯ ನಮ್ಮಲ್ಲಿನ ಕೊರೆಯನ್ನು ತೋರಿಸುತ್ತದೆ. ಅದು ಉನ್ನತಿಯ ಸಾಧನೆಗೆ ಪ್ರೇರಣೆ, ಮನುಷ್ಯನ ಹೃದಯಕ್ಕೆ ನವ ಚೈತನ್ಯ ನೀಡುತ್ತದೆ ಹಾಗೂ ಹೃದಯವನ್ನು ಶುದ್ಧಗೊಳಿಸುತ್ತದೆ. ಹೀಗೆಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ವೆಂಕನಗೌಡ ವಟಗಲ್, ಇದು ರಾಯಚೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ಕನ್ನಡ ಚಿತ್ರಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಿಲಯದಿಂದ ಕೊಡವಸಿರಿ ನಾಟಕ ಬಯತ್ ಕಾಲ, ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಳ್ಳಿಯಡ ಡಾಟಿಪೂವಯ್ಯ, ಪ್ರಸ್ತುತಿ ಮಡಿಕೇರಿ ದೇಚೂರು ಚಂಗಾದಿಯದ ಸಂಘದ ಸದಸ್ಯರು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222588, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 10:30 ಗಾನಭಜಾನ, 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೆಎನ್ ಸಂತೋಷ್, ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222588 ಹಾಗೂ 2281299. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಬದುಕಿನ ಬಂಡಿಗೆ ಭರವಸೆಯ ಚಕ್ರ, ಸುನಿತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲ್ಝೈಮರ್ ಅಥವಾ ಮರೆವಿನ ಕಾಯಿಲೆಯ ಲಕ್ಷಣ ಮತ್ತು ಚಿಕಿತ್ಸೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನಿಖಿತ್ ಹ್ಯಾಂಪರ್. ಇದು ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ, ಪ್ರಗತಿ ಪಥ, ವಿಷಯ ಪ್ರತಿ ಹನಿಗೆ ಹೆಚ್ಚು ಬೆಳೆ. 1:20 ನಿಲಯದಿಂದ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ರಚಿತ್ತಾರ, ಶಂಕರ ಶಾನ್ಬೋಗ್ ಗಾಯಕರು ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ, ಸಂದರ್ಶಕರು ಸುಬ್ರಾಯ ಸಂಪಾಜೆ. 1:40 ಪ್ರಚಲಿತ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಬೆಂಗಳೂರು ಕೇಂದ್ರದಿಂದ ಕಾವ್ಯ ವಾಚನ, 3:00 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ,

0: ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾ ವೃಂದ ಅಡ್ಡೆನಡ್ಕ ಬಂಟ್ವಾಳ ದಕ್ಷಿಣ ಕನ್ನಡ. 4 ಗಂಟೆಗೆ ಕಲಿಸು ಗುರುವೇ ಕಲಿಸು, ನುರಿತ ಶಿಕ್ಷಕರನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಮಾಲಿಕೆಯಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೋಹಾ ವಿವೇಕ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಹಾಗೂ ಕಡೆಯ ಕಂತು. ಪ್ರಸ್ತುತಿ ಹೆಚ್ಜೆ ವಿಶಾಲಾಕ್ಷಿ, ನಿರ್ವಹಣೆ ಎಂ ಶಕುಂತಲಾ. 4:30ಕ್ಕೆ ನೆನಪು ನಿನ್ನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಯುವವಾಣಿ ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದ ಕಿವಿಮಾತಾಗಿರುವ ನೀತಿ ಕಥೆಗಳು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51ಕ್ಕೆ ಕೃಷಿರಂಗ, ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಗೋಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಮಾರುಕಟ್ಟೆ ಧಾರಣೆ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಕನ್ನಡದಲ್ಲಿ ಭಾಷಣ, ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಗೌತಮ್ ಜೋತ್ಸ್ನ ಅವರಿಂದ ಭಾಷಣ. ಇದು ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Renu Kataria. Prime Minister Narendra Modi has distributed more than 51,000 appointment letters to newly appointed youth in various government organizations at the 20th Rozgar Mela through video conferencing. Speaking on the occasion, Mr. Modi emphasized the pivotal role of youth in building a developed and self-reliant India. He said that in recent years, the central government has consistently focused on equipping the youth with the skills and opportunities needed to prepare for the future.
2: बीते वर्षों में भारत सरकार का निरंतर जोर युवाओं को भविष्य के लिए तैयार करने पर रहा है. नेशनल एजुकेशन पॉलिसी, स्किल इंडिया मिशन, प्रधानमंत्री कौशल विकास योजना या अप्रेंटिसशिप को बढ़ावा देने का प्रयास. हमारी कोशिश है कि युवाओं की पढ़ाई और उनकी स्किल्स बदलती इकोनॉमी की जरूरतों के साथ चले. जैसे एक उदाहरण है पीएम सेतु. इस योजना के माध्यम से 60,000 करोड़ रुपए के निवेश से 1,000 सरकारी आईटीआईस को आधुनिक बनाया जा रहा है. इसमें इंडस्ट्री की सीधी भागीदारी सुनिश्चित की गई है.
1: Akhil Bharatiya Vidyarthi Parishad ABVP has secured 3 major posts in the Delhi University Students Union DUSU elections. ABVP's Yash Dabas won the post of president, while Riya Chavri secured victory for secretary and Lakshya Raj Singh for joint secretary. However, independent candidate Dipanshu Shaukeen emerged victorious for the position of vice president. Defence Minister Rajnath Singh and Home Minister Amit Shah have congratulated ABVP for the success in the DUSU elections. Mr. Singh said this victory is a symbol of the unwavering faith of the youth in the nation first policy. In his message, Mr. Shah said that this victory reflects the unwavering trust of the youth in ABVP's ideology of nation first and its commitment to student welfare. BJP President Nitin Naveen said this victory reflects the youth's continued faith in positive and constructive student politics rooted in the spirit of nation first. He said it shows their strong resolve to contribute to the vision of a Viksit Bharat. The Nasha Mukt Yuva for Viksit Bharat 100 Weeks Nasha Mukt Yuva Abhiyan will witness a major nationwide youth mobilization today. The Ministry of Youth Affairs and Sports said that Rashtriya Sankalp Samaroh is being organized across 1,067 locations in the country. It added that this program will be organized across 471 district My Bharat offices along with 596 locations of partner

ಆಕಾಶವಾಣಿ ಮಡಿಕೇರಿ, ಸಮಯ 6:10. ಇನ್ನು ಮುಂದೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಸವಣ್ಣ ಅವರ ವಚನ ಹಾಡಿದ್ದಾರೆ ಶಶಿಧರ್ ಕೋಟೆ.

ಉದಯ ರಾಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಉಳಿಯಡ ದಾಟಿಪೂವಯ್ಯ ಅವರ ರಚನೆ, ಹಾಡಿದ್ದಾರೆ ಅಜಯ್ ವಾರಿಯರ್.

ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಸಂತೋಷ್ ಕೆಎನ್. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ.

ಮಧ್ಯಾಹ್ನ 1:20 ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ರಚಿತ್ತಾರ. ಶಂಕರ ಶಾನ್ಭೋಗ್ ಗಾಯಕರು ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಸುಬ್ರಾಯ ಸಂಪಾಜೆ. ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಚಿಂತನ ವೆಂಕನಗೌಡ ವಟಗಲ್ ಅವರಿಂದ.
1: ಮಕ್ಕಳ ಮನಸ್ಸು ನೀರಿನಂತೆ, ನಾವು ಯಾವ ಆಕಾರಕ್ಕೆ ಸುರಿದರೆ ಆ ರೀತಿ ನಿಲ್ಲುವುದು, ಇಲ್ಲವಾದಲ್ಲಿ ತನ್ನೆಚ್ಚೆಯಂತೆ ಹರಿದು ಹೋಗಿ ಪೋಲಾಗುವುದು. ಮಕ್ಕಳ ಪೂರ್ಣ ಬೆಳವಣಿಗೆ ಅವರ ಸುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಮಗುವಿನ ಮನಸ್ಸು ಮುಗ್ಧತೆ ಆಗರ, ಒಂದು ಹಂತದವರೆಗೂ ಅದೇ ಮಗುವಿನೊಳಗಿನ ಆಕರ್ಷಣೆ. ಈ ಮುಗ್ಧತೆ ಇಂದಿನ ಮಕ್ಕಳಲ್ಲಿ ಮಾಯವಾಗಿ ಹೋಗಿದೆ. ಇತ್ತೀಚೆಗೆ ಮಕ್ಕಳು ಯಾವ ಹಂತದಲ್ಲಿಯೂ ಏನೂ ತಿಳಿಯದ ಮುಗ್ಧರು ಎಂದು ಎನಿಸುವುದೇ ಇಲ್ಲ. ಇದಕ್ಕೆ ಕಾರಣ ಬದಲಾಗುತ್ತಿರುವ ಆಧುನಿಕತೆ ಹಾಗೂ ಮಗುವಿನ ಮೇಲೆ ಪ್ರಭಾವ ಬೀರುವ ವಾತಾವರಣ. ಮುಖ್ಯವಾಗಿ ಕುಟುಂಬ ಮಗುವಿನ ಬೆಳವಣಿಗೆಗೆ ಸಂಪೂರ್ಣ ಅನುಕರಣೀಯವಾದದ್ದು. ಅದು ಮೊದಲು ಅನುಸರಿಸುವುದು ತನ್ನ ಕುಟುಂಬವನ್ನ, ಅಂದ್ರೆ ತನ್ನ ತಂದೆ ತಾಯಿ ಹಾಗೂ ಒಡಹುಟ್ಟಿದವರನ್ನ. ಮನೆಯವರಲ್ಲಿನ ನಡವಳಿಕೆಗಳು ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಮಗು ಎಂದರೆ ಅದೊಂದು ಕುತೂಹಲದ ಬೀಡು. ಅದರಲ್ಲೂ 5 ರಿಂದ 13 ರವರೆಗಿನ ಮಕ್ಕಳಲ್ಲಿ ಈ ಕುತೂಹಲ ಅಪರಿಮಿತವಾದುದು. ಎಲ್ಲವನ್ನೂ ಕಲಿಯಬೇಕೆಂಬ ತಿಳಿಯಬೇಕೆಂಬ ವಯಸ್ಸು. ಇನ್ನು ಚುರುಕಾಗಿರುವ ಮಕ್ಕಳಲ್ಲಿ ಈ ಕುತೂಹಲ ತುಸು ಅತಿ ಎನಿಸುವಷ್ಟು ಹೆಚ್ಚಾಗಿರುತ್ತದೆ. ತಂದೆ ತಾಯಿಗಳು ಇದನ್ನ ಪ್ರೋತ್ಸಾಹಿಸಬೇಕು. ಮಕ್ಕಳ ಕುತೂಹಲ ತಣಿಸಬೇಕಾದರೂ ಅವರ ಕರ್ತವ್ಯ ಹಾಗೆಂದು ಅದನ್ನು ಇನ್ನೂ ಮುಂದೆ ಹೋಗಿ ನಮ್ಮ ಮಗು ಎಲ್ಲವನ್ನೂ ತಿಳಿಯಲಿ, ಅವರ ಮನಸ್ಸಿನಲ್ಲಿ ಕುತೂಹಲಗಳೇ ಉಳಿಯಬಾರದೆಂದು ಆ ವಯಸ್ಸಿಗೆ ಎಲ್ಲ ಸಂಪನ್ಮೂಲಗಳನ್ನು ನೀಡುವುದು ತಪ್ಪು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಎಲ್ಲವನ್ನೂ ಕಲಿಯಲಿ, ಎಲ್ಲ ವಿಷಯಗಳು ತಿಳಿದಿರಲಿ ಎಂಬ ಆಸೆ. ಅದಕ್ಕಾಗಿ ಅವರಿಗೆ ಬೇಕಾದ ಎನ್ಸೈಕ್ಲೋಪೀಡಿಯಾಗಳು, ವಿಕಿಪೀಡಿಯಾ, ಇಂಟರ್ನೆಟ್ ಎಲ್ಲವನ್ನೂ ಒದಗಿಸಿಬಿಡುತ್ತಾರೆ. ಇದರಿಂದ ಆಗುವ ತೊಂದರೆಗಳು ಅವರ ಮನಸ್ಸಿಗೆ ಬಂದಿರುವುದಿಲ್ಲ. ಇಲ್ಲೊಂದು ಉದಾಹರಣೆಗೆ, 5ನೇ ತರಗತಿಯಲ್ಲಿನ ಒಬ್ಬ ಹುಡುಗನಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿದರು. ಆಗ ಆ ಮಗು ತನಗೆ ಬೇಕಾಗಿರುವ ವಿಷಯಗಳೊಂದಿಗೆ ಬೇಡವಾದ ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡಿತು. ಇದರಿಂದಾಗಿ ಮಗುವಿನ ಮುಗ್ಧತೆ ಮಾಯವಾಗಿ ತನಗೆ ಎಲ್ಲ ಗೊತ್ತು ಎಂಬ ಭಾವನೆ ಬೆಳೆಯಿತು. ಆ ಮಗು ಸೆಕ್ಸ್ ಎಂಬ ವಿಷಯವಾಗಲಿ, ಸೈಕಾಲಜಿ ಎಂಬಂತಹ ತರ್ಕವಾಗಲಿ ಸಾಮಾನ್ಯವಾಗತೊಡಗಿತು. ಇದೇ ವಿಷಯವನ್ನ ತನ್ನ ಸಹಪಾಠಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿತು. ಒಮ್ಮೆ ತರಗತಿಯಲ್ಲಿ ಸೆಕ್ಸ್ ಎಂಬ ವಿಷಯದ ಬಗ್ಗೆ ಮಕ್ಕಳಲ್ಲಿ ಉಂಟಾದ ಚರ್ಚೆ ಶಿಕ್ಷಕಿಯವರೆಗೂ ಹೋಯಿತು. ಅದು ಆ ವಯಸ್ಸಿನ ಮಕ್ಕಳು ತಿಳಿಯುವಂತಹ ವಿಷಯವಲ್ಲ ಆಗಿದ್ದರಿಂದ ಆ ಶಿಕ್ಷಕಿ ಹುಡುಗನನ್ನ

0: ಎಂದು ಬೈದರು. ಇಂತಹ ವಿಷಯಗಳನ್ನ ಕ್ಲಾಸ್ನಲ್ಲಿ ಚರ್ಚೆ ಮಾಡಬಾರದೆಂದು ತಿಳಿ ಹೇಳಲು ಪ್ರಯತ್ನಿಸಿದರು. ಇದರಿಂದ ಹುಡುಗನ ಮನಸ್ಸು ಇನ್ನೂ ಗೊಂದಲಕ್ಕೆ ಒಳಗಾಯಿತು. ಇದರಲ್ಲಿ ತಪ್ಪೇನು, ಇದನ್ನು ನಾನೇಕೆ ತಿಳಿಯಬಾರದು ಎಂಬ ಗೊಂದಲಕ್ಕೆ ಬಿದ್ದ ಹುಡುಗ ಅದೇ ವಿಷಯದ ಕಡೆಗೆ ಇನ್ನೂ ಹೆಚ್ಚು ಗಮನ ಕೊಡಲು ಶುರು ಮಾಡಿದ. ಇದರೊಂದಿಗೆ ಬೇರೆ ಮಕ್ಕಳ ಮನಸ್ಸು ಇದರಲ್ಲೇನೋ ಕೌತುಕವಿದೆ ಎಂದು ಇಡೀ ತರಗತಿಯ ಮಕ್ಕಳು ಆ ವಯಸ್ಸಿಗೆ ಬೇಡದ ವಿಷಯದ ಬಗ್ಗೆ ತರ್ಕಿಸಲು ಶುರು ಮಾಡಿದರು. ಇದರಲ್ಲಿ ತಪ್ಪು ಯಾರದು? ತಮ್ಮ ಮಗುವಿಗೆ ಎಲ್ಲವನ್ನೂ ಕಲಿಸಬೇಕೆಂಬ ಪೋಷಕರದೇ ತಪ್ಪು. ಹಾಗಾಗಿ ಮಕ್ಕಳ ಮುಗ್ಧತೆ ಕಾಪಾಡುವಲ್ಲಿ ಪೋಷಕರು ಹೆಚ್ಚು ಗಮನ ಕೊಡಬೇಕು. ಮಗುವಿಗೆ ಸಮಾಧಾನ ಎನಿಸುವಂತಹ ಪರಿಕಲ್ಪನೆ ಮಾತ್ರವೇ ನೀಡಬೇಕು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
1: ಕಾಳುಮೆಣಸು ಬೆಳೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಕೀಟಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಕೀಟಗಳಲ್ಲಿ ಪೊಳ್ಳು ದುಂಬಿ ಅಥವಾ ಪೊಳ್ಳು ಬೀಟಲ್ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಕೀಟಪೀಡೆ. ಈ ಕೀಟದ ಪ್ರೌಢ ದುಂಬಿಗಳು ಮುಖ್ಯವಾಗಿ ಈ ಕರಿಮೆಣಸು ಬೆಳೆಯ ಎಳೆಯ ಎಲೆಗಳು ಮತ್ತು ಕೊತ್ತುಗಳನ್ನು ತಿಂದು ನಾಶ ಮಾಡ್ತವೆ. ಮರಿಗಳು ಬಳ್ಳಿಗಳ ಒಳಗಿನ ಅಂಗಾಂಶಗಳ ಮೇಲೆ ಅವು ಅಭಿವೃದ್ಧಿಯಾಗಿ ಅವುಗಳನ್ನು ಸೇವಿಸ್ತವೆ. ಈ ಪೊಳ್ಳು ದುಂಬಿಗಳ ಹಾವಳಿಗೆ ತುತ್ತಾದಂಥ ಕೊತ್ತುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ, ಆನಂತರ ಒಣಗ್ತವೆ. ಕರಿಮೆಣಸಿನ ಕಾಯಿಗಳು ಮತ್ತು ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ ಮತ್ತು ಅವುಗಳನ್ನು ನಾವು ಒತ್ತಿದಾಗ ಅವು ಪುಡಿಪುಡಿಯಾಗ್ತವೆ. ಈ ಪೊಳ್ಳು ಎನ್ನುವಂಥದ್ದು ಟೊಳ್ಳು ಎನ್ನುವಂಥ ಪದದಿಂದ ಬಂದಿರುವಂಥದ್ದು. ಮುಖ್ಯವಾಗಿ ಎಲ್ಲೆಲ್ಲಿ ನಮ್ಮ ಕರಿಮೆಣಸಿನ ತೋಟದಲ್ಲಿ ನೆರಳು ಜಾಸ್ತಿ ಇದೆ ಅಂತಹ ಕಡೆಗಳಲ್ಲಿ ಈ ಪೊಳ್ಳು ದುಂಬಿಯ ಹಾವಳಿ ಹೆಚ್ಚಾಗಿರುತ್ತೆ. ಈ ಪೊಳ್ಳು ದುಂಬಿಗಳ ಸಂಖ್ಯೆ ಕರಿಮೆಣಸಿನ ತೋಟಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಾಗಿರುತ್ತೆ. ಈ ಪೊಳ್ಳು ದುಂಬಿಗಳ ನಿರ್ವಹಣೆಗೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ತೋಟಗಳಲ್ಲಿ ಈ ಪೊಳ್ಳು ದುಂಬಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ, ಹಾವಳಿಯನ್ನು ಕಡಿಮೆ ಮಾಡೋದಕ್ಕೆ ನಾವು ನೆರಳಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕಗಳನ್ನು ಕೂಡ ಸಿಂಪಡಣೆ ಮಾಡಬೇಕು. ಇದಕ್ಕೋಸ್ಕರ ನಾವು 0.5 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ವರ್ಷಕ್ಕೆ 2 ಸಾರಿ ಜೂನ್ ಜುಲೈ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಯನ್ನು ಮುಖ್ಯವಾಗಿ ನಾವು ಕೊತ್ತುಗಳ ಮೇಲೆ ಮತ್ತು ಬಳ್ಳಿಗಳು ಮತ್ತು ಎಲೆಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಯನ್ನು ನಾವು ಮುಖ್ಯವಾಗಿ ಈ ಕರಿಮೆಣಸಿನ ಎಳೆ ಕುಡಿಗಳು, ಬಳ್ಳಿಯ ಎಳೆ ಭಾಗಗಳು ಮತ್ತು ಹೊಸ ಎಲೆಗಳು ಮತ್ತು ಕೊತ್ತಿಗೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಬೇವು ಆಧಾರಿತ ಕೀಟನಾಶಕವನ್ನು ಕೂಡ ಬಳಸ್ಕೋಬಹುದು. ಬೇವು ಆಧಾರಿತ ಕೀಟನಾಶಕವನ್ನು ಬಳಸ್ಕೊಳ್ಳೋದಾದರೆ ಪ್ರತಿ ಲೀಟರ್ ನೀರಿಗೆ 6 ಮಿಲಿಲೀಟರ್ನಷ್ಟು ಈ ಬೇವು ಆಧಾರಿತ ಕೀಟನಾಶಕವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಬೇವು ಆಧಾರಿತ ಕೀಟನಾಶಕದ ಸಿಂಪರಣೆಯನ್ನು ನಾವು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾಗತ್ತೆ. ಈ ಪೊಳ್ಳು ದುಂಬಿಗಳು ಕರಿಮೆಣಸಿನ ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತವೆ, ಹಾಗೆಯೇ ಈ ಕೊತ್ತುಗಳಲ್ಲೂ ಕೂಡ ಕಾಣಿಸ್ಕೊಳ್ತವೆ. ಇವುಗಳಿಗೆ ನಾವು ಚೆನ್ನಾಗಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಕರಿಮೆಣಸು ಕುಡಿಕೊರಕ ಮತ್ತೊಂದು ಕೀಟಪೀಡೆ. ಇದು ಮುಖ್ಯವಾಗಿ ನಾವು ಹೊಸ ತೋಟಗಳನ್ನು ಮಾಡಿಕೊಂಡಿರುವಾಗ ಹೊಸ ಗಿಡಗಳಲ್ಲಿ ಎಳೆ ಬೆಳವಣಿಗೆಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕರಿಮೆಣಸಿನ ಬಳ್ಳಿಯ ತುರಿಯಲ್ಲಿರುವಂತಹ ಕುಡಿಗಳನ್ನು ಹಾನಿ ಮಾಡುತ್ತೆ. ಆ ಕುಡಿಗಳ ಮೇಲೆ ಇವು ದಾಳಿ ಮಾಡಿ

0: ಒಳಗಿನ ಅಂಗಾಂಶಗಳನ್ನು ತಿಂತವೆ. ಇದರಿಂದ ಆ ಕುರಿಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ, ನಂತರ ಅವು ನಾಶ ಆಗ್ತವೆ. ಹೊಸ ಹೊಸದಾಗಿ ಬಂದಂಥ ಕರಿಮೆಣಸು ಕುಡಿಗಳ ಮೇಲೆ ಈ ಕುಡಿಕೊರಕ ದಾಳಿ ಮಾಡಿದಾಗ ಆ ಬಳ್ಳಿಯ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಈ ಕರಿಮೆಣಸು ಕುಡಿಕೊರಕದ ಹಾವಳಿ ಜುಲೈನಿಂದ ಅಕ್ಟೋಬರ್ವರೆಗೆ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಈ ಕರಿಮೆಣಸಿನ ಬಳ್ಳಿನಲ್ಲಿ ನಾವು ರಸಭರಿತ ಕಾಂಡಗಳನ್ನು ಈ ಸಂದರ್ಭದಲ್ಲಿ ಅಂದರೆ ಜುಲೈನಿಂದ ಅಕ್ಟೋಬರ್ವರೆಗೆ ಹೆಚ್ಚಾಗಿ ಕಾಣಬಹುದು. ಆದ್ದರಿಂದ ಈ ಕರಿಮೆಣಸು ಕುಡಿಕೊರಕ ಕೀಟ ಈ ಜುಲೈನಿಂದ ಅಕ್ಟೋಬರ್ವರೆಗೆ ಹೆಚ್ಚಾಗಿರುತ್ತೆ. ಈ ಕರಿಮೆಣಸು ಕುಡಿಕೊರಕದ ನಿರ್ವಹಣೆಗಾಗಿ ನಾವು ಕ್ವಿನಾಲ್ಫಾಸ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ನಾವು ತುದಿಯಲ್ಲಿರುವಂತಹ ಎಳೆ ಕುಡಿಗಳು ರೆಂಬೆಗಳು ಇವುಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದೇ ಸಿಂಪರಣೆಯನ್ನು ನಾವು ಒಂದು ತಿಂಗಳ ಅಂತರದಲ್ಲಿ ಜುಲೈನಿಂದ ಅಕ್ಟೋಬರ್ವರೆಗೆ ಕೈಗೊಳ್ಳಬೇಕಾಗತ್ತೆ. ಇದರಿಂದ ಹೊಸದಾಗಿ ಬರುವಂತಹ ಕೊನೆಗಳನ್ನು ಕುಡಿಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಸಾಮರ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಶ್ರೋತೃಗಳೇ ಗಮನಿಸಿ, ಈ ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದ ಕಿವಿ ಮಾತಾಗಿರುವ ನೀತಿಕತೆಗಳು. ಈ ಕಾರ್ಯಕ್ರಮದ ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಮಧ್ಯಾಹ್ನ 3 ಗಂಟೆಗೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾ ವೃಂದ ಅಡ್ಯನಡ್ಕ ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆ.

ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ಹಾಗಾದರೆ. ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಸ್ವರ ಮಾಧುರ್ಯ. ಇಂದು ತ್ಯಾಗರಾಜರ ಕೃತಿ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯಲ್ಲಿ ಕಾಮವರ್ಧಿನಿ ರಾಗ ಆದಿತಾಳ

ಇದುವರೆಗೆ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಯನ್ನು ಕಾಮವರ್ಧಿನಿ ರಾಗ ಆದಿತಾಳದಲ್ಲಿ ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಶ್ರೋತೃಗಳಿಗೆ ಗಮನಿಸಿ, 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು 2ನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು 15 ಒಳಗೆ ಸಲ್ಲಿಸಬೇಕು ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ.

2026-27ನೇ ಸಾಲಿಗೆ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಡಿಕೇರಿ ಹಾಗೂ ಕುಶಾಲನಗರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಅರ್ಜಿಗಳನ್ನು ಆನ್ಲೈನ್ ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶ shp.karnataka.gov.in ಈ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳ 30. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಮಾಹಿತಿ ಕೇಂದ್ರ ಸೋಮವಾರಪೇಟೆ ವಿರಾಜಪೇಟೆ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಮೌಲಾನಾ ಆಜಾದ್ ಭವನ ಎಫ್ಎಂಸಿ ಕಾಲೇಜ್ ಹತ್ತಿರ ಮಡಿಕೇರಿ. ದೂರವಾಣಿ ಸಂಖ್ಯೆ 9972-7990-91 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

ಕೇಳುಗರೆ, ಈ ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಸಂತೋಷ್ ಕೆಎನ್. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258 ಹಾಗೂ 2281299.

ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ.
1: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ನಿಧಾನ ಸುದ್ದಿ. ದೊಡ್ಡ ಪುಲಿಕೋಟು ಗ್ರಾಮತ್ರ ಮುಕ್ಕಾಟೇರ ಪೌತಿ ತಿಮ್ಮಯ್ಯ ಚಿಮ್ಮಣ್ಣ ಎಂಗಡ ಪೊಣ್ಣು ಉಮ್ಮವ ಕಾವೇರಿ ಎಂಗ ನಿನಾದು ಮರಣಪಟ್ಟಿದ್ದು ಮುಕ್ಕಾಟೇರ ಬಿನ್ನು ಎಂಗಡ ಅಮ್ಮ 88 ಬಯತ್ರ ಉಮ್ಮವ ಕಾವೇರಿ ಎಂಗಡ ತಾಮನೆ ಗೋಪಟ್ಟಿ ಕೊಟ್ಟುಕತ್ತೀರ. ಆಖಿರಿ ಕಾರ್ಯ ಇಂದು ಪೊಲಕ 10 ಗಂಟೆರ ಒಳಿಯ ನಡಪ. ಸೂರ್ಲಭಿಕಾರಳನ್ನ ಅಡ್ಡಂಡ ಮೋಟಯ್ಯ ಕುಶಾಲು ಎಂಗ ನಿನಾದು ಮರಣಪಟ್ಟಿದ್ದು 74 ಬಯತ್ರ ಅಡ್ಡಂಡ ಮೋಟಯ್ಯ ಕುಶಾಲು ಎಂಗಡ ಆಖಿರಿ ಕಾರ್ಯ ಇಂದು ಮಜಂದ್ರ ಮೀದ ಅಡ್ಡಂಡ ಒಕ್ಕತ್ತೂಟುಂಗಳ ನಡಪ. ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಆರಗಲು ಮೊಟ್ಟೆ ಬಡಾವಣೆಯ ನಿವಾಸಿ ಕುಂಯ ಅವರ ಪತ್ನಿ ವೆಂಕಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 90 ವರ್ಷ ಪ್ರಾಯದ ವೆಂಕಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೆದಮಳ್ಳೂರು ನಿವಾಸಿ ಚಿನ್ನಸ್ವಾಮಿ ಅವರ ಪತ್ನಿ ಸದಿ ಅವರು ನಿನ್ನೆ ನಿಧನರಾಗಿದ್ದಾರೆ. 81 ವರ್ಷ ಪ್ರಾಯದ ಸದಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕೆದಮಳ್ಳೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ

ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಮೂರು ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. ಮೂರನೇ ರಾಷ್ಟ್ರೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿ ಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ ಮೂರು ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಮ್ಮ ಸರ್ಕಾರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯದ ಕರಾವಳಿಯ 364 ಕಿಲೋಮೀಟರ್ನೊಂದಿಗೆ ಮಲೆನಾಡನ್ನೂ ಸೇರಿಸಿ ಹೊಸ ಪರಿಸರ ಪ್ರವಾಸೋದ್ಯಮ ನೀತಿ ಜಾರಿಗೆ ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ನುಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯದಡಿ ರಾಜಿ ಸಂಧಾನಕ್ಕೆ ಯೋಗ್ಯವಾದ ಪ್ರಕರಣಗಳ ವಿಚಾರಣೆ ನಡೆಯಿತು. ಮೂರನೇ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಮತ್ತು ಟಿಎಂ ನದಾಫ್ ಅವರ ಎರಡು ಪೀಠಗಳಲ್ಲಿ ಒಟ್ಟು 660 ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗಿತ್ತು. ಆ ಪೈಕಿ ಒಟ್ಟು 201 ಪ್ರಕರಣಗಳನ್ನು 4,55,63,000 ರೂಪಾಯಿ ಪರಿಹಾರ ಆದೇಶದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಭಾರತದ ಕರಾವಳಿ ರಕ್ಷಣೆಗೆ ಎರಡು ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ನೌಕೆ ಸಾವಿತ್ರಿ ಬಾಯಿ ಫುಲೆಗೆ ಕಾರವಾರ ಬಂದರಿನ ಧಕ್ಕೆಯಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಧ್ವಜಾವತರಣದ ಬಳಿಕ ಕೋಸ್ಟ್ಗಾರ್ಡ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ತಟರಕ್ಷಕ ಪಡೆಯ ಉಪಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಮಿಶ್ರಾ ಕರಾವಳಿ ಕಾವಲು ಪಡೆಯ ಇತಿಹಾಸದಲ್ಲಿ ಸಾವಿತ್ರಿ ಬಾಯಿ ಫುಲೆ ನೌಕೆಯ ಕೊಡುಗೆ ಮತ್ತು ಪರಂಪರೆ ಸದಾ ಸ್ಮರಣೀಯವಾಗಿರಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ 31ನೇ ವಾರ್ಡ್ನ ಅಂಗನವಾಡಿ ಕೇಂದ್ರ 3ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹಾಗೂ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಡಾ ಎನ್ ಮಹೇಶ್ ಬಾಬು ಚಾಲನೆ ನೀಡಿದರು. ಗರ್ಭಿಣಿಯರು ಹಾಗೂ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಕುಟುಂಬಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಸ್ಥಳೀಯ ಉತ್ಪನ್ನ ಮತ್ತು ಸೇವೆಗಳಿಗೆ ಧ್ವನಿಯಾಗೋಣ, ಸ್ವಾವಲಂಬನೆಯ ಹೆಜ್ಜೆಗೆ ಜೊತೆಯಾಗೋಣ ಎಂಬ ಉದ್ದೇಶದಿಂದ

0: ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನೆಲದ ಜ್ಞಾನ, ಪರಂಪರೆ ಮತ್ತು ಪ್ರತಿಭೆಗೆ ಮೌಲ್ಯ ನೀಡುವ ಮನೋಭಾವ ಉದ್ದೀಪಿಸುವ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಉದ್ದಿಮೆಗಳ ಮೂಲಕ ಸ್ಥಳೀಯ ಕಲೆ, ಕೌಶಲ್ಯ, ರೈತರು, ಕುಶಲಕರ್ಮಿಗಳ ಸೇವೆ ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಚಿಂತನೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿಯೊಂದಿಗೆ ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ, ಕುಶಲಕರ್ಮಿಗಳ ಕೈಕೆಲಸಕ್ಕೆ ಗೌರವ ಹಾಗೂ ರೈತರ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೈಸೂರಿನ ಮಹಿಳಾ ನವೋದ್ಯಮಿ ಕೃಷಿಕ ಮಹಿಳೆ ಅನಿತಾ ಸದಾನಂದ ಅವರು ಮಮ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರ್ಗ್ಯಾನಿಕ್ಸ್ ಮಂಡ್ಯದಿಂದ ಪೌಷ್ಟಿಕಾಂಶ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮಾಮಾ ಮಿಲ್ಸ್ ರೂರಲ್ ಮಾರ್ಕೆಟ್ ಅಲ್ಲೂ ಬೆಳೀತಿದೆ. ನಮ್ಮ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪೀಡಾ ಮೂಲಕ 4 ದೇಶದಲ್ಲಿ ತಗೊಂಡು ಹೋದ್ರು. ಯುಎಸ್ ಅಲ್ಲಿ ನಮ್ಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾರ್ಪೊರೇಟ್ ಹಂಗ್ ಮಾಡಿದ್ರೇನೆ ಬೆಳೆಯಕ್ಕಾಗೋದು. ಈಗಲೂ ನಾವು ಓಪನ್ ಆರ್ಮ್ಸ್ ಅಲ್ಲಿ ವಿಡ್ ಇನ್ವೈಟ್ ಅಂಡ್ ಗಿವ್ ಆರ್ ಶೇರ್ಸ್. ನಾರ್ತ್ ಕರ್ನಾಟಕ ಜನರಿಗೆ ನನ್ನ ವಿಶೇಷ ಧನ್ಯವಾದಗಳು. ಮೈಸೂರಿನಿಂದ ಬಂದ ನಮಗೆ ನೀವು ನೀಡಿದ ಆತ್ಮೀಯತೆ, ಈಗ ನಾವು ಅನ್ಕೋತಿದೀವಿ ನಮ್ಮ ಪುಟ್ಟ ಸ್ಟಾರ್ಟ್ಅಪ್ ಎಲ್ಲ ಮಿಲ್ ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಿಲ್ ಮಾಡಿಸ್ತಿದ್ವಿ. ಈಗ ಅನ್ಕೋತಿದ್ವಿ ನಾವೇ ಯಾಕೊಂದು ಪುಟ್ಟ ಮಿಲ್ ಶುರು ಮಾಡಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಳಿಗೂ ಕೆಲಸವನ್ನು ಕೊಟ್ಟು ಮುಂದೆ ಬರಬಾರ್ದು ಅಂತ ಇದು ನಮ್ಮ ವಿಷನ್. ಅಂಡ್ ಟು ಗೋ ಬಿಯಾಂಡ್ ಕರ್ನಾಟಕ ಅಂಡ್ ಬಿಯಾಂಡ್ ಇಂಡಿಯಾ ಅಂಡ್ ಮೇಕ್ ಇಟ್ ಇನ್ ಟು ಅ ವಂಡರ್ಫುಲ್ ಪ್ರಾಡಕ್ಟ್.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆ ಇಂದು. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಭಾ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10 ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರದ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರವು ಗ್ರಾಮದ ಪ್ರಾಚೀನ ಶ್ರೀರಾಮದೇವರ ದೇಗುಲದ ಆವರಣದಲ್ಲಿ ವೀರಗಲ್ಲು ಉದ್ಯಾನ ನಿರ್ಮಾಣವಾಗುತ್ತಿದೆ. ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹರವು ಗ್ರಾಮದೇಗುಲದ ಸಮಗ್ರ ಅಭಿವೃದ್ಧಿ ಹಾಗೂ 1.25 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ವೀರಗಲ್ಲು ಉದ್ಯಾನ ನಿರ್ಮಿಸುತ್ತಿದೆ. ಹರವು ಗ್ರಾಮದ ಗದ್ದೆ ಬದುವಿನಲ್ಲಿದ್ದ 70 ವೀರಗಲ್ಲುಗಳನ್ನು ಮಂಡ್ಯ ಜಿಲ್ಲೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರವು ದೇವೇಗೌಡ ಸಂರಕ್ಷಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತದ ಶಿಕ್ಷಣ ವ್ಯವಸ್ಥೆಗೆ ಹೊಸ ರೂಪ ನೀಡಿದ ಮಹತ್ವದ ಹೆಜ್ಜೆ. ಕೇಂದ್ರ ಸಚಿವ ಸಂಪುಟ 2020 ಜುಲೈ 29 ಎನ್ಇಪಿ 2020 ಅನುಮೋದನೆ ನೀಡಿತು. ರಾಷ್ಟೀಯ ಶಿಕ್ಷಣ ನೀತಿ ಅಡಿ ಪ್ರಶಿಕ್ಷಣಾರ್ಥಿ ಶಿಕ್ಷಕರ ಕಲಿಕಾ ಕ್ರಮದಲ್ಲೂ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ವಿದ್ಯಾಧಿಕಾರಿ ಪ್ರೊಫೆಸರ್ ಜಿಆರ್ ಅಂಗಡಿ.
5: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ನೀತಿಯಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 3 ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಐಟೆಪ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಂ. ಇನ್ನು ಮುಂದೆ ಶಿಕ್ಷಕರಾಗಲು ಪ್ರತ್ಯೇಕ ಪದವಿ ಅವಶ್ಯಕತೆ ಇಲ್ಲ. 12ನೇ ತರಗತಿಯ ನಂತರವೇ ನೇರವಾಗಿ ಶಿಕ್ಷಕರಾಗಲು ಅವರನ್ನು ಆಹ್ವಾನಿಸುವುದು. ಎರಡನೆಯದು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಮಾರ್ಗದರ್ಶನಕ್ಕಾಗಿ ರಾಷ್ಟ್ರೀಯ ಮಿಷನ್. ಇಲ್ಲಿ ಹಿರಿಯ ಅನುಭವಿ ಶಿಕ್ಷಕರು ಯುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವುದು. ಪಠ್ಯಕ್ಕಿಂತ ಅನುಭವದ ಹಂಚಿಕೆ ಮುಖ್ಯ.

0: ಮೂರನೇದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್, ಶಿಕ್ಷಕರಿಗಾಗಿ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳು. ಶಿಕ್ಷಕರು ಮೌಲ್ಯಮಾಪನ ವರ್ಷಗಳ ಸೇವೆಯಿಂದಲ್ಲ, ಅವರ ಕೌಶಲ್ಯ, ನಾವೀನ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈ ಮೂರು ಅಂಶಗಳನ್ನು ಒಳಗೊಂಡಿದೆ: ಒಂದು ಐಟೆಪ್, ಎರಡನೇದು ಎನ್ಎಂಎಂ, ಮೂರನೇದು ಎನ್ಪಿಎಸ್ಟಿ.
1: ಸಂಕ್ಷಿಪ್ತ ಸುದ್ದಿಗಳು. ಸುದೃಢ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಧ್ಯೇಯದೊಂದಿಗೆ ಸ್ವೀಪ್ ಮತದಾರರ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಗ್ಗೆ 9:30 11:30 ಮಾತ್ರ ಶಿಬಿರ ನಡೆಯಲಿದೆ. ಕೋಲಾರ ಸೇರಿದಂತೆ ರಾಜ್ಯದ ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ 31 ಜಿಲ್ಲೆಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟ್ರೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:45. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
6: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಕಿನ್ಸ್ ವ್ಯಾಲಿ, ಮಡಿಕೇರಿ.
7: ಫೋನ್ 222-5571.
8: ಕಡಗದಾಳು ಇಬ್ನಿವಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 25ನೇ ವಾರ್ಷಿಕ ಮಹಾಸಭೆ ಇಂದು ಬೆಳಗ್ಗೆ 10:00 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಚ್ಚೆಟೀರ ಬಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲರಿಗೂ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ವಿನಂತಿಸಿಕೊಂಡಿದ್ದಾರೆ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡೌನ್ಡು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
17: ಬಲಮುರಿ ಸಹಕಾರ ದವಸ ಭಂಡಾರ ಹಾಗೂ ಮಹದೇವ ಯೂನಿಯನ್ ಬಲಮುರಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಬೆಳಿಗ್ಗೆ 9:00 ಬಲಮುರಿ ಸಮುದಾಯ ಭವನದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಮತ್ತು ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವ

0: ಸಂಸ್ಥೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. ಪಿ2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
4: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರು ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರು.
1: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
5: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
5: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಬಿರುನಾನಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28ನೇ ಸಾಲಿಗೆ ಪ್ಲೇಹೋಮ್ನಿಂದ 7ನೇ ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ, ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾನಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481058846.
7: ನಂಬರ್ 2720ನೇ ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು. ಇಂದು ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ಕೈಂಜ ನಾಳಂಕೆ ಪನ್ನಂದಾಲು ಬುಳ್ಯಾಚೆ ಮರಣಪಟ್ಟ ವಿರಾಜಪೇಟೆ ಅಪ್ಪಯ್ಯ ಸ್ವಾಮಿ ರೋಡ್ ನಿವಾಸಿ ಪೌತಿ ಅಂಜಪರವಂಡ ಮಾಚಯ್ಯ ಐಂಡ ಪೊಣ್ಣು ವಾಣಿ ಮಾಚಯ್ಯ ಐಂಡ ಮಾದಕ ರತ್ನ ನಾಳೆ ತಿಂಗಳಾಚೆ ಪೋಲು 11:30 ವಿರಾಜಪೇಟೆ ಕೊಡವ ಸಮಾಜದ ನಡುವೆ ಏರ್ಪಾಡು ಮಾಡಿತು. ಊರು ಕೇರಿಕಾರ, ನೆರೆಕರೆಕಾರ, ಬಿಂದುಚಂಗಾದಿಯ, ಒಕ್ಕಕಾರ, ಪಿಂಜ ಕಾಗದ ಇಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದು ಜ್ಞಾನ ಮಾಡಿ ಬಂದಿತ್ತು. ಕೂಡಿಯಾರು ನೊಂದು ಮೋಮ ಮೈಮ ಮಕ್ಕ ಮೋಳಿಯ ಪಿಂಜ ಒಕ್ಕಕಾರ ಕಟಡಿತು.
7: ವಿರಾಜಪೇಟೆ ಕೊಡವ ಸಮಾಜ ಹತ್ರ ದಂಡಾಯ್ತಿ 26ನೇ ಕಾಲತ್ರ ಕೈಲ್ಪೋದು ನಮ್ಮೆ ಇಂದು ನಾರಾಚ ಪಲಕ 9 ಗಂಟೆ ಇಂಜ ಸಮಾಜ ಹತ್ರ ಆವರಣ ನಡಪ. ತೆಂಗಿಬಡಿ, ಬುಳ್ಕಾಟ, ಉಮ್ಮತ್ತಾಟ, ತಾಲಿಪಾಟ, ಕೋಲಾಟ, ಸಂಬಂಧಾಡ್ಕೋ, ಪರ್ಯಕಳಿ, ಪೈಪೋಟಿ ಉಂಡು. ಇದತ್ಲು ವಿರಾಜಪೇಟೆ 7 ಕೊಡವ ಕೇರಿಕಾರಳು, ಚೆಂಬೆಬೆಳ್ಳೂರು ಪಂಚಾಯತಿ, ಕಾಕೋಟುಪರಂಬು ಪಂಚಾಯತಿ, ಕದನೂರು ಪಂಚಾಯತಿ, ಕೆದಮಳ್ಳೂರು ಪಂಚಾಯತಿ, ನರಿಯಂದರ ಪಂಚಾಯತಿ, ಬಿಟ್ಟಂಗಾಲ ಪಂಚಾಯತಿಗೆ ಅಡಂಗನ

0: സമാജത്തിൽ സദസ്യങ്ക കൂടിയാടലു പട്ടട ഗണേശ അതിന്റെ ഗാനത്തില് ബുള്ളിയുടെ ട്രോഫി പിഞ്ഞ നഗത് പണമുള്ള തെങ്കിപടി പൈപ്പോട്ടില് എല്ലാ കുടവ സാർവജനികങ്ങളും കൂടിയാടലു ക്രീഡാ കാര്യദർശി അമണിച്ചണ്ട രത്ന സുബ്രഹ്മണി അരിച്ചിട്ടത് സമാജത്തിലെ എല്ലാ സദസ്യങ്ക സംസാരട് ബന്ത് ഈ നമ്മൽ കൂടിയാടലു വിരാജ്പേട്ട കുടവ സമാജത്തിര അധ്യക്ഷ പിഞ്ഞ ആഡളിത മണ്ഡലിക്കാര കണ്ടിത്
1: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.35%, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.45%, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.55%, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ 7.65%, ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ 7.75%ರ ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ 0.5% ಹಾಗೂ ಸೈನಿಕರಿಗೆ 0.25%ರ ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ 7.75%ರ ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.

ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಭಾವಗೀತೆ. ಪೂತಿ ನರಸಿಂಹಾಚಾರ್ಯವರ ಕವಿತೆ, ಹಾಡಿದ್ದಾರೆ ಪಲ್ಲವಿ.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಕೇಳುಗರೆ, ಇದೊಂದು ನಿಧನ ಸುದ್ದಿ. ಬೆಕ್ಕೆ ಸುಡ್ಲೂರು ಕಾರಳಾನ ಮಾಚಂಗಡ ಅಯ್ಯನಾಯಂಗಡ ಮೋ ವಿಠಲ ಪೆಮ್ಮಯ್ಯಂಗ ನಿನಾಂದು ಮರಣಪಟ್ಟಿತ್ತು. 78 ಬಾಯತ್ರ ಮಾಚಂಗಡ ವಿಠಲ ಪೆಮ್ಮಯ್ಯಂಗಡ ಆಖಿರಿ ಕಾರ್ಯ ಇಂದು ಮಜ್ಜಂತ್ರ ಒಳೆಯ ಬೆಕ್ಕೆ ಸುಡ್ಲೂರಿಲುಳ್ಳ ಅಂಗಡ ಒಕ್ಕತೂಟಂಗಳಲ್ಲಿ ನಡೆಪ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕೊಡಗು ಕುಶಾಲನಗರ

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026ರ ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9000590929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
4: ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸು.

0: अहमद एआर, सीनियर कंसल्टेंट न्यूरोसर्जरी मणिपाल हॉस्पिटल मैसूरु. डॉक्टर, कुत्तिगे नोवु मत्तु सोंत नोवु इद्दागा यावाग डॉक्टर ना नोडबेकु?
1: ಒಂದು ದಿನೇ ದಿನೇ ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಆಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್, ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಹಾಗೂ ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ವಾರ್ತೆಗಳ ವಿವರ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ ಸಿದ್ದವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಚಿಪ್ಗಳನ್ನು ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಸಾಮರ್ಥ್ಯವಿರುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದರಿಂದ ಉಂಟಾಗಬಹುದಾದ ಭೌಗೋಳಿಕ ರಾಜಕೀಯ ಅಪಾಯಗಳ ಬಗ್ಗೆ ನಿರಂತರವಾಗಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ ನೆಲೆಗೊಂಡಿರುವ ಅನೇಕರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಬಹುದು. ಇದು ಪ್ರತಿಯೊಂದು ಹಂತದಲ್ಲೂ ಅಪಾರ ಪ್ರಯತ್ನದ ಅಗತ್ಯವಿರುವ ಉದ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಉದ್ಯಮ ವಲಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಪಾದಿಸಿದರು. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಜನತೆ ಅಂದರೆ 100 ವಾರಗಳ ನಶಾಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು 471 ಜಿಲ್ಲಾ ಮೈ ಭಾರತ್ ಕಚೇರಿಗಳು ಹಾಗೂ ಪಾಲುದಾರ ಸಂಸ್ಥೆಗಳು 596 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಮಾದಕ ವ್ಯಸನದ ವಿರುದ್ದ ಪ್ರತಿಜ್ಞೆ, ಸಹಿ ಸಂಗ್ರಹ ಅಭಿಯಾನ, ವಿಷಯಾಧಾರಿತ ಬೀದಿ ನಾಟಕಗಳು, ಘೋಷವಾಕ್ಯ ರಚನೆ ಮತ್ತು ಯುವಜನರ ನೇತೃತ್ವದ ಚರ್ಚೆಗಳ ಮೂಲಕ ಈ ಅಭಿಯಾನದ ಸಂದೇಶವನ್ನು ನೇರವಾಗಿ ಯುವಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಸಮಾರಂಭ ನಿರ್ವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಈಗ ಮೂಡಿಬರಲಿದೆ. 2016 ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ, ನಾವೀನ್ಯಕಾರರ ಮತ್ತು ಸಮಸ್ಯೆ ಪರಿಹಾರಕರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026 ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳಿಗೆ ಬೆಳೆದು

0: 20 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿದೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತಾದ್ಯಂತ 1.1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ಉದ್ಯಮಿಗಳಾಗುವ ಮೊದಲು ಪ್ರಯೋಗ ಮಾಡಲು, ಮೂಲ ಮಾದರಿಗಳನ್ನು ನಿರ್ಮಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ. 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿದೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್-1 ಅನ್ನು ಉಡಾವಣೆ ಮಾಡಿತ್ತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್. ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ 1 ಅಕ್ಟೋಬರ್ ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ಯಮಶೀಲವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೂಲಕ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ಎಬಿವಿಪಿಯ ಯಶ್ ಡಬಾಸ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಿಯಾ ಚಾವ್ಡಿ ಕಾರ್ಯದರ್ಶಿಯಾಗಿ ಮತ್ತು ಲಕ್ಷ್ಯರಾಜ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ಜಯಗಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿ ದೀಪಾಂಶು ಶೋಕಿನ್ ವಿಜಯಿಯಾದರು. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಬಿವಿಪಿಯನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಯುವ ಜನತೆಗೆ ರಾಷ್ಟವೇ ಮೊದಲು ಎಂಬ ನೀತಿಯ ಮೇಲಿರುವ ದೃಢವಾದ ನಂಬಿಕೆಯ ಸಂಕೇತವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ಧ 3-1 ಅಂತರದ ಜಯ ಸಾಧಿಸಿತು. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ದ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಇದೇ ವೇಳೆ ಆರ್ ಪ್ರಜ್ಞಾನಂದ ಅವರು ಡೇವಿಡ್ ಆಂಟಿನ್ ಗಿಜಾರೋ ವಿರುದ್ದ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರೀನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ದ ಡ್ರಾಗೆ ತೃಪ್ತಿಪಡಬೇಕಾಯಿತು. ಮಹಿಳೆಯರ ವಿಭಾಗದಲ್ಲಿ ಭಾರತ ಮಂಗೋಲಿಯಾ ವಿರುದ್ದ 3-1 ಅಂತರದ ಗೆಲುವು ದಾಖಲಿಸಿತು. ಬಿ ಸವಿತಾಶ್ರೀ ಅವರು ಅನುಭವಿ ಆಟಗಾರ್ತಿ ಮೊಂಗತುಲ್ ಭಾಟ್ಕುಯಾಗ್ ಅವರನ್ನು ಸೋಲಿಸುವ ಮೂಲಕ ಸತತ 4ನೇ ಗೆಲುವನ್ನು ಸಾಧಿಸಿದರು. ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖ್ ಕೂಡ ಬಾಯಸ್ ಗಲಾನ್

ಕಿಗಿಶಿಕ್ ಬಾಟರ್ ವಿರುದ್ಧ ಜಯಗಳಿಸಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ಒದಗಿಸಿದರು. 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬಾಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಅವರು ಜಪಾನ್ನ ಯುಯಿನಾ ಸಕಮೋಟೋ ವಿರುದ್ಧ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಭಾರತೀಯ ಶೂಟರ್ಗಳಾದ ಎಲೆವಿನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶಾ ವಿನೋದ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗಾಗಿ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ.

0: ಭಾರತೀಯ ಶೂಟರ್ಗಳಾದ ಎಲವಿನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶ ವಿನೋದ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗಾಗಿ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟ್ರೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್ ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಬೆಕ್ಕೆಸೊಡ್ಲೂರು ಕಾರಳಾನ ಮಾಚಂಗಡ ಅಯ್ಯಣ್ಣಾಯಂಗಡ ಮೋವು ವಿಠಲ ಪೆಮ್ಮಯ್ಯಂಗ ನಿನ್ನಾಂದು ಮರಣಪಟ್ಟಿತ್ತು. 78 ಬಯತ್ರ ಮಾಚಂಗಡ ವಿಠಲ ಪೆಮ್ಮಯ್ಯಂಗಡ ಆಖಿರಿ ಕಾರ್ಯ ಇಂದು ಮಜಂತ್ರ ಒಳಿಯ ಬೆಕ್ಕೆಸೊಡ್ಲೂರಿಲುಳ್ಳ ಅಯ್ಯಂಗಡ ಒಕ್ಕತ್ತೂಟಂಗಳ ನಡಪ. ಸೂರ್ಲಬಿ ಕಾರಳಾನ ಅಡ್ಡಂಡ ಮೋಟಯ್ಯ ಕುಶಾಲುವಯ್ಯಂಗ ನಿನ್ನಾಂದು ಮರಣಪಟ್ಟಿತ್ತು. 74 ಬಯತ್ರ ಅಡ್ಡಂಡ ಮೋಟಯ್ಯ ಕುಶಾಲುವಯ್ಯಂಗಡ ಆಖಿರಿ ಕಾರ್ಯ ಇಂದು ಮಜಂತ್ರ ಮೀದ ಅಡ್ಡಂಡ ಒಕ್ಕತ್ತೂಟಂಗಳ ನಡಪ. ದೊಡ್ಡಪುಲಿಕೋಟು ಗ್ರಾಮತ್ರ ಮುಕ್ಕಾಟೀರ ಪೌತಿ ತಿಮ್ಮಯ್ಯ ಚಿಮ್ಮಣ್ಣ ಎಂಗಡ ಪೊಣ್ಣು ಉಮ್ಮವ್ವ ಕಾವೇರಿಯಂಗ ನಿನ್ನಾಂದು ಮರಣಪಟ್ಟಿತ್ತು. ಮುಕ್ಕಾಟೀರ ಬಿನ್ನು ಎಂಗಡ ಅಮ್ಮ 98 ಬಯತ್ರ ಉಮ್ಮವ್ವ ಕಾವೇರಿ ಎಂಗಡ ತಾಮನೆ ಕೋಪಟ್ಟಿ ಕೊಟ್ಟುಕತ್ತೀರ. ಆಖಿರಿ ಕಾರ್ಯ ಇಂದು ಪೊಲಕ 10 ಗಂಟೆರ ಒಳಿಯ ನಡಪ. ಕೆದಮಳ್ಳೂರು ನಿವಾಸಿ ಚಿನ್ನಸ್ವಾಮಿಯವರ ಪತ್ನಿ ಸದಿ ಅವರು ನಿನ್ನೆ ನಿಧನರಾಗಿದ್ದಾರೆ. 81 ವರ್ಷ ಪ್ರಾಯದ ಸದಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕೆದಮಳ್ಳೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ತಾಲೂಕು ಬಿಳಿಕೇರಿ ಗ್ರಾಮದ ಆರಗಲು ಮೊಟ್ಟೆ ಬಡಾವಣೆಯ ನಿವಾಸಿ ಕುಂಯ ಅವರ ಪತ್ನಿ ವೆಂಕಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 90 ವರ್ಷ ಪ್ರಾಯದ ವೆಂಕಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9-25ರವರೆಗೆ ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲೇ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
5: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ.

0: ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲ್ ನಗರ, ಆಲ್ಸೋ ಅಟ್ ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
0: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
9: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
10: ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಕೊಡಗಿನ ಈ ಕುರಿ ಕಮ್ಮಿ ಮಳೆ ಆಯಿತುಳ್ಳ ನಟ್ಟಲು ವಿರಾಜಪೇಟೆ, ಸೋಮರಪೇಟೆ ಪಿಂಜ, ಪೊನ್ನಂಪೇಟೆ ತಾಲೂಕಿನ ಬರಪೀಡಿತ ತಾಲೂಕಿಂದ ಸರ್ಕಾರ ಘೋಷಣೆ ಮಾಡಿತ್ತು. ಮಿನ್ನತ್ರ ದಿನದ ಈ ಜಾಗಕ್ಕೆ ಕುಡಿಪ ನೀರರ ಪೂರೈಕೆಯಲ್ಲಿ ಏದೇ ತರತರ ತೊಂದರೆ ಆಗತನಿಗೆ ನೋಟಿವಕ್ಕ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಪಿನ ಇಂಜಿನಿಯರ್ಸಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರವು ನಿರ್ದೇಶನ ಮಾಡಚೆ. ಜಿಲ್ಲರ ಕುಡಿಪ ನೀರು ಪಿನ ಪಯತ್ತಕ್ಕೆ ಮೇಚಿರ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಯಡ ಕೂಡ ನಡೆತನ ಸಭೆಯಲ್ಲಿ ಮಾಹಿತಿ ಪಡೆದ ಬಂದ ಅವು, ಎಲ್ ನೀನು ಪರಿಣಾಮ ತಿಂಜ ಈ ಕುರಿ ಮಳೆ ಕಮ್ಮಿ ಆನ ನಟ್ಟಲು %33.50 50 ಚಕ್ಕ ಕಮ್ಮಿ ಮಳೆ ಆನ ತಾಲೂಕಿನ ಬರಪೀಡಿತ ಅಂದು ಸರ್ಕಾರ ಘೋಷಣೆ ಮಾಡಿತು. ಆನ ಮುಂಡು ಜನಕ್ಕೆ ಕುಡಿಪ ನೀರು ಪಿನ ಪಯತಕ್ಕೆ ಕುಡಿಪ ನೀರು ಪಿನ ಮೇವರ ಮೀದ ಪೋಂಡ್ಯಾನ ಮುಪ್ಪಡೆ ಕ್ರಮ ಅಡ್ತವನ್ನಕ್ಕೆ ಅಧಿಕಾರಿಯಕ್ಕೆ ಎಣ್ಣಚಿ. ಈ ನೆರೆತ ತಕ್ಕ ಬರಂದ ಪಶುಪಾಲನೆ ಇಲಾಖೆ ಉಪನಿರ್ದೇಶಕಗಳನ್ನು ಡಾ ಲಿಂಗರಾಜು ದೊಡ್ಡಮನಿಯವು, ಇಕ್ಕಕಲೆ ಪಯತಕ್ಕೆ ಮೇವು ದಾಸ್ತಾನು ಇಂಜಿತು, 46 ವಾರಕ್ಕುಳ್ಳೋ ಮೇವು ದಾಸ್ತಾನು ಉಂಡು, ಕೊಡಗು ಜಿಲ್ಲೆಗೆ 2340 ಮೇವು ಕುರುರ ಕಿಟ್ ಕೊಡುಪಕ್ಕೆ ಶೇಖರಣೆ ಮಾಡಿತು, ಪಾಲಕರ್ಪ ಪಯತಕ್ಕೆ ಪ್ರೋಟೀನ್ ಉಳ್ಳೋ ಮೇವು ಕೊಡುಪಕ್ಕೆ ಅಜೋಲ ಬೊಳುತ್ತುವಕ್ಕೆ 250 ರೈತಂಗಕ್ಕೆ ಪುರುಡು ಕೊಡುತ್ತಂಡು ಉಂಡು ಎಣ್ಣಚೆ. ಈ ನೇರತ್ತು ಕುಡಿಪ ನೀರರ ಪೂರೈಕೆ ಸಂಬಂಧ ಜಲಜೀವನ್ ಮಿಷನ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಭಾಸ್ಕರ್ ತಕ್ಕ ಬರೆದಿತ್ತು. ಜಿಲ್ಲೆಗೆ ಡಿಸೆಂಬರ್ ಕತನೆ ಕುಡಿಪ ನೀರು ಪೂರೈಕೆಯಲ್ಲಿ ಏದೇ ತರತರ ತೊಂದರೆ ಅಪ್ಪಲೆ. ಅಂದರೆ ಸರ್ಕಾರ ತಂಜ ಕುಡಿಪ ನೀರರ ಪೂರೈಕೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಕುಡಿಪ ನೀರರ ಪೂರೈಕೆಯಲ್ಲಿ ಏದೇ ಸಮಸ್ಯೆ ಆಕತನಕ್ಕೆ ನೋಟಿ ಬಂದು ಎಣ್ಣಚೆ. ಕೊಡಗು ಜಿಲ್ಲೆಯ ಪ್ರವಾಸಿ ತಾಣ ಆಯ್ತುಳ್ಳೋ ದುಬಾರೆ ಚಾಕಾನೆ ಶಿಬಿರತನ ಇಂದಿಂಜ ಸಾರ್ವಜನಿಕ ವೀಕ್ಷಣೆಗೆ ಪುನಃ ತರುಪಂದು ಅರಣ್ಯ ಇಲಾಖೆ ಅರಿಚಿಟ್ಟಿತ್ತು. ಕರ್ನಾಟಕ ಸರ್ಕಾರ ಚಾಕನೆ ಶಿಬಿರಕ್ಕೆ ರೂಪಿಸಿದ ಪ್ರಮಾಣಿತ ಕಾರ್ಯಾಚರಣೆ ವಿಧಾನತನ ಅನುಷ್ಠಾನ ಮಾಡಿದ ಪಿನ್ನ ಶಿಬಿರತನ ಪುನಃ ಶುರು ಮಾಡಿಯೆಂಡು ಉಂಡು. ಶುರುಲು ಪೊಲಕ 9:30 11:30 ಕತನೆ ಮಾತ್ರ ತೊರಪ. ಅಲ್ಲಿಂಜ ಪರಿಸ್ಥಿತಿಯನ್ನು ನೋಟಿದ್ದು ಮಿನ್ಯತರ ದಿನದ ಕಾರ್ಯಾಚರಣೆ ನಾರತನ ಮಿನ್ಯಕ ತೆರಕುವ ತೀರ್ಮಾನ ಮಾಡುವ. ಅನ್ನನೆ ಆನೆರ ಏದೆ ನೇರ ಸಂಪರ್ಕಕ್ಕೆ ಪಿನ್ನ ಪ್ರವಾಸಿಯಕ್ಕೆ ಆನೆನ ತೊಡೋಕೆ ಇಲ್ಲೇ ಕುಳುಪಿಡೋಕೆ ಅವಕಾಶ ಇಪ್ಪಲೆ. ಓರು ಬ್ಯಾಚರ ನೋಯಿಟ 50 ಜನಕ್ಕೆ 45 ನಿಮಿಷ ಮಾತ್ರ ಶಿಬಿರತ್ರ ಮಾರ್ಗದರ್ಶಕಗಳ ಮುಂದಾಳತ್ತು ಮಾಹಿತಿ ಪಿನ ವೀಕ್ಷಣೆಗೆ ಅವಕಾಶ ಇಪ್ಪಂದು ಇಲಾಖೆ ಅರಿಚಿಟ್ಟಿತ. ವಿರಾಜಪೇಟೆ ಮಾಜಿ ಪಟ್ಟಳಕರಡ ಸಹಕಾರ ಸಂಘತರ ಆದನೆಯಲ್ಲಿ ಇದೇ 23 ಪೊಲಕ ಪತ್ತರೆ ಗಂಟೆಗೆ ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ರ ಎದಿಕೆ ಉಳ್ಳೋ ಯೋಧಂಗಡ ಸ್ಮಾರಕ ಸ್ತಂಭತ್ರ ಸಭಾಬಾಡಿಯಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿರ ಗೌರವತೊಡೆ ಪೂಟಿದ್ದು ಗೌರವ ಒಪ್ಪಚಿಡುವ. ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯತ್ರ ಅವ್ವಬಾಜೆ. ಸಮಾಜದ ಗ್ರಾಮೀಣ ಜನಪದ ಸಾಹಿತ್ಯತ್ತು ಮಾನವೀಯ ಪಿನ ಸಾಮಾಜಿಕ ಮೌಲ್ಯ ಕೂಡಿತುಂಡೆಂದು ಬಾಳೆಲೆ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜರ ನಿವೃತ್ತ ಪ್ರಾಂಶುಪಾಲಗಳನ್ನು ಡಾ SJ ಸೋಮಣ್ಣ ಅಣ್ಣಚೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ತಾಲೂಕು ಘಟಕ ಪಿನ ಹೆಬ್ಬಾಲೆ ವಲಯತ್ರ ಆದನೆಯಲ್ಲಿ ತೊರೆನೂರು ಸರಕಾರಿ ಹೈಸ್ಕೂಲ್ ರಾಷ್ಟ್ರಕವಿ ಕುವೆಂಪು ಕನ್ನಡ ಬಾಜೆ ಸಂಗತರ ಕೂಡುಕೂಟದ ಗ್ರಾಮೀಣ ಜನಪದ ಸೊಗಡು ಅನ್ನುವ ವಿಷಯತ್ರ ಮೀದ ಪಟೇಲ್ ಸಣ್ಣಯ್ಯ ಕಾಲತ್ರ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆದಿತ್ತು. ಇದತ್ತು ಉಪನ್ಯಾಸ ಕೊಡುತ್ತ ಡಾ ಜಿ ಸೋಮಣ್ಣವು ಜನಪದ ಸಾಹಿತ್ಯ ಧಾರ್ಮಿಕ ಆಚರಣೆ ಸಂಸ್ಕೃತಿ ಪಿನ ಪರಿಸರತ್ರ ಮೀದ ಅವಲೋಕನ ನಡೆದಚೆ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೊಡಗು ಮಡಿಕೇರಿ ಔಟ್ಲೇವಿಡ್ ಇಂಡಿಯಾ ಫೌಂಡೇಶನ್ ಪಿನ ವಕೀಲ ಸಂಘ ಇಂಡ ಕೂಡುಕೂಟ

0: ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕ ತರಬೇತಿ ಕಾರ್ಬಾರ್ನ ನಾಳೆ ಪಿನ್ಯ ಮತ್ತೊಂದು ಪೊಲಕ 10 ಗಂಟೆಗೆ ಮಡಿಕೇರಿಯ ನ್ಯಾಯಾಲಯದ ಸಭಾಬಾಡಿಲು ನಡೆತುವ. ಮತದಾರಂಗಡ ಪಟ್ಟಿನ ಇನ್ನಚಕ್ಕೆ ಪರಿಷ್ಕೃತ ಮಾಡುವ ಉದ್ದೇಶದ ಜಿಲ್ಲೆಯ ಮತದಾರಂಗಡ ಪಟ್ಟಿ ವಿಶೇಷ ಪರಿಷ್ಕರಣೆ ಅಭಿಯಾನ ನಡೆಸಿನುಂಡ್. ಇದನ್ನು ಮಾರಿಪತ್ತು ಇಂದು ವಿಶೇಷ ಚಟುವಟಿಕೆ ನಡೆತುವ ಜಿಲ್ಲೆಯ ಅರ್ಹ ನಾಗರಿಕಂಗ ಇದನ್ನು ಪ್ರಯೋಜನ ಪಡೆದವನಿಗೆ ಜಿಲ್ಲಾ ಸ್ವೀಪ್ ಅಧ್ಯಕ್ಷಂಗ ಪಿನ್ಯ ಕೊಡಗು ಜಿಲ್ಲಾ ಪಂಚಾಯತ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅಣ್ಣಿತ. ಕೊಡಗು ಜಿಲ್ಲೆಯ ಮೀನುಗಾರಿಕೆ ಅಭಿವೃದ್ಧಿ ಸಹಾಯಕ ಕಾರ್ಯಕ್ರಮದಡಿಯಲ್ಲಿ ಪರಿಶಿಷ್ಟ ಜಾತಿ ಪಿನ್ಯ ಪರಿಶಿಷ್ಟ ಪಂಗಡತ್ರ ಪಿನ್ಯ ಸಮಗ್ರ ಮೀನುಗಾರಿಕೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸಾಮಾನ್ಯ ವರ್ಗತ್ರ ಮೀನು ಕೃಷಿ ಕಂಗಕ್ಕೆ ಮೀನು ಪುಡಿಪ ಸಲಕರಣೆನ ಬಣ್ಣೆ ಕೊಡಪಕ್ಕೆ ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಹಾಕಿತು. ಕೃಷಿಕಂಗ ಇದಂಗೆ ಒತ್ತ ದಾಖಲೆಯೊಡೆ ಅಕ್ಟೋಬರ್ 5 ಅರ್ಜಿ ಇಡಲೊಂದು ಪ್ರಕಟಣೆ ಅರ್ಜಿಟ್ಟಿತ್ತು. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಿಳಿದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
14: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
15: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
16: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
15: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
16: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
15: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.

ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಐಐಟಿ, ಐಐಐಟಿ ಇತ್ಯಾದಿಗಳಲ್ಲಿ ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಉತ್ತೇಜನ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಲಾಗಿದೆ ಹಾಗೂ ಅರ್ಜಿ ಸಲ್ಲಿಸಲು 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಮಾಹಿತಿ ಕೇಂದ್ರ ಸೋಮವಾರಪೇಟೆ ವಿರಾಜಪೇಟೆ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಮೌಲಾನಾ

ಆಜಾದ್ ಭವನ, ಎಫ್ಎಂಸಿ ಕಾಲೇಜ್ ಹತ್ತಿರ, ಮಡಿಕೇರಿ, ಕೊಡಗು ಜಿಲ್ಲೆ. ದೂರವಾಣಿ ಸಂಖ್ಯೆ 9972 7990091, ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:25.
1: ನಂಬರ್ 2720 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಇಂದು ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
2: ಬಲಮುರಿ ಸಹಕಾರ ದವಸ ಭಂಡಾರ ಹಾಗೂ ಮಹಾದೇವ ಯೂನಿಯನ್ ಬಲಮುರಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಬೆಳಿಗ್ಗೆ 9:30 ಗಂಟೆಗೆ ಬಲಮುರಿ ಸಮುದಾಯ ಭವನದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಮತ್ತು ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
3: ಕಡಗದಾಳು ಇಬ್ನಿ ಒಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 25ನೇ ವಾರ್ಷಿಕ ಮಹಾಸಭೆ ಇಂದು ಬೆಳಿಗ್ಗೆ 10:00 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಚ್ಚೆಟಿರ ಬಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲರಿಗೂ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗಿದ್ದು ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ವಿನಂತಿಸಿಕೊಂಡಿದ್ದಾರೆ.
1: ವಿರಾಜಪೇಟೆ ಕೊಡವ ಸಮಾಜ ಹತ್ರ ದಂಡಾಯ್ತಿ 26ನೇ ಕಾಲತ್ರ ಕೈಲ್ಪೋದು ನಮ್ಮ ಇಂದು ನಾರಾಜ ಪಲಕ 9 ಗಂಟೆಯಿಂದ ಸಮಾಜ ಹತ್ರ ಆವರಣ ನಡಪ ತೆಂಗಿಬಡಿ ಬುಳ್ಕಾಟು ಉಮ್ಮತ್ತಾಟು ತಾಲಿಪಾಟು ಕೋಲಾಟ ಸಂಬಂಧಾಡ್ಕೋ ಪರ್ಯಕಳಿ ಪೈಪೋಟಿ ಉಂಡು. ಇದತ್ತು ವಿರಾಜಪೇಟರ 7 ಕೊಡವ ಕೇರಿಕಾರಲು ಚೆಂಬೆಬೆಳ್ಳೂರು ಪಂಚಾಯತಿ, ಕಾಕೋಟುಪರಂಬು ಪಂಚಾಯತಿ, ಕದನೂರು ಪಂಚಾಯತಿ, ಕೆದಮಳ್ಳೂರು ಪಂಚಾಯತಿ, ನರೇಂದ್ರ ಪಂಚಾಯತಿ, ಬಿಟ್ಟನಾಲ ಪಂಚಾಯತಿಗೆ ಅಡಂಗನ ಸಮಾಜ ಹತ್ರ ಸದಸ್ಯಂಗ ಕೂಡಿಯಾಡಲು ಪಟ್ಟಡ ಗಣೇಶ ಇಂದ ಗ್ಯಾನತ್ಲು ಬುಳ್ಳಿನ ಟ್ರೋಫಿ ಪಿಂಜ ನಗದು ಪಣ ಉಳ್ಳ ತೆಂಗಿಬಡಿ ಪೈಪೋಟಿಲು ಎಲ್ಲಾ ಕೊಡವ ಸಾರ್ವಜನಿಕಗಳು ಕೂಡಿಯಾಡಲು ಕ್ರೀಡಾ ಕಾರ್ಯದರ್ಶಿ ಅಮಣಿಚಂಡ ರತ್ನ ಸುಬ್ರಹ್ಮಣಿ ಅರಿಚಿಟ್ಟಿತು. ಸಮಾಜತ್ರ ಎಲ್ಲ ಸದಸ್ಯಂಗ ಸಂಸಾರಡು ಬಂತು ಈ ನಮ್ಮೆಲ್ಲ ಕೂಡಿಯಾಡುಂದು ವಿರಾಜಪೇಟೆ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು.
0: ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಿಪಾಯಿ ಚಿತ್ರದ ಈ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇನ್ನು ಮುಂದೆ ಕೇಳೋಣ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಮೇಘವಂತು ಮೇಘ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರ ಹಾಗೂ ಶಂಕರ್ ಶಾನ್ಬಾಗ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸೋನು ನಿಗಮ್ ಅವರು ಹಾಡಿರುವ ಸೌಂದರ್ಯ ಚಿತ್ರದ ಈ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿ ಕತೆಗಳು. ಈ ಕಾರ್ಯಕ್ರಮದ ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ, ಸಮಯ 8:50. ಇದೀಗ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಇನ್ನು ಕೆಲವೇ ಕ್ಷಣಗಳಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಅಲೆದಾಡು ತಿರದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.
1: ಅಲೆದಾಡು ತಿರದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.

ಹೇಗಿರ್ಬೇಕು ಕೊನೆಗೆ ಹೇಳ್ತಾರೆ, ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ. ಮನಸ್ಸಿನಲ್ಲಿ ಕಳವಳ ಬೇಡ, ತಳಮಳ ಬೇಡ, ಗಲಭೆ ಗಾಬರಿಯ ಮನದಿಂದ ತಳ್ಳಿಬಿಡು. ಗಾಬರಿ ಬೇಡ, ಗಲಭೆ ಬೇಡ, ತಪ್ಪು ತಳ್ಳು ಹಾಕಾಕ್ಬಿಡು. ಅಲೆದಾಡುತ್ತಿರೆ ದೀಪ, ಕಣ್ಣಿಗೆ ಗುರಿ ತಪ್ಪುವುದು. ದೀಪ ಅಲಗಾಡ್ತಾ ಇದ್ರೆ ಕಣ್ಣು ಮುಂದೆ ಕಿಳ್ಕೊಳ್ಳಿ, ಒಂದು ದೀಪ ನಂದಾದೀಪ ಕೂತಿದ್ರೆ ದೀಪ ಅಲಗಾಡ್ತಾ ಇದ್ರೆ ಕಣ್ಣಿಗೆ ಗುರಿ ತಪ್ಪುವುದು, ಕಣ್ಣಿಗೆ ಗುರಿ ಸಿಗೋದಿಲ್ಲ. ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ, ಮನಸ್ಸಿನಲ್ಲಿ ಇರುವಂತಹ ತಿಳಿವು ಬರೋದು ಶಾಂತಿಯಲ್ಲಿ ಮಾತ್ರ ಬರುವಂತಹದ್ದು.

ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಡಿಯೇ ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ.

0: ಮುಂದಿನ ಪದ್ಯ ಬಹು ದೊಡ್ಡ ಪದ್ಯ, ಅದು ತೊಳಕೆ ಇಡುವಂತಹ ಪದ್ಯ. ಕೊಳದ ಜಲ ನಿನ್ನ ಮನ, ಮನುಷ್ಯನ ಮನಸ್ಸು ಹೇಗೆ ಅಂದ್ರೆ ಕೊಳದ ಜಲ ಇದ್ದ ಹಾಗೆ. ಬುದ್ಧ ಆನಂದ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ನೀರಡಿಕೆ ಆಯಿತು ಬುದ್ಧನಿಗೆ, ಆನಂದನಿಗೆ ನೀರು ತಗೊಂಡ್ ಬಾ ಅಂತ ಹೇಳ್ದ. ಮುಂದೆ ಝರಿ, ಆನಂದ ಬಂದ, ನೀರ್ ಬಹಳ ಕೊಳಕಾಗಿದೆ, ಈಗ ಜನ ದಾಟ ಹೋಗಿದ್ದಾರೆ, ಬಂಡಿಗಳು ಹೋಗಿದ್ದಾವೆ, ರಾಡಿ ಆಗಿದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, ಇಲ್ಲ ಬಹಳ ರಾಡಿ ಇದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, 5-6 ಬಾರಿ ಹಾಗೆ ಹೋಗಿ ಬಂದ. ಬುದ್ಧ ಹೇಳ್ದ, 1 ನಿಮಿಷ ಕೂತ್ಕೋ ಇಲ್ಲಿ, ಹೋಗ್ಲೇಬೇಡ, ಈಗ 1 ತಾಸು ಆದ್ಮೇಲೆ ಈಗ ತೋಂಬ ನೀರು ಅಂತ ಹೇಳ್ದ. ಆನಂದ ತಂದ, ತಿಳಿಯಾದ ನೀರು ತಂದ. ಎಲ್ಲಿ ಹೋಗಿದ್ದೆ? ಅಲ್ಲೇ ಹೋಗಿದ್ದೆ. ಮತ್ತೆ ರಾಡಿ ಇತ್ತು ಅಂದೆಯಲ್ಲ, ಅವಾಗ ರಾಡಿ ಇತ್ತು, ಈಗಿಲ್ಲ. ಏನಾಯ್ತು ಗೊತ್ತಾ? ಜನ ನಡೆದಾಡಿದಾಗ ರಾಡಿ ಆಗತ್ತೆ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಶಾಂತಿ ಆಗತ್ತೆ, ತಿಳಿಯಾಗತ್ತೆ ಅಂತ ಹೇಳಿ ಬುದ್ಧ ಹೇಳ್ತಾನೆ ಆನಂದನಿಗೆ. ನಮ್ಮ ಮನಸ್ಸು ಹಾಗೆ, ಆ ಮಾತನ್ನ ಡಿವಿಜ್ ಹೇಳ್ತಾ ಇದ್ದಾರೆ. ಕೊಳದ ಜಲ ನಿನ್ನ ಮನ, ನಿನ್ನ ಮನಸ್ಸು ಕೊಳದ ನೀರಿದ್ದ ಹಾಗೆ. ಲೋಗರು ಅದರೊಳಗಿಳಿಯೇ, ಜನ ಅದರೊಳಗೆ ಇಳಿದಾಗ ಏನಾಗ್ತದೆ? ತಳದ ಕಸ ತಳಗಿದೆಯಲ್ಲ, ಕಸ ಕೂತ್ಕೊಂಡಿದೆಯಲ್ಲ, ತೇಲುತ್ತ ಬಗ್ಗಡವಬಹುದು. ತೆಳಗಿನ ಕಸ ಎಲ್ಲ ತೇಲಿ ಮೇಲೆ ಬಂದು ಕಸ ರಾಡಿ ಆಗಿಬಿಡುತ್ತದೆ. ಅದಕ್ಕೇನ್ ಮಾಡಬೇಕು? ಏನು ಮಾಡಕ್ ಹೋಗ್ಬೇಡಿ. ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ, ಏನು ಅಲುಗಾಡಿಸ್ಲಾರ್ದೆ ಸುಮ್ಮನೆ ಬಿಟ್ಟಿದ್ರೆ ಅದು ಮರಳಿ ತಿಳಿಯಹುದು ಶಾಂತಿಯಲ್ಲಿ. ಮಂಕುತಿಮ್ಮ, ನಮ್ಮ ಮನಸ್ಸು ಹಾಗೇನೆ ಕೆದಕ್ತಾ ಇದ್ದಷ್ಟು ರಾಡಿ ಆಗ್ತದೆ. ಸ್ವಲ್ಪ ಅದ್ದದೆ ಶಾಂತಿಯಲ್ಲಿ ಬಿಟ್ರೆ ತಿಳಿಯಾಗ್ತದೆ ನನ್ನ ಮನಸ್ಸು ನೋಡ್ಕೊಳ್ಳುವಂತ ರೀತಿ ಅದು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇನ್ನು ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
2: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90% ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೇ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಏನಾದರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ವೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
3: The number you've dialed is currently busy. Kindly try after the call.
4: How are you busy? ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05.

0: ಕೇಳಿದರೆ ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಶ್ರೋತೃಗಳೇ, ಈ ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಗೋಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳಲಿದ್ದೀರಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಗೌತಮ್ ಜೋತ್ಸ್ನ ಅವರಿಂದ ಭಾಷಣ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

ಕೊಡವಸಿರಿ ಕಾರ್ಯಕ್ರಮಕ್ಕೆ ನಿಂಗಕ್ಕೆಲ್ಲ ಸ್ವಾಗತ. ಇಂದಿತ ಕಾರ್ಯಕ್ರಮದ ಕೈಂಜ ವಾರ ಪ್ರಸಾರ ಆನ ಬೈತ್ ಕಾಲ ನಾಟಕತ್ರ ಉಳಿಂಜ ಭಾಗ ಕೌಪಿರ ಗಳಿ ನಾಟಕ ಬೈತ್ ಕಾಲ. ಮಡಿಕೇರಿರ ದೇಚೂರು ಚಂಗಾದೇಡ ಸಂಘಕಾರ ಪ್ರಸ್ತುತಪಡಿಸುವ ನಾಟಕ ಬೈತ್ ಕಾಲ. ರಚನೆ ಪಿಂಯ ನಿರ್ದೇಶನ ಶ್ರೀಮತಿ ಉಳ್ಳಿಯಡ ದಾಟಿಪೂವಯ್ಯ.

0: ಆರೋಗ್ಯ ಸರಿಯಿಲ್ಲದ ಅಪ್ಪಣಜ್ಜನ ವಿಷಯತ್ ಎಕ್ಕಾಲು ನಟ್ಟೆಣಿಪ್ಪ ಬೊಳ್ಳವನ ಪೊತ್ತು ಚುಡೋದು ಅಜ್ಜಂಗೋರ್ ಥ್ರಿಲ್. ಪಟ್ಟಿಲ್ ನಿಂದ ಪತ್ರಿಕೆ ಓದಿನುಳ್ಳ ಅಜ್ಜ ಒಮ್ಮಲೇ ಕೂತು ಕೊಡ್ತಾನು ಬುದ್ಧರೋದ.
1: ಮಕ್ಕಳೇ, ಮೇಳಕ್ಕೆ ಏರ ದಿನ ಒಂದು ಇಲ್ಲ. ನಿಂಗ ಕೈಂಚ ಕಾಲ ಬಂತಿಪ್ಪಕ್ಕ, ನಿಂಗ ಪಡ್ಚಿಟ್ಟದ ನಿಂಗೆ ನಿಂಗಕ್ಕ ಜ್ಞಾನ ಉಂಡಾ?
2: ನಂಗಕ್ಕವ್ರು ಪೊಲ್ಚಿ ಪಾಟು ಗೊತ್ತಂದು ತಾತ ಗೊತ್ತುಂಡೆಂಗಿ. ನಂಗಳೇ ಜನ ಅಂದ್ ಜ್ಞಾನ ಮಾಡಿ ಅಂಡ್ ಮಾಡಿದ್ ಕಾಟಿ ಚಾಂಡೆಂಗಿ ಪೆದ ಕೊಡ್ತಿರನ. ನೀನು ಇಲ್ಲಿನಿಂದವಯ್ಯ, ನೀನು ಅಲ್ಲಿನಿಂದಪ್ಪ.
3: ದೇವಯ್ಯಣ್ಣ, ಇಕ್ಕಿಕ್ಕೆ ಅಂಗಡ ಕೂಟಕಾರಕ್ಕ ಕೋಟ ಬೂಟ್ರ ಮಿದ ಅದೇ ರಥ ಪುಚ್ಚಣ್ಣಯ್ಯ ಮಂಗಲ ಕೂಗುಡ ಕುಪ್ಪಿಡತ್ತೆ ಕೋಟ ಬೂಟ್ಲ ಪೋಯನುಂಡು ನಡ ಚಾರ ಕೊದಿಪನ ತಡ್ಪ ಕೈಯತ್ತೆ ನನ್ನ ಎಂತ ಮಣ್ಣ ಗೊತ್ತ ಕಡವಾಡ ಕೋಟೆ ಬೂಟದೆಲ್ಲ ತಾಡಿಕೊಂಡ ಪೂತಿಟ್ಟ.
2: ಅದೆಂತ ನಂಜಪ್ಪನ ಎಂಗಡ ಪೊಂಗಡ ಪೊರಪಾಡು ಕಂಡಿಯ ಇಲ್ಲಿಂಜ ಇಲ್ಲಿ ಕತೆ ಕಟ್ಟನ್ ಕನ್ನಡ ಪಡಿಯ ಇಲ್ಲಿಂದ ಇಲ್ಲಿ ಕತೆ ಕಟ್ಟನ್ ಬರ್ಮಡ ಚಡ್ಡಿ ಇನ್ನೋರು ಚೂಡಿದಾರ ಇಟ್ಟಿರುವ ಅನ್ನೋದೇ ಬೋಂದ. ಅದಿ ನಾನು ಎಂತ ಮನ ಗೊತ್ತಾ ಪೊಂಗಡ ಇನ್ನತ್ತ ಉಡುಪನೆಲ್ಲ ತೋಡಿ ಕೊಂಡು ಪೂತಿಟ್ಟ.
3: ಮಾಜನೇ, ಎಂಗ ಈ ಉಡುಪನ ಚುಟ್ಟಿತು ಪೂತಿತು ಇಂದಕ್ಕೆ ನಾಳೆ ಪನ್ನೊಂದಾಚಿ ಮಾದ ಕಂಜತ್ತು ಇಕ್ಕೋರು ಪೊಲ್ಚಿ ಪಾಟು ಪಾಡಿತು ಈ ಉಡುಪನ ಓಣಿ ಕುಳಿಪಿರಂಗಂದು ಎಂಗ ದುಡಿ ಹತ್ತಿತು ದೇವೇಣ ಪಾಡಿತು.

0: ಚುಟ್ಟಣಕ್ಕೆ ಆ ಕಲ್ಲಂಗಡಿ ಬಾರ್ಕೊಂಬ ತಿತ್ತಬಿದ್ದಕ್ಕ ನೀಡ ಪೊಮ್ಮಕ್ಕ ಮಕ್ಕ ಮೇಲ್ದುಂಬ ಬಟ್ಟೆ ಇಟ್ಟು ಬಂದಿತ್ತು ಬಾ
1: ಮಿನ್ನ ಜವತ್ತ ದೇವೇಣ ಕಳ್ಳ ಕುಡಿಕೆತೆ ಅನ್ನೋದು ಮುಟ್ಟಳತನ ಎಂಗಡ ಗುರು ಕರುಣರೇ ಕಳ್ಳಿಲತ್ತೆ ಕೈ ಕುತ್ತುಲ ಇಕ್ಕ ನಡ ವರ್ಕ್ ಕೊಟ್ಟು ಕಳ್ಳತ್ತ ಬರೀ ಅಂತ ಉಂಡಣ್ಣ
0: ಉಂಡು ಮಾರಯ್ಯ ನೋಟಲ್ಲಿ ಕೊಡಗುರ ಕಿತ್ತೂಲಿರನ ತಾ ಚಾಯ್ ಕರ್ತೀಯ ಬೊಲ್ಲೆಪ್ಪ ಮಾಡಮ್ಮವ ಬೋಜಿ ಕುಟ್ಟಪ್ಪ ಮಾಡಮ್ಮವ ಜಾಜಿ
1: ಕಳ್ಳೆ ಪಿರಂದ ನಚಂಗ್ ಉದ್ದಾರಕ್ಕು ಅಂತ ಪೊಣ್ಣೆ ಪಿರಂದ ಉದ್ದಾರ

Ciao a tutti!

0: ಕಡ್ಪೋ ಕೈ ದಾಡದೋ ಬಾಯಿಕ ನೀರ್ ದಾಡದೋ
1: ಪಿತ್ಯಾಂದು ಎಲ್ಲಿಕೋ ಪೋಪಕ್ಕೆ ಬಟ್ಟೆ ಮಾತಿಯನ್ನುಂಡು ಅಜ್ಜ.

0: 23ನೇ ಬೈತಿಂಜಿ ತಾಂಡ ನಳತ್ರನಕ್ಕೆ ಪೋಲು ಅವ್ವನಾಯ್ತು, ಬೈಟ್ ಪೊಣ್ಣಾಯ್ತು, ಬದುಕನ ಸ್ವರ್ಗ ಮಾಡಿತಿಂಜ ತಾಂಡ ಕೊದಿಪೊಣ್ಣು ಮಲಂಗಿತು ಮಂಜಾಣೆ ತೇಪು ಚಿಟ್ಟವಕ್ಕೆ ತಯಾರಾಯ್ತಿಂಜದ ನೋಟಿತು ಗಿಡತನುಳ್ಳ ಅಜ್ಜ ಗಿಡುಪ ಕೈಲೇ ಎದೆನ ಮುರುಕಿ ಪುಡ್ಚಂಡು
1: ಮಾಮಿ ಮುತ್ತಜ್ಜಿ ಭಾಗ್ಯ ತಂದ ಮಕ್ಕಳೇ ಆಸ್ತಿ ಪಾಸ್ತಿನ ಮಾರಿ ಕೇರಿ ಪೋಪುಲೆಂದ ಭಾಷೆ ತಾರಿ
2: ಖಂಡಿತ ನಂಗ ಎಲ್ಲಿಗೂ ಪೋಪುಲ ಪಪ್ಪ ನೀ ನಂಗಳ ಪುಟ್ಟಿದ್ದು ಹೋಗದೆ ಪಪ್ಪ
1: ಇಲ್ಲ ಅಲ್ಲಿ ಪೊಳ್ಳವ ನನ್ನ ಕಾಕಿಯಲ್ಲುಂಟ

ಮಡಿಕೇರಿರ ದೇಚೂರ್ ಚಂಗಾದಿಯಡ ಸಂಘಕಾರ ಪ್ರಸ್ತುತ ಪಡ್ತನ ಬಯತು ಕಾಲ ನಾಟಕ ಕೋಟಿರ ರಚನೆ ಪಿಂಜ ನಿರ್ದೇಶನ ಶ್ರೀಮತಿ ಉಳ್ಳಿಯಡ ದಾಟಿಪೂವಯ್ಯ ಭಾಗವಹಿಸಿನ ಮಕ್ಕ ಸೂತ್ರಧಾರನಾಯ್ತು ಕೂಪದಿರ ಸಮತ್ ವಿಜಯ್ ಸೂತ್ರಧಾರಿಯಾಯ್ತು ಮುಳ್ಳಂಡ ಅನುರಾಧ ಪೊನ್ನಪ್ಪ ಅಜ್ಜನಾಯ್ತು ಉಳ್ಳಿಯಡ ಪಿ ಪೊನ್ನಣ್ಣ ತಾಯಿಯಾಯ್ತು ಕೂಪದಿರ ಗಿಫ್ಟಿ ನಂಜಪ್ಪ ಪಟ್ಟನಾಯ್ತು ಮಿಟ್ಟು ಆಯ್ತು ಉಳ್ಳಿಯಡ ಪಿ ಸೋಮಣ್ಣ ಶಾಂತಿ ಆಯ್ತು ಪುದಿಯ ತಂಡ ಸೂಕ್ಷ್ಮ ಸುಬ್ಬಯ್ಯ ಬೊಳ್ಳಿ ಪಟ್ಟಡ ಕುಟ್ಟಯ್ಯ ಕರುಂಬಯ್ಯ ದೇಚಿ ಆಯ್ತು ಅಡ್ಡಂಡ ಡಿಪ್ಸಿ ನಾಣಯ್ಯ ಡಾಲಿ ಆಯ್ತು ನಾಯಕಂಡ ಬ್ರಿಜೇಶ್ ಶಂಭು ರಾಣಿ ಆಯ್ತು ನಾಯಕಂಡ ಕೃಷ್ಣ ಶಂಭು ದುಡಿಕೊಟ್ಟು ಕಾರಳಾಯ್ತು ಐಚಂಡ ಪ್ರತೀಕ್ ಪೂವಣ್ಣ ಪಿಂಜ ಉಳ್ಳಿಯಡ ಪಿ ಮಂದಣ್ಣ ಕುರುಬ ಪಾಟುಕಾರ ಐಚಂಡ ಪ್ರಧಾನ್ ಮೇದಪ್ಪ ನಿನಿ ಪಾಟು ಲಕ್ಷ್ಮೀ ಬೊಳ್ಳಿ

ಆಕಾಶವಾಣಿ ಮಡಿಕೇರಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ದೊರೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ಚೈತ್ರ
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
0: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಇನ್ನು ಮುಂದೆ ಕೇಳೋಣ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ತವರಿನ ತೊಟ್ಟಿಲು ಚಿತ್ರದ ಗೀತೆ. ಗೀತೆಯ ರಚನೆ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂ.

ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 2026ನೇ ಸಾಲಿನ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಖಾಲಿ ಇರುವ ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಮುಖ್ಯವಾಗಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕ್ವಾಲಿಟಿ ಸರ್ವೆಯಿಂಗ್ ಮತ್ತು ಕಾಂಟ್ರಾಕ್ಟ್ಸ್ ವಿಭಾಗದ ಜೂನಿಯರ್ ಎಂಜಿನಿಯರ್ ಹುದ್ದೆಗಳನ್ನು ಈ ಮೂಲಕ ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ಒಟ್ಟು 1748 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಎಸ್ಎಸ್ಸಿ ಅಧಿಸೂಚನೆಯಲ್ಲಿ ತಿಳಿಸಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ, ಮಿಲಿಟರಿ ಎಂಜಿನಿಯರಿಂಗ್ ಸರ್ವಿಸ್, ಪರ್ಕ ಬ್ಯಾರೇಜ್ ಪ್ರಾಜೆಕ್ಟ್, ಗಡಿ ರಸ್ತೆ ಸಂಸ್ಥೆ, ಕೇಂದ್ರ ಜಲ ಮತ್ತು ವಿದ್ಯುತ್ ಸಂಶೋಧನಾ ಕೇಂದ್ರ, ನೌಕಾಪಡೆಯ ಕ್ವಾಲಿಟಿ ಅಶ್ಯೂರೆನ್ಸ್ ನಿರ್ದೇಶನಾಲಯ, ಬಂದರು ಸಚಿವಾಲಯ ಮತ್ತು ರಾಷ್ಟೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಡಿಪ್ಲೊಮೊ ಅಥವಾ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇದರಲ್ಲಿ ಕೆಲವು ವಿಭಾಗದ ಹುದ್ದೆಗಳಿಗೆ ಪದವಿ ಅಥವಾ ಡಿಪ್ಲೊಮೊ ವಿದ್ಯಾರ್ಹತೆಯನ್ನೇ ಕೇಳಲಾಗಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 32 ವರ್ಷ ಮತ್ತು ಉಳಿದ ಎಲ್ಲ ಇಲಾಖೆ ಸಂಸ್ಥೆಗಳಲ್ಲಿರುವ ಜೆಇ ಹುದ್ದೆಗೆ ಗರಿಷ್ಠ ವಯೋಮಿತಿ 30 ವರ್ಷ. ನಿಯಮಾನುಸಾರ ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 1800930930. ಹೆಚ್ಚಿನ ಮಾಹಿತಿಗಾಗಿ ssc.gov.in ಅನ್ನು ನೋಡಬಹುದು.

ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 7 ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2,536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18, ಗರಿಷ್ಠ 27. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಅಕ್ಟೋಬರ್ 14 ರಿಂದ 16 ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-309-3096. ವೆಬ್ಸೈಟ್ ವಿಳಾಸ ssc.nic.in.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ, ದಿಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಿಎಪಿಎಫ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಪುರುಷ ಅಭ್ಯರ್ಥಿಗಳು ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಅಭ್ಯರ್ಥಿಗಳಲ್ಲಿ ಎನ್ಸಿಸಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 21-30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ 18-27 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ವರ್ಗದವರಿಗೆ 3 ವರ್ಷ, ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಿರುವ ಕ್ರೀಡಾಳುಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದ್ದು, ಅಕ್ಟೋಬರ್ 1 ರವರೆಗೆ ತಿದ್ದುಪಡಿ ಮಾಡಬಹುದು. ಒಮ್ಮೆ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಬಯಸಿದಲ್ಲಿ 200 ರೂಪಾಯಿ, ನಂತರದ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 30. ಅರ್ಜಿ ತಿದ್ದುಪಡಿಗೆ ಅಕ್ಟೋಬರ್ 8-10 ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಉಡುಪಿ, ಶಿವಮೊಗ್ಗ, ಮೈಸೂರು ಮತ್ತು ಬೆಳಗಾವಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-03-03-63.

ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ದೇಶದ 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಮತ್ತು ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ನಡೆಸಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಸೆಪ್ಟೆಂಬರ್ 21 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಹಿಂದಿ ಅಥವಾ ಇಂಗ್ಲಿಷ್ ಜೊತೆಗೆ ಕಳೆದ ಬಾರಿಯಂತೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಇದೆ. ಒಟ್ಟು 13,706 ಹುದ್ದೆಗಳಿಗೆ ಈ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆದರೆ ಸ್ಥಳೀಯ ಭಾಷೆಯನ್ನು ತಿಳಿದಿರಬೇಕಾಗಿರುವುದು ಅವಶ್ಯಕ. ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು. ಹಾಗೆಯೇ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕೃಷಿ, ತೋಟಗಾರಿಕೆ, ಅರಣ್ಯ, ಪ್ರಾಣಿಶಾಸ್ತ್ರ, ಪಶುವಿಜ್ಞಾನ, ಅಗ್ರಿಕಲ್ಚರ್, ಎಂಜಿನಿಯರಿಂಗ್, ಪೆಸ್ಟಿಕಲ್ಚರ್,

0: ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ, ಈ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಪದವಿ ಪಡೆದಿರುವುದು ಕಡ್ಡಾಯ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗೆ ವಯೋಮಿತಿ 18 ರಿಂದ 28 ವರ್ಷ. ಆಫೀಸರ್ ಸ್ಕೇಲ್ 1 ಹುದ್ದೆಯ ಅಭ್ಯರ್ಥಿಗಳು 18 ರಿಂದ 30 ವರ್ಷದೊಳಗಿನವರಾಗಿರಬೇಕು. ಸಾಮಾನ್ಯ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 850 ರೂಪಾಯಿ. ಎಸ್ಸಿ ಎಸ್ಟಿ ವಿಶೇಷಚೇತನರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 175 ರೂಪಾಯಿ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ, ಮಂಗಳೂರು ಮತ್ತು ಉಡುಪಿ. ಐಬಿಪಿಎಸ್ನ ವೆಬ್ಸೈಟ್ ವಿಳಾಸ www.ibps.in. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಶತ್ರುಗಳೇ ಗಮನಿಸಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ.

ಶ್ರೋತೃಗಳೇ, ಇದೊಂದು ಪ್ರಕಟಣೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಯೋಜನಾ ವ್ಯಾಪ್ತಿಯ ಮನೆಗಳು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಯೋಜನಾ ವ್ಯಾಪ್ತಿಯ ನಾಗರಿಕರು ತಮ್ಮ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತು ಅಡುಗೆ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರನ್ನು ಮಾತ್ರ ಯುಜಿಡಿ ವ್ಯವಸ್ಥೆಗೆ ಕಲ್ಪಿಸುವುದು ಅಗತ್ಯವಾಗಿದೆ. ಯುಜಿಡಿ ಸಂಪರ್ಕ ಪಡೆಯಲು ಸಂಬಂಧಪಟ್ಟ ನಾಗರಿಕರು ನಿಗದಿತ ಅರ್ಜಿ ನಮೂನೆ, ಇ ಸ್ವತ್ತು ದಾಖಲೆ ಅಥವಾ ಹಿಂದಿನ ಕೈಬರಹ ನಮೂನೆ ಮೂರರ ಪ್ರತಿಯೊಂದಿಗೆ ಪುರಸಭೆಗೆ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕುಶಾಲನಗರ ಪುರಸಭೆ ಕಚೇರಿಯ ಸಹಾಯವಾಣಿ ಸಂಖ್ಯೆ 8105343174 ಹಾಗೂ ಕಚೇರಿಯ ಸಹಾಯವಾಣಿ ಸಂಖ್ಯೆ 08276206662 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:25 ಸೆಕೆಂಡುಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
2: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
3: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.

0: ನಮ್ಮೆಲ್ಲ ಪುಟಾಣಿ ಮಕ್ಕಳಿಗೆ ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್.
1: ನಾನು ವಿನಿತಾ ಮಾದಪ್ಪ.
0: ಈಗ ವಿನಿತಾ ಅವರೇ,
1: ಹೇಳಿ.
0: ಮಕ್ಕಳಿಗಾಗಿ ಈ ನೇರ ಫೋನಿನ ಕಾರ್ಯಕ್ರಮ ಇದೆ. ಮಕ್ಕಳು ಕರೆ ಮಾಡಬಹುದು, ಅವರು ಏನೆಲ್ಲ ಹೇಳ್ಬೋದು?
1: ಕತೆ ಹೇಳ್ಬೋದು ಅಥವಾ ಒಗಟುಗಳನ್ನ ಹೇಳ್ಬೋದು,
0: ಕವನ
1: ಹೇಳ್ಬೋದು, ಶಿಶುಗೀತೆಗಳನ್ನ
0: ಹಾಡ್ಬೋದು. ಅಂತೂ ಮಕ್ಕಳು ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಅವರೇನು ಕಲ್ತಿದ್ದಾರೆ ಅದನ್ನೆಲ್ಲರಿಗೂ ಕೇಳಿಸಬಹುದು.
1: ಪುಟಾಣಿಗಳಿಗೂ ಕೂಡ ಅದನ್ನ ಕೇಳಿಸಬಹುದು.
0: ಹೌದು, ಆದ್ರೆ ಹಾಗೆ ಮಾಡ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ಅವರು ಕರೆ ಮಾಡಬೇಕು.
1: ಮೊದಲಿಗೆ ಕರೆ ಮಾಡ್ಬೇಕು. ಅವರು
0: ಕರೆ ಮಾಡಬೇಕಾದಂತ ನಮ್ಮ ದೂರವಾಣಿ ಸಂಖ್ಯೆ 0827722588. ಈಗ ಮೊದಲಿಗೆ ಒಂದು ಕರೆಯನ್ನ ಸ್ವೀಕರಿಸೋಣ.
1: ಖಂಡಿತ.
0: ನಮಸ್ತೆ.
2: ನಮಸ್ತೆ.
0: ಎರಡು ನಮಸ್ತೆ ಕೇಳ್ತು. ಯಾರ್ದಿದು ನಮಸ್ತೆ? ಯಾರು ನಮಸ್ತೆ ಮಾಡಿದ್ದು? ಯಾರಂತ ಬೇಕಲ್ಲ, ನಿಮ್ಮ ಹೆಸರು ಬೇಕಲ್ಲ. ನಮಸ್ತೆ. ಅನೀಶ್. ಅನೀಶ್ ಎಲ್ಲಿಂದ ಫೋನ್ ಮಾಡ್ತಿರೋದು? ಅಡ್ಡೂರಿಂದ. ತುಂಬಾ ದೂರನ ಅದು? ಕಾಸರಗೋಡ. ಸೆಕೆ ಇದೆಯಾ ಅಲ್ಲಿ? ದಿಂಜ ಉಂಡಾ? ಸ್ವಲ್ಪನಾ? ಮನೇಲಿ ಯಾವ ಭಾಷೆ ಮಾತಾಡೋದು ಅನೀಶ್? ತುಳು ಮಾತಾಡೋದಾ? ನನಗೆ ಗೊತ್ತಾಯ್ತು ಅನೀಶ್. ಅದು ಹೇಗೆ ಅಂತ ಹೇಳಿದ್ರೆ ಅಮ್ಮ ಹೇಳ್ಕೊಟ್ರಲ್ಲ, ಜೋರು ಪಾನ ಅಂತ ಹೇಳಿದ್ರಲ್ಲ ಅಲ್ವಾ? ಇವತ್ತು ಅನೀಶ್ ಏನ್ ಹೇಳ್ತದೆ, ಏನ್ ಹೇಳ್ತಾನೆ?

0: ito naramay, pa di papa, papandya natin ang dataya. Kung saray ay napanay, naya, daya, kisnaya.
1: ತುಂಬಾ ಚೆನ್ನಾಗಿ ಶ್ಲೋಕ ಹೇಳಿದ್ರಿ ಅನೀಶ್. ಯಾರು ಕಲ್ಸಿದ್ ತಮ್ಗೆ ಇದು? ಶಾಲೆಯಲ್ಲಿ ಕಲ್ಸಿದ್ದ? ಟೀಚರ್ ಕಲ್ಸಿದ್ದ?
2: ಅಮ್ಮ ಏನ್ ಕಲ್ಸಿದ್ದಾರೆ? ಅಮ್ಮ ಅಮ್ಮ ಹೇಳ್ಕೊಟ್ಟಿಲ್ಲ?
1: ಅಮ್ಮ ಕರೆ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ.
2: ಅಷ್ಟೇ ಗೊತ್ತಿರೋದ? ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿತ್ತು. ಆಯ್ತಾ? ಅಷ್ಟು ಉದ್ದದ ಹೇಳ್ದೆ ಅಲ್ಲ. ಎಷ್ಟು ದಿವಸದಿಂದ ಕಲ್ತೆ? ಈಗ ಈಗ ಯಾವ ಕ್ಲಾಸು?
0: ಯುಕೆಜಿ
2: ಸ್ಟಾರ್ಟಿಂಗ್ ಇಂದ ಕಲ್ತಿಯಾ? ಧನ್ಯವಾದಗಳು ಕರೆ ಮಾಡಿದಕ್ಕೆ. ಅನೀಶ್ ಈಗ ಕರೆ ಮಾಡಿ
1: ಶ್ಲೋಕ
2: ಕೇಳಿ ನಮ್ಮ ಮಕ್ಕಳಿಗೆ ಏನಾಗಿರ್ತದೆ, ಓ ನಾನು ಕಾಲ್ ಮಾಡಬೇಕು
1: ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರಿಗೆ ಹುರುಪು
2: ಬರುತ್ತದೆ. ಹಾಗೆ ಕರೆ ಮಾಡ್ತಾರೆ. ಕರೆ ಮಾಡ್ಲಿಕ್ಕೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ಬಿಡುವ, 08272722828

0: नमस्ते।
1: नमस्ते नमस्ते। खेलताय ना ದೂರವಾಣಿಯಲ್ಲಿ ವ್ಯತ್ಯಾಸ ಉಂಟಾಗಿದೆ ಅಂತ ಅನ್ಕೋತಾ ಇದ್ದೀವಿ. ನಮಸ್ತೆ.
2: ಹಲೋ
1: ಹಲೋ ನಮಸ್ತೆ.
2: ಹಲೋ,
1: ಕೇಳ್ತಾ ಇದ್ಯಾ? ಧ್ವನಿ ಕೇಳ್ತಾ ಇದ್ಯಾ? ನಮಗೆ ಕೇಳಿಸ್ತಾ ಇಲ್ಲ.
2: ನಮಗೆ ಕೇಳ್ತಾ ಇದೆ.
1: ಕೇಳ್ತಾ ಇದ್ಯಾ?
0: ಯಾರು ಮಾತಾಡೋದು? ಎಲ್ಲಿಂದ?
2: ಪ್ರಜ್ವಲ್ ಮೈರೋಲಿನ.
0: ಎಲ್ಲಿ?
2: ಪುತ್ತೂರು.
0: ಪುತ್ತೂರಿಂದ? ಪುತ್ತೂರಲ್ಲಿ ಎಲ್ಲಿ?
2: ಪುತ್ತೂರಲ್ಲಿ ಮೈರೋಳಿ.
0: ಮೈರೋಳಿ?
2: ಮೈರೋಳು.
0: ಮೈರೋಳು ಅಂತ.
1: ಯಾವ ಕ್ಲಾಸ್ ಓದ್ತಾ ಇದ್ದರು ಇರೋದು? ಏನ್ ಹೆಸರು ತಮ್ದು?
2: ನಂದು ಪ್ರಜ್ವಲ್.
1: ಪ್ರಜ್ವಲ್, ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇರೋದು ಪ್ರಜ್ವಲ್?
2: ಆರನೇ
1: ತರಗತಿ. ಹಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಾ, ಹಾಡ್ತೀರಾ, ಏನ್ ಮಾಡ್ತೀರಾ?
2: ಹಾಡ್ತೇನೆ.
1: ಹಾಡ್ತೀರಾ?
0: ಯಾವ ಹಾಡು?
2: ರಾಜ್ಕುಮಾರ್ ಸರ್ ನ ಹಾಡು.
0: ಹಾ, ಹೇಳಿ ನೋಡಿ.
2: ನಾವಾಡುವ ನುಡಿಯೇ ಕನ್ನಡ ನುಡಿ, ಶ್ರೀಗನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವು ಇರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ.
0: ಪ್ರಜ್ವಲ್.
2: ಹಾ ಸರ್.
0: ಪ್ರಜ್ವಲ್, ಬೇರೆ ಯಾವ ಹಾಡು ಗೊತ್ತಿದೆ? ಈ ಭಾವಗೀತೆ, ಭಕ್ತಿಗೀತೆ ಇಂಥದೆಲ್ಲ ಹಾಡೋದಿಲ್ವಾ?
2: ಹಾಡ್ತೇನೆ.
0: ಅದರಲ್ಲಿ ಯಾವ್ದಾದ್ರು ಒಂದು ಹಾಡ್ಬೋದಾ? ಭಕ್ತಿಗೀತೆನೋ, ಭಾವಗೀತೆನೋ, ಜನಪದ ಗೀತೆನೋ?
2: ಒಂದು ಭಾವಗೀತೆ.
0: ಹ್ಮ್, ಆಗ್ಬೋದು.
2: ಕಾಣದ ಕಡಲಿಗೆ ಹಂಬಲಿಸಿದೆ ಮನಾ,

0: ಆಯ್ತು.
1: ಆಯ್ತು ಪ್ರಜ್ವಲ್,
0: ಆ
1: ಯಾರು ಹೇಳ್ಕೊಟ್ಟಿದ್ದು?
0: ಅಮ್ಮ.
1: ಅಮ್ಮ ಹೇಳ್ಕೊಡೋದು.
0: ಆ
1: ಸ್ಕೂಲಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ?
0: ಸ್ಕೂಲಲ್ಲಿ ಹಾಡೋದು, ಮತ್ತೆ ಆಟ ಆಡೋದು, ಯಕ್ಷಗಾನ, ಸಂಗೀತ.
1: ಯಕ್ಷಗಾನ?
0: ಆ
1: ಯಕ್ಷಗಾನದಲ್ಲಿ ಏನು, ಬರೀ ಹಾಡೋದಾ ಅಥವಾ ಅರ್ಥಧಾರಿಕೆ ಎಲ್ಲ ಹೇಳ್ಕೊಡ್ತಾರ?
0: ಕುಣಿಯಿಸುತ್ತೆ.
1: ಕುಣಿಯೋದು.
0: ಆ
1: ಡೈಲಾಗ್ ಎಲ್ಲ ಇರ್ತದೆ ಅದರಲ್ಲಿ?
0: ಡೈಲಾಗ್ ಇರ್ತಾರೆ. ನಾವು ಈ ವರ್ಷ ಸೇರಿದಷ್ಟೇ.
1: ಇನ್ನೆಲ್ಲರೂ ಡೈಲಾಗ್ ಹೇಳು ಅಂತ ಹೇಳಿದ್ರೆ ಕಷ್ಟ ಆಗ್ತದಲ್ಲ ಈಗ,
0: ಆ
1: ಅದಕ್ಕೆ ಮೊದಲೇ ಹೇಳಿದ್ದು.
0: ಹೌದು.
1: ಕಂಡೀಷನ್ ಸಪ್ಲೈ ಅಂತ ಹೇಳ್ತಾರಲ್ಲ ಹಾಗೆ. ಮುಂದಿನ ದಿನಗಳಲ್ಲಿ ಡೈಲಾಗ್ ಎಲ್ಲ ಕಲಿಯುವಾಗ ಅದನ್ನು ನಮ್ಮ ಹತ್ರ ಹೇಳಬೇಕಾಯ್ತಾ?
0: ಆಯ್ತು.
1: ಕೇಳಿಕ್ಕೆ ತುಂಬ ಚಂದ ಇರ್ತದಲ್ಲ.
0: ಹೌದು.
1: ಮನೇಲಿ ಯಾರಾದರೂ ಯಕ್ಷಗಾನಕ್ಕೆಲ್ಲ ಹೋಗ್ತಿದ್ರ?
0: ಇಲ್ಲ.
1: ಬರೀ ನೋಡ್ಲಿಕ್ಕೆ ಮಾತ್ರ ಹೋಗ್ತಾ ಇದ್ದಿದ್ದು.
0: ಹೌದು
1: ನೀನೀಗ ಕಲೀಲಿಕ್ಕೆ ಹೋಗ್ತಿದ್ಯಾ.
0: ಹೌದು ಸರ್.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಹೀಗೆ ಕರೆ
0: ನಮಸ್ತೆ.
1: ಮಾಡ್ತಾ ಇರಬೇಕು.
2: ನಮಸ್ತೆ.
0: ಆಯಿತು.

0: ಹಾಯ್,
1: ಹಲೋ,
0: ಹಲೋ,
1: ಯಾರಿದ್ದು ಇಷ್ಟು ಸ್ವೀಟ್ ಆಗಿ ಮಾತಾಡ್ತಾ ಇರೋದು?
0: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
2: ನನ್ನ ಹೆಸರು ರತ್ನಪ್ರಿಯಾನ.
0: ಕಾಲ್ ರೆಕಾರ್ಡಿಂಗ್ ಹ್ಯಾಸ್ ನೌ ಎಂಡೆಡ್.
1: ಏನ್ ಹೆಸರು?
2: ರತ್ನಪ್ರಿಯಾನ.
1: ಹೌದಾ? ಶಾಲೆಗೆ ಹೋಗ್ತಾ ಇದ್ದೀರಾ?
2: ಇಲ್ಲ.
1: ಇಲ್ಲ.
2: ಓಕೆ.
3: ಇವತ್ತು ರಜೆ, ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳಿದ್ದು ಅಲ್ವಾ?
1: ಇವತ್ತು ರಜೆ. ಇವಾಗ ತಾನೇ ಎದ್ದಿದ್ದ? ಬೆಳಿಗ್ಗೆ ಎದ್ದಿದ್ದೀರಾ?
2: ಹೌದು.
1: ಏನ್ ತಿಂಡಿ ಮಾಡಿದ್ರಿ ಇವತ್ತು?
2: ದೋಸೆ.
1: ದೋಸೆ ಎಷ್ಟು ತಿನ್ಬೇಕು ನೀವು? ಎರಡ್ ತಿಂದ್ರಿ.
3: ಯಾವ ಕ್ಲಾಸ್? ಥರ್ಡ್ ಸ್ಟ್ಯಾಂಡರ್ಡ್ಗೆ ಮೂರು ತಿನ್ಬೇಕಪ್ಪ ಅಲ್ವಾ? ಅಮ್ಮ ಹೇಳೋದಿಲ್ಲ ಹಾಗೆ.
1: ಅಮ್ಮ ಎರಡೇ ಕೊಟ್ಟಿದ್ದ? ಹೌದಾ? ಏನ್ ಸ್ಪೆಷಲ್ ತಂದಿದ್ದೀರ ಇವತ್ತು? ಏನ್ ಹೇಳ್ತೀರಾ?
3: ಕತೆ ಹೇಳ್ತೀರಾ? ಹೇಳಿ.
2: ನಮಸ್ತೆ ಕಾಮರೂಪಿಣಿ ವಿದ್ಯಾರಂಭ ಸರಿಸಾಮಿ ಸಿದ್ಧಿ ಬಹುದು ನೌಕರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಶಾಸ್ತ್ರ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ.
3: ಏನು
2: ಆಯ್ತು?
3: ಆಯ್ತಾ? ಇದನ್ನ ನೀವು ಯಾವಾಗ್ಲೂ ಸಂಜೆ ಎಲ್ಲ ಹೇಳ್ತೀರಾ ಮನೆಯಲ್ಲಿ? ಯಾರೆಲ್ಲ ಸೇರ್ಕೊಂಡು? ಒಬ್ಬನೇ? ಅಮ್ಮ ಎಲ್ಲ ಬರೋದಿಲ್ಲ? ಅಪ್ಪ ಅಮ್ಮ ಎಲ್ಲ ಬರೋದಿಲ್ಲ? ಅವ್ರು ಬಿಜಿ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರ? ಇಲ್ಲಲ್ಲ.
2: ಇಲ್ಲ
3: ಇಲ್ಲ,
1: ಮೊಬೈಲ್ ಮಗು ಕೈಯಲ್ಲಿ ಇರುತ್ತೆ.
3: ಮನೇಲಿ ಯಾರೆಲ್ಲ ಇದ್ದೀರಿ?
2: ಐದು ಜನ.
3: ಐದು ಜನ ಯಾರಲ್ಲ?
2: ಅಪ್ಪ ಅಮ್ಮ ತಂಗಿ ನಾನು ಅಜ್ಜಿ.
3: ಓ, ತಂಗಿಯು ಈ ಶ್ಲೋಕ ಎಲ್ಲ ಹೇಳ್ಲಿಕ್ಕೆ ಉಂಟಾ? ಸಣ್ಣ ಪಾಪುವಾ? ಅಜ್ಜಿಯು ಬರೋದಿಲ್ವಾ ಶ್ಲೋಕ ಹೇಳಲಿಕ್ಕೆ? ಹೇಳ್ಕೊಡೋದಿಲ್ವ ಅಜ್ಜಿ? ಅಜ್ಜಿ ಹೇಳ್ಕೊಡ್ತಾರೆ. ಯಾರು ಚೆನ್ನಾಗಿ ಹೇಳ್ಕೊಡೋದು? ಯಾರು, ಅಮ್ಮನ ಅಜ್ಜಿಯ?
2: ಅಮ್ಮ.
3: ಅಮ್ಮ ಆಮೇಲೆ ಅಜ್ಜಿ ಆಮೇಲೆ ಅಪ್ಪ. ಮ್ಯಾಮು ಹೇಳ್ಕೊಡ್ತಾರಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಬೇಕು.
2: ಓಕೆ,
1: ಬಾಯ್
2: ಬಾಯ್ ಬಾಯ್.
3: ನಮ್ಮ ಪುಟಾಣಿಗಳಿಗೆ ಒಂದು ಮಾತು, ನೀವು ಕರೆ ಮಾಡ್ಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಅಷ್ಟೇ, ಮತ್ತೇನಿಲ್ಲ, ನಮ್ಮ ದೊಡ್ಡ ಮಾತೇನು ಹೇಳೋದಿಲ್ಲ. 08272825558
1: ಈ ದೂರವಾಣಿಗೆ
3: ಕರೆ
1: ಮಾಡಬಹುದು. ಮಾಡಿ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀವಿ.
3: ನೋಡುವ ಯಾರು ಕರೆಯಲಿದ್ದಾರೆ ಅಂತ. ನಮಸ್ತೆ. ನಮಸ್ತೆ. ಹಲೋ
1: ಹಲೋ,
3: ಮಾತಾಡುವ ಪುಟ್ಟಾಣಿ ಹೆಸರು ಹೇಳ್ಬೇಕಲ್ಲ. ಶ್ರೇಷ್ಠ, ಚಂದದ ಹೆಸರು ಯಾರಿಟ್ಟಿದ್ದು? ಅಪ್ಪ ಇಟ್ಟಿದ.
1: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
3: ಕಾಸರಗೋಡು. ಶ್ರೇಷ್ಠ, ಅಮ್ಮ ಅಮ್ಮ ಮುದ್ದಿನಿಂದ ಎಂತ ಕರೀತಾರೆ ನಿನ್ನ? ಮಗಳು ಬಾ ಅಂತ ಕರೀತಾರ? ಅಪ್ಪ ಪುಟ್ಟ ಅಂತ ಕರೀತಾರ? ಪುಟ್ಟಿ ಅಂತ ಕರೀತಾರ? ಹೌದಾ ನಿಜವಾಗ್ಲು? ನನಗೆ ಗೊತ್ತಾಯ್ತು. ಇವತ್ತು ಶ್ರೇಷ್ಠ ಏನ್ ಹೇಳೋದು? ಯಾವ ಪದ್ಯ? ಹ್ಮ್, ಹೇಳ್ತೀಯ?

duro, ben duro, dari un duro,

0: ಶ್ರೇಷ್ಠ, ಹಾಡು ಚೆನ್ನಾಗಿತ್ತು ಆಯ್ತಾ? ಆದರೆ ನಮ್ಮ ಮೊಬೈಲ್, ಇದು ನಮ್ಮ ಫೋನ್ ಲೈನಲ್ಲಿ. ಓಕೆ, ವೆಲ್ಕಮ್. ಆದರೆ ನಮ್ಮ ಫೋನಲ್ಲಿ ನಿನ್ನ ಆ ಹಾಡನ್ನು ಸ್ವಲ್ಪ ಸ್ವಲ್ಪ ನುಂಗ್ಬಿಡ್ತದು.
1: ಆಯ್ತು.
0: ನಮಗೆ ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ, ಬೇಜಾರಾಯಿತು. ಇನ್ನು ಇನ್ನು ಮುಂದಿನ ವಾರದಲ್ಲೂ ಹೀಗೆ ಫೋನಿನಿರುವಾಗ ಕಾಲ್ ಮಾಡಬೇಕಾಯ್ತಾ?
1: ಆಯ್ತು.
0: ಬಾಯ್
1: ಸರಿಯಾದ ನೆಟ್ವರ್ಕ್ ಕಡೆಯಿಂದ ನಿಂತು ಕಾಲ್ ಮಾಡಿ ಆಯ್ತಾ?
0: ಬಾಯ್.
1: ಬಾಯ್.

0: ನಮಸ್ತೆ
1: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು? ಎಲ್ಲಿಂದ?
2: ಹಲೋ ನಮಸ್ತೆ. ನಮಸ್ತೆ. ಹಲೋ, ಎಲ್ಲಿಂದ ಮಾತಾಡ್ತಾ ಇರೋದು? ತಮ್ಮ ಹೆಸರು ಹೇಳಿ.
0: ಏನ್ ಹೆಸರು? ಯಾವ ಊರು? ಬೆಟ್ಟಂಪಾಡಿ. ಬಿಟ್ಟಂಗಾಲದಿಂದ?
2: ಬಿಟ್ಟಂಗಾಲದಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ?
3: ಇಲ್ಲ
2: ಇಲ್ಲ. ಎಷ್ಟು ವರ್ಷ ನಿಮ್ಗೆ?
0: ಇವತ್ತು ಶಾಲೆಗೆ ರಜೆ. ಯಾರು ಮಕ್ಕಳನ್ನ ಕೇಳಿದ್ರು ಹೇಳೋದು ಒಂದೇ ಮಾತು, ಶಾಲೆಗೆ ಹೋಗೋದಿಲ್ಲ.
2: ಇವತ್ತು ಹೋಗ್ತಾ ಇಲ್ಲ, ನಾಳೆ ಹೋಗ್ತೀರಾ?
0: ಯಾವ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡಾ?
2: ನರ್ಸರಿ.
0: ನರ್ಸರಿಯಾ?
2: ಸರಿ.
0: ಏನ್ ಕೊಟ್ಟಿದ್ದಾರೆ ಅಲ್ಲಿ ನರ್ಸರಿಯಲ್ಲಿ? ಇವತ್ತೇನು ಹೇಳ್ತೀರಾ ಹೇಳಿ. ಹಲೋ. ಏನಾಯ್ತು ಗೊತ್ತಾ? ಏನಾಯ್ತು? ರೈಮ್ಸ್ ಮುಗೀತು ಅಲ್ವಾ? ಅಲ್ವಾ? ಹ್ಮ್. ಮತ್ತೇನೇನ್ ಮಾಡ್ತಿ ಮನೇಲಿ? ಇವತ್ತು ರಜೆ ಅಲ್ಲವಾ? ಏನ್ ಮಾಡ್ಬೋದು ರಜೆಯಲ್ಲಿ? ಹೌದಾ? ಅಮ್ಮನಿಗೆ ಹೆಲ್ಪ್ ಮಾಡೋದಲ್ಲ ಉಂಟಾ? ಮತ್ತೆ
2: ಮೊಬೈಲ್ ನೋಡ್ತೀರಾ?
0: ಸ್ವಲ್ಪ ನೋಡ್ಬೋದಲ್ವಾ? ಅದೇ, ಸ್ವಲ್ಪನೇ ನೋಡ್ಬೋದು, ತುಂಬಾ ನೋಡ್ಬಾರ್ದು ಅಷ್ಟೇ. ದೊಡ್ಡವ್ರ ಹಾಗೆ ತುಂಬಾ ನೋಡ್ಬಾರ್ದು. ದೊಡ್ಡವ್ರ ಮೊಬೈಲ್ ಅಲ್ಲೇ ಇರೋದಲ್ಲ ಈಗ? ಹ್ಮ್. ಇಲ್ಲ. ಹ್ಮ್. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರ್ಬೇಕು.
2: ಬಾಯ್.
0: ಈಗ ನಮ್ಮ ಮುಂದಿನ ಪುಟಾಣಿ ಕಾಲ್ ಮಾಡೋದಾದ್ರೆ ಅವರಿಗೆ ದೂರವಾಣಿ ಸಂಖ್ಯೆಯನ್ನು ಒಂದ್ಸಲ ಹೇಳ್ಬಿಡೋಣ.
2: 2288558
3: ಹಾಗೂ
2: STD ಕೋಡ್ 08

0: ಎರಡು ಏಳು ಎರಡು.
1: ಹಲೋ, ನಮಸ್ತೆ.
2: ನಮಸ್ತೆ.
1: ಹಲೋ, ಹೇಳಿದ ಪುಟಾಣಿ ಹೆಸರು ಹೇಳ್ಬೇಕಲ್ಲ.
2: ಅನಘ.
1: ಅನಘ ಎಲ್ಲಿಂದ?
2: ಮಡಿಕೇರಿ.
0: ಮಡಿಕೇರಿ.
1: ಅನಘ ಏನ್ ಮಾಡ್ಕೊಂಡಿರೋದು? ನಾಳಿಂದ ಎಕ್ಸಾಮ್ ಅಲ್ವಾ? ಬಯ್ಯೋದಿಲ್ವಾ ಮನೇಲಿ?
2: ಇಲ್ಲ.
1: ಆಕಾಶವಾಣಿ ಅವ್ರಿಗೇನು ಕೆಲಸ ಇಲ್ಲ, ಸುಮ್ಮನೆ ಅವ್ರು ನೇರ ಫೋನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಮಕ್ಕಳಿಗೆ ಪರೀಕ್ಷೆ ಇದೆ, ಅಷ್ಟು ಗೊತ್ತಾಗೋದಿಲ್ವಾ ಅವ್ರಿಗೆ ಅಂತ
0: ಕರೆ ಮಾಡ್ತಾ ಇದ್ದಾರೆ ಅಂತ.
1: ಬಯ್ಯೋದಿಲ್ವಾ?
2: ಇಲ್ಲ.
1: ಸ್ವಲ್ಪ ಸ್ವಲ್ಪ ಇದು ಸಹ ಬೇಕಲ್ವಾ?
2: ಹೌದು.
1: ಅನಗ ರೇಡಿಯೋ ತುಂಬಾ ಕೇಳ್ತೀರಾ? ಯಾವ ಟೈಮಲ್ಲಿ ಕೇಳೋದು?
2: ಬೆಳಿಗ್ಗೆ
1: ಎಷ್ಟೊತ್ತಿಗೆ? ಉದಯ ರಾಗದಲ್ಲಿ ಹಾಡೆಲ್ಲ ಬರ್ತೀರ, ಅದನ್ನೆಲ್ಲ ಕರಿತೀರಾ? ಇವತ್ತೇನು ಹೇಳೋದು? ಅನಗ ನನಗೊಂದು ಕತೆ ಬೇಕು. ಅನಗ ನೆಕ್ಸ್ಟ್. ಓಕೆ, ಅದಾಗ್ಬೋದು. ಇದು ಗುಡ್ ಮಕ್ಕಳು ಅಂತ ಹೇಳೋದಕ್ಕೆ ಈಗ ಸಾಂಗ್ ಅಲ್ವಾ?
0: ಹಲೋ,
2: ಹಲೋ,
1: ರೆಡಿ ಆಗ್ತಿದ್ದಾರೆ, ರೆಡಿ ಆಗ್ತಿದ್ದಾರೆ.
0: ಹಾಡಿ ಹಾಡಿ.

0: ಧನ್ಯವಾದಗಳು.
1: ಧನ್ಯವಾದಗಳು. ಅನಘ,
2: ಸಂಗೀತ ಎಲ್ಲಿ ಕಲಿಯೋದು? ಮಡಿಕೇರಿಯಲ್ಲಿ. ಎಷ್ಟು ವರ್ಷ,
0: ಹೌದು,
2: ಎಷ್ಟು ವರ್ಷದಿಂದ?
0: 6 ಇಯರ್ಸ್.
2: 6 ಇಯರ್ಸ್ ಆಯಿತು.
1: ಸಿಕ್ಸ್
2: ಜೂನಿಯರ್
1: ಇಯರ್ಸ್
2: ಎಕ್ಸಾಮ್ ಎಲ್ಲ ಆಯ್ತಾ?
0: ಜೂನಿಯರ್ ಆಯಿತು.
2: ಜೂನಿಯರ್
1: ಜೂನಿಯರ್
2: ಆಯಿತು.
1: ಆಯಿತು.
0: ಹೌದು.
1: ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ.
2: ನಾಳೆ ಯಾವ
0: ಥ್ಯಾಂಕ್ ಯು.
2: ಪರೀಕ್ಷೆ?
0: ಕಂಪ್ಯೂಟರ್.
2: ಕಂಪ್ಯೂಟರ್ ಸುಲಭ ಇರ್ತದೆ.
0: ಹಾ,
2: ಹಾಗಾದರೆ ಕಷ್ಟ ಇರೋದು ಯಾವುದು?
0: ಮ್ಯಾಥ್ಸ್.
2: ಹಾಂ, ಈಗ ಅಮ್ಮ ಹೇಳ್ತಾರೆ ಕಷ್ಟ ಇರೋದನ್ನು ಮೊದಲು ಕಲಿ ಅಂತ ಹೇಳ್ತಾರೆ ನೋಡಿ, ಗೊತ್ತಾಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಹೀಗೆ ಕರೆ
0: ಥ್ಯಾಂಕ್
1: ಮಾಡ್ತಾ
0: ಯು.
1: ಇರಿ. ಬಾಯ್ ಬಾಯ್.
2: ಇನ್ನೂ ಒಬ್ರು ಬೇಕಾದ್ರೆ ಕರೆ ಮಾಡ್ಬೋದು ಅನ್ನೋದ್ರೊಳಗೆ
1: ಒಬ್ರು
2: ಕರೆ
1: ಕರೆ
2: ಬಂತು.
1: ಬಂತ.
2: ಹ್ಞೂ, ನಮಸ್ತೆ.
1: ಹಲೋ ಹಲೋ
0: ಹಲೋ
1: ಹಲೋ,
0: ಹಲೋ.
1: ಯಾರಿದ್ದು, ಎಲ್ಲಿಂದ ಕರೆ ಮಾಡ್ತಾ ಇರೋದು, ಪುಟಾಣಿಯ ಹೆಸರು? ಅರಂತೋಡಿಂದ.
2: ಅರಂತೋಡಿಂದ ಯಾರು? ಇವತ್ತೇನು ಹೇಳ್ತೀರಾ? ನೀವು ಕೂಡ ಹಾಡು ಹೇಳ್ತೀರಿ ಇವತ್ತು, ಹೇಳಿ
1: ಹೇಳಿ.
0: ಅಮ್ಮನ ಗೀತೆ ಬರವಾಗೀತೆ ಹಾಡುದಷ್ಟು ಬೇಕು. ಅಮ್ಮ ಅಮ್ಮ ಅಮ್ಮ ಎಂಬ ಎರಡಕ್ಷರವೇ ಸಾಕು. ಮಾಯಮ್ಮನ ಬ್ರಹ್ಮ ಚರಿತ ಬ್ರಹ್ಮ ಸ್ಥಾಪನ ಚರಿತ. ಮಾಯಮ್ಮನ ಬ್ರಹ್ಮ ಚರಿತ ಬ್ರಹ್ಮ ಸ್ಥಾಪನ ಚರಿತ. ಏರೆ ಆವಲಿ ಏನೇ ನನ್ನ ಅಮ್ಮನ ದೇವರು, ಏನೇ ಇರಲು ಏನೇ ಆಗಲಿ ನನ್ನ ಅಮ್ಮ ದೇವರು. ಆಯ್ತು.
1: ಆಯ್ತಾ?
2: ತುಂಬಾ ಚೆನ್ನಾಗಿತ್ತಲ್ಲ. ಯಾರು ಹೇಳ್ಕೊಟ್ಟಿದ್ದು?
1: ಅಮ್ಮ ಇರ್ಬೇಕು. ಅಮ್ಮನ ಬಗ್ಗೆ ಹೇಳಿದ್ರಲ್ವಾ?
2: ಯಾರು ಹೇಳ್ಕೊಟ್ಟಿದ್ದು? ಅಣ್ಣ. ಅಮ್ಮ ಹೇಳ್ಕೊಟ್ಟಿದ್ದು. ಅಪ್ಪ ಏನ್ ಹೇಳ್ಕೊಟ್ಟಿದ್ದಾರೆ? ಕತೆ ಎಲ್ಲ ಹೇಳ್ತಾರೆ ಅಪ್ಪ, ನಂಗೆ ಗೊತ್ತು. ಚಂದ ಚಂದದ ಕತೆ ಹೇಳ್ತಾರಲ್ಲ ಅಪ್ಪ, ಮುಂದಿನ ಸಲ ನನಗೂ ಹೇಳ್ಕೊಡ್ಬೇಕಾಯ್ತಾ? ಹೇಗೆ ಹೇಳೋದು ಹೇಳು. ಈಗ್ಲೇ ಹೇಳ್ತೀಯಾ? ಹ್ಮ್, ಹೇಳು.
0: ಒಂದು ದಿನ ಒಂದು ನಾಯಕ ಇದ್ದನು.
2: ಹ್ಮ್.
0: ಅವನಿಗೆ ನೀರು ಕುಡಿಯಲು ಸಾಮಾನಿಲ್ಲ.
2: ಹ್ಮ್.
0: ಆಗ ಅವನಿಗೆ ಅವನಿಗೆ ನೀರೆಲ್ಲ ಸಿಕ್ಕಿತ್ತು.
2: ಹ್ಮ್.
0: ಅವಾಗ ಅವನು ಕುದ್ದು ಹೋದ.
2: ಓ, ಆಯ್ತು. ಅಷ್ಟೇ ಸಣ್ಣ ಕತೆನಾ?
1: ಯಾರು ಹೇಳ್ಕೊಟ್ಟಿದ್ದು?
2: ಅಪ್ಪ. ಅಪ್ಪ
1: ಅಪ್ಪ
2: ಹೇಳ್ಕೊಟ್ಟಿದ್ದು. ಆಗ್ಲಿ,
1: ಹೇಳಿದ್ರಿ.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಬಾಯ್ ಬಾಯ್.
0: ಬಾಯ್ ಬಾಯ್.
2: ಈಗ ನಾವು ಎಲ್ಲ ಪುಟಾಣಿಗಳಿಗೂ ಬಾಯ್ ಬಾಯ್ ಹೇಳುವ ಸಮಯ ಬರ್ತಾ ಇದೆ.
1: ಇವತ್ತಿನ ಚಿನ್ನರ್ಲೋಕ ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದೇವೆ.
2: ಹೀಗೆ ನಮ್ಮ ಪುಟಾಣಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಹೊಸ ಹೊಸದಾಗಿ ಕಥೆಗಳನ್ನು ಕವನಗಳನ್ನು ಹೇಳೋದು, ಬೇರೆ ಬೇರೆ ರೀತಿಯಲ್ಲಿ ಪಾಲ್ಗೊಳ್ಳಿ. ಅವರು ಯಾವಾಗ ಇದ್ರೂ ಕಾಲ್ ಮಾಡಬೇಕಂತ ತಮ್ಮ ದೂರವಾಣಿ ಸಂಖ್ಯೆ ಅವರಿಗೆ ಎಂತೂ ಗೊತ್ತಿದೆ, ಅದನ್ನ ಯಾವಾಗಲೂ ಬರೆದಿಟ್ಕೊಳ್ಳಿ.
1: ಮುಂದಿನ ವಾರ ಇದೇ ಸಮಯಕ್ಕೆ
2: ಇನ್ನು ಮುಂದೆ
1: ಅವರನ್ನ
2: ಯಾವಾಗ ನೇರ ಫೋನಿನ ಕಾರ್ಯಕ್ರಮ ಚಿನ್ನರಲೋಕದಲ್ಲಿ ಇರ್ತದೆ ಆಗ ಕರೆ ಮಾಡಲಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಭಾಗವಹಿಸಿದ ಮತ್ತು ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಟಾಟಾ. ಬಾಯ್ ಬಾಯ್.
1: ನಮಸ್ತೆ.

ಇದುವರೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:31.
1: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
2: ಅದು ಒಂದು ಶಕ್ತಿ.
1: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
2: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
1: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಮೊದಲಿಗೆ ಕೇಳಿ ಆಜಾದ್ ಭಾರತ್ ಚಿತ್ರಕ್ಕಾಗಿ ಸ್ವರೂಪ್ ಖಾನ್ ಹಾಡಿದ ಗೀತೆ. ಸಾಹಿತ್ಯ ಸಮೀರ್ ಅಂಜಾನ್, ಸಂಗೀತ ಗೌತಮ್ ಶ್ರೀವತ್ಸ.

ಭಾರತ್ ಭಾಗ್ಯ ವಿಧಾತ ಈ ಚಿತ್ರಕ್ಕಾಗಿ ಶ್ರೇಯ ಘೋಷಾಲ್ ಹಾಡಿದ ಗೀತೆ, ಅಮನ್ ಪಂತ್ ಅವರ ಸಂಗೀತ, ಮನೋಜ್ ಅವರ ಸಾಹಿತ್ಯ.

ಸಂಜೀವ್ ಶ್ರೀವಾತ್ಸವ ಅವರ ಸಾಹಿತ್ಯ, ಬಿಸ್ವಜಿತ್ ಭಟ್ಟಾಚಾರ್ಜಿ ಅವರ ಸಂಗೀತವಿರುವ ಬಿಹು ಅಟ್ಯಾಕ್ ಚಿತ್ರದ ಗೀತೆ, ಹಾಡಿದ್ದಾರೆ ಜಾವೇದ್ ಅಲಿ ಹಾಗೂ ರೋಶಿನಿ ಪಾತಕ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:45. ನೀವು ಕೇಳುತ್ತಿರುವ ಕಾರ್ಯಕ್ರಮ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ. ಇನ್ನು ಮುಂದೆ ಕೇಳಿ ದೇ ದೇ ಪ್ಯಾರ್ ದೇ 2 ಈ ಚಿತ್ರಕ್ಕಾಗಿ ಆದಿತ್ಯ ರಿಖಾರಿ ಹಾಗೂ ಪಾಯಲ್ ದೇವ್ ಹಾಡಿದ ಗೀತೆ. ಸಾಹಿತ್ಯ ಕುಮಾರ್ ಅವರದು.

ಬಾರ್ಡರ್ ಟು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈಗ ಕೇಳಿ ಭೂತ್ ಬಂಗ್ಲಾ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಗೂ ನಿಖಿತಾ ಗಾಂಧಿ ಹಾಡಿದ ಗೀತೆ. ಸಂಗೀತ ಪ್ರೀತಮ್, ಸಾಹಿತ್ಯ ಕುಮಾರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ ಗಮನಿಸಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಬದುಕಿನ ಬಂಡಿಗೆ ಭರವಸೆಯ ಚಕ್ರ ಸುನಿತಾ ಅವರೊಂದಿಗೆ ಸಂದರ್ಶನ. 12:35 ಅಲ್ಜಮೇರ್ ಅಥವಾ ಮರವಿನ ಕಾಯಿಲೆಯ ಲಕ್ಷಣ ಚಿಕಿತ್ಸೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನಿಖಿತ್ ಹ್ಯಾಂಪರ್. ಇಂದು ಮಧ್ಯಾಹ್ನ 1:20 ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ, ಶಂಕರ್ ಶಾನ್ಬಾಗ್ ಗಾಯಕರು ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ. ಅಪರಾಹ್ನ 3:00 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಮಾತೃದರ್ಶನ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾ ವೃಂದ ಅಡ್ಡೆನಡ್ಕ ಬಂಟ್ವಾಳ ದಕ್ಷಿಣ ಕನ್ನಡ.

0: ಕಲಿಸು ಗುರುವೇ ಕಲಿಸು. ನುರಿತ ಶಿಕ್ಷಕರನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೋಹಾ ವಿವೇಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಯುವ ಲಹರಿ ಚಿತ್ರಗಳನ್ನು ಆಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿ ಕಥೆಗಳು. ಈಗ ಸಮಯ 11:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
0: ಶ್ರೋತೃಗಳಿಗೆಲ್ಲ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಈ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827222858558 ಅಥವಾ 2281129. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಅಂತ್ಯಾಕ್ಷರಿ ಗೀತೆಯಲ್ಲಿ ನೀವು ಕೂಡ ಹಾಡನ್ನು ಹಾಡಬಹುದು. ಶ್ರೋತೃಗಳೇ ಗಮನಿಸಿ, ಒಬ್ಬರು ಒಂದು ಬಾರಿ ಕರೆ ಮಾಡಿದರೆ ಅದು ಉತ್ತಮ, ಅಂದರೆ ಎಲ್ಲರಿಗೂ ಅವಕಾಶ ಸಿಗ್ತದೆ ಅನ್ನುವ ಒಂದು ಸೂಚನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈಗ ಹಾಡಿನ ಒಂದು ತುಣುಕನ್ನು ಕೇಳೋಣ, ಮತ್ತೆ ಯಾವ ಅಕ್ಷರ ಅಂತ ತಿಳ್ಕೊಳ್ಳೋಣ.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ
1: ಸರ್. ನಮಸ್ತೆ.
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ಕಾರ್ಕಳ ವರಂಗದಿಂದ, ರಾಮಣ್ಣ ಅಂತ.
0: ರಾಮಣ್ಣ ಅವರು ಹಾಡು ಹೇಳಲಿಕ್ಕೆ ಹೊರಗೆ ಬಂದಿದ್ದೀರಿ ಈಗ?
1: ಹೌದೌದು, ಹಾಡು ಹೇಳಲಿಕ್ಕೆ ಹೊರಗೆ ಬಂದಿದ್ದೀನಿ.
0: ಹೌದು, ಹಾಡು ಹಕ್ಕಿ ಹಾಡಲ್ಲಿ
1: ರೇಡಿಯೋದಿಂದ ದೂರ ಇದ್ದೇನೆ.
0: ಅದು ಮುಖ್ಯ, ಯಾಕೆಂದ್ರೆ ಎಲ್ಲರೂ ನಿಮ್ಮ ಧ್ವನಿ ನಿಮಗೆ ಪುನರಾವರ್ತನೆ ಆಗ್ತದೆ. ಈಗ ತೂ ಅಂತ ಹಾಡು ಕೊನೆಗೊಂಡಿದೆ.
1: ಯಾವುದು ಸರ್?
0: ತಾ ತಾ ಅಕ್ಷರ
1: ತಾನಾ? ಹೇಳ್ತೇನೆ
0: ಹೇಳಿ.

0: ದೇವರು.
1: ರ ಅಕ್ಷರ ಕೊಟ್ಟಿದ್ದೀರಿ.
0: ಓಕೆ ಓಕೆ
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
0: ಹಲೋ, ನಮಸ್ತೆ ಸರ್.
1: ನಮಸ್ತೆ.
0: ನಾನು ಪುತ್ತೂರಿಂದ ತಿಮ್ಮಪ್ಪ ಅಂತ ಹೇಳಿದೆ ಸರ್.
1: ತಿಮ್ಮಪ್ಪ ಅವರು ಹಾಡಿಗೆ ರೆಡಿ ಆಗಿದ್ದೀರಿ.
0: ಹಾ, ರೆಡಿ ಆಗಿದ್ದೇನೆ ಸರ್.
1: ಯಾವ ಅಕ್ಷರ ಗೊತ್ತಾಯ್ತಲ್ಲ?
0: ಹಾ, ರ ಅಕ್ಷರ ಅಲ್ಲ.
1: ರ ಅಕ್ಷರ. ರ ರಿ ರು ಏನ್ ಬೇಕನ್ ಮಾಡ್ಬೋದು ನೀವು.
0: ಗೊತ್ತಾಯ್ತು ಸರ್.
1: ಹೇಳಿ.
0: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಪಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಪಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಬೆಳಕ ನೀನೇ ಭೂಮಿಗೆ, ಉಸಿರು ಹೆತ್ತ ತಾಯಿಗೆ. ನಗುವೆ ನಿನ್ನ ಭಾಷೆಯು, ಅಳುವೆ ನಿನ್ನ ಆಜ್ಞೆಯು. ದಂತದ

0: ಬೊಂಬೆಯೇ ರಾಮಚಾರಿ ಹಾಡುವ ತಾಲಿ ಹಾಡ ಕೇಳವ
1: ತಿಮ್ಮಪ್ಪ ಅವರೇ
0: ಬಾಲಿ ನೂರಿಗೆ ಬೆಳ್ಳಿ ದೀಪ ನೀನವ
1: ವಾವಾ ಅಂತ ಹೇಳಿ ಖುಷಿಯಲ್ಲಿ ವಾವಾ ಅಂತ ಹೇಳಿ ಖುಷಿಯಲ್ಲಿದ್ದಾರೆ ಈಗ ಮುಂದಿನ ನಮ್ಮ ಕರೆ ಮಾಡಿದವರು ಅವರಿಗೆ ಕೊಡುವ ಅದನ್ನ ನಮಸ್ತೆ ಯಾರು ಮಾತಾಡೋದು ಇಲ್ಲಿಂದ ಈಶ್ವರ ಮಂಗಳದಿಂದ ಪುಷ್ಪ ಅವರು ಅಕ್ಷರ ಯಾವ್ದೇಳಿ ಕಾ ಅಕ್ಷರ ಕೊಟ್ಟಿದ್ದೀರಿ ಇವತ್ತೆಲ್ಲರೂ ಮದುವೆ ಹೋಗ್ಲಿಕ್ಕೆ ಉಂಟಾ
2: ಇಲ್ಲ ಸರ್ ಮದುವೆ
1: ಭಾನುವಾರ ಅಲ್ಲ ಎಲ್ಲಾದ್ರೂ ಮದುವೆ ಇರ್ತದಲ್ಲ ಅಂತ ಕೇಳಿದೆ ಅಷ್ಟೆ ಸರಿ ನಿಮ್ಮ ನೀವು ಕೊಟ್ಟ ಅಕ್ಷರ ಮತ್ತೆ ನನ್ನ ನೋಡ್ತಿದ್ದೀರಲ್ಲ ಏನು ಹೇಳ್ತಾ ನೋಡು ಅಂತ ಧನ್ಯವಾದಗಳು ಮುಂದಿನ ಕರೆ ನಮಸ್ತೆ
3: ಹಲೋ ನಮಸ್ತೆ ಸರ್
1: ಮಾತಾಡುದು ಯಾರು ಎಲ್ಲಿಂದ
3: ನಾನು ಸುಳ್ಳ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಸರ್
1: ಶ್ರೀಧರ್ ಅವರೇ ಕ ಅಕ್ಷರ ಬಂದಿದೆ
3: ಸರಿ ಸರ್ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನಗ ಶಯನ ಪಾಲಿಸಿ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಸಾಕಲ್ಲ ಸರಿ
1: ಸಾಕು ನಾ ಅಕ್ಷರ ಕೊಟ್ಟಿದ್ದೀರಿ ನಾರಾಯಣ ಪಾಪ ಮುಂದಿನವರು ಅವರು ನಾರಾಯಣನೇ ಕಾಪಾಡಬೇಕೇನು ನಾ ಅಕ್ಷರ
3: ಇಲ್ಲ ಸರ್ ಇಲ್ಲ ಸರ್ ಎಷ್ಟೋ
1: ನೋಡು ಏನಾಗ್ತದೆ ನೋಡು ಓಕೆ ನಮಸ್ತೆ
4: ನಮಸ್ತೆ
1: ಯಾರು ಮಾತಾಡೋದು ಎಲ್ಲಿಂದ
4: ಸಕಲೇಶ್ವರಿಂದ ಗಿರಿಜಾ ಸರ್
1: ಗಿರಿಜಾ ಅವರೇ
4: ನಾ ಅಕ್ಷರ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾ ಹೇಳ
1: ನಾಕೆ ನಾ ಹೇಳ್ತೀರಾ ಸರಿ ಹಾಡು ಸಿಗ್ಲಿಕ್ಕಿಲ್ಲ ಹೇಳಿ ನಾ ಹೇಳಿ
4: ನವಿಲೆ ನವಿಲೆ ಹೆಣ್ಣವಿಲೆ ಸಿರಿ ನವಿಲೆ ನನ್ನಲ್ಲಿ ನೂರು ಭಾವ ಏಕೋ ಕಾಣೆ ಹೇಳೆ ಗಾಣೆ ಕಾರಣವ ಏಕೋ ಕಾಣೆ ಹೇಳೆ ಗಾಣೆ ಕಾರಣವ
1: ವಾ ಕೊಟ್ಟಿದ್ದೀರಿ ವಾ ಕೊಟ್ಟಿದ್ದೀರಿ ಇದು ಯಾವ ಸಿನಿಮಾದ ಹಾಡು ಅಂತ ಗೊತ್ತಾ ನಿಮ್ಗೆ ಅಲ್ಲ ನವಿಲೆ ನವಿಲೆ ಹಾಡು ಹೇಳಿದ್ರಲ್ಲ ಯಾವ ಸಿನಿಮಾದ ಗೊತ್ತಾ
4: ಅದು ಬಲೆ ಜೋಡಿ ಇರ್ಬೇಕು
1: ಕರೆ ಮಾಡಿದಕ್ಕೆ ಧನ್ಯವಾದಗಳು
4: ನಿಮ್ಗೂ ಕೂಡ ಧನ್ಯವಾದ
1: ಮುಂದಿನ ಕರೆ ನಮಸ್ತೆ
5: ಹಲೋ ನಮಸ್ತೆ ಸರ್
1: ಹೇಳಿ
5: ನಾನು ಪುತ್ತೂರಿನಿಂದ
1: ಸರಸ್ವತಿ ಅವರು ಸರಸ್ವತಿ ಅವರಿಗೆ ಅಕ್ಷರ ಬಂದಿದೆ
5: ವಾ
1: ಅದು ಕರೆ ಮಾಡ್ತಾ ಕರೆ
5: ನೂರು ನೂರು ತರಹ ನೂರು ನೂರು ತರಹ ಪ್ರೇಮ ಕಾವ್ಯ ಬರಹ
1: ಪ್ರೇಮ ಕಾವ್ಯದ ಕಹಿ ಬರಹ
5: ನೂರು ನೂರು ತರಹ ಇರಹ ಪ್ರೇಮ ಕಾವ್ಯ ಕಹಿ ಬರಹ ಕರೆಯ ಹಕ್ಕಿ ಉರೆವ ಸುಕ್ಕಿ
1: ಕರೆ ಮಾಡ್ತಾ ಅದು ಹೇಗೆ ನೀವು ಅಕ್ಷರ ತಿಳ್ಕೊಂಡ್ರಿ
5: ಅಕ್ಷರ ಅಂದ್ರೆ ಕೇಳಿಕೊಂಡು ಇರ್ತೇವೆ ಆದ್ರೆ
1: ಸರಿ ನೀವು
5: ಕೇಳಿ ಅದು ಅಕ್ಷರ ಯಾವ್ದು ಅಂತ ಗೊತ್ತಾಗಲ್ಲ
1: ಧನ್ಯವಾದಗಳು ನೀವು ಈಗ ಹಾ ಕೊಟ್ಟಿದ್ದೀರಿ ಮುಂದಿನ ಅವರಿಗೆ ಮಾತಾಡೋಣ ನಮಸ್ತೆ
6: ಹಲೋ
1: ನಮಸ್ತೆ ಯಾರು ಮಾತಾಡುದು ಎಲ್ಲಿಂದ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಿರಲ್ಲ
6: ಹಲೋ ನಮಸ್ತೆ ಸರ್
1: ನಮಸ್ತೆ ಹೇಳಿ
6: ಪ್ರಮೀಳಾ ಅಂತ ಹೇಳಿ
1: ಪ್ರಮೀಳಾ ಅವರೇ ನಿಮಗೆ ಬಂದ ಅಕ್ಷರ ಯಾವ್ದು ಹೇಳಿ
6: ಇದು ಕರುನಾಡ ತಾಯಿ ತವರು ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾಮುಂಡಿ ತಾಯಿ ತವರ ಹಬ್ಬ
1: ದಸರಾ ಬರ್ತಿದೆ ಅಂತ ಹೇಳಿ ಒಂದು ಹಾಡು ಹೇಳ್ಬಿಟ್ರಿ

0: ಹೌದೌದು.
1: ಈ ಹಾಡು ಬಾಕ್ಷರನ ನೀನು ಬಾ ಬಾ ಅಂತ ಒಬ್ರು ಕಾಯ್ತಿದಾರೆ ಯಾರು ಅಂತ ನೋಡೋಣ. ನಮಸ್ತೆ ನಮಸ್ತೆ.
2: ಹಲೋ, ನಮಸ್ತೆ ಸರ್. ಇಸ್ಮಾಯಿಲ್ ಕಲ್ಲಾಡಿ.
1: ಇಸ್ಮಾಯಿಲ್ ಅವರೇ,
2: ನಮಗೆ ಕೊನೆಯಕ್ಷರ ಇಲ್ಲ, ನಾನು ರೇಡಿಯೋ ಆಫ್ ಮಾಡಿದೆ. ಕೊನೆಯಕ್ಷರ
1: ಅದೊಳ್ಳೇದಾಯ್ತು. ನಾವು ಹೇಳ್ತೀವಿ ಕೇಳಿ. ಬಾ ಅಕ್ಷರ,
2: ಬಾ
1: ಬಾ, ಬನ್ನಿ ಬಾ,
2: ದಾನ ಬಾನ ಸರ್,
1: ಬಾ ಬನ್ನಿ ಬನ್ನಿ ಬನ್ನಿ
2: ಬಾ.
1: ಬರುತ್ತದೆ.
2: ಒಂದು ವೇಳೆ ನಾನು ರೆಡಿ ಮಾಡಿ ಇಟ್ಟದಿಲ್ಲ.
1: ಓ, ನೀವು ರೆಡಿ ಎಲ್ಲ ಮಾಡಿ ಇಟ್ಟಿರ್ತೀರಲ್ಲ.
2: ಅಲ್ಲ ಅಲ್ಲ, ಅಂದ್ರೆ ತುಂಬಾ ಹಾಡು ಮನದಲ್ಲಿ ನೆನೆಸಿಟ್ಕೊಳ್ತೇನೆ.
1: ಹಾಗೆ
2: ನೀವೀಗ ಕಾರ ಹಾಕಿ ಸಿಕ್ಕಿತ್ತಲ್ಲ, ಹೇಳ್ತೀನಿ. ಅದಕ್ಕೆ ಹೇಳಿದ ಹಾಡು ಹೇಳಿದ ಹಾಡು ಬೇಡ. ಬಾವಯ್ಯ ಬಾವಯ್ಯ, ಇಲ್ಲಿ ನಿನ್ ಸೇರೆ ಕೈಯ್ಯ, ಅಕ್ಕ ನಿಮ್ಮ ಕೊನೆ ಆಕೆ ದೂಡಿದಲ್ಲೇ ನಯ್ಯ, ಅಕ್ಕಯ್ಯ ಅಕ್ಕಯ್ಯ, ಏನೇ ಇದು ಅನ್ಯಾಯ, ಬಂಗಾರದಂತ ಗಂಧ ಕಣಿ ಬಾಗಿಲು ತೆಗೆ ಅಕ್ಕಯ್ಯ, ಬಾಗಿಲು ತೆಗೆ ಅಕ್ಕಯ್ಯ.
1: ಯಾ ಅಕ್ಷರ ಕೊಟ್ಟಿದ್ದೀರಿ
2: ಆಯ್ತು
1: ಅಲ್ವಾ? ಯಾವ ಸಿನಿಮಾದ್ದು ಅಂತ ಹೇಳ್ಬೋದಾ?
2: ಉಪಾಸನೆ.
1: ಉಪಾಸನೆ. ಧನ್ಯವಾದಗಳು ಮಾಹಿತಿಯನ್ನು ಕೊಡ್ತಾ ಇರೋದಕ್ಕೆ. ಮುಂದಿನ ಕರೆ ನೋಡೋಣ. ನಮಸ್ತೆ ನಮಸ್ತೆ. ಅಂತ್ಯಕ್ಷರಿಗೆ ಕರೆ ಮಾಡಿದ್ದೀರಾ? ಯಾರು ಮಾತಾಡ್ತಿದ್ದೀರಾ? ಮನು ಅವರು ವಿರಾಜಪೇಟೆಯಿಂದ ಈಗೊಂದು ಹಾಡು ಹೇಳ್ತಾರೆ, ಆದರೆ ನಾವು ಹೇಳಿದ ಅಕ್ಷರದಿಂದ ಹೇಳಬೇಕು. ಯಾ ಅಕ್ಷರ? ಯಾ
3: ಯಾರೇನೋ ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ.
1: ವಾ ಅಕ್ಷರದಲ್ಲಿ ಬಿಟ್ರ. ಈಗ ಮುಂದಿನವ್ರು ಏನ್ ಮಾಡ್ತಾರೆ ನೋಡೋಣ. ನಮಸ್ತೆ ನಮಸ್ತೆ ನಮಸ್ತೆ.
4: ಹಲೋ
1: ಹಲೋ. ನಮಸ್ತೆ. ಅಂತ್ಯಾಕ್ಷರಿ ಕಾರ್ಯಕ್ರಮ ಇದು, ಮಡಿಕೇರಿ ಆಕಾಶವಾಣಿಯಿಂದ ಬರ್ತಾ ಇದೆ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದೇ ಒಂದು ಬೇಕಾಗಿರೋದು ಏನ್ ಹೇಳಿ? ಹಾಡಲಿಕ್ಕೆ ಗೊತ್ತಿರಬೇಕು, ನಮ್ಮಂತಾಗಿ ಇರಬಾರ್ದು. ವಾ ಅಕ್ಷರ ಬಿಟ್ಟಿದ್ದಾರೆ. ನಿಮ್ಮ ನಿಮ್ಮ ಹೆಸರು?
4: ಹರಿಣಿ. ಏನಂತ?
1: ಹರಿಣಿ ಎಲ್ಲಿಂದ?
4: ಕುಶಾಲ್ ನಗರದಿಂದ.
1: ಹೇಳಿ ಹರಿಣಿ ಅವರೇ.
4: ವಾನ
1: ವಾ.
4: ವಂದನೆ ವಂದನೆ, ಸಾವಿರ ವಂದನೆ, ಗೆಲುವಿನ ವಂದಾರಿಗೆ, ಹಲವಿಂದಾರಿಗೆ ವಂದನೆ ವಂದನೆ ವಂದನೆ.
1: ಹರಿಣಿ ಅವರೇ, ಹೀಗೆ ನಾನು ಒಂದ್ಸಲ ಮನೆಯಲ್ಲಿ ಯಾರೋ ಅಂತ್ಯಾಕ್ಷರಿ ಮಾಡ್ತಿದ್ರು ಅಂತ ಹೇಳಿ ಇದೇ ಹಾಡನ್ನ ಹಾಡ್ಲಿಕ್ಕೆ ಶುರು ಮಾಡ್ಬಿಟ್ಟೆ. ವಂದನೆ ವಂದನೆ ಆದ್ಮೇಲೆ ಮತ್ತೆ ಗೊತ್ತಿಲ್ಲ, ಅವರು ಮೂರು ಲೈನ್ ಹಾಡ್ಲೇಬೇಕು ಅಂತ ಹಠ ಹಿಡಿದ್ರು. ನಾನು ವಂದನೆ ವಂದನೆ ಅಂತ ಹೇಳಿದ್ಮೇಲೆ ಇನ್ನೇನ್ ಮಾಡುದು, ಎರಡನೇ ಎರಡನೇ ಮೂರನೇ ಮೂರನೇ ಅಂತ ಹೇಳಿದೆ. ನೀವು ಕೊಟ್ಟಿದ್ದ ಅಕ್ಷರ ನಾ. ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ.
5: ಹಲೋ.
1: ನಮಸ್ತೆ. ಯಾರು ಮಾತಾಡುದು?
5: ನಮಸ್ತೆ ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಪಡುಮಲೆಯಿಂದ ಪ್ರಶಾಂತ್.
1: ಪ್ರಶಾಂತ್ ಅವರು ತುಂಬಾ ಪ್ರಶಾಂತವಾಗಿದ್ದೀರಾ ಅಂತ.
5: ಫಸ್ಟ್ ಟೈಮ್ ಕಾಲ್.
1: ಅದೇ ಪ್ರಶಾಂತವಾಗಿದ್ದೀರಾ? ಆದ್ರು
5: ಹೌದು.
1: ಈಗ ಒಂದು ಚಂದದ ಹಾಡು ಹೇಳ್ತೀರಾ ನಾ ಅಕ್ಷರದಿಂದ.
5: ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಹಾಡು ಪ್ರತಿ ಕ್ಷಣವೇ
1: ಯಾವ ಅಕ್ಷರ ಕೊಟ್ರಿ? ಪ್ರೇಮ ಗೀತೆ ತಾ ಅಲ್ವಾ? ಧನ್ಯವಾದಗಳು.
5: ನಮಸ್ತೆ.
1: ಮುಂದಿನ ಕರೆ. ನಮಸ್ತೆ
6: ನಮಸ್ತೆ.
1: ಯಾರು ಮಾತಾಡುದು? ಎಲ್ಲಿಂದ?
6: ಕುಮಾರಿ ದೀಪಕ್ ಅಂತ, ಕುಶಾಲ್ ನಗರ.
1: ಹೇಳಿ, ತಾ ಅಕ್ಷರ ಕೊಟ್ಟಿದ್ದಾರೆ ನಿಮಗೆ.
6: ಯಾವ್ದು ಸರ್?
1: ತಾ
6: ತಾ.
1: ತಾ ತಾ. ನಮಸ್ತೆ.
6: ಬಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಕುಂಕುಮ ಇರುವವರ್ ಹೆಣ್ಣಿನ ಮಮತೆ ಮರೆವವರೆಗೆ, ಬಾಳಿನ ಕಷ್ಟ ಕಡೆಯವರೆಗೆ.

0: ಕುಮಾರಿ, ಕುಮಾರಿ ಅಂತ ಹೇಳಿದಲ್ಲ ಸರ್ ನಿಮ್ದು.
1: ಹೌದು ಸರ್.
0: ನೀವು ಬೇರೆ ಕಾರ್ಯಕ್ರಮಕ್ಕೆಲ್ಲ ಕರೆ ಮಾಡೋದಿಲ್ವಾ?
1: ಸರ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ,
0: ಹ್ಮ್,
1: ಬಟ್ ಆಕ್ಚುಲಿ ರೆಸ್ಟ್ ಇದ್ದೆ,
0: ಆಗ್ ಆಗ್ಲಿ, ಆ ಒಂದು ಕಾರ್ಯಕ್ರಮ ಬಿಡುವು ಮಾಡಿಕೊಂಡು ನೀವು ಕಾರ್ಯಕ್ರಮ ಕರೆ ಮಾಡಿದಿರಲ್ಲ, ಧನ್ಯವಾದಗಳು. ಈಗ ಗೆ ಅಕ್ಷರ ಕೊಟ್ಟಿದ್ದೀರಿ, ಮುಂದಿನವರು ಏನ್ ಮಾಡ್ತಾರೆ ಅಂತ ನೋಡೋಣ. ನಮಸ್ತೆ. ನಮಸ್ತೆ.
2: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ?
2: ನಾನು ಮಡಿಕೇರಿಯಿಂದ ನಿರ್ಮಲ ಸರ್.
0: ನಿರ್ಮಲ ಅವರು.
2: ಹೌದು.
0: ನಿಮಗೆ ಅಕ್ಷರ ಯಾವ್ದು ಗೊತ್ತಾಯ್ತಾ? ಇಲ್ಲ, ಗೆ ಗಾ ಬಂದಿದೆ. ತಂದೆ ಕೊಡಿಸೋ ಸೀರೆ ಅಲ್ಲಿ ಬಂತು. ಗಾ ಗಮನಿಸು. ಗಾ
2: ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ.
0: ಹ್ಮ್,
2: ಸಾಕು ಸರ್.
0: ಇದು ಇದು ಸರಿಯಲ್ಲ.
2: ಇಲ್ಲ ಸರ್, ಸಾಕು, ಯಾಕೆಂದ್ರೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಲ್ಲ.
0: ಇರ್ಲಿ, ನಾವು ಈಗ 17 ನಿಮಿಷದ ಒಂದು ಆಗಿದ 17 ನಿಮಿಷ ಅಷ್ಟೇ, ಈಗಲೇ ಒಂದು 10-12 ಕಾಲು ಸ್ವೀಕರಿಸಲ್ವಾ? ಒಂದು ಪಲ್ಲವಿ ಫುಲ್ ಹೇಳಿದ್ರೆ, ಪಲ್ಲವಿ ಪೂರ್ತಿ ಹೇಳಿದ್ರೆ ಚಂದಾಗಿರ್ತದೆ. ಗಗನದಲ್ಲಿ ಅಲ್ಲ, ಈಗ ಧನ್ಯವಾದಗಳು.
2: ಧನ್ಯವಾದ.
0: ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
3: ನಮಸ್ತೆ, ದಿನೇಶ್.
0: ದಿನೇಶ್ ಅವರು ನಾ ಅಕ್ಷರ ಕೊಟ್ಟಿದ್ದಾರೆ.
3: ನಾ ಅಕ್ಷರ ಕೊಟ್ಟಿದ್ದಾರೆ. ಹಾಡ್ತೀನಿ ಸರ್.
0: ಹೇಳಿ ಸರ್.
3: ನಾನೊಬ್ಬ ಆಟೋ ರಿಕ್ಷಾ ವಾಲ, ಕಾಲೇಜು BA ಡಿಗ್ರಿ ವಾಲ. ಇಂಥ ಕೆಲಸ ಹಿಂಗಿಲ್ಲ, ಬೇರೆ ಕೆಲಸ ಬೇಕಿಲ್ಲ, ಯಾರ ಹಂಗಿಲ್ಲ. ನಾನೊಬ್ಬ ಆಟೋ ರಿಕ್ಷಾ ವಾಲ, ಕಾಲೇಜು BA ಡಿಗ್ರಿ ವಾಲ. ಇಂಥ ಕೆಲಸ ಹಿಂಗಿಲ್ಲ, ಬೇರೆ ಕೆಲಸ ಬೇಕಿಲ್ಲ, ಯಾರ ಹಂಗಿಲ್ಲ. ಲಾಕಾರ ನೆಕ್ಸ್ಟ್.
0: ಲಾಕ್ಷರ ಒಳ್ಳೆ ಅರ್ಥಪೂರ್ಣ ಹಾಡು ಬೇರೆ ಅಲ್ವಾ?
3: ಇದು ಹಳೆ ಪಿಕ್ಚರ್ ಸರ್.
0: ನೀವು ಕೆಲವು ಹಾಡುಗಳನ್ನು ಇಂತ ಹಾಡುಗಳನ್ನು ಹುಡುಕಿಟ್ಟಿರ್ತೀರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಪಾಲ್ಗೊಳ್ತಾ ಇದ್ದೀರಿ ಹೀಗೆ ಉತ್ಸಾಹದಿಂದ. ಮುಂದಿನ ಕರೆ. ನಮಸ್ತೆ. ನಮಸ್ತೆ. ಅಂತ್ಯಾಕ್ಷರಿ ಕಾರ್ಯಕ್ರಮವಿದು, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಮೊದಲು ನಿಮ್ಮ ಹೆಸರು, ಊರು?
4: ನಾನು ಸಹನಾ, ಕಾಸರಗೋಡಿಂದ.
0: ಸಹನಾ ದೂರದ ಕಾಸರಗೋಡಿಂದ.
4: ಹೌದು.
0: ಹ್ಮ್.
4: ಯಾವ ಅಕ್ಷರ?
0: ಲಾ ಅಕ್ಷರ.
4: ಲಾವಾ?
0: ಹ್ಮ್. ಲಾ ಲಾ ಲೀಲಿ ಲೂಲು ಲೇಲೆ ಲೈ.
4: ಕೇಳ್ಬೋದಾ?
0: ಹೇಳಿ.
4: ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದೋದೆ, ಲಾಲಿಸಿದಳು ಮಗನ.
0: ಪುನಃ ನಾ ಕೊಟ್ರಿ. ಸಹನ ಅವರೇ ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
5: ನಮಸ್ತೆ ಸರ್.
0: ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಅಂತ್ಯಾಕ್ಷರಿ ಕೇಳ್ತಾ ಇದ್ದೀರಿ. ಗಂಟೆ ಆಗಿದೆ 11:35:35. ಮಾತಾಡ್ತಿರೋದು ಯಾರು ಅಂತ ಗೊತ್ತಾಗ್ಲಿಲ್ಲ.
5: ನಾನು ಚೈತನ್ಯ ಅಂತ, ಕಾಸರಗೋಡಿನಿಂದ.
0: ಚೈತನ್ಯ ಅವರು ಕಾಸರಗೋಡಿಯಿಂದ.
5: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ? ಸರಿ, ಈಗ ನೀವು ಹಾಡು ಹೇಳ್ತೀರಾ. ನಾ ಅಕ್ಷರದಿಂದ ತಾತ ದಾದ. ನಾ
5: ಕುಣಿಬೇಕು, ಕೋಗಿಲೆನು ಹಾಡಬೇಕು, ಅಪ್ಪನು ಹುಡುಗಬೇಕು, ಅಮ್ಮನು ಹುಡುಗಬೇಕು. ಅದಲಿ ಬದಲಿ ಆಗೋದ್ರೆ ಹಲ್ಲಿನ ಕೋಳಿ ಕುಗುತೈತೆ, ಲೋಕಕ್ಕೆ ಪ್ರಲಯ ಆಗುತ್ತೈತೆ.
0: ತಾಕ್ಷರ ಒಳ್ಳೆ ಚೈತನ್ಯದಿಂದ ಪಾಲ್ಗೊಂಡಿದ್ದೀರಿ, ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ. ನಮಸ್ತೆ.
6: ನಮಸ್ತೆ ಸರ್, ನಾನು ಸೇರಮ್ಮನಿಂದ ವಾಣಿ ಚಂಗಮ್ಮ.
0: ವಾಣಿ ಚಂಗಮ್ಮಯ್ಯರು, ನಿಮಗೆ ಸಿಕ್ಕಿದ ಅಕ್ಷರ ತಾ.
6: ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೇ ಬಾರಿಸದಿರೋ ತಂಬೂರಿ, ಮದ್ದಲ್ಲೇ ದಾನಿಯೊಳು ತಂಬೂರಿ, ಅದ ತಿಥಿ ಬಾರಿಸಬೇಕು ತಂಬೂರಿ. ಅದು ಹೇಗಾದ್ರೂ ಇರಾರು,
0: ನೀವ್ ಬಿಡದಿಲ್ಲ, ರಾನೇ ಕೊಡ್ತೀನಿ ಅಂತಿದ್ದೀರಾ. ಈ ನಗು ಯಾವಾಗ್ಲೂ ಹೀಗೆ ಇರ್ಲಿ. ಮುಂದಿನ ಕರೆ ಮಾಡ್ತಾ ಇರಿ, ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ.
7: ನಮಸ್ಕಾರಗಳು.
0: ನಮಸ್ಕಾರ.
7: ನಾನು ಸತೀಶ್ ಕುಮಾರ್ ಅಂತ ಸರ್, ಸಾಲಿ ಗ್ರಾಮ ಉಡುಪಿ.
0: ಓ, ಹತ್ರದಲ್ಲೇ ಇದ್ದೀರಾ?
7: ಹೌದು, ಹತ್ರ ಅಂತ ಅದ ಸರ್, ಹಾಗೆ ದೂರ.

0: ಅಲ್ಲ ನಮ್ಗೆಲ್ಲರೂ ಹತ್ರದವರೇ.
1: ಹೌದೆಲ್ಲ ಆಕಾಶವಾಣಿಯಲ್ಲಿ
0: ಹೌದು,
1: ದೂರವಾಣಿಯಲ್ಲಿ ಎಲ್ಲರೂ ಸಮೀಪಕ್ಕೆ ಬರ್ತಾರೆ.
0: ಹೌದು, ಜಾಸ್ತಿ ಅಂದ್ರೆ ಒಂದು 30 ಸೆಕೆಂಡ್ ವ್ಯತ್ಯಾಸ ಬರ್ಬೋದು ಅಷ್ಟೇ.
1: ಅದೇ ಅದೇ ವ್ಯತ್ಯಾಸದಲ್ಲಿ ಉಂಟು.
0: ಮೊಬೈಲ್ ಅಲ್ಲಿ ಆದ್ರೆ ಸ್ವಲ್ಪ ವ್ಯತ್ಯಾಸ ಬರ್ತದೆ ಅಷ್ಟೇ, ಅದು ಬಿಟ್ಟರೆ ನಾವೆಲ್ಲ ಹತ್ರದವರೇ. ಈಗ ನೀವು ಹೇಳ್ತೀರಾ ರಾ ಅಕ್ಷರದಲ್ಲಿ ಒಂದು ಹಾಡು.
1: ಆಕಾಶವಾಣಿ ಫ್ಯಾಮಿಲಿ.
0: ಹೌದು ಹೌದು, ಈಗ ಒಂದು ನೀವು ರಾ ಅಕ್ಷರದಲ್ಲಿ ಹಾಡು.
1: ಅದು ಯಾವ ಅಕ್ಷರ?
0: ರಾ ರಾ ರಾ ರಾ ರಾ ರಿ ರಿ.
1: ಗೊತ್ತಾಯ್ತು ಗೊತ್ತಾಯ್ತು. ರಾಧಿಕೆ ನಿನ್ನ ಸರಸ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ, ಮುರಳಿಯ ಮರೆಸಿ ನಗುತಿ ಹಸರಸಿ, ಮುರಳಿಯ ಮರೆಸಿ ನಗುತಿ ಹಸರಸಿ, ನಿನ್ನ ವಿನಾದವಿದ್ದೇನೆ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ.
0: ಸತೀಶ್ ಅವರೇ, ನೀವೇ ಹಾಡಿದ್ದ ಬೇರೆ ಯಾರಾದ್ರೂ ಹಾಡಿದ? ಮಾತಾಡೋಗೊಂದು ಧ್ವನಿ ಇದೆ, ಹಾಡೋಗೊಂದು ಧ್ವನಿ ಇದೆ
1: ಬರ್ಬೇಕಲ್ಲ ಸರ್.
0: ಅಷ್ಟೇ,
1: ನಾವು ಹಾಡ್ಲಿಕ್ಕೆಲ್ಲ ಹೋಗ್ತೇವೆ ಸರ್.
0: ಹ್ಮ್,
1: ಇದು ನಮ್ಗೆ ಇಷ್ಟವಾದ ಹಾಡು. ಇದು ಮತ್ತೊಂದು ವಿಶೇಷ ಅಂದ್ರೆ, ಈ ಚಿತ್ರ ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆದ ನಂತರ ಹಿಂದಿಗೆ ಮಾಡಿದ್ದಾರೆ ಸರ್.
0: ಹೌದು ಹೌದು,
1: ಕನ್ನಡದಲ್ಲಿ ತಂದೆ ಮಕ್ಕಳು, ಹಿಂದಿಯಲ್ಲಿ ಬಾಪ್ ಬೇಟ ಅಂತ. ಇದೇ ಗೀತೆಯನ್ನು ಮೊಹಮ್ಮದ್ ರಫಿ ಅವರು, ಲೆಜೆಂಡರಿ ಸಿಂಗರ್, ಹಾಡಿದ್ದಾರೆ ಹಿಂದಿಯಲ್ಲಿ.
0: ಹೌದು ಹೌದು, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಕನ್ನಡದಲ್ಲಿ ಎಸ್ಟಿಡಿ ಅವರು ಹಾಡಿದ್ದಾರೆ. ಕಾರ್ಯಕ್ರಮ ಬ್ಯೂಟಿಫುಲ್ ಮೂಡಿ ಬರ್ತಾ ಇದೆ. ಧನ್ಯವಾದ, ವಂದನೆ ನಿಮಗೂ, ಎಲ್ಲ ಕೇಳುಗರಿಗೂ
0: ಧನ್ಯವಾದಗಳು. ಮುಂದಿನ ಕರೆ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ? ಸುರೇಶ್ ಅವರು. ಹೇಳಿ ಸುರೇಶ್ ಅವರೇ, ಹೇಗಿದ್ದೀರಾ? ಈಗ ನಿಮಗೆ ಅಕ್ಷರ ಬಂದಿದೆ ಯಾವ್ದು ಗೊತ್ತಾ?
2: ನಮ್ಮೂರ ಮಂದಾರವೇ, ಸಾಣಿ ಬಾಂಧವ ಸಾಚರುವೇ, ಬಳಿ ಬಂದು ಬಾಳನ್ನು ಬೆಳಕು, ನನ್ನ ಬರಿದಾದ ಮನದಲ್ಲಿ ಬಿರುಕು.
0: ಗಾ ಅಕ್ಷರ ಕೊಟ್ಟಿದ್ದೀರಿ, ಗು ಅಲ್ವಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ನಮಸ್ತೆ.
3: ನಮಸ್ತೆ.
0: ಸ್ವರ ಸಾಂಗತ್ಯ ಇದು, ಅಂತ್ಯಾಕ್ಷರಿ ಕಾರ್ಯಕ್ರಮ. ನಿಮ್ ಹೆಸರು?
3: ನನ್ನ ಹೆಸರು ವಿನಯ ಭಟ್ ಅಂತ.
0: ಎಲ್ಲಿಂದ?
3: ವಿಟ್ಲದಿಂದ.
0: ವಿಟ್ಲದಿಂದ? ವಿಟ್ಲದಲ್ಲಿ ಸೆಕೆ ಇದೆಯಾ? ಈಗ ರೆಡಿ ಇದ್ದೀರಾ ನೀವು ಗಾ ಅಕ್ಷರದಲ್ಲಿ ಹಾಡ್ಲಿಕ್ಕೆ?
3: ಹೇಳ್ತೇನೆ
0: ಹೇಳಿ.
3: ಗಗನದಲ್ಲಿ ಮಳೆಯ ದಿನ ಗುಡುಗಿನ ಕನನ.
0: ಒಂದ್ ನಿಮಿಷ ವಿನಯ್ ಅವರೇ, ವಿನಯ್ ಅವರೇ, ಒಂದ್ಸಲ ಆಯ್ತಾ ಅಂತಲ್ಲ ಇದು ಹಾಡು. ನಿರ್ಮಲ ಅವರು ಹಾಡಿದ್ದಾರೆ. ಒಂದೆರಡ್ ಲೈನ್ ಹೇಳಿದ್ರು, ನಾವು ಸ್ವಲ್ಪ ಚೇಂಜ್ ಮಾಡ್ಬಿಡುವ. ಗಾನ ಗಾದಲ್ಲೇ ಹೇಳ್ಬೇಕು.
3: ಗಲ್ಲು ಗಲ್ಲು
0: ಹೇಳಿ ಹೇಳಿ, ಹಾಗೇನಿಲ್ಲ ಅಂತ ಒಂದು ಚೇಂಜಸ್ ಇರ್ಲಿ ಅಂತ.
3: ಗಲ್ಲು

0: ಹಲೋ,
1: ಹೇಳಿ ಹೇಳಿ. ದಿಮಿತ ಅಲ್ಲಿಗೆ ಇಟ್ಕೊಳ್ಳುವ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ ಹಲೋ, ನಮಸ್ತೆ ಹಲೋ ಹಲೋ, ಮಾತಾಡಿ.

0: ಮುಂದಿನ ಕರೆ. ನಮಸ್ತೆ,
1: ನಮಸ್ತೆ,
0: ಯಾರು
1: ನನ್ನ
0: ಮಾತಾಡೋದು?
1: ಹುಟ್ಟುಗಂಡ ನಿವ್ಯಾ ದೇವಯ್ಯ ಮಡಿಕೇರಿಯಿಂದ.
0: ನಿವ್ಯಾ ದೇವಯ್ಯ ಅವರು.
1: ಹೌದು,
0: ನಿವ್ಯಾ ಅವರೇ, ವಿನಯ
1: ಸಂಕಟ.
0: ವಿನಯ ಅವರು ಆ ಹಾಡು ಹೇಳ್ತಾ ಇದ್ರು, ಗಲ್ಲು ಗಲ್ಲೆನು ತಾ ಅಂತ.
1: ಓಕೆ,
0: ಅಷ್ಟೊತ್ತಿಗೆ ಏನೋ ಸಮಸ್ಯೆ ಆಗ್ಬಿಡ್ತು,
1: ತಾಲ
0: ತಾ ಅಕ್ಷರ ತಗೊಳ್ಳುವ ಅಂತ ಆಯ್ತು.
1: ಓಕೆ,
0: ನಿವ್ಯಾ
1: ಆಗಲಿ.
0: ಅವರು ಈಗ ತಾದಿಂದ ಶುರು ಮಾಡಬೇಕು.
1: ಓಕೆ, ತುಂತುರು ಅಲ್ಲಿ ನೀರ ಹಾರು ಕಂಪನ ಅಲ್ಲಿ ನೀರ ಹಾಡು, ಅಗಲಿರಲಿ ಬಿಸಿಲಿರಲಿ
0: ಇರುಳಿರಲಿ ಅಲ್ವಾ?
1: ನೀನಿ
0: ಹಗಲಿರಲಿ ಇರುಳಿರಲಿ.
1: ಇರುಳಿರಲಿ ನೀನಿಲ್ಲದೆ ನಾ ಹೇಗಿರಲಿ, ಈ ತುಂಬ ಹೃದಯ ಮನ ತುಂಬಿದೆ. ದಾಸಕು
0: ದಾಕ್ಷರ. ಮುಂದೆ ಮುಂದೆ ಕರೆ ಮಾಡೋರು ಯೋಚನೆ ಮಾಡ್ತಾ ಇದ್ರು, ಎಲ್ಲಿ ನಿಲ್ಲಿಸ್ತಾರೆ ನೋಡು ಅಂತ.
1: ಹೌದು,
0: ನೀರ ಹಾಡು ಅಂತ ಹೇಳಿದ್ರೆ ಡೂ ಅಲ್ಲಿ ಬರ್ತದೆ, ಈಗ ನೀವು
1: ಹೌದು,
0: ನಿಲ್ಲಿಸಿದ್ದು ದಾದಲ್ಲಿ.
1: ಹೌದು ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಮುಂದಿನ ಕರೆ. ನಮಸ್ತೆ. ಹಲೋ, ನಮಸ್ತೆ.
2: ಹಲೋ ಹಲೋ, ನಾನು ಪ್ರೇಮ ಅಂತ.
0: ಪ್ರೇಮ ಅವರು.
2: ಹೌದು
0: ಪ್ರೇಮ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್.
0: ಈಗ ನಿಮಗೆ ಅಕ್ಷರ ಬಂದಿದೆ ದ.
2: ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂದವರೇ, ಮಂದಿರವು ಚೆನ್ನಿದೆಯೇ ಆರಾಮವಾಗಿದೆ. ದೂರದಿಂದ ಬಂದವರೇ.
0: ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ದೂರ

0: ನಮಸ್ತೆ
1: ನಮಸ್ತೆ,
0: ಯಾರು ಮಾತಾಡೋದು ಎಲ್ಲಿಂದ?
1: ನಾನು ಸಿಲ್ಯದಿಂದ ಪೂರ್ಣಿಮಾ ಅಂತ.
0: ಪೂರ್ಣಿಮಾ ಅವರೇ,
1: ಹೌದು
0: ಯಾಕೋ ಗೊತ್ತಿಲ್ಲ, ಅರ್ಧ ಗಂಟೆ ಆಗುವಾಗ
1: ಹೌದಾ?
0: ನಮ್ಮ ಮೊಬೈಲ್ ನಮ್ಮ ದೂರವಾಣಿ ಸಂಖ್ಯೆಯಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ.
1: ಹಾಂ, ಸರಿ
0: ಆದ್ರೂ ನಾವು ಬಿಡ್ತೀವಾ?
1: ಆಯ್ತು.
0: ಪೂರ್ಣಿಮಾ ಅವರು
1: ಅದು
0: ಹಾಡಲೇಬೇಕು ರಾ ಅಕ್ಷರದಿಂದ.
1: ವಾನಾ
0: ರಾ?
1: ರಾನಾ
0: ಹಾಂ.
1: ರಾಮಚಾರಿ
0: ಅದು
1: ಹಾಡುವ
0: ಆಗಿದೆ ಆಗಿದೆ,
1: ಆಗಿದ
0: ರಾಮಾಚಾರಿ ಆಗಲೇ ಹಾಡಿ ಆಗಿದೆ
1: ರಾಜಾ ರಾಜಾ
0: ಅಷ್ಟೇ.
1: ಹೆಂಗಿರಬೇಕು ನನ್ನ ರಾಜಾ ರಾಜಾ ರಾಜಾ ಕನಸಿನ ರಾಜಾ ನಾ ಮೆಚ್ಚು ಹುಡುಗ ರಾಜಾದಿ ರಾಜಾ. ಆಯ್ತು ಸರ,
0: ತೊಂದರೆ ಇಲ್ಲ, ಜಾ ಅಕ್ಷರ ಕೊಟ್ಟಿದ್ದೀರಿ.
1: ಆಯ್ತು.
0: ನಮ್ಮ ಕೇಳುಗರು ಇನ್ನೂ ಕೂಡ ಕರೆ ಮಾಡ್ಬೋದು. ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಅಂತೂ ಅವ್ರಿಗೆ ಗೊತ್ತಿರ್ತದೆ,
1: ಆಯ್ತು
0: ಸೊನ್ನೆ
1: ಸರಿ,
0: ಎಂಟು ಎರಡು ಏಳು ಎರಡು ಎರಡು ಎರಡು
1: ಆಯ್ತು.
0: ಎಂಟು ಐದು ಐದು ಎಂಟು, ಈ ಸಂಖ್ಯೆಗೆ ನೀವು ಈಗ ಕರೆ ಮಾಡಿದಿರಿ ಅಲ್ವಾ?
1: ಹೌದು ಸರಿ,
0: ಇನ್ನೊಂದು ಸಂಖ್ಯೆ ಇದೆ, ಆದರೆ 2 2 8 1 2 9,
1: ಆಯ್ತು
0: ಅದಕ್ಕೂ ಕರೆ ಮಾಡ್ಬೋದು.
1: ಆಯ್ತು ಸರಿ.
0: ನೀವೇನು ಮಾಡ್ಕೊಂಡಿದ್ದೀರಿ?
1: ನಾ ಮನೇಲಿ ಇರೋದು ಸರ್.
0: ಸರಿ, ಮನೇಲಿ ಯಾರೆಲ್ಲ ಇದ್ದೀರಿ?
1: ಮನೇಲಿ ಇಬ್ರು ಮಕ್ಕಳು, ಗಂಡ ನಾನು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಸರ್.
0: ಓಕೆ.

0: ನಮಸ್ತೆ,
1: ನಮಸ್ತೆ.
0: ಯಾರು ಮಾತಾಡೋದು? ಎಲ್ಲಿಂದ?
1: ನಾನು ಪ್ರೇಮ ಕೆಎನ್ ದಾಣೆಯಿಂದ ಸರ್.
0: ಪ್ರೇಮ ಅವರೇ.
1: ಹೌದು ಸರ್.
0: ಜ ಅಕ್ಷರ ಬಂದಿದೆ,
1: ಯಾವ್ದು ಹೇಳಿ?
0: ಜ. ಹಾಂ,

0: ನೀವಿಷ್ಟ ಹಾಡುವಾಗ ಗಂಟೆ ಆಗ್ಬಿಟ್ಟಿದೆ, 11:31:25 ಈಗ ಯಾರು ಮಲಗ್ತಾರೆ ಹೇಳಿ ಅಲ್ವಾ? ನೋಡ ಮುಂದಿನ ಕರೆ ಯಾರ್ದು ಅಂತ. ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ, ಮೆಲ್ಲೆ ಮಾತಾಡುವವರ ಹೆಸರೇನು?
1: ಧರ್ಮಸ್ಥಳದಿಂದ ಭವ್ಯ ಅಂತ ಹೇಳಿ.
0: ಭವ್ಯ ಅವರು.
1: ಹೌದು.
0: ಈಗ ನಿಮಗೆ ಅಕ್ಷರ ಯಾವ್ದು ಗೊತ್ತಾಯ್ತಾ? ವಾ ಅಕ್ಷರ. ಯಾರ ಲಾವ ಸರಿ ಕೇಳಿದೆ ಅಲ್ಲ?
1: ಕೇಳ್ತದೆ. ಭಕ್ತಿಗೀತೆ ಎಲ್ಲ ಆಗುತ್ತಲ್ಲ ಸರ್?
0: ಇಲ್ಲ, ಚಿತ್ರಗೀತೆ. ಚಿತ್ರಗೀತೆಯಲ್ಲಿ ಬರುವಂತ ಸಿನಿಮಾ ಹಾಡುಗಳಲ್ಲಿ ಬರುವಂತ ಚಿತ್ರಗೀತೆ ಭಕ್ತಿಗೀತೆ ಪ್ರಧಾನ ಆದ್ರೂ ಆಗ್ತದೆ, ಏನೋ ಆಗ್ತದೆ, ಆದ್ರೆ ಚಿತ್ರಗೀತೆ ಆಗ್ಬೇಕು, ಸಿನಿಮಾ ಹಾಡುಗಳು ಮಾತ್ರ.
1: ವಾರೆ ವಾರೆ ವಾರೆ ವಾರೆ ಬಿಂದಿಗೆ ಮೋರ ತೋರೆ ಬಾರೆ ನನ್ನ ಕುರುಬನ ರಾಣಿ. ಅದೋ
0: ಸಾಕಾ?
1: ಹೇಳ್ಬೇಕಾ ಸರ್?
0: ಹೇಳಿ, ಒಂದು ಒಂದು ಪಲ್ಲವಿ ಫುಲ್ ಮಾಡಿದ್ರೆ ಚಂದ ಇರ್ತದೆ.
1: ಸರಿ. ವಾರೆ ವಾರೆ ವಾರೆ ವಾರೆ ಬಿಂದಿಗೆ ಮೋರ ತೋರೆ ಬಾರೆ ನನ್ನ ಕುರುಬನ ರಾಣಿ. ಅರಿ ತೋರಿ ತೋರಿ ಸುಕ್ಕಿ ತೋರೆ ನನ್ನ ಸಾರೆ ನೆಲಕ ಒಯ್ಯುವ ನನ್ನ ಮುದ್ದು ಕುರುಬನ ರಾಣಿ.
0: ನೀ ನಾ ಅಕ್ಷರ ಅಲ್ವಾ? ಆ ಬರುವವಳು ವಾರೆ ವಾರೆ ಅಂತ ಹೇಳುವಾಗೆ ಬಂದ್ರೆ ಚಂದ, ಸ್ವಲ್ಪ ಓರೆ ಓರೆ ಬಂದ್ರೆ ಕಷ್ಟ ಅಲ್ವಾ? ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.
0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ನಮಸ್ತೆ.
2: ನಮಸ್ತೆ.
0: ಯಾರು ಮಾತಾಡೋದು, ಎಲ್ಲಿಂದ?
2: ನಾನು
0: ಹೆಸರು
2: ಜ್ಯೋತ್ಸ್ನಾ ಅಂತ.
0: ಜ್ಯೋತ್ಸ್ನಾ ಅವರೇ, ಮೊದಲ ಬಾರಿಗೆ ಕರೆ ಮಾಡ್ತಿದ್ದೀರಾ?
2: ಹೌದು, ಇದು ನಂದು ಮೊದಲ ಬಾರಿ.
0: ಮೊದಲ ಬಾರಿಗೆ ಆಗ್ಲಿ, ಹೀಗೆ ನಿರಂತರವಾಗಿ ಕರೆ ಮಾಡ್ಬೋದು, ತೊಂದರೆ ಏನಿಲ್ಲ. ಆಯ್ತಾ? ಈಗ ನಿಮ್ಗೆ ಅಕ್ಷರ ಕೊಟ್ಟಿರೋದ್ರ ಮಾತ್ರ ಅಣ್ಣ. ಟಾಟಾ ಡಾಡಾ ಅಣ್ಣ, ಆದ್ರೆ ಅದು ಹಾಡಿರೋದಿಲ್ಲ ಅಂತ ಹೇಳೋ ಕಾರಣಕ್ಕೆ ನ ತಾತಾ ದಾದಾ ನ. ಜ್ಯೋತ್ಸ್ನವರೇ, ನೀವು ಹಾಡುವಾಗ ನಮ್ಮ ದೂರವಾಣಿ ಮಾತ್ರ ಕೈ ಕೊಡ್ತದೆ. ಬಿಂದು ಅಂತ ಹೇಳೋ ಸ್ವಲ್ಪ ಸರಿಯಾಗಿ ಕೇಳ್ತು, ದಾ ಅಕ್ಷರ ಇಟ್ಕೊಂಡಿದೀವಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ಹಲೋ, ಅಂತ್ಯಾಕ್ಷರಿ ಕಾರ್ಯಕ್ರಮವಿದು. ಯಾರು ಮಾತಾಡ್ತಿರೋದು, ಎಲ್ಲಿಂದ?
3: ಹಲೋ ಸರ್, ನಮಸ್ತೆ.
0: ನಮಸ್ತೆ.
3: ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
0: ಕಾರ್ಕಳದಿಂದ ಅಮ್ಮಣ್ಣಿ ಅವರಿಗೆ ದಾ ಅಕ್ಷರ ಬಂದಿದೆ.
3: ಯಾವುದು ಸರ್?
0: ದಾ, ತಾತಾ ದಾ.
3: ತಾ
0: ದಾ ದಾ
3: ದಾನ.
0: ತಾ ಆದ್ಮೇಲೆ ಬರ್ತದಲ್ಲ ಅದು.
3: ಓಕೆ ಓಕೆ ಸರ್. ನಂಗೆ ಹೋದ ಸಲ ದಾನೆ ಬಂದಿದೆ ಸರ್.
0: ನೀವು ಯಾವಾಗ್ಲೂ ಅದೇ ಬರ್ಬೇಕು ಹೇಳಿ, ಯಾಕೆಂದ್ರೆ ಆಗ ಸುಲಭ ಆಗ್ತದಲ್ಲ, ಅದೇ ಅಕ್ಷರ ಕಲ್ತ್ಕೊಂಡ್ರೆ ಆಯ್ತು ಒಂದು 10 ಹಾಡು.
3: ಅಲ್ಲ, ಹಾಡಿದ ಹಾಡನ್ನೇ ಹಾಡ್ಬೇಕಾಗತ್ತೆ.
0: ಅಲ್ಲ, ಬೇರೆ ಕಲ್ತ್ಕೊಳ್ಬೇಕಪ್ಪ. ನಿಮಗೆಲ್ಲ ಎಷ್ಟೋ ಅನುಕೂಲ ಇದೆ ನೋಡಿ, ಒಂದು ಪುಸ್ತಕದಲ್ಲಿ ಬರ್ದಿಟ್ಕೊಳ್ಬಹುದು. ನಮಗೆ ಮಾತ್ರ ಹಾಡಕ್ಕೆ ಹೇಳ್ಬಾರ್ದು ಅಷ್ಟೇ, ಒಂದೇ ಕಂಡೀಷನ್ ನಮ್ದಿಲ್ಲಿ. ಸರಿ, ದಾ.
3: ಸರ್ ನಾನು ಬಿಟ್ಟು ಕೊಡ್ತಾ ಇದ್ದೇನೆ ಸರ್.
0: ಯಾಕೆ?
3: ನಂಗೆ ಅದ್ರಲ್ಲಿ ಈಗ ಸದ್ಯಕ್ಕೆ ಬರ್ತಾ ಇಲ್ಲ.
0: ಇಷ್ಟನ್ನ ಅಲ್ಲ, ಇಷ್ಟನ್ನ ಹೇಳಲಿಕ್ಕೆ ನೀವು ಇಷ್ಟೊತ್ತು ಒಂದು ಮಾಡಿದ.
3: ಇಲ್ಲ ಸರ್, ಅದು
0: ಸರಿ. ನೋಡು ನೋಡು, ಮುಂದಿನ ಅವರಿಗೆ ದಾ ಅಕ್ಷರ ಕೊಡೋಣ. ಧನ್ಯವಾದಗಳು, ದಾದಲ್ಲಿ ಧನ್ಯವಾದಗಳು. ನಮಸ್ತೆ. ಹಲೋ, ಆಕಾಶವಾಣಿ.
4: ಹಲೋ,
0: ನಮಸ್ತೆ.
4: ನಮಸ್ತೆ.
0: ಹೇಳಿ, ಯಾರು, ಎಲ್ಲಿಂದ?
4: ನಾನು.
0: ನಿಮ್ಮ ಹೆಸರು? ನಿಮ್ಮ ಹೆಸರು?
4: ನನ್ನ ಹೆಸರು ದೇವಕಿ.
0: ದೇವಕಿ ಅವರಾ? ನಾನು ನಾನು ಅಂತ ಹೇಳೋದು, ನಾನು ಅಂತ ಹೇಳೋದು ಹೆಸರು ಉಂಟಾ ಅಂತ ತಿಳ್ಕೊಂಡೆ ನಾನು. ದೇವಕಿ ಅವರ, ಈಗ ಜ್ಯೋತ್ಸ ಅವರು ದಾ ಅಂತ ಒಂದು ಅಕ್ಷರ ಬಿಟ್ಕೊಟ್ಟಿದ್ದಾರೆ, ನೀವು ಆ ಅಕ್ಷರದಿಂದ ಹಾಡಬೇಕು.
4: ನನಗೆ ದಯವ ತೋರು ಬೇಗ ಬಾ.

0: Tani, ಬರೋದಿಲ್ಲ ಸರ್ ಅದನ್ನ
1: ಇದು ಇದು ಯಾವ ಸಿನಿಮಾ ಹಾಡು ಅಂತ ನನಗೆ ಗೊತ್ತಾಗ್ಲಿಲ್ಲ.
0: ಗೊತ್ತಾಗುತ್ತಿಲ್ವ?
1: ದೈವ ತೋರು ಬೇಗ ಬಾರ ಮಂಜುನಾಥನೇನಾ
0: ಹೌದು
1: ಸಿನಿಮಾ ಹಾಡೇನಾ?
0: ಹೌದು.
1: ಸರಿ, ನಾ ಅಂತ ಇಟ್ಕೊಳ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ,
1: ನಮಸ್ತೆ.
2: ನಮಸ್ತೆ.
1: ಯಾರು ಮಾತಾಡೋದು, ಎಲ್ಲಿಂದ?
2: ಗಜಾನನ್ ಭಟ್ ಹೊನ್ನಾವರದಿಂದ.
1: ಗಜಾನನ ಭಟ್ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಗೊತ್ತಾಯ್ತಪ್ಪ.
2: ಹಾಡೋದೇನಿಲ್ಲ, ಆದ್ರೂ ಸ್ವಲ್ಪ ಆಕಾಶವಾಣಿಯಿಂದ ಸ್ವಲ್ಪ ಇದೆ, ಅಂತ್ಯಾಕ್ಷರಿ ಇದು ಕಾರ್ಯಕ್ರಮದಿಂದ
1: ಸ್ವಲ್ಪ
2: ಸ್ವಲ್ಪ
1: ಗಾಳಿ ಬೀಸಿದೆ.
2: ಓದಿದ್ದೀನಿ. ಹಾ, ಹೌದು.
1: ಈಗ ನಾ ಅಕ್ಷರದಿಂದ ಹಾಡ್ತೀರಾ ನೀವು?
2: ನಾವು ಬಂದಿದ್ಯಾ?
1: ನಾ ಬಂದಿದೆ.
2: ಓಕೆ, ನಾನೇ

0: ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಧನ್ಯವಾದ.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಶ್ರೋತೃಗಳ ಇನ್ನು 22 ನಿಮಿಷ ಬಾಕಿ ಇದೆ, ನೀವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಹಾಡನ್ನು ಹೇಳಿ.

0: ಹಲೋ,
1: ಅರೇ ಯಾರ್ದು ಅಂತ
0: ನಮಸ್ತೆ
1: ನೋಡು. ನಮಸ್ತೆ,
0: ನಮಸ್ತೆ ಸರ್.
1: ಯಾರು ಮಾತಾಡೋದು?
0: ನಾನು
1: ಎಲ್ಲಿಂದ?
0: ಮರಗೋಡಿನಿಂದ ರಾಧಾ ಡಾಲ್ ಸರ್.
1: ರಾಧಾ ಡಾಲು ಅವರು
0: ಹೌದು
1: ನಿಮಗೊಂದು ನಾ ಅಕ್ಷರ ಬಿಟ್ಟು ಕೊಟ್ಟಿದ್ದಾರೆ, ಗಜಾನನ ಅವರು.
0: ಹೌದಾ ಸರ್?
1: ಹ್ಞೂ, ನಾನೇನು ನೀನೇನು ಅಂತ ಹೇಳ್ತಿದ್ರು,
0: ಹೌದು.
1: ಮುಂದೆ ಯಾರು ಬರಲಿಲ್ಲ,
0: ಹ್ಞೂ
1: ಮಧ್ಯದಲ್ಲಿ ನಾನೊಂದು ಹಾಡು ಹಾಕ್ಬಿಟ್ಟೆ.
0: ಸರಿ ಸರ್,
1: ಯಾಕೆ ಹಾಡು
0: ಅದನ್ನು
1: ಹಾಕಿದೆ ಹೇಳಿ?
0: ಎರಡು ಅಕ್ಷರಕ್ಕೆ
1: ಇಲ್ಲ, ನನಗೆ ಹಾಡಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ
0: ಹಾಂ ಸರಿ ಸರ್, ನಾನು ಹಾಡು ಹೇಳ್ತೀನಿ ಸರ್.
1: ನೀವು ಹೇಳಿ,
0: ನಾನು
1: ನಮ್ಮ ಪರವಾಗಿ
0: ಕರೆ
1: ನೀವೊಂದು
0: ಮಾಡ್ತೀನಿ.
1: ನಾ ಅಕ್ಷರದಿಂದ ಒಂದು ಹಾಡು ಹೇಳಬೇಕು.
0: ಓಕೆ ಸರ್. ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗು ನಗ ಚಂದ್ರಬಿಂಬ ತುಂಬಿ
1: ಅಲ್ವಾ ಈ ಹಾಡನ್ನು ನಾನು ಕಲ್ತ್ಕೊಳ್ತೀನಿ, ಯಾಕೆಂದ್ರೆ ಬರೀ ಅದರಲ್ಲಿ ನಗು ನಗು ಹೇಳ್ಬಿಟ್ರೆ ಸಾಕು. ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ. ನಮಸ್ತೆ, ಅಂತ್ಯಾಕ್ಷರಿ ಕಾರ್ಯಕ್ರಮ ಇದು. ಯಾರು ಕರೆ ಮಾಡಿದ್ದೀರಿ?
2: ನಮಸ್ತೆ ಸರ್, ನಾನು ಸೋಮಾರಪೇಟೆಯಿಂದ ನಾಗರಾಜ್.
1: ನಾಗರಾಜ್ ಅವರೇ, ನಗ್ನಗ್ತಾ ಹಾಡು ಕೇಳ್ತೀರಾ? ಕೇಳಿದ್ರಾ? ಅವರು ನಗು ನಗ್ತಾ ಹೇಳ್ಬಿಟ್ರು, ನಿಮಗೆ ಒಂದು ಗ ಅಂತ ಒಂದು ಅಕ್ಷರ ಕೊಟ್ಬಿಟ್ರು.
2: ಓಕೆ. ಗಿರಿನವಿಲೋ ಎಲ್ಲೋ ಗರಿ ಮುಗಿಲೋ ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹ ಗಂಡು ಕುಣಿದಾಡಿಗೂ ಪ್ರೇಮ ಎನ್ನುವ ಮಾದರಿ ಎಂದ ಪ್ರೀತಿಸಿರುವ ಆಗಿಂದು ಗಿರಿನವಿಲೋ ಎಲ್ಲೋ ಕರಿ ಮುಗಿಲೋ ಎಲ್ಲೋ ನಿನ್ನ ಕಣ್ಣ ನೋಟ ನೋಡಿದೆ ನೀನೇ ಜೀವ ಎಂದು ನಿನ್ನ ಕಣ್ಣ ನೋಟ ನೋಡಿದೆ ನೀನೇ ಜೀವ ಎಂದು ಹೇಳಿದೆ ನಿನ್ನ ಸ್ನೇಹ ಹಿಂದು ನೋಡಿದೆ ಸೋತು ನಲ್ಲ ನಿನ್ನೆ ಕೂಡಿದೆ ಒಲವಿನ ಗಂಧ ಕೊಡಲಾನಂದ ಹೃದಯ ಹಾಡಿ ಪ್ರೇಮ ಎನ್ನುವ ಮಾತರಿ

ನಾಗರಾಜವ್ರೆ, ಒಳ್ಳೆ ಇದು ಕೊಟ್ರಪ್ಪ. ನೀವು ಎಲ್ಲಿ ನಿಲ್ಲಿಸ್ತೀರಿ ಅಂತ ಗೊತ್ತಾಗದೆ. ಯಾ ಹೌದು, ಮುಂದಿನವ್ರು ರೆಡಿ ಆಗ್ತಾ ಇದ್ರು. ಅಷ್ಟು ಬೇಗ ಅವರು ಕರೆನೇ ಕಡಿತ ಕಳಿಸ್ತೀರಿ ಕಾಣಿಸ್ತದೆ. ನೋಡೋ ಏನಾಗ್ತದೆ ಅಂತ.

0: ನಮಸ್ತೆ.
1: ನಮಸ್ತೆ ಸರ್, ನಾನು ಉಜಿರೆಯಿಂದ ಕಮಲ ಮಾತಾಡುದು ಸರ್.
0: ಕಮಲ ಅವರೇ, ಇಷ್ಟೊತ್ತು ಏನ್ ಮಾಡ್ತಿದ್ರಿ?
1: 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಸರ್, ಸಿಗ್ಲೇ ಇಲ್ಲ.
0: ನಾವು ಬಿಡೋದಿಲ್ಲ, ಅಷ್ಟು ಬೇಗ ಸಿಗ್ಬಾರ್ದು.
1: ವಾರ ವಾರ ದಿನ ಮಾಡ್ತೇನೆ, ಇವತ್ತು ಸಿಕ್ತು ಮೇಡಮ್ ಸರ್.
0: ಈಗ ಯಾ ಅಕ್ಷರ ನಿಮಗೆ ಕೊಟ್ಟು ಹೋಗಿದ್ದಾರೆ ನಾಗರಾಜ್ ಅವರು?
1: ಯಾ ಅಲ್ಲ,
0: ಯಾ
1: ಯಾ ಯಾ ಯು ಯುಗ ಯುಗ ಗಳಿ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವಿ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರೆಗಳಿ ನಮ್ಮ ಪ್ರೇಮ ಶಾಶ್ವತ.
0: ತಾಕ್ಷರ ಬಿಟ್ಕೊಟ್ಟಿದ್ದೀರಿ.
1: ಹೌದು ಸರ್.
0: ಸರಿ, ಧನ್ಯವಾದಗಳು. ನೋಡುವ ಮುಂದಿನವರಿಗೆ ಅವನ ಹಾಡು ಹೇಳ್ತಾರೆ ಅಂತ. ನಮಸ್ತೆ.
1: ನೀವು?
0: ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ಯಾರು ಮಾತಾಡ್ತೀರಿ? ಎಲ್ಲಿಂದ?
2: ಶ್ರೀವತ್ಸ.
0: ಶ್ರೀವತ್ಸ ಅವರು?
2: ಹೇಳಿ.
0: ಯಾವ ಊರು?
2: ಕುಶಲನಗರ.
0: ಕುಶಲನಗರ. ಈಗ ನಿಮಗೆ ತಾ ಅಕ್ಷರ ಕೊಟ್ಟಿದ್ದಾರೆ ಕಮಲ ಅವರು.
2: ಕಮಲ್ ಅವರು ತಾ ಅಕ್ಷರ
0: ಕೊಟ್ಟಿದ್ದಾರೆ. ತಾತ ದಾದನ ತಾ ಬರ್ತವಲ್ಲ. ಹುಡುಕ್ತಿದ್ದೀರಾ? ಏನ್ ಮಾಡ್ತಿದ್ದೀರಿ? ಎಲ್ಲಿಂದ? ತಲೆಯಲ್ಲಿ ಹುಡುಕ್ತಿದ್ದೀರಾ ಅಲ್ಲ ಮೊಬೈಲ್ ಅಲ್ಲಿ ಹುಡುಕ್ತಿದ್ದೀರಾ?
2: ಇಲ್ಲ ಇಲ್ಲ ಇಲ್ಲ, ಯೋಚನೆ ಮಾಡ್ತಾ ಇದ್ದೀರಾ?
0: ಯೋಚನೆ ಮಾಡ್ತೀರಿ? ಇಷ್ಟೊತ್ತು ಪಠ ಪಠ ಅಂತ ಬರಬೇಕು. ಅಂತ ನೋಡಿ, ಅಲ್ಲಿ ಆ ಸೈಡಿಂದ ಬಂತು ಬೇಗ. ಬರೋದಿಲ್ವಾ ಅಂತ ತಾತ? ತರೀಕೆರೆ ಏನಾದ್ರು ಹೆಲ್ಪ್ ಮಾಡ್ಬೇಕಾ?
2: ಹೆಲ್ಪ್ ಮಾಡಿ.
0: ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ. ಮತ್ತೆ ಹಾಡ್ಲಿಕ್ಕೆ ಹೋದ್ರೆ ನೀವು ನನ್ನ ಯಾರು ಕೇಳಲಿಕ್ಕಿಲ್ಲ ಮತ್ತೆ ನಾನು ಹಾಡಿಡ್ಲಿಕ್ಕೆ ಹೋದ್ರೆ.
2: ಇಲ್ಲ ಇಲ್ಲ, ಹಾಡ್ತೀನಿ ಹಾಡ್ತೀನಿ.
0: ಬೇಗ ಹಾಡ್ಬೇಕು, ಮುಂದಿನವ್ರು ಕಾಯ್ತಾ ಇದ್ದಾರೆ. ಇಲ್ಲಾದ್ರೆ ಪಾಸ್ ಮಾಡುವ.
2: ಇಲ್ಲ ಇಲ್ಲ,
3: ಹಾಡ್ತೀನಿ. ಬಾವನೆಗಳ ಹಿಂದು ಬಾರಿಸಿದ ಬಂದು ಏರಿ ಕುಳಿತೆ ಹೊಲವ ಉಯ್ಯಾಲೆಯನ್ನು.
0: ನೀವು ಲಾಕ್ಷರ ಕೊಟ್ರಿ, ಅರ್ಜೆಂಟ್ ಮಾಡಿ ನಿನ್ನೊಬ್ರಿಗೆ ಕೊಟ್ಟಿದ್ರೆ. ಲಾ ಅಲ್ವಾ? ಉಯ್ಯಾಲೆಯನು ನಾಕ್ಷರ. ನಾನು ಅರ್ಜೆಂಟ್ ಮಾಡಿ ಇನ್ನೊಬ್ರಿಗೆ ಕೊಟ್ಟಿದ್ರೆ ಚಂದ ಹಾಡು ವರ್ಷವರೆಗೂ ಒಂದು ಅವಕಾಶ ಹೋಗ್ಬಿಡ್ತಿತ್ತು. ಮುಂದಿನ ದಿನಗಳಲ್ಲಿ ಬೇಗ ಬೇಗ ಹಾಡ್ಬೇಕಾಯ್ತಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ. ನಮಸ್ತೆ.
4: ನಮಸ್ತೆ.
0: ಸ್ವರ ಸಾಂಗತ್ಯಕ್ಕೆ ಕರೆ ಮಾಡಿ, ಬೇಗ ಬೇಗ ಮಾತಾಡ್ಬೇಕು. ಲೇಟ್ ಆದ್ರೂ ತೊಂದರೆ, ಆದ್ರೂ ಬೇಗ ಬೇಗ ಮಾತಾಡುವ. ಹೆಸರು ಹೇಳ್ಬೇಕಲ್ಲ.
4: ನಾನು ಪುಷ್ಪ ಅಂತ ಹೇಳಿ ಮೈರೂರಿಂದ ಮಾತಾಡ್ತೇನೆ.
0: ಪುಷ್ಪ ಅವರು ಆಗ್ಲೇ ಒಂದ್ಸಲ ಮಾಡಿದ್ರ ಅಂತ?
4: ಇಲ್ಲ
0: ಇಲ್ವಾ, ಆಗ್ಲೇ ಯಾರೋ ಮೈರೋಳಿಂದ ಮಾಡಿದ್ರಲ್ಲ.
4: ಮೈರೋಳು ಪ್ರಜ್ವಲ.
0: ಸರಿ ಸರಿ ಸರಿ ಸರಿ. ನೀವು ನಾ ಅಕ್ಷರ ನಿಮಗೆ.
4: ನವಿಲೆ ಪಂಚರಂಗಿ ನವಿಲೆ, ಹೀಗಿತು ಅಂತರಂಗ ನವಿಲೆ,

0: ¿Quién ha hecho? Nabila, no sé qué cortarle. ¿Tóndela? Ah, ¿de dónde la? Nabila, pancharangi, Nabila,
1: Ay,
0: la chara.
1: la
0: Karimarika, ¿dónde va? Namaste.
1: Namaste,
0: ¿Yar matar linda?
1: ನಾನು ರೇಣುಕ ಸರ್, ನೀರ್ಕೊ ಲಿಂದ.
0: ರೇಣುಕ ಅವರೇ ಹೇಳಿ, ಲಾ ಅಕ್ಷರ ಸಿಕ್ಕಿದೆ. ಯಾರ ಲಾ ಇದೆ, ಲೀ ಇದೆ, ಲೂ ಇದೆ, ಲೇ ಇದೆ.

0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ,
1: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ರೇಣುಕಾ ಸರ್, ನೀರ್ಕೊಲ್ಲಿಯಿಂದ.
0: ರೇಣುಕಾ ಅವರೇ, ಹೇಳಿ. ಲಾ ಅಕ್ಷರ ಸಿಕ್ಕಿದೆ, ಯಾರ ಲಾ? ಲಾ ಇದೆ, ಲಿ ಇದೆ, ಲೂ ಇದೆ, ಲೇ ಇದೆ, ಲೈ ಇದೆ, ಲವ್ ಲಂ ಲಹ ಅದು ಇದೆ. ರೇಣುಕವರೇ, ರೇಣುಕವರೇ, ಹಲೋ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ಹಾಯ್. ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ಧನ್ಯಾ ಅಂತ ಕೋಟೆಗುಪ್ಪದಿಂದ.
0: ಏನೆಸರು?
1: ಧನ್ಯಾ.
0: ಧನ್ಯಾ ಅವರು ಎಲ್ಲಿಂದ?
1: ಕೋಟೆಕೊಪ್ಪ.
0: ಎಲ್ಲಿ ಅದು?
1: ವಿರಾಜಪೇಟೆ.
0: ವಿರಾಜಪೇಟೆ. ಈಗ ನಿಮಗೆ ಲಾ ಅಕ್ಷರ ರೇಣುಕಾ ಅವರು ಹಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರು, ಏನೋ ಕರೆ ಕಡಿತಗೊಳ್ತು.
1: ಲಾ.
0: ಈಗ ಧನ್ಯ ಅವರಿಗೆ ಅದೇ ಅಕ್ಷರ ಬಂದಿದೆ. ಲಾ.
1: ಲಾಲಿ ಲಾಲಿ ಲಾಲಿ ಲಾಲಿ.

0: ನಾನು
1: ನೀವು ಕೂಡ ಲಾನೇ ಕೊಟ್ರಿ.
0: ಹೌದು.
1: ಧನ್ಯವಾದಗಳು, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ.
0: ನಮಸ್ತೆ ಸರ್.
1: ನಾವು ಒಂದು ನಮಸ್ತೆ ಹೇಳಿದ್ರೆ ಒಂದು ನಮಸ್ತೆ ಫ್ರೀ ನಮ್ದು, ಅದಕ್ಕೆ ಎರಡು ಸಲ ನಮಸ್ತೆ ಕೇಳ್ತದೆ ನಿಮಗೆ.
0: ಓಕೆ ಸರ್, ನಾನು ರೇಣುಕಾ ಸರ್, ಆಗ್ಲೇ ಕಾಲ್
1: ಓ
0: ಮಾಡ್ಬೇಕಂತ
1: ರೇಣುಕಾ
0: ಅಂತ.
1: ಅವರೇ, ಏನು ತೊಂದರೆ ಏನಿಲ್ಲ ಕೇಳಿ, ಆಗಲೂ ನಿಮಗೆ ಲಾನೇ ಸಿಕ್ಕಿದ್ದು,
0: ಹೌದು
1: ಈಗ
0: ಸರ್,
1: ಧನ್ಯ ಅವರು ಪುನಃ ಲಾನೇ ಬಿಟ್ಟಿದ್ದಾರೆ.
0: ಹೌದು. ದೇವ್ರ ಹಾಡು ಆಡ್ಬೋದು ಸರ್?
1: ಸಿನಿಮಾ ಹಾಡಾಗಬೇಕು.
0: ಸಿನಿಮಾ ಹಾಡು.
1: ದೇವರ ಹಾಡಾಡಲಿಕ್ಕೆ ಭಾನುವಾರ ಸಂಜೆ ಕೆಲವು ವಾರಗಳಲ್ಲಿ ಅವಕಾಶ ಇರ್ತದೆ.
0: ಓಕೆ ಸರ್,
1: ರಂಗಗೀತೆ ಇಂಥದೆಲ್ಲ ಹಾಡ್ತೀರಲ್ಲ,
0: ಆಯ್ತಾಯ್ತು.
1: ಇವತ್ತೊಂದು ಸಿನಿಮಾ ಹಾಡು. ಲಾ
0: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು
1: ಒಂದ್ಸಲ
0: ಬಂಗಾರ.
1: ಒಂದ್ಸಲ ಆಯ್ತಾ ಅಂತ.
0: ಹೌದಾ,
1: ನನಗೆ ಕೇಳ್ದಾಗ ಉಂಟಪ್ಪ.
0: ನನಗೊಂದು ಹೆಲ್ಪ್ ಮಾಡಿ ಸರ್, ಒಂದು ಯಾವ್ದಾದ್ರು ಹಾಡು.
1: ಇದು ಚೆನ್ನಾಗಿದೆ.
0: ಹೆಲ್ಪ್ ಮಾಡ್ತಾ ಇದ್ರು ನನಗೆ ಮೇಡಮ್, ಮೇಡಮ್ ಇರ್ತಿದ್ರಲ್ವಾ, ಅವರು ಹೆಲ್ಪ್ ಮಾಡಿದಾರೆ ನನಗೆ.
1: ಅವ್ರು
0: ನೀವು
1: ತುಂಬಾ
0: ಹೆಲ್ಪ್
1: ಒಳ್ಳೆಯವರು.
0: ಮಾಡಿದ್ರ
1: ಅಲ್ಲ, ಅವ್ರು ತುಂಬಾ ಒಳ್ಳೆಯವರು, ಅವರು ಒಂದು ಹೆಲ್ಪ್ ಮಾಡ್ತಾರೆ. ನಾನು ಹಾಗೆ ಮಾಡ್ಲಿಕ್ಕೆ ಆಗ್ತದಾ? ನಾನು ಬೇಕಾದ್ರೆ ಒಂದು ಕೆಲಸ, ಏನ್ ಗೊತ್ತಾ, ನಾನು ಹಾಡ್ಲಿಕ್ಕೆ ಹೇಳ್ಕೊಟ್ರೆ ಮತ್ತೆ ಮುಂದಿನ ವಾರದಿಂದ ಈ ಕಾರ್ಯಕ್ರಮನೇ ಇರೋದಿಲ್ಲ. ಬೇಕಾದ್ರೆ ಒಂದು
0: ಇಲ್ಲ
1: ಕೆಲಸ
0: ಸರ್,
1: ಮಾಡಿ.
0: ಇಲ್ಲ ಇಲ್ಲ, ನೀವು ನನಗೋಸ್ಕರ ಒಂದು ಹಾಡು ಹೆಲ್ಪ್ ಮಾಡಿ.
1: ನಾನೊಂದು ಕೆಲಸ ಮಾಡ ನಾನೊಂದು ಕೆಲಸ ಮಾಡುವ, ನಾನು ನಿಮಗೊಂದು ಹಾಡೇ ಹಾಕಿ ಕೊಟ್ಬಿಡ್ತೀನಿ
0: ಆಯ್ತು,
1: ನಿಮ್ಮ ಪರವಾಗಿ.
0: ಓಕೆ ಸರ್.

0: ರೇಣುಕ ಅವರಿಗೆ ಒಂದು ಲಾ ಅಕ್ಷರದಿಂದ ಹಾಡು ಹಾಕಿಯಾಯಿತು, ಅದರಲ್ಲಿ ಯಾ ಅಕ್ಷರ ಕೊನೆಗೊಂಡಿದೆ ಈಗ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ.
1: ನೀವು ಮಾತನಾಡುತ್ತಿರುವ
0: ಹೀಗೆ ಮಾಡಬಾರ್ದು. ನಮಸ್ತೆ.
2: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
2: ನಾನು ತ್ರಿಷಾ ಅಂತ, ಗುಮ್ಮನಕೊಂದಿ ಕುಸಾಲ.
0: ಗುಮ್ಮನಕೊಂದಿ ಅವರಿಂದ, ಅಲ್ಲಿಂದ ತ್ರಿಷಾ ಅಂತ.
2: ಹೌದು.
0: ನಿಮಗೊಂದು ಅಕ್ಷರ ಬಂದಿದೆ ಅಲ್ಲ,
2: ಹೇಳಿ ಸರ್.
0: ಯಾ ಅಕ್ಷರ?
2: ಯಾರೆನು ರೋಜಾವು, ಯಾರೆನು ಮಲ್ಲಿಗೆ ಹೂ, ಹೇಳೋ ಚೆಲುವೆ ಚೆಲುವಿನ ಹೂವೆ, ಹೂವಿಂದ ಮೂಡಿ ಬಂದಿದ್ದೆನು ಸೌಂದರ್ಯ, ಎಲ್ಲಿಂದ ಸೇರಿ ಬಂದಿದ್ದೆನು ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದೇನು ನೀನು.

0: ಯಾವ ಅಕ್ಷರ ಬಿಟ್ರಿ?
1: ಏ
0: ಎ. ಎ
1: ಹಾ
0: ಅಂದರೆ ಮುಂದಿನವರು ಏನು ಹೇಳ್ತಾರೆ ನೋಡೋಣ.
1: ಓಕೆ.
0: ಧನ್ಯವಾದಗಳು. ನಮಸ್ತೆ ನಮಸ್ತೆ.

0: ಏ
1: ಹಲೋ ಸರ್,
0: ನಮಸ್ತೆ.
1: ನಮಸ್ತೆ.
0: ಹಾ, ಈಗ ಹೇಗೆ ಗೊತ್ತಾಗ್ಬಿಡ್ತಾ?
1: ಸರ್, ಏ ಬಂತ?
0: ಹೌದು.
1: ಹಾ, ಆಯ್ತು, ಹಾಡ್ತೇನೆ ಸರ್.
0: ಅಮ್ಮಣಿ ಅವರು.
1: ಹೌದು ಸರ್.
0: ಆಗ್ಲೇ ಹಾಡ್ಲಿಲ್ಲ ಅಂತ ಹೇಳಿ ಅಂತೂ ಬಿಡೋದಿಲ್ಲ, ಒಂದು ಹಾಡು ಹೇಳಬೇಕು ಅಂತ ನೀವು.
1: ಹೌದು, ಇವತ್ತು ಇವತ್ತು ಸ್ವಲ್ಪ ಪ್ರಯತ್ನ ಅಂದ್ರೆ ಪುರ್ಸೋತು ಕೂಡ ಉಂಟು ಸರ್.
0: ಸರಿ, ಹೀಗೆ ಹೇಳಿ. ಏ
1: ಏದಿಂದ ಹೊಸ ಮೂಡುತ್ತಿದೆ ಏಕೋ ಏ

0: ದಾಕ್ಷರ ಕೊಟ್ಟಿದ್ದೀರಾ, ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ನಮಸ್ತೆ ನಮಸ್ತೆ.
0: ಶ್ರೋತೃಗಳೇ, ನೀವು ಕೂಡ ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇನ್ನು ಕೇವಲ 6 ನಿಮಿಷ ಮಾತ್ರ ಬಾಕಿ ಇದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827 222 2285 558, ಇನ್ನೊಂದು ಸಂಖ್ಯೆ 2281 29. ಇದು ಸ್ವರಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕರೆ. ನಮಸ್ತೆ. ನಮಸ್ತೆ.

0: ನಮಸ್ತೆ.
1: ಹಲೋ
0: ಹಲೋ
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ. ಯಾರು ಗೊತ್ತಾಗ್ಲಿಲ್ಲ
1: ಅಯ್ಯೋ, ನಮ್ಮ ಪಂಕಜ್ ಅಂತ, ಮಡಿಕೇರಿಯಿಂದ.
0: ಹೇಳಿ ಸರ್, ಯಾವ ಹಾಡು ಹೇಳ್ತೀರಾ? ದ ಅಕ್ಷರದಿಂದ. ದ
1: ಯಾವ್ದು ಪದ ಗೊತ್ತಾಗ್ತಾ ಇಲ್ಲ ಸರ್.
0: ದೂರದಿಂದ ಬಂದಂತ ಅಂತ ಒಂದು ಹಾಡಿದೆ ಸರ್.
1: ದೂರದಿಂದ ಬಂದಂತ ಜನ, ಅಷ್ಟೇ ಅಷ್ಟೇ ಗೊತ್ತಿದೆ ಸರ್.
0: ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ.
1: ಆಯ್ತು ಸರ್,
0: ಹಾಡನ್ನ ಕಲ್ತು ಕರೆ ಮಾಡಿ.

0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ?
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ.
1: ನಾನು ಪುಷ್ಪಾ ಅಂತ ಮಾತಾಡ್ತಾ
0: ಇದ್ದೀನಿ. ಯಾಕೆ ಇಷ್ಟು ಹೊತ್ತು ಮಾಡಿದ್ರಿ ಮಾತಾಡ್ಲಿಕ್ಕೆ? ಅದರಿಂದ ಮಾತ್ರ ದೂರ ಇರ್ಬೇಕು. ನಾವು ಬೇಕಾದ್ರೆ ಅಕ್ಷರ ಯಾವ್ದು ಅಂತ ಹೇಳ್ತೀವಿ. ಈಗ ದಾ ಅಕ್ಷರ ನಿಮಗೆ, ನಾ ಅಕ್ಷರ, ನಾದಲ್ಲಿ ನೀವು ನಾ ಹಾಡ್ಬೋದು.
1: ಒಂದ್ಸಲ
0: ಆಯ್ತಷ್ಟೇ. ಸುರೇಶ್ ಅವರು ಹಾಡ್ಬಿಟ್ರ ಆಗ್ಲೆ.
1: ನಾನು ನೀನು ಒಂದಾದ ಮೇಲೆ ಹೀಗೆ ದೂರ ಓಡುವೆ, ಕಣ್ಣ ಶೃಂಗಾರ ಮಾಡಿ ಕಣ್ತುಂಬ ನಾನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೆ ದೂರ ಓಡುವೆ.
0: ವಾ ಅಕ್ಷರ ಕೊಟ್ಟಿದ್ರಲ್ವಾ, ಆದ್ರೆ ಹಾಡ್ಲಿಕ್ಕೆ ಯಾರು ತಯಾರಾಗ್ತಾ ಇಲ್ಲಪ್ಪ. ದೂರವಾಣಿ ಸಂಖ್ಯೆ 2285558 ಕರೆ ಮಾಡಬಹುದು, ಅಥವಾ 2281219 ಕರೆ ಮಾಡಿ ಯಾರು ಬೇಕಾದ್ರೂ ಪಾಲ್ಗೊಳ್ಬಹುದು.

0: ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾವು ಕೊಟ್ಟೂರಿನಿಂದ ಪ್ರೀತಿ ಸರ್.
0: ಪ್ರೀತಿ ಅವರೇ,
1: ಹೇಳಿ.
0: ಪುಷ್ಪ ಅವರು ಆಗ್ಲೇ ಫೋನ್ ಮಾಡ್ಬಿಟ್ಟು ಒಂದು ಹಾಡು ಹೇಳ್ಬಿಟ್ರು, ಹಾಡು ಹೇಳಿ ವಾ ಅಕ್ಷರನು ಕೊಟ್ಟಿದ್ದಾರೆ.
1: ವಾರ ಬಂತಮ್ಮ ಗುರುವಾರ ಬಂತಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ ಗುರುವಾರ ಬಂತಮ್ಮ. ಮಾ ಸರ್,
0: ಮಾ ಅಕ್ಷರ ನೀವು ಕೊಡ್ತಿದ್ದೀರಿ?
1: ಹೌದು ಸರ್.
0: ಸಮಯನೂ ಆಗ್ತಾ ಇದೆ, ಒಂದು ಕರೆ ಸ್ವೀಕರಿಸಬಹುದಿತ್ತು ಯಾರಾದರೂ ಕರೆ ಮಾಡಿದ್ರೆ. ನೋಡುವ ಯಾರು ಕರೆ ಮಾಡ್ತಾರೆ ಅಂತ.

0: ప్రేమద పల్లకి.
1: నమస్తే.
2: నమస్తే, శివనంజు మాట్లాడుతుంది సార్.
1: ಎಲ್ಲಿಂದ
2: ಸರ್? ಇಲ್ಲೇ ಮಡಿಕೇರಿಯಿಂದನೇ
1: ಮಾತಾಡ್ತಾ. ಮಡಿಕೇರಿಯಿಂದ ಮಾತಾಡಿ, ಇಷ್ಟೊತ್ತು ಮಾಡ್ಬಿಟ್ರಲ್ಲ.
2: ಅದೇ ಸರ್, ತುಂಬಾ ಜನ ಫೋನ್ ಮಾಡ್ತಾ ಇದ್ರು, ಕಾರ್ಯಕ್ರಮ ಕೇಳ್ತಾ ಇದ್ವಿ ಸರ್.
1: ಹ್ಮ್, ಈಗ ಮಾ ಅಕ್ಷರ ನಿಮಗಾಗಿ
2: ಕೊಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಕಾರ್ಯಕ್ರಮ.
1: ಮಾ ಅಕ್ಷರ ನಿಮಗಾಗಿ.
2: ಮಾ ಅಕ್ಷರ ಅಲ್ಲ ಸರ್.
1: ಹ್ಮ್, ಮಾ
2: ಮನಸ್ಸಿ ಓ ಮನಸ್ಸಿ ಎಂತ ಮನಸ್ಸಿ ಮನಸ್ಸಿ ಮನಸ್ಸಿ ಮನಸ್ಸಿ ನಿನ್ನಲಿ ಯಾವ ಮನಸ್ಸಿದೆ ಈ ಮನಸ್ಸು ಮಾಡಿದೆ. ದಾಕ್ಷರ ಕೊಟ್ಬಿಟ್ಟಿದ್ದೀನಿ ಸರ್.
1: ದಾಕ್ಷರ
2: ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ, ಹೀಗೆ ಪಾಲ್ಗೊಳ್ತಾ ಇರಿ ಕಾರ್ಯಕ್ರಮದಲ್ಲಿ. ನಮಸ್ತೆ.
3: ನಮಸ್ತೆ.
1: ಯಾರು ಮಾತಾಡೋದು ಇಲ್ಲಿಂದ?
3: ಹಾ,
1: ಈಗ ದಾಕ್ಷರ ಕೊಟ್ಟಿದ್ದಾರೆ. ಕೊನೆಯ ಕರೆ ನಿಮ್ದು, ಹಾಡಿ ಒಂದು ದಾಕ್ಷರದಲ್ಲಿ ಒಂದು ಹಾಡು.
3: ಧರಣಿ ಮಂಡಲ ಮಧ್ಯದೊಳಗೆ.
1: ಹ್ಮ್, ಇದು ಕವನ ವಾಚನ ಮಾಡ್ತಿದ್ದೀರಾ?
3: ಫಿಲಂ ಸಮ.
1: ಅದನ್ನ ಹಾಡು ಹೇಳ್ಬೇಕಲ್ಲ ನೀವು. ಇಲ್ಲಿ ಧನ್ಯವಾದಗಳು, ಸಮಯ ಆಗ್ತಾ ಬಂತು, ಮುಂದಿನ ದಿವಸದಲ್ಲಿ ಚಂದ ಪಾಲ್ಗೊಳ್ಳಿ. ಧನ್ಯವಾದಗಳು.
4: ಇದುವರೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಮಡಿಕೇರಿ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಹಾಗೂ ಉತ್ತೇಜನ ನೀಡುತ್ತಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರು ಹಾಗೂ ಕುಶಲಕರ್ಮಿಗಳು ಈ ಅಭಿಯಾನದ ಹಿನ್ನೆಲೆ ತಮ್ಮ ಮಾರುಕಟ್ಟೆ ವಿಸ್ತರಣೆಯ ಅವಕಾಶ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ತಲೆಮಾರುಗಳಿಂದ ಸ್ಥಳೀಯ ಕುಶಲಕರ್ಮಿಗಳು ತಯಾರಿಸುತ್ತಿರುವ ಕರಕುಶಲ ವಸ್ತುಗಳು, ಕೈಮಗ್ಗ ಉತ್ಪನ್ನಗಳಿಗೆ ಮೌಲ್ಯ, ಘನತೆ ಹಾಗೂ ಬೆಂಬಲ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿಭಾಯಿಸಿ ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲೆಗಳಿಗೆ 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ಇರುವ ಕಡೆ ಹಣವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಿಷ್ಕಿಂದೆ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್

0: ಅಂಗಡಗಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಅವರು ಮಾತನಾಡಿದರು. ಸಿಂಧನೂರು ಹಾಗೂ ರಾಯಚೂರು ಭಾಗಕ್ಕೆ ರೈತರ ಅಪೇಕ್ಷೆಯಂತೆ 4-6 ದಿನಗಳ ಕಾಲ 2,000 ಕ್ಯೂಸೆಕ್ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಸಚಿವ ತಂಗಡಗಿ ನುಡಿದರು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು ಸರ್ಕಾರದಿಂದ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆಯಾಗಿದೆ. ಸಂಬಂಧಿತ ಪರಿಹಾರ ಕಾರ್ಯಗಳು ಹಾಗೂ ಬೆಳೆ ಕಟಾವು ಪ್ರಯೋಗಗಳು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತ ತಿಳಿಸಿದ್ದಾರೆ. ಲಿಂಗಸೂಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಜಲಧಾರೆ ಯೋಜನೆಯಡಿ ಲಿಂಗಸೂಗೂರು ನೀರು ಶುದ್ಧೀಕರಣ ಘಟಕದಿಂದ ಜಿಲ್ಲೆಯ 1,400ಕ್ಕೂ ಹೆಚ್ಚು ವಸತಿ ಪ್ರದೇಶಗಳಿಗೆ ಹಾಗೂ 7 ಸ್ಥಳೀಯ ಸಂಸ್ಥೆಗಳಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ನೀಡುವ ಅಭಿಯಾನದಡಿ ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳ 100 ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಸರ್ವೆ ಜಿಲ್ಲಾ ಪಂಚಾಯಿತಿ ಕೈಗೊಂಡಿತ್ತು. 731 ಕುಟುಂಬಗಳಿಗೆ ಜಾಬ್ ಕಾರ್ಡ್ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೊಹಮ್ಮದ್ ಹ್ಯಾರಿ ಸುಮೇರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧೆಡೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ಸಹಯೋಗದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯದಡಿ ಸ್ವಚ್ಛತಾ ಶ್ರಮದಾನ ಜರುಗಿತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಚಾಲನೆ ನೀಡಿದರು. ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರ ಅಹವಾಲು ದೂರು ಸಮಸ್ಯೆ ಕುರಿತು ಅರ್ಜಿ ಸ್ವೀಕರಿಸಲು ಪ್ರತ್ಯೇಕ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಲಿಂಗಸೂಗೂರು ಪಟ್ಟಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಒಟ್ಟು 89 ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಎಂದು ತೆಹಸೀಲ್ದಾರ್ ಸತ್ಯಮ್ಮ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಒಟ್ಟು 8,80,00,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಿದರು. ಜನಪದರನ್ನು ಜಾನಪದ ಲೋಕದೊಂದಿಗೆ ಬೆಸೆದಿಡುವ ಎಚ್ಎಲ್ ನಾಗೇಗೌಡರ ಆಶಯದ ಮುಂದುವರಿದ ಭಾಗ ಲೋಕಸಿರಿ ಕಾರ್ಯಕ್ರಮ ಎಂದು ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಜಿ ಬೋರಲಿಂಗಯ್ಯ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ಲೋಕಸಿರಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಖ್ಯಾತ ಜಾನಪದ ಕಲಾವಿದ ಜೋಗಿಲ ಸಿದ್ದರಾಜು ಪಾಲ್ಗೊಂಡಿದ್ದರು. ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ 5ನೇ ಆವೃತ್ತಿಯ ಕಡಲ ತೀರ ಸ್ವಚ್ಛತಾ ಅಭಿಯಾನ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಮ್ಮೆ ಬದುಕು ನಮ್ಮ ಮುಂದೆ ಇಡೋ ಸವಾಲುಗಳು ತುಂಬಾ ದೊಡ್ಡದಾಗಿರುತ್ತೆ ಅಂತ ನಾವು ಅನ್ಕೋತೀವಿ. ಆದ್ರೆ ಆ ಸವಾಲುಗಳಿಗಿಂತ ದೊಡ್ಡದು ನಮ್ಮೊಳಗಿನ ಧೈರ್ಯ, ಆತ್ಮವಿಶ್ವಾಸ, ಹಾಗೆ ಬದುಕಬೇಕು ಅನ್ನೋ ಛಲ. ಇವತ್ತಿನ ನಮ್ಮ ಅತಿಥಿ ಸುನೀತಾ ಅವರು. ಅಂತಹದ್ದೇ ಅಸಾಮಾನ್ಯ ಬದುಕಿನ ಪಯಣದ ಪ್ರತಿನಿಧಿ ಇವರು. ದೈಹಿಕ ಸವಾಲುಗಳನ್ನು ಎದುರಿಸ್ತಾ ಇದ್ರು, ಅವುಗಳನ್ನು ತಮ್ಮ ಬದುಕಿನ ಮಿತಿಗಳನ್ನ ಆಗಿ ಮಾಡಿಕೊಳ್ಳದೆ ಮೂರು ಚಕ್ರದ ವಾಹನವನ್ನ ಚಲಾಯಿಸ್ತಾ ಆಹಾರವನ್ನ ವಿತರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುನೀತಾ ಅವರು. ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ತಾ ಇರೋ ಸುನೀತಾ ಅವರ ಪಯಣ ನಿಜಕ್ಕೂ ಎಲ್ಲರಿಗೂ

0: ಎಲ್ಲರಿಗೂ ಸ್ಫೂರ್ತಿದಾಯಕ. ಅವರ ಬದುಕಿನಲ್ಲಿ ಎದುರಾದ ಸವಾಲುಗಳು ಯಾವುವು? ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಅವರಿಗೆ ಶಕ್ತಿ ನೀಡಿದ್ದು ಏನು? ಈ ಕೆಲಸ ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳನ್ನು ತಂದಿದೆ? ಇವೆಲ್ಲ ಅವರ ಮಾತುಗಳಲ್ಲೇ ಕೇಳೋಣ. ನಮ್ಮೊಂದಿಗಿದ್ದಾರೆ ಸುನೀತಾ ಅವರು. ಸುನೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮ್ಯಾಮ್.
0: ನಿಮ್ದೊಂದು ಪುಟ್ಟ ಪರಿಚಯ ಮಾಡ್ಕೊಳ್ಳೋದಾದ್ರೆ.
1: ನಾನು ಫುಡ್ ಸರ್ವ್ ಮಾಡ್ತೀನಿ.
0: ನಿಮ್ ಬಗ್ಗೆ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಕೇಳುಗರಿಗೆ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ?
1: ನಮ್ಮ ಮನೇಲಿ ನಾನು, ನಮ್ಮ ಇಬ್ಬರು ಮಕ್ಕಳು, ನಮ್ಮ ತಾಯಿ ಇದಾರೆ. ಸೊ ತಾಯಿ ಜೊತೆ ನಾವಿದ್ದೀವಿ, ತಾಯಿ ನನ್ನ ಜೊತೆ ಇದ್ದಾರೆ ಅಂತ ಹೇಳಕ್ ಆಗಲ್ಲ. ಸೊ ನಮ್ಮ ಮಕ್ಕಳು ಇವಾಗ SLC ಓದ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಇಲ್ಲ, ಹಿ ಇಸ್ ನೋ ಮೋರ್. 10 ವರ್ಷ ಆಯ್ತು ಹೋಗಿ. ಸೊ ಕಷ್ಟ ಪಡ್ತಾ ಇದ್ದೀನಿ. ಸೊ ಇವಾಗ ನನ್ಗೆ ಅಷ್ಟೇನ್ ಗೊತ್ತಾಗ್ತಾ ಇಲ್ಲ ಕಷ್ಟ ಅನ್ನೋದು. ಫುಡ್ ಸರ್ವ್ ಮಾಡ್ತಾ ಇದ್ದೀನಿ, ಜನರದ ಆಶೀರ್ವಾದ ಇದೆ, ಜನರು ನಂಗ್ ಬ್ಲೆಸ್ ಮಾಡ್ತಾರೆ, ಒಬ್ಬೊಬ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ಅವರಿಂದ ನಾನು ಖುಷಿ ಖುಷಿಯಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್.
0: ಓಕೆ, ನಿಮ್ಮ ಬಾಲ್ಯ, ಶಾಲಾ ದಿನಗಳು, ಬಾಲ್ಯದಿಂದಲೇ ನಿಮ್ಮ ಜೀವನದಲ್ಲಿ ಎದುರಾದ ಸವಾಲುಗಳ ಬಗ್ಗೆ ಒಂಚೂರು ಹೇಳೋದಾದ್ರೆ.
1: ಆ ತರ ಅಂದ್ರೆ ನನ್ಗೆ ಬಾಲ್ಯದಲ್ಲಿ ನಮ್ ತಂದೆ ತಾಯಿ ಬಿಟ್ರೆ ನನ್ಗೆ ಯಾರು ನೋಡ್ತಾ ಇರ್ಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕವರೇ ಅವಾಗ, ಅಕ್ಕ ತಂಗಿರು ಎಲ್ಲ. ಸೊ ಅವಾಗಿಂದ ನಾನು 6 ಜನ ನಾವು ಮಕ್ಕಳು, 6 ಮಕ್ಕಳಲ್ಲಿ ನನ್ಗೆ ಈ ತರ ಆಗಿರೋದು, ಪೋಲಿಯೋ ಅಟ್ಯಾಕ್ ಆಗಿರೋದು. ಸೊ ನನ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದ್ರು ಅವಾಗ ನಮ್ ತಂದೆ ತಾಯಿ. ನಮ್ ತಂದೆ ಅಂತೂ ತುಂಬಾ ಕಷ್ಟ ಪಟ್ಟಿದ್ದಾರೆ ಮ್ಯಾಮ್. ನಾನು ಲಿಂಗರಾಜಪುರಂ ಅಲ್ಲಿ ಓದ್ತಾ ಇದ್ದೆ, ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಸ್ಕೂಲ್ ಅಂತ. ಆ ಸ್ಕೂಲಲ್ಲಿ ಓದ್ತಾ ಇರುವಾಗ ಒಂದೊಂದ್ಸತಿ ಬಸ್ ಮಿಸ್ ಆಗ್ಬಿಟ್ರೇನು, ನಮ್ ತಂದೆ ನನ್ಗೆ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು ಮ್ಯಾಮ್. ಅಷ್ಟು ಇದಾಗಿ ಕರ್ಕೊಂಡು ಹೋಗಿ ಬಿಡೋದು, ಕರ್ಕೊಂಡ್ ಬರೋದು ಎಲ್ಲ ಮಾಡ್ತಾ ಇದ್ರು ಮ್ಯಾಮ್. ನನ್ಗೆ ಈ ತರ ಹ್ಯಾಂಡಿಕ್ಯಾಪ್ ಇದ್ದಾಳೆ ನನ್ನ ಹುಡುಗಿ ಅಂತಾನು ಅವ್ರು ನನ್ಗೆ ಇದ್ ಮಾಡ್ತಾ ಇರ್ಲಿಲ್ಲ,
0: ಫೀಲ್
1: ಮಾಡಿಸ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಮ್ಯಾಮ್.
0: ಅಂದ್ರೆ ಬಾಲ್ಯದಲ್ಲಿ ನಿಮ್ಗೆ ಕಷ್ಟ ಅಂತ ಫೀಲ್ ಮಾಡಕ್ಕೆ ನಿಮ್ಮ ತಂದೆ ಬಿಟ್ಟಿಲ್ಲ ಅಂತ?
1: ಬಿಟ್ಟಿಲ್ಲ ಮ್ಯಾಮ್, ಖಂಡಿತ ಬಿಟ್ಟಿಲ್ಲ.
0: ಆಮೇಲೆ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಅನಿಸ್ತು. ಸೊ ನಾನು ಯಾರ ಮೇಲೂ ಅವಲಂಬಿತವಾಗಬಾರ್ದು, ನನ್ ಕಾಲ್ ಮೇಲೆ ನಿಲ್ಬೇಕು ಅನ್ನೋ ಆಲೋಚನೆ ಹೇಗ್ ಬಂತು ಸುನೀತಾ ಅವರೇ?
1: ನಾನು ತುಂಬಾ ಕಷ್ಟ ಪಟ್ಟಿದ್ದೀನಿ ಮ್ಯಾಮ್. ಎಲ್ಲಾರು ನಮ್ಮ ಅಕ್ಕ ತಂಗಿರೆಲ್ಲ ಬೆಳೆದ್ರು, ದೊಡ್ಡವರಾದ್ರು, ಎಲ್ಲ ಅವ್ರವ್ರದ್ದು ಇದು ಅವ್ರು ಮಾಡ್ಕೊಂಡ್ರು. ಅವ್ರು ಹೇಗೆ ದುಡಿಬೇಕು, ಹೇಗಿರ್ಬೇಕು ಅನ್ನೋದನ್ನೆಲ್ಲ ಮಾಡಿದ್ರು. ಸೊ ನನ್ನ ಹ್ಯಾಂಡಿಕ್ಯಾಪ್ ಇದ್ನಲ್ಲ, ನನ್ಗೆ ನನ್ಗೆ ಯಾರು ಡ್ಯೂಟಿನೇ ಕೊಡ್ತಾ ಇರ್ಲಿಲ್ಲ ಅಮ್ಮ, ವರ್ಕೇ ಕೊಡ್ತಾ ಇರ್ಲಿಲ್ಲ. ನೀನ್ ಹೇಗ್ ಮಾಡ್ತೀಯಾ ಅನ್ಬಿಟ್ಟು ತುಂಬಾನೇ ಇದು ಮಾಡೋರು ಮ್ಯಾಮ್. ಅವಾಗ ಹೇಳ್ಬೇಕು ಅಂದ್ರೆ ಒಂದೊಂದ್ ಶಾಂಪಗುನು ನಮ್ ತಂದೆ ತಾಯಿ ಹತ್ರ ಬೇಡಿದೀನಿ ಮ್ಯಾಮ್. ಅಂತ ಕಷ್ಟ ನನ್ ಬಂದಿದೆ ಇಲ್ಲ ಅಂತಿಲ್ಲ. ಸೊ ಇವಾಗ ಮಕ್ಳು ಆಗದ ಮುಂಚೆ ತುಂಬಾನೇ ಫೀಲ್ ಮಾಡಿದೀನಿ, ನನ್ ಲೈಫ್ ತುಂಬಾನೇ ಇದು ಮಾಡಿದೀನಿ, ಇದು ಒಂದ್ ಲೈಫ್ ಏನಪ್ಪ ನಮ್ಗೆ ಅನ್ಸೋ ತರ ನನ್ಗೆ ಆಗಿತ್ತು ಮ್ಯಾಮ್. ಅಂದ್ರೆ ತಂದೆ ತಾಯಿ ಪ್ರೀತಿ ಬಿಟ್ರೆ ಅಲ್ಲಿ ಯಾರ್ದು ಅಕ್ಕ ತಂಗಿರ್ದಾಗ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ಯಾರ್ದು ಪ್ರೀತಿ ಇರ್ಲಿಲ್ಲ ಮ್ಯಾಮ್. ಸೊ ಅದಿಂದ ಏನಪ್ಪ ಮಾಡೋದು, ಏನ್ ಮಾಡೋದು ಅಂದ್ಮೇಲೆ ಆಮೇಲೆ ಸದ್ಯಕ್ಕೆ ನಾನೇ ಒಂದು STD ಬೂತ್ ಉಡ್ಕೊಂಡು ಅದಕ್ಕೆ ಸೇರಿ ತಿಂಗಳು 1,500 ಕೊಡ್ತೀನಿ ಅಂದ್ರು ಮ್ಯಾಮ್. ಅದಕ್ಕೆ ಸೇರಿ 1 ವರ್ಷ ಮಾಡಿದ್ದೀನಿ ಮ್ಯಾಮ್. ಆಮೇಲೆ ಬರ್ತಾ ಬರ್ತಾ ಬರ್ತಾ ನನ್ಗೆ ಈ ತರ ಸರ್ ಒಬ್ರು ಮುನಿ ಸರ್ ಅಂತ ಇದಾರೆ ಸುಲ್ತಾನ್ ಪಳ್ಯದಲ್ಲಿ, ಅವರು ನಮ್ಮನ್ನ ಮೀಟಿಂಗ್ ಇದೆ ನಿಮ್ ತರಾನೇ ಕರೆಸಿ ಮೀಟಿಂಗ್ ಅಲ್ಲೆಲ್ಲ ಕೂರಿಸಿ ಇಂಟರ್ವ್ಯೂ ಮಾಡಿಸಿ ಅವರು ನಮ್ಮನ್ನ ನಿನ್ಗೆ ನಾನು ಕೆಲಸ ಕೊಡಿಸ್ತೀನಿ, ನಿನ್ಗೊಂದ್ ಗಾಡಿ ಕೊಡಿಸ್ತೀನಿ, ನೀನು ರೆಡಿ ಇದೇನಮ್ಮ ನೀನ್ ವರ್ಕ್ ಮಾಡಕ್ಕೆ ಅನ್ಬಿಟ್ಟು ಅವ್ರು ಹೇಳ್ದಂಗಿಂದ ನನ್ಗೆ ನಾನು ಹೋಗ್ಬಿಟ್ಟು ಇದೇ ತರ ಮೀಟ್ ಮಾಡಿ ಅವ್ರನ್ನ ಅವ್ರಾಗ ಅವರೇ ನನ್ನ ಗಾಡಿ ಕೊಡಿಸಿ 2-3 ದಿವಸ ಟ್ರೈನಿಂಗು ಕೊಟ್ರು ಮ್ಯಾಮ್. ಅವರೇ ಎಲ್ಲ ಕೊಡಿಸಿ ಆಮೇಲೆ ನನಗ್ ಬಿಟ್ರು ಮ್ಯಾಮ್. 1 ವೀಕ್ ಅಲ್ಲಿ ನಾನು ರೆಡಿ ಆದೆ ಮ್ಯಾಮ್.
0: ವೆರಿ ಗುಡ್. ಅಂದ್ರೆ 3-wheeler ಓಡಿಸ್ಕೊಂಡು ಇವಾಗ ನೀವು ಫುಡ್ ಡೆಲಿವರಿ ಕೆಲಸ ಮಾಡ್ತಿದ್ದೀರಾ?
1: ಹೌದು.
0: ಈ 3-wheeler ಓಡಿಸಿ ಆಹಾರ ವಿತರಿಸೋ ಕೆಲಸದ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇತ್ತ ಅಥವಾ ಸರೇ ಗೈಡ್ ಮಾಡಿದ್ರ?
1: ನೋ ಮ್ಯಾಮ್, ನನ್ಗೆ ಆ ತರ ಏನು ಐಡಿಯಾ ಇರ್ಲಿಲ್ಲ ಮ್ಯಾಮ್. ಸರಾಗ್ ಸರೇ ನನ್ಗೆ ಗೈಡ್ ಮಾಡಿದ್ದು.
0: ಓಕೆ.
1: ಅವ್ರಾಗ ಅವರೇ ಬೇರೆಯವ್ರು ನಾವು ಇದ್ರ ಮೇಲೆ ಇರಬಾರ್ದು, ಭಾರ ಇರಬಾರ್ದು, ನಮ್ ಕಾಲ್ ಮೇಲೆ ನಾವು ನಿಂತ್ಕೊಬೇಕು ಅನ್ಬಿಟ್ಟು ಅವ್ರದೊಂದ್ ಛಲದಿಂದ ನನ್ಗೆ ಇದು ಮಾಡ್ಕೊಟ್ರು ಮ್ಯಾಮ್. ಪಾಪ ಅವರೆಲ್ಲ ಇರ್ಲಿ, ಖುಷಿಯಾಗಿರ್ಲಿ ಮ್ಯಾಮ್.
0: ನೀವು ಮುನಿಸ್ವಾಮಿ ಸರ್ ಬಗ್ಗೆ ನೆನ್ಸ್ಕೊತಾ ಇದ್ದೀರಾ ಈ ದಿನ? ಅವ್ರ ಪಾತ್ರ ನಿಮ್ಮ ಜೀವನದಲ್ಲಿ?
1: ತುಂಬಾ ನೆನ್ಸ್ಕೊತೀನಿ ಮ್ಯಾಮ್. 3-wheeler ಅಲ್ಲಿ ಕೂತ್ಕೊಂಡ್ರೆ ಸಾಕು ಮ್ಯಾಮ್, ಅವ್ರದೇ ಗ್ಯಾಪ್ನ ಇರುತ್ತೆ. ಪಾಪ ಸರ್ ತುಂಬಾ ಒಳ್ಳೆಯವರು ಮ್ಯಾಮ್, ನನ್ಗೆ ಅಂತಲ್ಲ ತುಂಬಾ ಜನಕ್ ಬ್ಲೆಸ್ ಮಾಡಿದ್ದಾರೆ ಮ್ಯಾಮ್.
0: ಓಕೆ.
1: ಅವ್ರ ಲೈಫ್ ಯಾವಾಗ್ಲೂ ಖುಷಿಯಾಗಿರ್ಲಿ ಮ್ಯಾಮ್.
0: ಓಕೆ. ನೀವ್ ಇನ್ನೊಂದು ಹೇಳಿದ್ರೆ ಅವರು ಸ್ವತಃ ಅವರು ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಅಂತ ಹೇಳಿ.
1: ಅವರು ಹ್ಯಾಂಡಿಕ್ಯಾಪ್, ಮ್ಯಾರಿಡ್ ಆಗಿದೆ, ಅವ್ರಿಗೂ 2 ಗಂಡ್ ಮಕ್ಳಿದ್ದಾರೆ, ಅವ್ರು ಇವಾಗ ದೊಡ್ಡವರಾಗಿದ್ದಾರೆ, ಕೆಲ್ಸಕ್ಕೆಲ್ಲ ಹೋಗ್ತಾವ್ರೆ, ಅವ್ರ ವೈಫ್ ಇದಾರೆ, ವೈಫ್ ಅವ್ರನ್ನ ನೋಡ್ಕೋತಾರೆ ಮ್ಯಾಮ್. ಅವರು ಡ್ಯೂಟಿಗೆ ಹೋಗ್ತಾರೆ, ವೈಫ್ ಹೋಗ್ತಾರೆ ಡ್ಯೂಟಿಗೆ.
0: ಓಕೆ. ಸೊ ಅಂದ್ರೆ ಒಂದು ಪ್ರಾಬ್ಲಮ್ ಯಾರಿಗ ಅರ್ಥ ಆಗತ್ತೆ ಅಂದ್ರೆ ಆ ಪ್ರಾಬ್ಲಮ್ ಯಾರು ಫೇಸ್ ಮಾಡಿರ್ತಾರೆ ಅವರಿಗೆ ಅದನ್ನ ಅರ್ಥ ಮಾಡಕ್ಕೆ ಸಾಧ್ಯ ಅನ್ನೋದು ನಿಮ್ ಮಾತಿಂದ ಸ್ಪಷ್ಟ ಆಗತ್ತೆ. ಈ ಕೆಲಸನ ನೀವು ಆರಂಭಿಸ್ತೀನಿ ಅಂದಾಗ ನಿಮ್ ಕುಟುಂಬದವರು ಮತ್ತೆ ಸುತ್ತಮುತ್ತಲಿನವರು ಅಂದ್ರೆ ರಿಲೇಟಿವ್ಸ್ ಇರ್ಬೋದು ಹೇಗೆ ಪ್ರತಿಕ್ರಿಯಿಸಿದ್ರು?
1: ಫಸ್ಟ್ ಅಂಡ್ ಫಸ್ಟ್ ನಮ್ ತಾಯೇ ಒಂದ್ ಮಾತು ಹೇಳಿದ್ರು ಮ್ಯಾಮ್, ನೀನು ಈ ಗಾಡಿಲಿ ಕುತ್ಕೊಂಡು ಫುಡ್ ಸರ್ವ್ ಮಾಡ್ತೀಯಾ ಅನ್ಬಿಟ್ಟು ನನ್ನನ್ನ ಡಿಮ್ಯಾಂಡ್ ಮಾಡಿದ್ರು ಮ್ಯಾಮ್. ಅವರು ನಮ್ಮ ಅಕ್ಕ ತಂಗಿರೆಲ್ಲ ರೋಡ್ ಎಲ್ಲ ಹಂಗಿದೆ, ಹೇಗ್ ಮಾಡ್ತೀಯ ನೀನು, ಹೆಂಗ್ ಇದ್ ಮಾಡ್ತೀಯಾ, ಅದು ಟ್ರಾಫಿಕ್ ಆ ಜನ.

0: ನೀನ್ ನುಕ್ತಿಯ ಇದ್ರಲ್ಲಿ ಅನ್ಬಿಟ್ಟು ನನ್ಗೆ ತುಂಬಾನೇ ಇದು ಮಾಡ್ತಾ ಇದ್ರು ಮ್ಯಾಮ್. ಅವ್ರಿಗೆಲ್ಲ ಚಾಲೆಂಜಿಂಗ್ ಆಗಿ ನಾನು ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ ತಾಯಿ ಅಂತಾರೆ, ಓ ಪರವಾಗಿಲ್ಲ, ಎಲ್ ಬಿಟ್ರೆ ನಿನ್ ಮನೆಗೆ ಬಂದ್ ಸೇರ್ತೀಯ ಅನ್ಬಿಟ್ಟು ಅಂತಾರೆ ಮ್ಯಾಮ್. ತುಂಬಾ ಖುಷಿ ಪಡ್ತಾರೆ ಮ್ಯಾಮ್ ಇವಾಗ. ಸೊ ನಾನು 1 ರೂಪಾಯಿ ಅಷ್ಟಾದ್ರೂ ನಾನು ತನ್ನ ಮನೆಗೆ ಹಾಕೋ ಅಂತವಳು ಆಗಿದ್ದೀನಿ, ನನ್ಗೆ ಖುಷಿ ಆಗುತ್ತೆ. ನನ್ ಮಕ್ಳು ಏನ್ ಕೇಳ್ತಾರೆ ಅದನ್ನೆಲ್ಲ ಕೊಡ್ತೀನಿ ತಂದಿ. ಅವರು ಅಂತಾರೆ, ಮಮ್ಮಿ ನೀನ್ ತುಂಬಾ ಗ್ರೇಟ್ ಮಮ್ಮಿ, ನಾವು ಕೇಳಿದ್ನ ನೀನ್ ನಂಗೆ ತಂದು ಕೊಡ್ತೀಯ ಅನ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಮ್ಯಾಮ್. ಚಾಲೆಂಜಿಂಗ್ ಆಗಿ ಈ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾಮ್ ನಾನು.
1: ಸುನೀತಾ ಅವರೇ, ನೀವಿವಾಗ ಫುಡ್ ಡೆಲಿವರಿ ಕೆಲಸಕ್ಕೆ ಕೆಲಸ ಹುಡ್ಕೊಂಡು ಹೋದಾಗ ಆ ಕೆಲಸ ಹುಡುಕೋ ಕೆಲಸ ಎಷ್ಟು ಸವಾಲಿನದಾಗಿತ್ತು? ಯಾಕಂದ್ರೆ ಒಂದೇ ಸಲಕ್ಕೆ ನಿಮ್ಗೆ ಕೆಲಸ ಕೊಡೋರು ನೀನ್ ಕೈಯಲ್ಲಿ ಮಾಡ್ತೀಯೇನಮ್ಮ, ಮಾಡಕ್ಕಾಗತ್ತಾ ಅಂತ ಹೇಳಿದ್ರ? ಅಂಡ್ ಎಷ್ಟು ಕಷ್ಟಪಟ್ರಿ ಒಂದು ಕೆಲಸ ಹುಡ್ಕಕ್ಕೆ?
0: ಮ್ಯಾಮ್ ಖಂಡಿತ ಹೇಳ್ಬೇಕು ಅಂದ್ರೆ, ಅವರು ಸಹ ನಂತರನೇ ಅಂಗವಿಕಲರು. ಸೊ ಅವ್ರಿಗೆ ಗೊತ್ತು ಅಂಗವಿಕಲರದ ಕಷ್ಟ ಹೇಗಿರುತ್ತೆ ಏನು ಅನ್ಬಿಟ್ಟು, ಅವ್ರಿಗೂ ಗೊತ್ತಿದೆ ಮ್ಯಾಮ್. ಅವರು ನಂಗೆ ಹಾಗೂ ಕೇಳೋರು, ನೀನ್ ಡ್ರೈವ್ ಮಾಡಕ್ಕಾಗುತ್ತಾ? ಮೊದಲು ಅವ್ರು ಕೈಗಳೆಲ್ಲ ನೋಡ್ತಾರೆ, ಬ್ರೇಕ್ ಎಲ್ಲ ಹಿಡಿಯೋದು ಹೇಗಾಗುತ್ತಾ, ಕಾಲಲ್ಲಿ ಇದ್ ಮಾಡಕ್ಕಾಗುತ್ತಾ, ಎಲ್ಲ ಇದು ಮಾಡಿದ್ದಾರೆ ಮ್ಯಾಮ್. ಮಾಡ್ಬಿಟ್ಟು ಅವರು ನಮ್ಮನ್ನ ಗಾಡಿ ಕೊಟ್ಟಿ ಕೂರ್ಸಿ ಅವ್ರಾಗ ಅವರು ನಮ್ಮನ್ನ ಚೆಕ್ ಮಾಡ್ಬಿಟ್ಟು, ಹೌದಮ್ಮ ನೀನ್ ಮಾಡ್ತೀಯಾ, ಖಂಡಿತ ನಿನ್ ಕೈಲಿ ಆಗುತ್ತೆ ಅನ್ಬಿಟ್ಟು ಅವ್ರು ಹೇಳಿದ ಮೇಲೆನೆ ನಾವು ಸ್ವಲ್ಪ ಧೈರ್ಯವಾಗಿ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ವಿ ಮ್ಯಾಮ್.
1: ಓಕೆ, ಫುಡ್ ಡೆಲಿವರಿ ಕೆಲಸ ಮಾಡೋದ್ ಬಿಟ್ಟು ಅದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೋಕೆ ಪ್ರಯತ್ನ ಮಾಡಿದ್ದೀರಾ?
0: ಖಂಡಿತ ಇಲ್ಲ ಮ್ಯಾಮ್, ಮಾಡಿದ್ದೆ ಒಂದು ಎಸ್ಟಿಡಿ ಬೂತ್ ಅಲ್ಲಿ, ಅದು 1500 ರೂಪೀಸ್ ಕೊಡ್ತಾ ಇದ್ರು. ಅದನ್ ಬಿಟ್ರೆ ಯಾವ ಬೂತ್ ಅಲ್ಲೂ ನಾನು ಯಾವ ಇದ್ರಲ್ಲೂ ಕೆಲ್ಸಕ್ ಹೋಗಿಲ್ಲ. ಸೊ ನಾನು ಹೀಗಿದ್ದೀನಲ್ಲ ಅನ್ಬಿಟ್ಟು ನಾನು ಯಾರಿಗೋ ಕೇಳೋದು ಅನ್ಬಿಟ್ಟು ನನ್ಗೆ ಭಯ ಆಗ್ತಾ ಇತ್ತು. ಅಂತ ಟೈಮಲ್ಲಿ ನಾನು ಯಾರಿಗೂ ಕೇಳಿಲ್ಲ ಮ್ಯಾಮ್. ಇದೊಂದು ವರ್ಷ ಮಾಡಿದೆ, ಅದಾದ್ಮೇಲೆನೆ ನನ್ಗೆ ಈ ತರ ನನ್ಗೆ ಒಬ್ರು ಸರ್ ಸಿಕ್ಕಿದ್ರು.
1: ಈ ಫುಡ್ ಡೆಲಿವರಿ ಕೆಲಸ ಹುಡ್ಕೊಂಡು ಹೋಗ್ತಾ ಇರುವಾಗ ನಿಮ್ಗೆ ಒಂದು ಕೆಲಸ ಕೊಡೋರು ಇದಾರಲ್ಲ, ಅವ್ರು ನಿಮ್ಮನ್ನ ಇಂಟರ್ವ್ಯೂ ಏನಾದ್ರೂ ಮಾಡಿದ್ರ? ಇಂಟರ್ವ್ಯೂ ಮಾಡಿ ಕೆಲ್ಸಕ್ ತಗೊಂಡ್ರ ಅಥವಾ ಹೇಗೆ ಸೆಲೆಕ್ಷನ್ ಆಯ್ತು ನಿಮ್ದು?
0: ಇಂಟರ್ವ್ಯೂ ಅಂದ್ರೆ ನಾನ್ ಒಬ್ಳೆ ಇರ್ಲಿಲ್ಲ ಮ್ಯಾಮ್, ಅಂತ ಜಾಗದಾಗ 10-15 ಜನ ಇದ್ರು. ನಮ್ ತರಾನೇ ಇದ್ರು ಅವ್ರು, ಎಲ್ರಿಗೂ ಅವ್ರಾಗ ಅವ್ರೆ ಈ ತರ ಧೈರ್ಯ ಕೊಟ್ಟಿ ನೀವು ಮಾಡ್ಲೇಬೇಕು, ನಾನ್ ನಿಮ್ಮನ್ ಗಾಡಿ ಇಸ್ಕೊಡ್ತೀನಿ ಅಂದಿದ್ದಕ್ಕೇನೆ ನಾವುಗಳೆಲ್ಲ ಧೈರ್ಯ ಮಾಡಿ ಅವರಿಂದ ನಾವು ಇದ್ ಮಾಡ್ಕೊಂಡಿದ್ವಿ ಮ್ಯಾಮ್.
1: ವಾಹನ ಚಲಾಯಿಸಿಕೊಂಡು ಕೆಲಸಕ್ಕೆ ಹೊರಟ ಮೊದಲ ದಿನದ ಅನುಭವ ಹೇಗಿತ್ತು?
0: ಮ್ಯಾಮ್ ಮೊದಲ ದಿನ ಅಂದ್ರೆ ಫಸ್ಟ್ ಅಂಡ್ ಫಸ್ಟ್ ನಂಗೆ ಟ್ರಾಫಿಕ್ ಭಯ ಇತ್ತು. ಇನ್ನೊಂದು ಸ್ವಲ್ಪ ಗಾಡಿ ಬ್ರೇಕ್ ಈಕು ಸ್ವಲ್ಪ ಹಿಡಿಯಕ್ ಇದ್ದಿತ್ತು. ಸೊ 10 ನಿಮಿಟ್ಸ್ ಅಲ್ಲಿ ಕೊಡೋ ಫುಡ್ 15-20 ಮಿನಿಟ್ಸ್ ತಗೊಂಡಿದ್ದೀನಿ ಮ್ಯಾಮ್. ಕಸ್ಟಮರ್ ಗಳು ಕೇಳೋರು ಯಾಕಮ್ಮ ಇಷ್ಟು ಲೇಟು ಅನ್ನೋರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮ್ಯಾಮ್ ಇದೇ ಫಸ್ಟ್ ಟೈಮ್ ನಂದು ಜಾಬ್ ನಾನು ಮಾಡ್ತಾ ಇರೋದು, ಸ್ವಲ್ಪ ದಿವಸ ಆಮೇಲೆ ಇದೇ ತರ ಮಾಡಿ ನಿಮ್ಗೆ 10 ನಿಮಿಷದಲ್ಲ 5 ನಿಮಿಷದಲ್ಲೇ ತಂದು ಕೊಡ್ತೀನಿ ಅನ್ಬಿಟ್ಟು ಇದು ಮಾಡ್ತೀನಿ ಮ್ಯಾಮ್.
1: ಮಾತುಗಾರಿಕೆ ಚೆನ್ನಾಗಿದೆ ಸುನೀತಾ. ಸ್ಟಾರ್ಟಿಂಗ್ ದಿನಗಳಲ್ಲಿ ಎದುರಿಸಿದ ಅತಿ ದೊಡ್ಡ ಸವಾಲು ಅಥವಾ ಕಷ್ಟ ಅಂತ ಯಾವ್ದಾದ್ರು ಇದೆಯಾ?
0: ಒಂದು ಆರ್ಡರ್ಗೆ 25-30 ರೂಪೀಸ್ ಕೊಡ್ತಾ ಇದ್ರು ಮ್ಯಾಮ್. ಅವಾಗ ಇಲ್ಲಿಂದ ಇವಾಗ ತಿಳ್ಕೊಳ್ಳಿ ಸದಾಶಿವನಗರ್ ತನಕ ಹೋಗ್ಬೇಕು, ಬರೀ 25 ರೂಪೀಸ್ ಕೊಡ್ತಾ ಇದ್ರು. ನಾನು ಏನಿದು ಇಷ್ಟಿಷ್ಟೇ ಕೊಡ್ತಾವ್ರಲ್ಲ ಅನ್ಬಿಟ್ಟು ಅದಿಂದ ಸ್ವಲ್ಪ ಕಷ್ಟಪಟ್ಟೆ. ಹಂಗೂ ಹೋಗಿ ಇದೇ ಫಸ್ಟ್ ಟೈಮ್ ಅಲ್ಲ ಜಾಬ್ ಮಾಡ್ತಾರೆ ಅನ್ಬಿಟ್ಟು ಸೀದಾ ಹೋಗ್ತಾ ಇದ್ದೆ ಮ್ಯಾಮ್. ನಾನ್ ದುಡ್ಡು ನೋಡ್ತಾ ಇರ್ಲಿಲ್ಲ. ಸೊ ನನ್ ದುಡ್ಮೆ ನಾನ್ ಹೆಂಗ್ ಮಾಡ್ತೀನಿ ಅನ್ನೋದನ್ನ ನನ್ಗೊಂದ್ ಛಲ ಇತ್ತು. ಇವತ್ತಿನ ದಿವಸ ನಾನ್ ಎಷ್ಟ್ ಮಾಡ್ತೀನಿ, ನನ್ ಕೈಯಲ್ಲಿ ಎಷ್ಟ್ ಬರುತ್ತೆ ಅನ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ ಮ್ಯಾಮ್. ಅವಾಗ ಬರ್ತಾ ಬರ್ತಾ ಬರ್ತಾ ಬರ್ತಾ ಇಂಪ್ರೂವ್ ಆಯ್ತು ಮ್ಯಾಮ್. ಈಗ ನನ್ಗೆ ಪರ್ ಡೇ 80 ರೂಪೀಸ್ ಬೀಳುತ್ತೆ ಮ್ಯಾಮ್ ಒಂದ್ ಆರ್ಡರ್ಗೆ.
1: ಸುನೀತಾ ಅವರೇ, ನೀವು ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ನಾನು ಈ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಿದ್ರ?
0: ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ನನ್ಗೆ ಇಷ್ಟು ನಾನು ಇಂಪ್ರೂವ್ ಆಗ್ತೀನಿ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಮ್ಯಾಮ್.
1: ಓಕೆ, ಕೆಲವರಿಗೆ ಇರುತ್ತೆ ನಾನು ಮನೆಯಲ್ಲೇ ಕುತ್ಕೊಂಡು ಏನಾದ್ರೂ ಮಾಡೋಣ, ಟೈಲರಿಂಗ್ ಮಾಡೋಣ ಅಥವಾ ಏನಾದ್ರೂ ಅಡಿಗೆ ಕೆಲಸ ಮಾಡ್ಬೋದು, ಆತರ ಎಲ್ಲ ಇರುತ್ತಲ್ವಾ? ಸೊ ಆತರ ಏನು ಥಿಂಕ್ ಮಾಡಿಲ್ಲ?
0: ಆತರ ಏನು ಥಿಂಕ್ ಮಾಡಿಲ್ಲ ಮ್ಯಾಮ್. ಸೊ ಮನೇಲೆ ಇದ್ರೇನು, ಮನೇಲಿ ಮಾಮೂಲಿ ಮನೇಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಮ್ಯಾಮ್. ಬರೋರ್ಗೆ ನೋಡೋದು ಅಡ್ಗೆ ಪಡ್ಗೆ,
1: ಸಣ್ಣ ಪುಟ್ಟ ಕೆಲಸಗಳಂತ ಹೇಳಬಾರ್ದು. ಹೌಸ್ ವೈಫ್ಸ್ ದು ಕೆಲಸನೇ ದೊಡ್ಡ ಕೆಲಸ.
0: ದೊಡ್ಡ ಕೆಲಸ
1: ಅಲ್ವಾ?
0: ಕರೆಕ್ಟ್.
1: ಅವರೇ ಆಕ್ಚುಲಿ ಮನೆಯ ಸಾರಥಿ ಅಂತ ಹೇಳ್ಬೋದು. ಓಕೆ, ಫುಡ್ ಡೆಲಿವರಿ ಕೆಲಸ ಅಂದ್ರೆ ನೀವ್ ಹೇಳ್ದಂಗೆ ಆವಾಗ್ಲೇ ಹೇಳಿದ್ರಲ್ಲ, ಒಂದು ಆರ್ಡರ್ ಗೆ ನಾನು 15-20 ಮಿನಿಟ್ಸ್ ತಗೋತಾ ಇದ್ದೆ ಅಂತ ಹೇಳಿ. ವಾಹನ ಚಲಾಯಿಸ್ಬೇಕು, ಫುಡ್ ಪಿಕ್ ಮಾಡ್ಬೇಕು ರೆಸ್ಟೋರೆಂಟ್ ಇಂದ, ಮತ್ತೆ ಡೆಸ್ಟಿನೇಷನ್ ತಲುಪಬೇಕು, ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸ್ಬೇಕು. ಸ್ವಲ್ಪ ಡಿಲೇ ಆದ್ರೂ ಕಸ್ಟಮರ್ಸ್ ಸ್ವಲ್ಪ ಇರಿಟೇಟ್ ಆಗ್ತಾರೆ. ಸೊ ಇವೆಲ್ಲವನ್ನ ಹೇಗೆ ಪ್ಲಾನ್ ಮಾಡ್ಕೊಂಡು ನಿರ್ವಹಿಸ್ತೀರಿ? ಅಂಡ್ ಟ್ರಾಫಿಕ್ ಅಂತ ಸಿಟಿ ಬ್ಯಾಂಗ್ಳೂರಲ್ಲಿ ಹೆಂಗ್ ಮಾಡ್ತೀರಾ ಅಂತ?
0: ಮ್ಯಾಮ್ ಟ್ರಾಫಿಕ್ ಇರುತ್ತೆ. ಸೊ ಟ್ರಾಫಿಕ್ ಇದ್ರೆ ನನ್ಗೆ ಪೊಲೀಸ್ ಅವರು ಟ್ರಾಫಿಕ್ ಅಲ್ಲಿ ನಿಲ್ಕೋ ಅಂತ ಹೇಳಲ್ಲ ಮ್ಯಾಮ್. ಸೊ ಅವ್ರ ಪಾಪ ಹೋಗಮ್ಮ ಅಂತಾರೆ. ಹಾಗೂ ನಾವು ಒಬ್ರ ಮೇಲೆ ನಾವು ಒಬ್ರಿಗೆ ಇದ್ ಮಾಡ್ಮೇಲೆ ನಾವು ಮನ್ಸುವೆ ತಾನೆ, ನಾವು ಅದನ್ನ ಇದ್ ಮಾಡ್ಕೊಂಡು ಹೋಗ್ಬೇಕು ಮ್ಯಾಮ್, ಖಂಡಿತ ಫಾಲೋ ಮಾಡ್ಬೇಕು.
1: ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ ನೀವು?
0: ಇಲ್ಲ ಇಲ್ಲ ಮಾಡ್ತೀನಿ.

0: ಮ್ಯಾಮ್ ಖಂಡಿತ ಮಾಡ್ತೀನಿ.
1: ವೆರಿ ಗುಡ್ ವೆರಿ ಗುಡ್.
0: ಸಂಧಿಯಿಂದ ನುಕ್ಕೊಂಡು ಹೋಗ್ಬಿಡ್ತೀನಿ ಮ್ಯಾಮ್, ಯಾವ್ದೇ ಟ್ರಾಫಿಕ್ಗಳು ಬಂದ್ರಿ, ಯಾರಾದ ಆರ್ಡರ್ಗಳು ಸ್ವಲ್ಪ ಇದು ಮಾಡಿದ್ರೆ, ಇಲ್ಲ ಅಂದ್ರೆ ಆರಾಮಾಗಿ ಫಾಲೋ ಮಾಡ್ಕೊಂಡೆ ಹೋಗ್ತೀನಿ ಮ್ಯಾಮ್ ಟ್ರಾಫಿಕ್ಗಳನ್ನ.
1: ಓಕೆ ಓಕೆ. ಈ ಕೆಲಸ ಆರಂಭ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬಂದಿದೆ
0: ಮ್ಯಾಮ್? ಈ ಕೆಲಸ ಮಾಡಿದ್ಮೇಲೆ ಅಂದ್ರೆ ನಾನು ನಾಲ್ಕು ಗೋಡೆ ಮುಂದೆ ಕೂತ್ಕೋತಾ ಇದ್ದೆ ಮ್ಯಾಮ್, ಮನೆಯವ್ರು ಬರೋವರೆಗೆ ನೋಡ್ತಾ ಇದ್ದೆ ಹೊರತು ಆಚೆ ಹೋಗಿ ಯಾರು ಹೆಂಗಿದ್ದಾರೆ, ಪ್ರಪಂಚ ಹೆಂಗಿದೆ ಅಂತ ನಾನು ನೋಡ್ತಾ ಇರ್ಲಿಲ್ಲ. ಸೊ ಇವಾಗ ನಾನು ಜೊಮ್ಯಾಟೊ ಸ್ಟಾರ್ಟ್ ಮಾಡಿದ್ಮೇಲೆ, ಫುಡ್ ಸರ್ವ್ ಮಾಡಿದ್ಮೇಲೆ, ಒಂದೊಂದು ತರ ರೆಸ್ಟೋರೆಂಟ್ ಗಳು, ಒಂದೊಂದ್ ತರ ಮನೆಗಳು, ಒಂದೊಂದ್ ತರ ಏರಿಯಾಗಳು, ಮಾನ್ಯಟಕ್ ಪಾರ್ಕ್ ಹೆಂಗಿದೆ, ಥಿಯೇಟರ್ಗಳು ಹೆಂಗಿದೆ, ಮನೆಗಳು ಹೆಂಗಿದೆ, ಅಪಾರ್ಟ್ಮೆಂಟ್ಗಳು ಹೆಂಗಿದೆ ಅಂತ ಎಲ್ಲ ಇವಾಗ ನನ್ಗೆ ಇದಾಗ್ತಾ ಐತೆ ಮ್ಯಾಮ್, ಫೀಲ್ ಆಗ್ತಾ ಐತೆ ಮ್ಯಾಮ್. ಇವಾಗ ನೋಡಿ, ಇವಾಗ ನಿಮ್ ಇದ್ರಲ್ಲೇ ಬಂದೆ, ನನ್ಗೆ ಒಂಥರ ಫೀಲ್ ಆಗೋಯ್ತು, ಅಯ್ಯೋ ನಾನು ಇದೊಳಗಡೆ ಬಂದಿದ್ದೀನ ಅಂತ ನನ್ಗೆ ಒಂಥರ ಇದಾಗೋಯ್ತು ಮ್ಯಾಮ್, ಆತರ ಆಗುತ್ತೆ ಮ್ಯಾಮ್.
1: ಹೌದು ಸುನಿತಾ ಅವರೇ, ನಿಮ್ಮ ಇಮೋಷನ್ಸ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡಿ ಇಡಬೇಕು ಅಂತ ಅನ್ಸುತ್ತೆ ಸುನಿತಾ ಅವರೇ.
0: ನನ್ಗೆ ತುಂಬಾ ಖುಷಿ ಆಯ್ತು ಮ್ಯಾಮ್, ಒಳಗಡೆ ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ಬಂದ್ ರೀಚ್ ಆಗಿದ್ದೀನಲ್ಲ ಅಂದ್ಬಿಟ್ಟು.
1: ನೀವು ಆಹಾರ ತಲುಪಿಸಕ್ಕೆ ಹೋಗ್ತಿರಲ್ಲ, ಜನರ ಪ್ರತಿಕ್ರಿಯೆ ಹೇಗಿರುತ್ತೆ
0: ಮ್ಯಾಮ್? ಒಬ್ಬರೊಬ್ರು ಬ್ಲೆಸ್ ಮಾಡ್ತಾರೆ, ಒಬ್ಬರೊಬ್ರು ತುಂಬಾ ಕಷ್ಟ ಪಡ್ತೀಯಮ್ಮ ನೀನು, ಆರ್ಡರ್ಗಳು ಚೆನ್ನಾಗಿ ಕೊಡ್ತೀಯ ಅನ್ಬಿಟ್ಟು 120 rupees ಅವ್ರ ಕೈಯಲ್ಲಿ ಏನಿರುತ್ತೋ ಅದನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ, ತುಂಬಾ ಕಷ್ಟ ಪಡ್ತೀಯ, ಇದೇ ತರ ಕೇಳ್ತಾರೆ. ಮಕ್ಕಳಿದಾರ, ಗಂಡ ಇದಾರ, ತಾಯಿ ಇದಾರ, ಎಲ್ಲ ಈ ತರ ಕೇಳ್ತಾರೆ. ಅವ್ರಿಗೆ ಏನು ಬೇಕು, ಒಂದ್ 5 ನಿಮಿಷ ಕ್ವಶನ್ ಮಾಡೋದು. ಸೊ ಆರ್ಡರ್ ಕೊಟ್ಬಿಟ್ಟು ಆರ್ಡರ್ ಬಂತು ಅನ್ಬಿಟ್ಟು ಬಂದ್ಬಿಡ್ತೀನಿ ಮ್ಯಾಮ್. ಅಂದ್ರೆ ಒಬ್ಬೊಬ್ರು ಬ್ರೆಸ್ಟ್ ಬ್ಲೆಸಿಂಗ್ ಮಾಡೋದು, ಖುಷಿ ಪಡೋದು, ಅವರು ನಿಮ್ ತರಾನೇ ಚೆನ್ನಾಗಿ ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮುಸುಂಡಿಗಳ ತರ ಇರ್ತಾರೆ ಮ್ಯಾಮ್, ಈಸ್ಕೊಂಡ್ ಸೀದಾ ಹೋಗ್ಬಿಡ್ತಾರೆ ಒಳಗಡೆ, ಹೋಗ್ಲಿ ಬಿಡು ಅನ್ಬಿಟ್ಟು ನಾವು ಸುಮ್ನೆ ಆಗ್ಬಿಡ್ತೀವಿ ಮ್ಯಾಮ್. ನಾ ಅವ್ರಿಗೆ ಬೈಕೊಳ್ಳಲ್ಲ, ಸೊ ಅವ್ರ ಇಷ್ಟ.
1: ಈಗ ಸುನಿತಾ ಅವರು ಮುಂಚೆಯಿಂದಲೂ ಈ ತರನೇ ಮಾತಾಡ್ತಿದ್ರ ಅಥವಾ ರಿಸರ್ವ್ಡ್ ಆಗಿರ್ತಿದ್ರ? ನೀವು ಪ್ರಪಂಚ ನೋಡಿದ್ಮೇಲೆ ಈ ಮಾತು ಕಲ್ತಿರೋದು?
0: ಹಾ ಮ್ಯಾಮ್, ಪ್ರಪಂಚ ನೋಡಿದ್ಮೇಲೆನೆ ಮ್ಯಾಮ್ ಈ ಮಾತುಗಳು ಕಲ್ತಿರೋದು. ಮೊದಲು ತುಂಬಾ ಸೈಲೆಂಟ್ ಮ್ಯಾಮ್ ನನ್ನ ಮನೇಲಿ.
1: ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಮರೆಯಲಾಗದ ಘಟನೆ ಏನಾದ್ರು ನೆನಪಲ್ಲಿ ಉಳಿದಿದ್ಯಾ?
0: ಆತರ ಏನು ಇಲ್ಲ ಮ್ಯಾಮ್, ಪೀಪಲ್ಸ್ ಗಳನ್ನ ನೋಡ್ತೀನಿ, ರೋಡ್ ಗಳನ್ನ ನೋಡ್ತೀನಿ, ನಂದು ಆತರ ಆದ್ರೆ ಏನು ಏನ್ ಮಾಡಲ್ಲ. ಏನಿದ್ರು ನಂದು ಬ್ರೈನ್ ಎಲ್ಲ ನಂದು ವರ್ಕ್ ಮೇಲೆ ಇರುತ್ತೆ, ಅದನ್ನೇನು ನಾನು ಯೋಚನೆ ಮಾಡಲ್ಲ ಮ್ಯಾಮ್.
1: ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಆರಂಭಿಸ್ತೀವಿ
0: ಮ್ಯಾಮ್? 12-6 ತನಕ ಮಾಡ್ತೀನಿ ಮ್ಯಾಮ್.
1: 12-6. ಒಂದ್ ದಿನಕ್ಕೆ ಎಷ್ಟು ಆರ್ಡರ್ ಸಿಗುತ್ತೆ?
0: ನಾನು ಹತ್ರ ಹತ್ರ ಇದ್ರೆ ಒಂದು 10-11 ಮಾಡ್ತೀನಿ ಮ್ಯಾಮ್, ಸ್ವಲ್ಪ ದೂರ ದೂರ ಬಿದ್ರೆ 8-7 ಮಾಡ್ತೀನಿ ಮ್ಯಾಮ್. ದೂರ ಅಂದ್ರೆ ಮಾನ್ಯತೆ ಟೆಕ್ ಪಾರ್ಕ್, ಕಮ್ನಳ್ಳಿ ಆತರ ಬಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮ್ಯಾಮ್, ನಾನು 3-wheeler ಅಲ್ವಾ, ಸ್ವಲ್ಪ ನಾನು ಹೋಗೋದಕ್ಕೆ ತೊಂದರೆ ಆಗುತ್ತೆ ಮ್ಯಾಮ್. ಹತ್ರ ಹತ್ರ ಬಿದ್ರೆ 11-12 ಆತರ ಮಾಡಿ.
1: ಈ ಕೆಲ್ಸಕ್ಕೆ ಬಂದಾಗ ನಿಮ್ ಮಕ್ಕಳದ್ದು ರಿಯಾಕ್ಷನ್ ಹೇಗಿತ್ತು
0: ಮ್ಯಾಮ್? ತುಂಬಾ ಖುಷಿ ಆಯ್ತು ಮ್ಯಾಮ್. ಮಕ್ಳೇ ಹೇಳ್ತಾರೆ, ಮಮ್ಮಿ ನೀನ್ ಕೆಲ್ಸಕ್ಕೆ ಸೇರಿದ್ದು ತುಂಬಾ ಸಾರ್ಥಕ ಆಯ್ತು ಮಮ್ಮಿ, ನಿನಗ್ ಕೇಳಿ ಏನಾದ್ರು ಇಸ್ಕೊಂಬೋದು, ಯಾಕಂದ್ರೆ ತಂದೆ ಇಲ್ವಲ್ಲ ಮ್ಯಾಮ್, ಅವ್ರ ಯಾರಿಗೂ ಕೇಳಕ್ಕೆ ಅಷ್ಟು ಇದು ಮಾಡೋದಿಲ್ಲ. ನಮ್ ತಾಯಿನೂ ಏಜ್ ಆಯ್ತು, ತಾಯಿ ಹತ್ರನು ಏನು ಇರಲ್ಲ, ಅಕ್ಕ ನಮ್ ಅಕ್ಕ ತಂಗಿರೇ ನೋಡ್ಬೇಕು ಅವ್ರಿಗೂನು. ಸೊ ಅದಕ್ಕೋಸ್ಕರ ನಮ್ ತಾಯಿಗೇನು ಕೇಳಲ್ಲ. ನನ್ನ ಹತ್ರ ಏನಾದಿದ್ರೆ, ಮಮ್ಮಿ ಇದ್ ತಂದ್ಕೊಡ್ತೀಯಾ, ಆಗುತ್ತಾ ಆದ್ರೆ ತಂದ್ಕೊಡು, ಇಲ್ವಾ ಬಿಟ್ಬಿಡು ಅಂತಾರೆ ಮ್ಯಾಮ್. ಅಂದ್ರೆ ಅವ್ರಿಗೋಸ್ಕರನೇ ನಾನು ಕಷ್ಟ ಪಡ್ತಾ ಇದ್ದೀನಿ ಮ್ಯಾಮ್.
1: ದೈಹಿಕ ಸವಾಲಿನ ಜೊತೆ ನೀವು ಕೆಲಸ ಮಾಡ್ತಿರುವಾಗ ಸಮಾಜದಿಂದ ಏನಾದ್ರು ಅಡೆತಡೆಗಳು, ಮಾತುಗಳು ಬಂದಿರೋದೇನಾದ್ರು ನೀವು ಎಕ್ಸ್ಪೀರಿಯನ್ಸ್ ಮಾಡಿದೀರಾ?
0: ಈ ಫುಡ್ ಸರ್ವ್ ಅಲ್ಲ ಮ್ಯಾಮ್?
1: ಎಸ್
0: ಮ್ಯಾಮ್, ಮಾಡಿದ್ದಾರೆ ಮ್ಯಾಮ್. ಒಬ್ರೊಬ್ರು ಅಪಾರ್ಟ್ಮೆಂಟ್ ಗಳು ಇರ್ತಾರಲ್ವಾ, ಅವ್ರುಗಳು ನಾನು ಈ ತರ ಫೋನ್ ಮಾಡಿ ಕರೆಸ್ತೀನಿ, ಅವರು ನನ್ಗೆ ಅಲ್ಲೇ ಬೈದ್ಬಿಡ್ತಾರೆ ಒಂದೊಂದ್ ಸತಿ, ಏನ್ ಇಷ್ಟ ಲೇಟು, ನಾವೇನ್ ಕಾಯ್ಕೊಂಡಿರ್ಬೇಕಾ ಅನ್ಬಿಟ್ಟು ತುಂಬಾ ಸತಿ ಹೇಳಿದ್ದಾರೆ. ನಾನು ಅವಾಗ ಈ ತರ ಹ್ಯಾಂಡಿಕ್ಯಾಪ್ ಇದೀವಿ, ನಾವು ಬರಕ್ಕಾಗಲ್ಲ, ನೀವು ಬಂದು ತಗೊಂಡೋಗಿ ಅಂದ್ರೆ ಅವರು ನಮ್ಮನ್ನೇ ಈ ತರ ಇದ್ದೀರಲ್ಲ, ಏನಕ್ ನೀವು ವರ್ಕ್ ಮಾಡ್ತಾ ಇದೀರಾ ಅನ್ಬಿಟ್ಟು ನಮ್ಮನ್ನೇ ಉಲ್ಟಾ ಕೇಳ್ತಾರೆ ಮ್ಯಾಮ್. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ ಮ್ಯಾಮ್, ಇದು ನನ್ನ ವರ್ಕ್, ನಾನ್ ಹೇಗಿದ್ದೀನೋ ಹೇಗಿಲ್ವೋ ಅದು ನನಗ್ ಬಿಟ್ಟಿರೋದು, ನಾನು ವರ್ಕ್ ಮಾಡ್ತಾ ಇದ್ದೀನಿ, ಏನು ನಿಮ್ಮನ್ನ ಫುಡ್ ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ, ಬಂದ್ ನೀವು ಫುಡ್ ತಗೊಂಡೋಗ್ಬೇಕು, ಇಲ್ವಾ ಕ್ಯಾನ್ಸಲ್ ಮಾಡಿ, ತಗೊಂಡೋಗಿ ವಾಪಸ್ ಕೊಟ್ಟು ಮನೆಗೆ ಹೋಗ್ತೀನಿ ಅಂತೀನಿ ಮ್ಯಾಮ್.
1: ನಿಮ್ಗೆ ಆ ಟೈಮಲ್ಲಿ ಏನು ಫೀಲ್ ಆಗುತ್ತೆ?
0: ಫೀಲ್ ಅಂದ್ರೆ ಏನ್ ಮಾಡೋದು ಮ್ಯಾಮ್, ಅವಾಗ ಅವ್ರ ಆತರ ಹೇಳೋದ್ರಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ, ಇನ್ನೊಂದು ಸ್ವಲ್ಪ ಬೇಜಾರಾಗುತ್ತೆ, ನಾವ್ ಹಿಂಗ್ ಇದ್ದೀವಲ್ವಾ ಹಿಂಗ್ ಇಟ್ಕೊಂಡು, ಅಯ್ಯೋ ಹೇಳ್ಕೊಂಡ್ರೆ ಹೇಳ್ಕೊಂಡ್ರೆ ಬಿಡು, ನಮ್ ಪಾಡಗ್ ನಮ್ ಡ್ಯೂಟಿ ನಾವ್ ಮಾಡ್ಬೇಕು ಅನ್ಬಿಟ್ಟು ನಾನು ಮಾಡ್ತಾ ಇರ್ತೀನಿ ಮ್ಯಾಮ್. ಯಾಕಂದ್ರೆ ನಾನು ಈ ತರ ಇದ್ದೀನಿ ಅನ್ಬಿಟ್ಟು ನಾನು ಮೂಲೆಯಲ್ಲಿ ಕೂತಿ ತುಂಬಾ ಸತಿ ಕಣ್ಣೀರ್ ಹಾಕಿದೀನಿ ಮ್ಯಾಮ್, ಇವಾಗ ಕಣ್ಣೀರ್ ಹಾಕಕ್ ಹೋಗಲ್ಲ ಮ್ಯಾಮ್.
1: ಅದೇ
0: ನಮ್ ಧೈರ್ಯನೇ ನಮ್ಗೆ.
1: ಮುಂಚೆ ಇದ್ದ ಸವಾಲುಗಳು ಯಾವ್ದು ಇವಾಗ ಸವಾಲುಗಳಾಗಿ ಉಳಿದಿಲ್ಲ ನಿಮ್ಗೆ.
0: ಹೌದು ಮ್ಯಾಮ್,
1: ಕರೆಕ್ಟ್ ತಾನೆ. ಈಗ ನಿಮ್ಮಂತೆ ಸ್ವಾವಲಂಬಿಯಾಗಲು ಅನೇಕ ಜನ ಮಹಿಳೆಯರು ಬಯಸ್ತಾ ಇರ್ತಾರೆ, ಅವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸುನಿತಾ ಅವರೇ?
0: ಮ್ಯಾಮ್, ಸದ್ಯಕ್ಕೆ ಅವರೆಲ್ಲ ನನ್ಕಿಂತ ಅದು ಧೈರ್ಯಶಾಲಿಗಳು ಮ್ಯಾಮ್, ನಾನೇ ಅವ್ರಕ್ಕಿಂತ ಚಿಕ್ಕವಳು ಅನ್ಸ್ಬೇಕು. ನಾನ್ ಅವ್ರಿಗೆ ಹೇಳೋದಿಷ್ಟೇ, ಖುಷಿಯಾಗಿರಿ, ಹೆಂಗೇ ಇರಿ, ಎಲ್ಲೇ ಇರಿ, ಖುಷಿಯಾಗಿರಿ, ನಿಮ್ ಧೈರ್ಯ ನಿಮ್ ಕೈಯಲ್ಲಿ ಇರ್ಲಿ ಅಂತೀನಿ ಮ್ಯಾಮ್.
1: ನಿಮ್ ಹತ್ರ ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್ ಯಾರಾದ್ರೂ ಸಲಹೆಗಳನ್ನ ಪಡಿತಾರ ಸುನಿತಾ ಅವರೇ?
0: ಫ್ರೆಂಡ್ಸ್ ಗಳು ಇದು ಮಾಡ್ತಾರೆ ಮ್ಯಾಮ್, ರಿಲೇಶನ್ ಗಳಲ್ಲಿ ಯಾರು ಬರಲ್ಲ ಅಷ್ಟು. ಫ್ರೆಂಡ್ಸ್ ಗಳಲ್ಲಿ ತಮಾಷೆ

0: ಆಗಿ ಅವ್ರು ಮಾತಾಡೋ ರೀತಿಲಿ ಮಾತಾಡ್ತಾರೆ. ಅದು ಅವ್ರ ಕಷ್ಟ ಸುಖ, ಅವ್ರು ಏನಾದ್ರು ಹೇಳ್ಕೊತಾರೆ, ನಾನ್ ನನ್ನ ಕಷ್ಟ. ಇವಾಗ ನಾನು ಆರ್ಡರ್ಗಳು ಮಾಡ್ತಾ ಮಾಡ್ತಾರೆ, ನನ್ನ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಂಡೇ ತಿರುಗ್ತೀನಿ. ಅವ್ರು ಹೇಳ್ತಾರೆ ರೋಡ್ಗಳು ಹಿಂಗೈತೆ, ರೋಡ್ಗಳು ಹಂಗಿದೆ, ಕಷ್ಟ ಆಗ್ತಾ ಐತೆ ಮಾಡೋದಕ್ಕೆ, ಏನ್ ಮಾಡೋದು, ನಮ್ ಜೀವನ ಅಲ್ವಾ, ನಾವು ನೋಡ್ಕೊಬೇಕು, ಹಿಂಗೆ ಹಂಗೆ ಅನ್ಬಿಟ್ಟು ಅವರು ಮಾತಾಡ್ಕೊಂಡಿರ್ತಾರೆ, ನಾನು ಅವ್ರ ಜೊತೆ ಇದು ಮಾಡ್ತೀನಿ.
1: ಸುನೀತಾ ಅವರ ಜೀವನದಲ್ಲಿ ಫ್ರೆಂಡ್ಸ್ಗಳು ಗೆಳೆಯರು ಕೆಲಸ ಶುರು ಮಾಡಿದ್ಮೇಲೆ ಜಾಸ್ತಿ ಆಗಿದಾರ, ಅಥವಾ ಮುಂಚೆ ನೀವು ಹೇಳಿದ್ರೆ ನಾನು ನಾಲ್ಕು ಗೋಡೆಗಳ ಮಧ್ಯನೇ ಇರ್ತಿದ್ದೆ?
0: ಹೌದು ಮ್ಯಾಮ್, ಕೆಲಸ ಶುರು ಮಾಡಿದ್ಮೇಲೆ ನನಗೆ ಫ್ರೆಂಡ್ಸ್ ಗಳು ಜಾಸ್ತಿ ಆಗಿದ್ ಮ್ಯಾಮ್. ಸೊ ಆಚೆ ಬಂದಲ್ಲ, ಆಚೆ ತಿರುಗ್ತಾ ಇದೀನಿ ಅನ್ಬಿಟ್ಟು ನನಗೆ ಫ್ರೆಂಡ್ಸ್ ಗಳು ಜಾಸ್ತಿ ಆದ್ರು. ನೋಡಿ, ಇವಾಗಿ ಕೆಲಸ ಮಾಡ್ಕೊಂಡೆ ನನಗೆ ದೇವ್ರ ತರ ಒಂದು ಮನಸ್ಸು ಸಿಕ್ಕಿದ್ರು, ಅವರಿಂದ ಇವಾಗ ನೀವು ಸಿಕ್ಕಿದ್ದೀರಾ.
1: ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಬಗ್ಗೆನೆ ಹೆಮ್ಮೆ ಪಡುವಂತ ಯಾವ್ದಾದ್ರು ಕ್ಷಣ ಇದೆಯಾ?
0: ಹೆಮ್ಮೆ ಅಂದ್ರೆ ನನ್ಗೆ ಇದೊಂದು ಕೆಲಸ ಸಿಕ್ಕಿದ, ಅದೇ ಒಂದ್ ದೊಡ್ಡ ಹೆಮ್ಮೆ ಮ್ಯಾಮ್. ಇನ್ನೊಂದೇನಂದ್ರೆ ನಾನು ನನ್ನ ಮಕ್ಕಳಿಗೆ ನಂದಿದಿಂದ ನಾನ್ ಸಾಕ್ತಾ ಇದ್ದೀನಿ ಹೊರ್ತು ಯಾರ್ದಿಂದ ನಾನು ಇದು ಮಾಡ್ತಾ ಇಲ್ಲ ಮ್ಯಾಮ್. ಯಾರಿಗೂ ನಾನು ಬ್ಲೇಮ್ ಮಾಡಲ್ಲ ಲೈಫ್ ಅಲ್ಲಿ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ, ನಾನ್ ಇರೋ ತನಕ, ನನ್ನ ಉಸಿರಿರೋ ತನಕ ನನ್ನ ಮಕ್ಳಿಗೆ ನಾನು ಎಷ್ಟು ನೋಡ್ಬೇಕು ನಾನು ಅಷ್ಟು ನೋಡ್ತೀನಿ ಮ್ಯಾಮ್.
1: ಈಗ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮದುವೆ ಮಾಡೋ ಟೈಮ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು, ಲೈಕ್ ಒಪ್ಕೊಂಡ್ರ ಅದಕ್ಕೆಲ್ಲ?
0: ಮ್ಯಾಮ್, ತಂದೆ ತಾಯಿ ಮದುವೆ ಮಾಡಿದ್ದಕ್ಕಿಂತ ನನ್ ಮಾಡ್ಕೊಂಡಿದ್ ಲವ್ ಮ್ಯಾರೇಜ್ ಮ್ಯಾಮ್.
1: ಓಕೆ ಓಕೆ ಫೈನ್.
0: ಅವರು ನಾನು ಹೀಗೆ ಎಸ್ಟಿಡಿ ಕೆಲಸ ಮಾಡ್ತಾ ಇರುವಾಗ ನನಗೆ ಅವರು ಇಷ್ಟಪಟ್ಟು ಅವರಾಗ ಅವ್ರ ಮನೆಗೆ ಬಂದು ನನಗೆ ಮದುವೆ ಮಾಡ್ಕೊಂಡಿದ್ ಮ್ಯಾಮ್. ತಂದೆ ತಾಯಿ ಯಾರು ಮಾಡ್ಕೊಟ್ಟಿಲ್ಲ ಮ್ಯಾಮ್. ಅವರೆಲ್ಲ ನನ್ ಮಗಳಿಗೆ ಕಾಲಿಲ್ಲ, ನೋಡ್ಕೊಳ್ಳೋರು ಹೆಂಗ್ ನೋಡ್ಕೋತಾರೋ ಏನ್ ಮಾಡ್ತಾರೋ ಅನ್ಬಿಟ್ಟು ಅವ್ರಿಗೊಂದು ಯೋಚನೆ ಇತ್ತು. ಸೊ ನಾನು ಯಾವಾಗ ನನ್ಗೊಬ್ರು ಇಷ್ಟಪಟ್ಟು ಮಾಡ್ಕೊಂಡ್ರು ಅವಾಗ ಅವರೆಲ್ಲ ಸ್ವಲ್ಪ ಖುಷಿಯಾಗಿ ಮುಂದಕ್ ಬಂದು ಮದ್ವೆ ಮಾಡ್ಕೊಟ್ರು ಮ್ಯಾಮ್. ಅವರು ಆಟ ಓಡಿಸ್ತಾ ಇದ್ರು ಮ್ಯಾಮ್, ಸ್ವಲ್ಪ ಡ್ರಂಕಡ್ ಇದ್ರು. ಸೊ ಅವರು ಹೆಲ್ತ್ ಇಶ್ಯೂಸ್ ನ ನೋಡ್ಕೊಂಡಿಲ್ಲ. ಸೊ ಲಾಸ್ಟ್ ಇದ್ರಲ್ಲಿ ಹೋಗ್ಬಿಟ್ಟು ನೋಡಿದ್ರಿ. ಸೊ ಏನು ಮಾಡಕ್ ಆಗಿಲ್ಲ ಮ್ಯಾಮ್.
1: ಅವರ ಸಪೋರ್ಟ್ ನಿಮ್ಗಿತ್ತ ನಿಮ್ ಲೈಫ್?
0: ಖಂಡಿತ ಇತ್ತು ಮ್ಯಾಮ್. ತಂದೆ ತಾಯಿನು ಮಾಡಿಲ್ಲ, ಅಷ್ಟು ಸಪೋರ್ಟ್ ಇತ್ತು ಮ್ಯಾಮ್ ಅವ್ರದ್ದು. ಪಾಪ, ಸುಳ್ಳು ಹೇಳ್ಬಾರ್ದು.
1: ನಿಮ್ಮನ್ನ ನೋಡಿ ಇವಾಗ ಯಾರಾದ್ರೂ ವ್ಯಕ್ತಿ, ಓ ಈ ಹುಡುಗಿ ನನ್ ಕೆಲಸ ಮಾಡ್ತಿದ್ದಾಳೆ, ನನ್ನಿಂದನೂ ಸಾಧ್ಯ ಅನ್ನೋ ಭಾವಿಸೋ ವ್ಯಕ್ತಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅವ್ರವ್ರದ್ದು ಲೈಫ್, ಅವರೇ ಹೇಗಿದ್ರು ಏನೋ ಗೊತ್ತಿಲ್ಲ ಮ್ಯಾಮ್, ಅವ್ರ ಕಷ್ಟ ಏನೋ ಗೊತ್ತಿಲ್ಲ. ಸೊ ನನ್ಗಾದ್ರೂ ಬಂದ್ ತುಂಬಾ ಜನ ಆತರ ಹೇಳಿದ್ದಾರೆ, ಅಯ್ಯೋ ಕಾಲ್ ಕೈ ಇರೋ ದಂಡ್ ಪಿಂಡಗಳೇ ಕೆಲಸ ಮಾಡಲ್ಲ, ನೀವು ಕಾಲ್ ಇಲ್ಲ ಅಂದ್ರೂ ನೀವ್ ಈ ತರ ಇದ್ರೇನು ಕಷ್ಟ ಪಡ್ತಾ ಇದ್ದೀರಲ್ಲ, ಅದೊಂದ್ ಹೆಮ್ಮೆ ಅಮ್ಮ ನಿಮ್ಗೆ ಅನ್ಬಿಟ್ಟು ತುಂಬಾ ಜನ ನನ್ಗೆ ಇದ್ ಮಾಡಿದಾರೆ. ಅದೇ ನಾನು ಅವ್ರಿಗೆ ಏನು ಹೇಳಕ್ ಆಗಲ್ಲ ಮ್ಯಾಮ್.
1: ಓಕೆ, ಈಗ ನಿಮ್ಮ ಮಕ್ಳ ಬಗ್ಗೆ ನೀವ್ ಏನೇನ್ ಕನಸುಗಳನ್ನ ಇಟ್ಕೊಂಡಿದ್ದೀರಾ?
0: ಮ್ಯಾಮ್, ಮಕ್ಳ ಬಗ್ಗೆ, ಮಕ್ಳು ಮೊದ್ಲು ಫುಲ್ ಚೆನ್ನಾಗಿ ಓದ್ಬೇಕು ಮ್ಯಾಮ್. ಅವ್ರು ಚೆನ್ನಾಗಿ ಓದ್ಬೇಕು, ಅವ್ರ ಕಾಲ್ ಮೇಲೆ ಅವ್ರು ನಿನ್ಕೊಬೇಕು, ಆಮೇಲೆ ಮುಂದಕ್ಕೆ.
1: ಓಕೆ, ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ.
0: ಖಂಡಿತ ಮ್ಯಾಮ್.
1: ಓಕೆ, ಸುನೀತಾ ಅವ್ರೆ, ನೀವೊಂದ್ ಮಾತು ಹೇಳಿದ್ರೆ ಅವಾಗ್ಲೇ, ಕೆಲಸ ಮಾಡುವಾಗ ಫುಡ್ ಡೆಲಿವರಿ ಮಾಡಕ್ಕೆ ಹೋದಾಗ ನೀವ್ ಯಾಕಮ್ಮ ಕೆಲ್ಸಕ್ ಬರ್ತೀರಾ ಅಂತ ಕೆಲವರು ಮಾತಾಡಿರೋದಿದೆ ಅಂತ ಹೇಳಿ. ದೈಹಿಕ ಸವಾಲು ಹೊಂದಿರೋ ವ್ಯಕ್ತಿಗೆ ಸಹಾಯ ಮಾಡೋದ್ಕಿಂತ ಅವರಿಗೆ ಅವಕಾಶ ನೀಡೋದು ಎಷ್ಟು ಮುಖ್ಯ ಅಂತ ನೀವು ಭಾವಿಸ್ತೀರಿ? ಈಗ ನಿಮ್ಗೊಬ್ರು ಅವಕಾಶ ನೀಡಿದ್ರು, ತ್ರೀ ವೀಲರ್ ಕೊಟ್ಟು. ಸೊ ನಿಮ್ಮ ಅವಾಗ ನಿಮ್ಮ ಜೀವನ ಕಟ್ಕೊಳಕ್ ಒಂದ್ ಸಹಾಯ ಆಯ್ತು. ಅದು ಒಂದು 500 ರೂಪಾಯಿ ಕೊಟ್ಟು ಸಹಾಯ ಮಾಡೋ ಬದ್ಲು ಒಂದು ಜೀವನಕ್ಕೆ ಒಂದು ಜೀವನ ನಡ್ಸಕ್ ಒಂದು ಅವಕಾಶ ಕೊಡೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ ನೀವು?
0: ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ನನ್ಗೆ ಆ ತರ ಬಂದ್ ಯಾರಾದ್ರೂ ಮಾತಾಡ್ಸ್ತಾರಲ್ಲ ಮ್ಯಾಮ್, ನಾನ್ ಈ ತರ ರೋಡ್ ತಿರ್ಕೊಂಡ್ ಕೆಲಸ ಮಾಡೋದಕ್ಕಿಂತ ನನ್ಗೆ ಯಾರಾದ್ರೂ ಒಬ್ರು ಒಳ್ಳೆಯವ್ರು ಸಿಕ್ಕಿ ಎಲ್ಲೋ ಒಂದ್ ಕಡೆ ಒಂದು ಅಂಗಡಿ ಹಾಕೊಟ್ರೆ ಹೇಗಿರುತ್ತೆ, ನಾನ್ ಅದ್ರಲ್ಲಿ ಕುತ್ಕೊಂಡು ಮಾಡಬಹುದಲ್ವಾ ಅನ್ಬಿಟ್ಟು ಅದೊಂದು ಆಸೆ ಇದೆ ಮ್ಯಾಮ್. ಅಂದ್ರೆ ಆಸೆ ಯಾವಾಗ ಗೊತ್ತಿಲ್ಲ, ಅದೊಂದು ಇಷ್ಟಪಡ್ತೀನಿ ಮ್ಯಾಮ್.
1: ಈಗ ನೀವು ಈಗ ಬರ್ತಾ ಇರೋ ಸಂಬಳನ ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಮಕ್ಳಿಗೋಸ್ಕರ, ಎಜುಕೇಶನ್ಗೆ ಎಲ್ಲಾನು ಸಾಕಾಗ್ತಾ ಇದೆಯಾ?
0: ಮ್ಯಾಮ್, ಅಂದ್ರೆ ನಾನು ನನ್ ಫ್ಯಾಮಿಲಿಗೆ ನಾನು ಫುಲ್ ಇದ್ ಮಾಡ್ತಾ ಇಲ್ಲ. ಮನೆಗೆ ಏನ್ ಬೇಕು ನಾನ್ ತಂದ ಹಾಕೋತೀನಿ, ಮಕ್ಳಿಗೆ ಬುಕ್ಸ್ ಗಿಕ್ಸ್ ಅವ್ರದ್ದೇನಿದ್ರು ಮಕ್ಳದ್ದೇನಿದೆ ಎಲ್ಲ ನೋಡ್ತಾ ಇದ್ದೀನಿ. ಸೊ ಮನೆಗೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ತಂದಾಕೋದು ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀನಿ ಮ್ಯಾಮ್. ಅಂದ್ರೆ ಇದಾರೆ ನಮ್ಮ ಮಮ್ಮಿಗೆ, ಇನ್ನು ಅಕ್ಕ ತಂಗಿರು ಇನ್ನು 3 ಜನ ಇದಾರೆ, ಅವರು ನೋಡ್ತಾವ್ರೆ. ಸೊ ನನ್ ಕೈಯಲ್ಲಿ ಏನಾಗಿದೆ ನಾನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಮ್ಯಾಮ್.
1: ಓಕೆ, ಇವತ್ತು ನೀವು ನಿಮ್ಮನ್ನ ನೋಡ್ಕೊಂಡಾಗ ಹಳೆಯ ಸುನೀತಾ ಇದ್ರಲ್ಲ, ಒಂದು 2 ವರ್ಷ ಆಯ್ತು ನೀವು ಕೆಲಸ ಸ್ಟಾರ್ಟ್ ಮಾಡಿ, ಒಂದು 5 ವರ್ಷ ಹಳೆಯ ಸುನೀತಾಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
1: ಅವಾಗ್ಲೇ ಧೈರ್ಯ ಬರ್ಬೇಕಿತ್ತು ಅಂತ ಅನ್ಸತ್ತಲ್ಲ?
0: ಖಂಡಿತ ಮ್ಯಾಮ್, ಅವಾಗ ಬಂದಿದ್ದ ಧೈರ್ಯ ಇಷ್ಟೊತ್ತಿಗೆ ಎಲ್ಲೋ ಹೆಂಗೋ ಇರ್ತಾ ಇದ್ದೆ ಮ್ಯಾಮ್ ನನ್ ಲೈಫ್ ಅಲ್ಲಿ ನಾನು.
1: ಸೊ ಈ ವೃತ್ತಿಗೆ ಬರಕ್ಕೆ ಧೈರ್ಯ ಮಾಡಿದ್ರ ನೀವು? ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ?
0: ಏನು ಇರ್ಲಿಲ್ಲ ಮ್ಯಾಮ್, ವಿತಿನ್ 1 ವೀಕ್ ಅಲ್ಲಿ ರೆಡಿ ಆಗಿದ್ದೀನಿ ಮ್ಯಾಮ್. ಡ್ರೈವಿಂಗು ಕಲ್ತಿದ್ದೀನಿ, ಫುಡ್ ಸರ್ವ್ ಮಾಡೋದು ಕಲ್ತಿದ್ದೀನಿ.
1: ಓಕೆ,
0: 1 ವೀಕ್ ಅಲ್ಲೇ ಇದಾಗಿದ್ದೀನಿ.
1: ಈಗ ಬೇರೆ ವಾಹನ ಚಲಾಯಿಸೋದೆಲ್ಲ ಕಲ್ತಿದ್ದೀರಾ?
0: ನೋ ಮ್ಯಾಮ್, ಕಲ್ತಿಲ್ಲ.
1: ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಮುಂದೆ ಸಾಗ್ಬೇಕು ಅನ್ನೋ ಮಾತನ್ನ ಹೇಳ್ಬೇಕು ನಮ್ಮ ಕೇಳುಗರಿಗೆ,

0: ಇದನ್ನ ನೀವು ಹೇಗೆ ನಿಮ್ಮದೇ ಭಾಷೆಯಲ್ಲಿ ಹೇಗೆ ಹೇಳ್ಬೋದು ಸುನೀತಾ ಅವರೇ?
1: ಜೀವನ ಇವಾಗ್ಲೇ ಇಷ್ಟು ಇದಾಗಿದ್ದೀನಿ ಮ್ಯಾಮ್, ಇಂಪ್ರೂವ್ ಆಗಿದ್ದೀನಿ. ಮುಂದಕ್ಕೂ ದೇವರು ಅದೇ ರೀತಿ ಬಲ ಶಕ್ತಿ ಎಲ್ಲ ಕೊಟ್ರೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮ್ಯಾಮ್. ಕಷ್ಟ ಅನ್ನೋದು ಏನು ಬರೋದಿಲ್ಲ. ಸೊ ನಾವು ಕಷ್ಟ ಅನ್ನೋದನ್ನ ನಾವು ಇದು ಮಾಡ್ಕೊಬಾರ್ದು,
0: ಕಷ್ಟ ಅಂತ ಅನ್ಕೋಬಾರ್ದು.
1: ಯಾವತ್ತೇ
0: ನಾವು ಅದನ್ನ ಎದುರಿಸೋ ಛಲ ಧೈರ್ಯ ನಮ್ಮಲ್ಲೇ ಇರುತ್ತೆ. ಸೊ ಕಷ್ಟ ಅನ್ನ ಕಷ್ಟ ಅಂತ ಅನ್ಕೊಂಡ್ರೆ ಅದು
1: ಕಷ್ಟನೇ ಉಳಿಯುತ್ತೆ ಮ್ಯಾಮ್. ಕರೆಕ್ಟ್.
0: ಸೊ ದೇವರು ಕಷ್ಟ ಕೊಟ್ಟಾಗ ಅದನ್ನ ಎದುರಿಸೋ ಧೈರ್ಯನೂ ನಮ್ಮಲ್ಲಿ ಕೊಟ್ಟಿರ್ತಾನೆ.
1: ಹೌದು
0: ಅಲ್ವಾ? ನಮ್ಮ ಮನ್ಸು ಯಾವಾಗ ಕುಗ್ಗತ್ತೆ ಅವಾಗ ನಾವು ಅದನ್ನ ಕಷ್ಟನ ಎದುರಿಸೋ ಶಕ್ತಿ ನಮ್ಮಲ್ಲಿ ಕಡಿಮೆ
1: ಆಗುತ್ತೆ.
0: ಓಕೆ ಸುನೀತಾ ಅವರೇ, ನಿಮ್ಮ ಕಥೆ ಇವಾಗ ಕೇವಲ ಒಂದು ನಿಮ್ಮ ಬದುಕಿನ ಕಥೆ ಅಲ್ಲ, ನಿಮ್ ತರ ಅನೇಕ ಜನರು ಇದ್ದಾರೆ. ಸೊ ನೀವು ಧೈರ್ಯ ಮಾಡಿದ್ದೀರಾ ಮನೆಯಿಂದ ಹೊರಗಡೆ ಬಂದು ಒಂದು ಕೆಲಸವನ್ನ ಕೈಗೆತ್ಕೋಬೇಕು, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು. ಸೊ ಈಗ ಏನಾದ್ರೂ ಸವಾಲುಗಳು ಬಂದ್ರೆ ಅದು ನಿಮ್ಮನ್ನ ತಡೆಯಲ್ಲ ಅಲ್ವಾ?
1: ಹೌದು.
0: ಏನಾದ್ರೂ ಕಷ್ಟ ಬಂದ್ರೆ ಅದು ನಿಮ್ಗೆ ಕಷ್ಟ ಅಂತ ಅನ್ಸಲ್ಲ, ದಟ್ ಇಸ್ ನೋ ಮೋರ್ ಅ ಡಿಫಿಕಲ್ಟಿ ಫಾರ್ ಯು. ನಮ್ಮ ಮನಸ್ಸಿನ ಏನು ಹಿಂಡ್ರೆನ್ಸಸ್, ನಮ್ಮ ಮನಸ್ಸಿನ ಅಯ್ಯೋ ಇದು ನನ್ಗೆ ಕಷ್ಟ ಅಂತ ಅನ್ಸಿದಾಗ ಮಾತ್ರ ಆ ಕೆಲಸ ಕಷ್ಟ ಆಗಿ ಉಳಿಯುತ್ತೆ.
1: ಹೌದು.
0: ಸೊ ಈ ಎಲ್ಲ ಇದಕ್ಕೆ ನೀವೊಂದು ಉದಾಹರಣೆಯಾಗಿದ್ದೀರಾ. ನಿಮ್ಮ ಬದುಕಿನಿಂದ ನಮ್ಮ ಸಮಾಜದಲ್ಲಿ ಇರೋ ಹೆಣ್ಮಕ್ಳು ಕಲಿಬೇಕು ಅಂದ್ರೆ ಆ ಒಂದು ಪಾಠ ಯಾವುದು?
1: ಆತರ ಏನಿಲ್ಲ ಮ್ಯಾಮ್, ಧೈರ್ಯ ಅನ್ನೋದು ಒಂದಿದ್ರೆ ಯಾರು ಹೆಂಗ್ ಬೇಕಾದ್ರೂ ಚಲಾಯಿಸಬಹುದು ಮ್ಯಾಮ್. ಇಲ್ಲ ಇದಾಗದಿಲ್ಲ, ನನ್ ಕೈಯಲ್ಲಾಗಲ್ಲ, ನಾನ್ ಮಾಡಲ್ಲ ಅಂದ್ರೆ ಅದೇ ಮೂಲೆಯಲ್ಲಿ ಕೂತಿರ್ಬೇಕು. ಮುಂದಕ್ ಬರ್ಬೇಕು ಅಂದ್ರೆ ಯಾವಾಗ್ಲೂ ಅದು ಏನಂತಾರೆ ಹೆಂಗಸ್ರೇ ಫಸ್ಟ್ ಅಂತಾರಲ್ಲ, ಆ ತರ ಯಾವಾಗ್ಲೂ ಅವರೇ ಫಸ್ಟ್ ಆಗಿರ್ಬೇಕು ಮ್ಯಾಮ್. ಎಲ್ಲಾದ್ರಲ್ಲೂ ಛಲ ಮಾಡ್ಬೇಕು, ಖುಷಿಯಾಗಿರ್ಬೇಕು ಅವರು.
0: ನಿಮ್ಮ ಬದುಕಿನ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ
1: ತುಂಬಾ ಧನ್ಯವಾದಗಳು ಮ್ಯಾಮ್.
0: ನಿಮ್ಮ ಕಥೆ ನಮ್ಗೆ ಹೇಳೋದು ಒಂದೇ, ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳು ಇರಬಹುದು, ನಾವು ನಡೆಯುವ ಹೆಜ್ಜೆಗಳನ್ನ ನಿಧಾನ ಮಾಡಬಹುದು, ಆದ್ರೆ ನಮ್ಮ ಕನಸನ್ನ ನಿಲ್ಲಿಸೋ ಶಕ್ತಿಯ ಸವಾಲುಗಳಿಗೆ ಇರಲ್ಲ. ನಿಮ್ಮ ಮುಂದಿನ ಬದುಕಿನ ಪಯಣ ಇನ್ನಷ್ಟು ಸುಖಕರವಾಗಿರಲಿ, ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾವು ಆಕಾಶವಾಣಿ ಪರವಾಗಿ ಹಾರೈಸ್ತೀವಿ. ಧನ್ಯವಾದಗಳು ಸುನೀತಾ.
1: ಥ್ಯಾಂಕ್ ಯು ಮ್ಯಾಮ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:20:20.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್.

0: ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
3: ಅದು ಒಂದು ಶಕ್ತಿ.
2: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
3: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
2: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶ

ಶ್ರೋತೃಗಳೇ, ಇಂದು ಮಧ್ಯಾಹ್ನ 1:20 ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ. ಶಂಕರ್ ಶಾನ್ಭೋಗ್ ಗಾಯಕರು ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಅಪರಾಹ್ನ 3:00 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ. ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾವೃಂದ ಅಡ್ಡೆನಡ್ಕ ಬಂಟ್ವಾಳ ದಕ್ಷಿಣ ಕನ್ನಡ ಇದರ ಸದಸ್ಯರು. ನಾಲ್ಕು 4:00 ಕಲಿಸು ಗುರುವೇ ಕಲಿಸು, ನುರಿತ ಶಿಕ್ಷಕರನ್ನು ಪರಿಚಯಿಸುವ ಕಾರ್ಯಕ್ರಮ. ಇದರಲ್ಲಿ ವಿರಾಜಪೇಟೆ ಸಂತ ಅಣ್ಣಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೋಹಾ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂಜೆ 5:00 ಯುವವಾಣಿ ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿಮಾತಾಗಿರುವ ನೀತಿ ಕಥೆಗಳು.

ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಲ್ಝೈಮರ್ ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತು ಕೆಎಂಸಿ ಮಣಿಪಾಲ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಕೆಎಂಸಿ ಮಣಿಪಾಲ್ ಇಲ್ಲಿನ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ನಿಖಿತ್ ಅಂಪಾರ್ ಅವರು. ಅವರು ಇವತ್ತು ನಮಗೆ ಅಲ್ಝೈಮರ್ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ಅಲ್ಝೈಮರ್ ಅಂತ ಹೇಳಿದ್ರೆ ಏನಿದು, ಯಾವ ರೀತಿಯ ಕಾಯಿಲೆ ಇದು?
2: ಅಲ್ಝೈಮರ್ಸ್ ಡಿಸೀಸ್ ಒಂದು ಬಗ್ಗೆ ಡಿಮೆನ್ಷಿಯಾ ಕಾಯಿಲೆ ಅಂತ ಹೇಳಬಹುದು. ಡಿಮೆನ್ಷಿಯಾ ಒಂದು ಬ್ರಾಡ್ ಟರ್ಮ್, ಕನ್ನಡದಲ್ಲಿ ಅದು ಬುದ್ಧಿ ಮಂದ್ಯ ಅಥವಾ ಮರು ಕಾಯಿಲೆ ಅಂತ ಕಾಮನ್ ಆಗಿ ಹೇಳ್ತೇವೆ. ಅದರಿಂದ ಒಂದು ಮನುಷ್ಯನಿಗೆ ಅರಿವಿನಲ್ಲಿ ಅಥವಾ ಮೆಡಿಕಲ್ ಟರ್ಮ್ ಯೂಸ್ ಮಾಡಿದ್ರೆ ಕಾಗ್ನಿಷನ್ ತೊಂದರೆಯಿಂದ ತನ್ನ ದಿನನಿತ್ಯ ಕೆಲಸಕ್ಕೆ ಅಥವಾ ಮೊದಲು ಕಲ್ತಿರುವ ಕೆಲಸ ಮಾಡೋದಕ್ಕೆ ಕಷ್ಟ ಆಗೋದು ಶುರು ಆಗುತ್ತೆ, ಮತ್ತೆ ಆ ಕೆಲಸ ಮಾಡೋದಕ್ಕೆ ಬೇರೆಯವರ ಸಹಾಯ ಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಥವಾ ಅರ್ಲಿ ಸ್ಟೇಜಸ್ ಅಲ್ಲಿ ಸ್ವಲ್ಪ ಇಂಟ್ರಾಕ್ಟಿವ್ ಅಥವಾ ಇನ್ಸ್ಟ್ರೂಮೆಂಟಲ್ ಡೈಲಿ ಕೆಲಸದಲ್ಲಿ, ಉದಾಹರಣೆಗೆ ಬಿಲ್ ಪೇಮೆಂಟ್ಸ್, ಈ ಫೋನ್ ಬಿಲ್ ಕಟ್ಟೋದು, ಇಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದ್ರಲ್ಲಿ, ಶಾಪಿಂಗ್ ಗ್ರೋಸರಿ ತರಕಾರಿ ಆತರ ಶಾಪಿಂಗ್ಸ್ ಅದರಲ್ಲಿ, ಸೊ ಅದರಲ್ಲಿ

0: ಕಷ್ಟ ಕಾಣಿಸ್ಕೊಳ್ಬಹುದು. ಮತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ ಸಿಂಪಲ್ ಆಕ್ಟಿವಿಟೀಸ್, ಸಿಂಪಲ್ ದಿನನಿತ್ಯ ಕೆಲಸದಲ್ಲಿ, ಉದಾಹರಣೆ ಹಲ್ಲು ಉಜ್ಜೋದು, ಸ್ನಾನ ಮಾಡೋದು, ಡ್ರೆಸ್ಸಿಂಗ್ ಅಲ್ಲಿ ಕಷ್ಟ ಕಾಣಿಸ್ಕೊಳ್ಬಹುದು. ಸೊ ಆಲ್ಜಮಸ್ ಡಿಸೀಸ್ ಒನ್ ಟೈಪ್ ಆಫ್ ಡಿಮೆನ್ಷಿಯಾ, ಅಂಡ್ ಅದು ಬೇರೆ ಟೈಪ್ಸ್ಗೆ ಕಂಪೇರ್ ಮಾಡಿದರೆ ಅದು ಮೋಸ್ಟ್ ಕಾಮನ್ ಟೈಪ್ ಅಂತ ನಾವು ಹೇಳಿದ್ವಿ. ಅಂದರೆ ಅರೌಂಡ್ 60-70% 60-70% ಅಮಂಗ್ ಆಲ್ ದ ಡಿಮೆನ್ಷಿಯಾ ಕೇಸ್ ಆಲ್ಜಮಸ್ ಡಿಸೀಸ್ ಅಂತ ಕಾಣಿಸ್ಕೊಳ್ಬಹುದು.
1: ಈಗ ಸಾಮಾನ್ಯವಾಗಿ ವಯಸ್ಸಾದ ಹಾಗೆ ಕೂಡ ಈ ರೀತಿಯಾದಂತಹ ಡಿಮೆನ್ಷಿಯಾ ಬರುವಂತದ್ದಿದೆ, ಅದಕ್ಕೂ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ?
0: ವಯಸ್ಸಾಗಿದ್ದವರಲ್ಲಿ ನಾರ್ಮಲ್ ಆಗಿ ಏಜ್ ಆಗ್ತಿದ್ದ ಹಾಗೆ ನಮ್ಮ ಬ್ರೈನ್ ಸೈಜ್ ಅಥವಾ ವಾಲ್ಯೂಮ್ ಕಡಿಮೆ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ ನಲ್ಲಿ ಒಂದು ಪರ್ಸನ್ ಟು ಪರ್ಸನ್ ವೇರಿಯೇಷನ್ಸ್ ಒಂದು ಇರ್ತದೆ. ಅದು ಯೂಶುವಲಿ ಅದು ಮೈಲ್ಡ್ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಮತ್ತೆ ಮೆಮೊರಿಕ್ಕಿಂತ ನಮ್ಮ ಥಾಟ್ ಪ್ರೊಸೆಸಿಂಗ್ ಅಥವಾ ಥಿಂಕಿಂಗ್ ಸ್ಪೀಡ್ ನಲ್ಲಿ, ಮತ್ತೆ ಹೊಸ ವಿಷಯ ಅಥವಾ ನಾಲೆಜ್ ಎಕ್ವೈರ್ ಮಾಡೋದು ಗ್ರಾಸ್ಪಿಂಗ್ ಪವರ್ ಅಲ್ಲಿ, ಅದರಲ್ಲಿ ತೊಂದರೆ ಅಥವಾ ಸ್ಲೋನೆಸ್ ಅಂತ ನಾವು ನೋಟಿಸ್ ಮಾಡಬಹುದು. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ತರ ತೊಂದರೆ ಇದೆ ಅಂತ ನಾರ್ಮಲ್ ಏಜ್ ರಿಲೇಟೆಡ್ ಮೆಮೊರಿ ಲಾಸ್ ಅಲ್ಲಿ ಅದರದ್ದು ಅರಿವು ಅವರಿಗೆ ಇರುತ್ತೆ. ನನಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸ್ವಲ್ಪ ನಂದು ಸ್ಲೋ ಆಗ್ತಾ ಇದೆ ಥಾಟ್, ಸೊ ಅದರದ್ದು ಅರಿವು ಅವರಿಗೆ ಇರುತ್ತೆ. ಬಟ್ ಆಲ್ಜಮರ್ಸ್ ನಲ್ಲಿ ನಾರ್ಮಲ್ ಏಜಿಂಗ್ ಬ್ರೈನ್ ಪ್ರಾಬ್ಲಮ್ ಮೇಲೆ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ರೀಸೆಂಟ್ ಅಥವಾ ಇಮಿಡಿಯೇಟ್ ಘಟನೆಗಳು ಅದನ್ನ ಜ್ಞಾಪಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಅದು ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ತಿಂದಿದ್ದಾರೆ ಅಂತ ಅವರಿಗೆ ನೆನಪು ಹೋಗುತ್ತೆ. ಕೆಲವೊಂದು ಪಕ್ಷ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಅಂತನೂ ಕೆಲವೊಮ್ಮೆ ನೆನಪು ಹೋಗಬಹುದು. ಪದೇ ಪದೇ ಬ್ರೇಕ್ಫಾಸ್ಟ್ ಕೊಡಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಕೇಳ್ಕೊಳ್ತಾ ಇರಬಹುದು, ಇಲ್ಲಾಂದ್ರೆ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾನೆ ಇರಬಹುದು. ಒಂದು ಕೇಳಿದ್ನೆ ಪುನಃ ಒಂದು ಆಫ್ಟರ್ ಸಮ್ ಹಾಫ್ ಅನ್ ಅವರ್ ಅದೇ ಕ್ವಶನ್ಸ್ ಕೇಳ್ತಾ ಇರುವಂತದ್ದು. ಸೊ ಈ ರೀತಿ ಲಕ್ಷಣಗಳೆಲ್ಲ ಈ ಆಲ್ಜಮಸ್ ಡಿಸೀಸ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಮತ್ತೆ ಅವರಿಗೆ ಈ ತೊಂದರೆ ಇದೆ ಅಂತಾದರೂ ಅರಿವು ಅವರಿಗೆ ಇರುವುದಿಲ್ಲ.
1: ಯಾಕೆ ಈ ರೀತಿಯಾದಂತಹ ಕಾಯಿಲೆ ಬರುತ್ತೆ ಇದು?
0: ಅದಕ್ಕೆ ಡೆಫಿನೆಟ್ ಕಾಸ್ ಅಂತ ಇರುವುದಿಲ್ಲ. ಬಟ್ ಆಸ್ ಪರ್ ಆಸ್ ದ ಮಾಲಿಕ್ಯುಲರ್ ಸ್ಟಡೀಸ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಒಂದು ನಮ್ಮ ಬ್ರೈನ್ ಅಲ್ಲಿ ನಾರ್ಮಲ್ ಆಗಿ ಒಂದು ಪ್ರೋಟೀನ್ ಅಮಿಲಾಯ್ಡ್ ಬೀಟಾ ಪ್ರೋಟೀನ್ಸ್ ಅಂತ ಹೇಳ್ತೇವೆ, ಅದು ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗಿ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ಅದು ಡೆಪಾಸಿಟ್ ಆದಾಗ ಅದು ನ್ಯೂರೋ ಡಿಜನರೇಷನ್ ಪ್ರೊಸೆಸ್ ಇಂದ ಈ ನರಗಳು ಫಂಕ್ಷನಿಂಗ್ ಅಲ್ಲಿ ಎಫೆಕ್ಟ್ ಆಗಿ ಯೂಶುವಲಿ ಅದು ಆಲ್ಜಮರ್ಸ್ ಕಾಯಿಲೆಗೆ ಕಾರಣ ಆಗಿ ಬರುತ್ತದೆ.
1: ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನಿಂದ ನಂತರ ಕಾಣಿಸಿಕೊಳ್ಳುತ್ತೆ?
0: ಕಾಮನ್ ಆಗಿ 65 ಇಯರ್ಸ್ ಏಜ್ ನಂತರ, ಕಾಮನ್ ಆಗಿ ಆ ವಯಸ್ಸಿನ ನಂತರ ಯೂಶುವಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಲೆಸ್ ದೆನ್ 65 ಇಯರ್ಸ್ ನಲ್ಲಿ ಆಗುವಂತದವರಲ್ಲಿ ಅದು ಅರ್ಲಿ ಆನ್ಸೆಟ್ ಆಲ್ಜಮರ್ಸ್ ಡಿಸೀಸ್ ಅಂತ ನಾವು ಹೇಳ್ತೇವೆ.
1: ಇದರಲ್ಲಿ ಯಾವ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ, ಏನು ವಾರ್ನಿಂಗ್ ಸೈನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು?
0: ಯೂಶುವಲಿ ಆಲ್ಜಮರ್ಸ್ ಇರೋದು ಮೇನ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮೆಮೊರಿಯಲ್ಲೇ ಪ್ರಾಬ್ಲಮ್ಸ್ ಬರುವುದು. ಮೆಮೊರಿ ಅಂತ ಹೇಳಿದ್ರೆ ನಾವು ಆಗ ಹೇಳಿದಾಗೇನೆ, ಈಗ ಒಂದು ಎಪಿಸೋಡಿಕ್ ಮೆಮೊರಿ ಅಥವಾ ರೀಸೆಂಟ್ ಮೆಮೊರಿ, ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಏನೋ ಒಂದು ತಿಂದಿರೋದು ಅದೆಲ್ಲ ಮರ್ತೋಗುವಂಥದ್ದು ಅದೆಲ್ಲ ಇದೆ. ನೆಕ್ಸ್ಟ್ ಈಗ ಇಮಿಡಿಯೇಟ್ ಮೆಮೊರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಫೋನ್ ನಂಬರ್ ಹೇಳಿರ್ತೇವೆ, ಅದು ತಕ್ಷಣನೇ ವಾಪಸ್ ಹೇಳ್ಕೊಳ್ಲಿಕ್ಕೆ ಆಗದೆ ಇರುವಂತದ್ದು. ಅಂಡ್ ಮೋಸ್ಟ್ ರೀಸೆಂಟ್ಲಿ ಈಗ ನಮ್ದು OTP ಎಲ್ಲ ನಾವು ಮೆಸೇಜಸ್ ಬರ್ತೇವೆ, ಅದನ್ನ ನಾವು ನೆನ್ಪಿಟ್ಕೊಂಡು ವಾಪಸ್ ಎಂಟರ್ ಮಾಡೋದಕ್ಕೆ ಅವ್ರಿಗೆ ಇಮಿಡಿಯೇಟ್ ಈ ರೀತಿ ಎಲ್ಲ ಮೊದಲು ಮಾಡ್ಕೊಳ್ಲಿಕ್ಕೆ ಆಗಿರುವಂತದ್ದೆಲ್ಲ ಕೆಲಸ ಅವರಿಗೆ ಇವಾಗ ಅದರಲ್ಲಿ ಕಷ್ಟ ಕಾಣಿಸ್ಕೊಂಡಾಗ ಅದೆಲ್ಲ ಅರ್ಲಿ ಸೈನ್ಸ್. ಸೊ ಹಾಗಿದ್ದಾಗ ನಾವು ಆದಷ್ಟು ಬೇಗ ಒಂದು ಮೆಡಿಕಲ್ ಹೆಲ್ಪ್ ಅಲ್ಲಿ ಒಂದು ನ್ಯೂರಾಲಜಿಸ್ಟ್ ನ ಭೇಟಿ ಆಗೋದು ಇಂಪಾರ್ಟೆಂಟ್ ಆಗಿತ್ತು.
1: ಈಗ ಅಷ್ಟು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದ?
0: ಟ್ರೀಟ್ಮೆಂಟ್ ಆಸ್ ಆಫ್ ಡೆಫಿನೆಟ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ ಆಲ್ಜಮರ್ಸ್ ಗೆ ಇನ್ನೂ ಸಹ. ಬಟ್ ಅರ್ಲಿ ಡಿಟೆಕ್ಟ್ ಆದ್ರೆ ನಮಗೆ ಒಂದು ನ್ಯೂರೋ ಪ್ರೊಟೆಕ್ಟಿವ್ ಕೆಲವೊಂದು ಮೆಡಿಕೇಶನ್ಸ್ ಇರ್ತದೆ, ಅದರಿಂದ ಆಲ್ಜಮರ್ಸ್ ಗೆ ಈಗ ವರ್ಷ ವರ್ಷ ಹೋಗ್ತಿದ್ದಾಗೆ ಪ್ರೋಗ್ರೆಸ್ ಆಗಿರುವಂತದ್ದು ಕಾಯಿಲೆ, ಪ್ರೋಗ್ರೆಷನ್ ಆಗುವಂತದ್ದು ಕಾಯಿಲೆ. ಸೊ ಆ ಪ್ರೋಗ್ರೆಷನ್ ನಾವು ಸ್ಲೋ ಮಾಡ್ಕೊಳ್ಬಹುದು. ಮುಂದಿನ ಸ್ಟೇಜ್ಗೆ ಸ್ಟೇಜಸ್ ಆಗಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟೇಜಸ್ ನ ಸ್ಪೀಡ್, ಯಾವ ಸ್ಪೀಡ್ ಅಲ್ಲಿ ಒಂದು ಕಾಯಿಲೆ ಜಾಸ್ತಿ ಆಗುತ್ತೆ ಅದನ್ನ ನಾವು ಸ್ಲೋ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಗೊತ್ತಾದ್ರೆ ಅವರಿಗೆ ಮುಂದಿನ ಮೆಷರ್ಸ್ ಗೆ ಟ್ರೀಟ್ಮೆಂಟ್ ಗಿಂತ ಈಗ ಕೆಲವೊಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಲ್ಲಿ ಅವರು ನಾವು ಕಾಗ್ನಿಟಿವ್ ಅಥವಾ ಬಿಹೇವಿಯರಲ್ ಥೆರಪೀಸ್ ಅಂತ ಹೇಳ್ತೇವೆ, ಅದು ನಾವು ಬೇಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದು ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಕೆಲವೊಂದೆಲ್ಲ ಟ್ರೈನಿಂಗ್ಸ್ ಎಲ್ಲ ಇಟ್ಕೊಟ್ಟೆ ಅದನ್ನ ಮುಂದೆ ಪ್ರೋಗ್ರೆಷನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಈ ಒಂದು ಆಲ್ಜಮರ್ಸ್ ಏನಿದೆ, ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆ ಆಗಿದೆ.
0: ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಾವು ನೋಡಬಹುದು ವಂಶದಲ್ಲಿ ಸಹ ಹೆರಿಡಿಟಿ ಆಗಿ ಸಹ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಪೇರೆಂಟ್ ನಲ್ಲಿ ಆಲ್ಜಮರ್ಸ್ ಇದ್ರೆ ಅಪ್ರಾಕ್ಸಿಮೇಟ್ಲಿ 39% ರಿಸ್ಕ್ ಇರುತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಜನರೇಷನ್ ಅಲ್ಲಿ. ಎರಡು ಪೇರೆಂಟ್ಸ್ ಗೆ ಆಲ್ಜಮರ್ಸ್ ಡಯಾಗ್ನೋಸಿಸ್ ಆಗಿದ್ರೆ ಬೈ ಏಜ್ ಆಫ್ 80 ಇಯರ್ಸ್ ಅರೌಂಡ್ 54% ರಿಸ್ಕ್ ಆಗಿ ಕಾಣ್ಕೊಂಡು ಬರುತ್ತೆ.
1: ಇದು ಬಿಟ್ಟು ಬೇರೆ ಯಾರಿಗೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಈ ಕಾಯಿಲೆ ಬರುವಂತದ್ದು?
0: ರಿಸ್ಕ್ ಫ್ಯಾಕ್ಟರ್ಸ್ ಹೇಳುವುದಾದ್ರೆ ಪೇಷಂಟ್ಸ್ ಹೂ ಆರ್ ಡಯಾಬಿಟಿಕ್ಸ್ ಅಂಡ್ ಹೈಪರ್ ಟೆನ್ಷನ್. ಡಯಾಬಿಟಿಸ್ ಅಂತ ಹೈಪರ್ ಟೆನ್ಷನ್ ಇದ್ರೆ ಅಂತ ಬರುದಿಲ್ಲ, ಬಟ್ ಅದನ್ನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ರೆ ಓವರ್ ಲಾಂಗ್ ರನ್ ಅದು ಬ್ರೈನ್ ಗೆ ಬ್ರೈನ್ ಹೆಲ್ತ್ ಗೆ

0: ಎಫೆಕ್ಟ್ ಆಗ್ತದೆ. ಸೊ ಅದು ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್. ಮತ್ತೆ ಏನಾದ್ರೂ ತಲೆಗೆ ಏಟ್ ಆಗಿರೋದ್ರೆ, ಈಗ ಮೇ ಬಿ ಆಕ್ಸಿಡೆಂಟ್ಸ್ ಅಲ್ಲಿ ಅಥವಾ ಏನು ಬಿದ್ದು ತಲೆಗೆ ಏಟ್, ಹೆಡ್ ಇಂಜುರೀಸ್ ಅಂತ ಪೇಷಂಟ್ಸ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ನಿದ್ದೆ ಸರಿಯಾಗಿ, ನಮ್ದು ಲೈಫ್ ಸ್ಟೈಲ್ ಇಂದ ಕೆಲವು ಸಮಯ ಕೆಲಸ ಇದರಿಂದ ನಾವು ಸರಿಯಾಗಿ ಒಂದು ಮಿನಿಮಮ್ 6 to 7 hours ಅಂತ ಹೇಳ್ತೇವೆ, ಒಂದು ಬ್ರೈನ್ ಹೆಲ್ತ್ ಗೆ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಲಿಕ್ಕೆ ಒಂದು ಮಿನಿಮಮ್ ಸ್ಲೀಪ್ ಅವರ್ಸ್ ಅಂತ ಇರ್ತದೆ. ಅದ್ ನಾವು ಸರಿಯಾಗಿ ನಾವು ಜೀವನ ಇಡೀ ಮಾಡದೆ ಹೋದ್ರೆ ಅಂತ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಆಲ್ಜಮರ್ಸ್ ಬರುವ ರಿಸ್ಕ್ ಜಾಸ್ತಿ ಇರ್ತದೆ. ಇನ್ನೊಂದು ಕಾಮನ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಇಂಟೇಕ್ ಮಾಡೋರಲ್ಲಿ, ಅದರಲ್ಲಿ ಸ್ವಲ್ಪ ಅವರಿಗೆ ರಿಸ್ಕ್ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗಿದ್ದ ಪೇಷಂಟ್ಸ್ ಅಲ್ಲಿ ಸಹ ಮುಂದೆ ಆಲ್ಜಮರ್ಸ್ ಆಗುವಂತ ರಿಸ್ಕ್ ಜಾಸ್ತಿ ಇರ್ತದೆ.
1: ಈಗ ಇದನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ, ಏನಂದ್ರೆ ಏನಾದ್ರೂ ಟೆಸ್ಟ್ ಗಳಿರ್ತದ ಹೇಗೆ ಇದಕ್ಕೆ?
0: ಡಯಾಗ್ನೋಸಿಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ನಾವು ಮೇನ್ಲಿ ಪೇಷಂಟ್ ಜೊತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೇವೆ. ಸೊ ಡೀಟೇಲ್ ಆಗಿ ತಗೊಳ್ಬೇಕು. ಒಂದೊಂದು ಡಿಮೆನ್ಷಿಯ ಕಾಯಿಲೆ ಒಂದೊಂದ್ ರೀತಿ ಒಂದೊಂದ್ ಪ್ಯಾಟರ್ನ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಫಸ್ಟ್ ಲಕ್ಷಣಗಳನ್ನ ನಾವು ಫಸ್ಟ್ ಆದಷ್ಟು ನಾವು ಟ್ರೈ ಮಾಡಬೇಕು ಅದನ್ನ ಕಂಡು. ಫಸ್ಟ್ ಲಕ್ಷಣ ಏನಿತ್ತು, ಮೆಮೊರಿ ಪ್ರಾಬ್ಲಮ್ ಅಥವಾ ಬಿಹೇವಿಯರ್ ಪ್ರಾಬ್ಲಮ್ ಅಂತ ಈ ರೀತಿ ಡೀಟೇಲ್ಸ್ ಎಲ್ಲ ನಾವು ಆದಷ್ಟು ಕೇಳ್ಕೊಂಡು ಕ್ಯಾಪ್ಚರ್ ಮಾಡಬೇಕು. ಅಂಡ್ ಅದನ್ನ ಒಂದ್ ಯಾವ ತರ ಪ್ಯಾಟರ್ನ್ ಅಂತ ನಾವು ಫಸ್ಟ್ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಪರೀಕ್ಷೆ ಮೂಲಕದಲ್ಲಿ, ಪರೀಕ್ಷೆ ನಾವು ಡೀಟೇಲ್ ಕಾಗ್ನಿಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ, ಡೀಟೇಲ್ ಮೆಮೊರಿ ಅಸೆಸ್ಮೆಂಟ್. ಸೊ ಆ ಅಸೆಸ್ಮೆಂಟ್ ಅಲ್ಲಿ ನಾವು ಸ್ಕೋರಿಂಗ್ಸ್ ಅಲ್ಲಿ ಇಟ್ಟು ಯಾವ ಯಾವ್ದು ಬ್ರೈನ್ ಇದು ಭಾಗ ಡೊಮೇನ್ಸ್ ಅಂತ ಹೇಳ್ತೇವೆ, ಯಾವ ಯಾವ ಡೊಮೇನ್ಸ್ ಎಫೆಕ್ಟ್ ಆಗಿರುತ್ತೆ ಆ ಪ್ಯಾಟರ್ನ್ ನ ಒಂದು ಕಂಡುಹಿಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆಲ್ಮೋಸ್ಟ್ ಆ ಇವು ಎರಡು ಇದರಲ್ಲೇ ನಮಗೆ ಒಂದು ಸಾಧಾರಣ ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಇದು ಯಾವ ರೀತಿ ಡಿಮೆನ್ಷಿಯಾ ಕಾಯಿಲೆ ಅಂತ ನಾವು ಕಂಡುಹಿಡಿಬಹುದು. ಅದಕ್ಕೆ ಸಪೋರ್ಟ್ ಆಗಿ ನೆಕ್ಸ್ಟ್ ಮುಂದೆ ನಾವು ಒಂದು MRI ಸ್ಕ್ಯಾನ್ಸ್, ಈಗ ಅದರಲ್ಲಿ ಬ್ರೈನ್ ಯಾವ ಭಾಗದಲ್ಲಿ ಎಫೆಕ್ಟ್ ಆಗಿದೆ, ಒಂದು ಆಲ್ಜಮರ್ಸ್ ಗೆ ಒಂದು ಟೆಂಪೋರಲ್ ಲೋಬ್ ಅಂತ ಹೇಳ್ತೇವೆ, ಎಂಟ್ರೋರೈನಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ ನಮ್ಮ ಮೆಡಿಕಲ್ ಟರ್ಮ್, ಅದು ಫಸ್ಟ್ ಎಫೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಅದರಲ್ಲಿ ನಮಗೆ MRI ಮಾಡೋದ್ರಲ್ಲಿ ನಮ್ಗೆ ಅದೆಲ್ಲ ಲಕ್ಷಣಗಳು ಕಾಣಿಸ್ಕೊಡ್ಬಹುದು. ಈಗ ಮೋರ್ ಅಡ್ವಾನ್ಸ್ ಸ್ಕ್ಯಾನ್ಸ್ ಎಲ್ಲ ಬಂದಿದೆ, ಒಂದು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೇವೆ ಅಥವಾ ಇದು ಫಂಕ್ಷನಲ್ ಪೆಟ್ ಸ್ಕ್ಯಾನ್ ಅಂತ, FDG ಪೆಟ್ ಅಂಡ್ ಫಂಕ್ಷನಲ್ ಪೆಟ್ ಸ್ಕ್ಯಾನ್. ಅದರಲ್ಲಿ ನಾವು ಬ್ರೈನ್ ಆಕ್ಟಿವಿಟೀಸ್ ನ ನಾವು ನೋಡಬಹುದು, ಯಾವ ಪಾರ್ಟ್ ಆಫ್ ದ ಬ್ರೈನ್ ಅಲ್ಲಿ ಆಕ್ಟಿವಿಟೀಸ್ ಕಡಿಮೆ ಕಾಣಿಸ್ತಾ ಇದೆ ಅದು ಸಹ ಒಂದು ಪ್ಯಾಟರ್ನ್ ಆಗಿ ನಾವು ನೋಡಿ ಅದಕ್ಕೆ ಆಲ್ಜಮರ್ಸ್ ಅಂತ ನಾವು ಪ್ಯಾಟರ್ನ್ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಲಿಕ್ಕೆ ಇದು ಮಾಡಬಹುದು. ಮತ್ತೆ ಈಗ ಇನ್ನೂ ಕೆಲವೊಂದು ರಿಸರ್ಚ್ ಲೆವೆಲ್ಸ್ ಅಲ್ಲಿ ಮತ್ತೆ ಕೆಲವೊಂದು ಬ್ಲಡ್ ಬಯೋಮಾರ್ಕರ್ಸ್ ಅಥವಾ CSF, ನಮ್ಮ ಬ್ರೈನ್ ಮತ್ತೆ ಸ್ಪೈನ್ ಅಲ್ಲಿ ಒಂದು ನೀರ್ ಸಂಚಾರ, ಅದಕ್ಕೆ CSF ಅಂತ ಹೇಳ್ತೇವೆ. ಸೊ ಅದರ ಟೆಸ್ಟಿಂಗ್ ಮೂಲಕದಲ್ಲಿ ಒಂದು ಬಯೋಮಾರ್ಕರ್ಸ್ ಅಂತ ಇರ್ತದೆ. ಸೊ ಆ ಬಯೋಮಾರ್ಕರ್ಸ್ ಬೇಸಿಸ್ ಅಲ್ಲಿ ಒಂದು ಪೇಷಂಟ್ ಗೆ ಆಲ್ಜಮರ್ಸ್ ಇದೆಯಾ ಇಲ್ವಾ ಅಂತ ಸಹ ಕೆಲವೊಮ್ಮೆ ಅದರಲ್ಲಿ ಸಹ ಕ್ಲೂಸ್ ಗೊತ್ತಾಗುತ್ತೆ. ಈ ಬಯೋಮಾರ್ಕರ್ಸ್ ಮೂಲಕದಲ್ಲಿ ಕೆಲವೊಮ್ಮೆ ಒಂದು ಲಕ್ಷಣಗಳು, ಈ ಮೆಮೊರಿ, ಈ ಪೇಷಂಟ್ ಯಾರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತವ್ರು ಈ ಟೆಸ್ಟ್ ಮಾಡಿದಾಗ 20 years ಮುಂಚೆನೆ ನಮ್ಗೆ ಈ ಆಲ್ಜಮರ್ಸ್ ಇರಬಹುದು, ನೆಕ್ಸ್ಟ್ ಮುಂದೆ ಬರ್ತದೆ ಇವರಿಗೆ ರಿಸ್ಕ್ ಇದೆ ಅಂತ ನಮ್ಗೆ ಡಿಟೆಕ್ಟ್ ಮಾಡಬಹುದು. ಆಗ ಮೊದಲನೇ ಗೊತ್ತಿದ್ರೆ ನಾವು ಎಲ್ಲ ರೀತಿಯಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ನಾವು ಟ್ರೈ ಮಾಡಿ ಅದನ್ನ ಬರ್ದೇ ಇದ್ದ ಹಾಗೆ ನೋಡ್ಕೊಳ್ಲಿಕ್ಕೆ ನಾವು ಏನೆಲ್ಲ ಟೇಕ್ ಅಂದ್ರೆ ಪ್ರಿಕಾಷನ್ಸ್ ತಗೊಳ್ಬಹುದು ಅದೆಲ್ಲ ಮಾಡಬಹುದು. ಸೊ ಟೆಸ್ಟಿಂಗ್ ಅಲ್ಲಿ ಇದೆಲ್ಲ ಆಪ್ಷನ್ಸ್ ಇರುತ್ತೆ.
1: ಈಗ ಸಿಂಪ್ಟಮ್ಸ್ ಕಾಣಿಸಿಕೊಂಡ ನಂತರ ಎಷ್ಟು ವೇಗವಾಗಿ ಇದು ಪ್ರೋಗ್ರೆಸ್ ಆಗುತ್ತೆ ಈ ಒಂದು ಕಾಯಿಲೆ?
0: ಕಾಮನ್ ಟೈಪ್ ಆಫ್ ಆಯಿಲ್ ಅಥವಾ ಟಿಪಿಕಲ್ ಆಲ್ಜಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಅದು ಇಟ್ಸ್ ಯೂಶಲಿ ಅ ವೆರಿ ಸ್ಲೋ ಪ್ರೊಸೆಸ್, ಒಂದು 5 to 20 years ಅಂತ ನಾವು ಹೇಳ್ತೇವೆ. ಒಬ್ಬರೊಬ್ಬರು ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇದ್ದೇ ಇರ್ತದೆ, ಬಟ್ ಇಟ್ಸ್ ಯೂಶಲಿ ಅ ಸ್ಲೋ ಪ್ರೋಗ್ರೆಸ್ ಆಗುವಂತದ್ದು. ಇನಿಷಿಯಲಿ ನಾನು ಹೇಳಿದಾಗೆ ಫಸ್ಟ್ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿ ಮತ್ತೆ ಸ್ವಲ್ಪ ಒಂದು 3-4 years ಹಾಗೆ ಹೋಗ್ತಾ ಇದ್ದಾಗೇನೆ ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ಸ್ ಮತ್ತೆ ಅದರ ನೆಕ್ಸ್ಟ್ ವಿಜುವಲ್ ಸ್ಪೆಷಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಆಮೇಲೆ ಫ್ರಾಂಟಲ್ ಅಥವಾ ಬಿಹೇವಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಟಾಸ್ಕ್, ಯಾವುದೋ ಒಂದು ಕಾರ್ಯಕ್ಕೆ ಪ್ಲಾನಿಂಗ್ ಬೇಕಾಗುವಂತದ್ದು. ಈಗ ಗೃಹಿಣಿಯಲ್ಲಿ ಅವರಲ್ಲಿ ಕುಕ್ಕಿಂಗ್, ಈಗ ಕಿಚನ್ ಅಲ್ಲಿ ಒಂದು ಒಂದು ಪರ್ಟಿಕ್ಯುಲರ್ ಡಿಶ್ ಮಾಡ್ಬೇಕಾದ್ರೆ ಈ ತರ ಒಂದೊಂದು ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಹೀಗೆ ಮಾಡ್ಬೇಕು, ಅದಾದ್ಮೇಲೆ ಇದು ಹಾಕ್ಬೇಕು, ಅದ್ ಹಾಕ್ಬೇಕು ಅಂತ ಒಂದು ಪ್ಲಾನಿಂಗ್ ಅಂತ ಇರ್ತದೆ. ಮೊದಲು ಜೀವನಡಿ ಮಾಡ್ಕೊಂಡು ಬಂದವರು, ಸೊ ಅದೆಲ್ಲ ತೊಂದರೆಗಳು ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ಮತ್ತೆ ಕೆಲವು ಸರಿ ನೆಕ್ಸ್ಟ್ ಈಗ ಕೃಷಿ, ಈಗ ಫಾರ್ಮರ್ಸ್ ಇರ್ತಾರೆ, ಅವರಿಗೆ ಈ ಸೀಸನ್ ಗೆ ಯಾವ ರೀತಿ ಬೆಳೆಗಳು ಬೆಳೆಸಬೇಕು, ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಪೆಸ್ಟಿಸೈಡ್ಸ್ ಅಂತ ಒಂದು ಇರ್ತದೆ, ಹೇಗೆ ಮಾಡ್ಬೇಕು, ಅದೆಲ್ಲ ಒಂದು ಪ್ಲಾನಿಂಗ್ ಬೇಕಾಗತ್ತೆ. ಸೊ ಅದೆಲ್ಲ ಮೊದಲು ಮಾಡ್ಕೊಂಡು ಬರೋರಲ್ಲಿ ಅದು ಈಗ ಅವರಿಗೆ ಅದ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು. ಮತ್ತೆ ಬ್ಯಾಂಕಿಂಗ್, ಬ್ಯಾಂಕ್ ಹೋಗಿ ಅದನ್ನ ಅವ್ರಿಗೆ ಇಷ್ಟು ಬ್ಯಾಲೆನ್ಸ್ ಇದೆ ಅದೆಲ್ಲ ಇಟ್ಕೊಳ್ಳೋದು, ಸೊ ಟ್ರ್ಯಾಕ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುದು. ಸೊ ಅದೆಲ್ಲ ಎಕ್ಸಿಕ್ಯೂಷನ್. ಮತ್ತೆ ವಿಜುವಲ್ ಸ್ಪೆಷಲ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಈಗ ಮನೆಯಿಂದ ಹೊರಗೆ ಹೋದ್ರೆ ಕೆಲವು ಪೇಷಂಟ್ಸ್ ನೆಕ್ಸ್ಟ್ ಮುಂದೆ ಸ್ಟೇಜಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ ಅವರಿಗೆ ಮನೆಗೆ ವಾಪಸ್ ಬರ್ಲಿಕ್ಕೆ ದಾರಿ ಮರ್ತು ಹೋಗಬಹುದು. ಅದು ಇವನ್ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಕೆಲವೊಮ್ಮೆ ಮನೆ ಒಳಗೇನೆ, ಈಗ ಒಂದು ಬೆಡ್ರೂಮ್ ಇಂದ ಕಿಚನ್ ಗೆ ಹೋಗ್ಬೇಕಾದ್ರೆ ಅಥವಾ ಬಾತ್ರೂಮ್ ಗೆ ಹೋಗ್ಬೇಕಾದ್ರೆ ಅವರಿಗೆ ಹೇಗೆ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಆಗ್ಬಹುದು. ಮತ್ತೆ ಕೆಲವರಲ್ಲಿ ಈ ಬಿಹೇವಿಯರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ. ಸೊ ಅಂದ್ರೆ ಒಂದು ಪರ್ಸನಲ್ ಹೈಜಿನ್ ನ ನೋಡ್ಕೊಳ್ದೆ

0: ಅವರು ಸ್ನಾನ ಮಾಡಬೇಕು, ಅವರೇ ಇದ್ ಮಾಡ್ಬೇಕು ಅಂತದ್ದು ಅವರಿಗೆ ಯೋಚನೆ ಎಲ್ಲ ಮಾಡುದಿಲ್ಲ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಬಟ್ಟೆ ಹಾಕದೇನೆ ಹೊರಗೆ ಹೋಗುವುದು, ಸೊ ಮತ್ತೆ ಇಲ್ಲಾದ್ರೂ ಬೇರೆ ಬಾತ್ರೂಮ್ ಅಲ್ಲಿ ಬದಲು ಬೇರೆ ಕಡೆ ಮೂತ್ರ ಅಥವಾ ಮಲ ವಿಸರ್ಜನೆ ಎಲ್ಲ ಮಾಡುವಂತದ್ದು ಕೆಲವರಲ್ಲಿ ಅದು ಅದು ಸಹ ಡೆವಲಪ್ ಆದ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
1: ಈಗ ಇದು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಪ್ರೋಗ್ರೆಸ್ ಆಗೋದನ್ನ ತಡೆಯೋದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಮೋಸ್ಟ್ಲಿ ನಾನು ಹೇಳಿದ ಹಾಗೆ ಮೊದಲು ಪ್ರಿವೆಂಟಿವ್ ಮೆಷರ್ಸ್ ಏನೆಲ್ಲ ಇರಬಹುದು. ಈಗ ಪ್ರಿವೆಂಟಿವ್ ಮೆಷರ್ಸ್ ಅದರಲ್ಲಿ ಆಕ್ಚುಲಿ ಈಗ ಒಂದು ಎಜುಕೇಶನ್ ಸ್ಟೇಟಸ್, ಈಗ ನಾವು ಜಾಸ್ತಿ ಎಜುಕೇಟೆಡ್ ಅಂತ ಹೇಳಿದ್ರೆ ಸ್ವಲ್ಪ ಇದರಲ್ಲಿ ಓದಿದ್ರ ಪ್ರಕಾರ ಹೈಯರ್ ಎಜುಕೇಶನ್ ಸ್ಟೇಟಸ್ ಇರೋರಲ್ಲಿ ಸ್ವಲ್ಪ ಅಲ್ಜಿಮಸ್ ಡೆವಲಪ್ ಆಗುವಂತ ರಿಸ್ಕ್ ಕಡಿಮೆ ಇರ್ತದೆ. ಮತ್ತೆ ಈಗ ನಾವು

0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಬೋರ್ಡ್ ಗೇಮ್ಸ್, ಚೆಸ್ ತರ ಈ ರೀತಿಯಲ್ಲಿ ನಾವು ಮೈಂಡ್ ಆಕ್ಟಿವ್ ಆಗಿ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ಇದು ಹೆಲ್ಪ್ ಆಗ್ತದೆ. ಮತ್ತೆ ಮೋಸ್ಟ್ ಕಾಮನ್ಲಿ ರೆಗ್ಯುಲರ್ ಎಕ್ಸಸೈಸಸ್, ಈಗ ಒಂದು ವಾಕಿಂಗ್, ಒಂದು 30-40 ಮಿನಿಟ್ ರೆಗ್ಯುಲರ್ ಡೈಲಿ ವಾಕಿಂಗ್ ಮಾಡೋದು, ಫಿಸಿಕಲಿ ಆಕ್ಟಿವ್ ಆಗಿ ಇರೋದು, ಇದರಿಂದ ನೆಕ್ಸ್ಟ್ ಮುಂದೆ ಪ್ರಿವೆಂಟ್ ಅದು ಬರ್ದಿರ್ದಾಗೆ ನೋಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ಲೈಫ್ ಸ್ಟೈಲ್ ಮತ್ತೆ ಡಯಟ್. ಡಯಟ್ ಅಲ್ಲಿ ಈಗ ಒಂದಂತ ಹೇಳಿದ್ರೆ ಆಲ್ಕೋಹಾಲ್, ಮದ್ಯಪಾನ, ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೇವೆ, ಸೊ ಅದನ್ನ ನಾವು ಅದು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬಟರ್, ಚೀಸ್, ಬೇಕರಿ ಐಟಮ್ಸ್ ಇದೆಲ್ಲ, ಅದೆಲ್ಲ ನಾವು ತುಂಬಾನೇ ಡಿಸ್ಪ್ರಪೋರ್ಷನೇಟ್ ಆಗಿ ತುಂಬಾ ಸೇವನೆ ಮಾಡಬಾರ್ದು. ಸೊ ಅದು ಅದರಿಂದ ಬ್ರೈನ್ ಹೆಲ್ತ್ ಗೆ ಎಫೆಕ್ಟ್ ಆಗ್ತದೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳಿ ಕೆಲವು ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಈಗ ಎಕ್ಸಾಂಪಲ್ಸ್ ಫಿಶ್ ಮತ್ತೆ ನಟ್ಸ್, ಈಗ ಬಾದಾಮ್ ನಟ್ಸ್ ಮತ್ತೆ ಸೀಡ್ಸ್, ಇದು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅಂತ ಇರ್ತದೆ, ಅವಕಾಡೋಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕ್ಯಾಪ್ಸೂಲ್ಸ್ ಇಂಥದ್ದೆಲ್ಲ, ಆಮೇಲೆ ಆಲಿವ್ ಆಯಿಲ್ಸ್ ಯೂಸ್ ಮಾಡೋದು. ಸೊ ಟು ಸಮ್ ಎಕ್ಸ್ಟೆಂಟ್ ದಿಸ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ದೀಸ್ ಆರ್ ದ ಪ್ರಿವೆಂಟಿವ್ ಮೆಷರ್ಸ್. ಒಂದ್ಸರಿ ಡಿಟೆಕ್ಟ್ ಆದ್ಮೇಲೆ ನಾವು ಆದಷ್ಟು ವಿಲ್ ಹ್ಯಾವ್ ಟು ಪ್ರಮೋಟ್ ದರ್ ಅವ್ರ ಮೋಟಿವೇಟ್, ಅವರಿಗೆ ಒಂದು ಫಿಸಿಕಲಿ ಮತ್ತೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇರುವುದರಲ್ಲಿ ಮೈಂಡ್ ನ ಆಕ್ಯುಪೈ ಮಾಡಿಕೊಂಡಿರ್ಬೇಕು. ಸಪೋಸ್ ಸ್ವಲ್ಪ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಪಜಲ್ ಸಾಲ್ವಿಂಗ್, ಗಾರ್ಡನಿಂಗ್ ಇಂಥದ್ದು ಆಕ್ಟಿವಿಟೀಸ್ ಮಾಡ್ಕೊಂಡಿದ್ದು ನಾವು ಆಕ್ಟಿವ್ ಆಗಿದ್ರೆ ಸ್ವಲ್ಪ ಒಂದ್ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ ಗೆ ಪ್ರೋಗ್ರೆಷನ್ ಆಗೋದನ್ನ ನಾವು ಆದಷ್ಟು ತಡೆ ಹಿಡಿಬಹುದು.
1: ಈಗ ಸಾಮಾನ್ಯವಾಗಿ ಈ ರೀತಿಯ ಅಲ್ಜಮರ್ಸ್ ಇರುವಂತಹ ಒಂದು ರೋಗಿಯ ಫ್ಯಾಮಿಲಿ ಏನಿರುತ್ತೆ, ಅವರು ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ, ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಗಮನ ವಹಿಸಬೇಕಾಗುತ್ತೆ?
0: ಒಂದು ಅಂತ ಹೇಳಿದ್ರೆ ಅಲ್ಜಮರ್ಸ್ ಡಿಸೀಸ್ ಒಂದು ಡೆಫಿನೆಟ್ ಕ್ಯೂರ್ ಅಂತೂ ಇರುವುದಿಲ್ಲ. ನಮ್ಮ ಇದು ಒಂದಂತ ಹೇಳಿದ್ರೆ ಆದಷ್ಟು ನಾವು TLC ಅಂತ ಹೇಳ್ತೇವೆ, ಟೆಂಡರ್ ಲವ್ ಅಂಡ್ ಕೇರ್. ಈ ಫ್ಯಾಮಿಲಿ ಮೆಂಬರ್ಸ್ ಆಗಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಈಗ ಅವರಿಗೆ ಒಂದು ಆಕ್ಟಿವಿಟೀಸ್, ಈಗ ಈಗ ಇದರಲ್ಲಿ ಡಿಮೆನ್ಷಿಯಾ ಅಥವಾ ಅಲ್ಜಮರ್ ಡಿಸೀಸ್ ಅಲ್ಲಿ ಒಂದು ಯಾವುದೇ ಒಂದು ಕಾರ್ಯ ಮಾಡ್ಲಿಕ್ಕೆ ಇದು ಒಂದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆದ್ರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿ, ಕೇರ್ ಗಿವರ್ಸ್ ಆಗಿ ನಾವು ಆದಷ್ಟು ಅವರಿಗೆ ಮೋಟಿವೇಟ್ ಮಾಡಬೇಕು, ಸಪೋರ್ಟ್ ಆದಷ್ಟು ಮಾಡಿ ಅಂತ ಆದಷ್ಟು ಇದು ಮಾಡಬೇಕು. ಇನ್ ಕೇಸ್ ಅವರಿಂದ ಏನಾದ್ರು ಮಿಸ್ಟೇಕ್ಸ್ ಆಯ್ತು ಅಥವಾ ಮರ್ತು ಹೋಗಿದೆ, ನಾವು ಕೇರ್ ಗಿವರ್ಸ್ ಆಗಿ ವಿ ಶುಡ್ನ್ ಗೆಟ್ ಫ್ರಸ್ಟ್ರೇಟೆಡ್ ಅಂತ ಹೇಳಿದ್ರೆ ಅಥವಾ ಸಿಟ್ಟು ತೋರಿಸ್ಕೊಳ್ಳೋದು. ಅದರಿಂದಾಗಿ ಒಂದು ಡಿಮೆನ್ಷಿಯಾ ಅಂತೂ ಇದೆ, ಅದರ ಮೇಲೆ ಅವರಿಗೆ ಡಿಪ್ರೆಷನ್ ಆಗುವಂತದ್ದು ಸಿಚುವೇಶನ್ಸ್ ಗೆ ಬರ್ಬಾರ್ಬಹುದು. ಮತ್ತೆ ಆದಷ್ಟು ಅವರಿಗೆ ಅವರ ಆಕ್ಟಿವಿಟೀಸ್ ನ ಸೆಲ್ಫ್ ಆಗಿ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡಬೇಕು. ಎಲ್ಲದಕ್ಕೂ ಈಗ ಸಪೋರ್ಟ್ ಅಂದ್ರೆ ಓವರ್ ಆಗಿ ಎಲ್ಲದನ್ನು ಮಾಡ್ತಾ ಹೋದ್ರೆ ಅವ್ರ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಅದು ಆದಷ್ಟು ಅವರಿಗೆ ಅವರ ಆಕ್ಟಿವಿಟೀಸ್ ಅಂಡರ್ ಬಟ್ ಅಂಡರ್ ಸೂಪರ್ವಿಷನ್. ಸೂಪರ್ವಿಷನ್ ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಈಗ ಕಿಚನ್ ಹೋದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಮರ್ತು ಹೋಗ್ಬಹುದು, ಆಗ ಪ್ರಾಬ್ಲಮ್ಸ್ ಬರ್ತದೆ. ನೆಕ್ಸ್ಟ್ ಇನ್ನಾದ್ರು ಹೊರಗೆ ಹೋದ್ರೆ ವಾಪಸ್ ಮನೆಗೆ ಬರ್ಲಿಕ್ಕೆ ಕಷ್ಟ ಆಗ್ಬಹುದು, ಆಕ್ಸಿಡೆಂಟ್ಸ್ ಗೆಲ್ಲ ತೊಂದರೆ ಎಲ್ಲ ಆಗ್ಬಹುದು. ಮತ್ತೆ ನಾ ಹೇಳಿದಾಗೆ ಬೇರೆ ಈಗ ವಿಷಯದಲ್ಲಿ ಎಲ್ಲ ಅವರಿಗೆ ಒಂದು ಪರ್ಸನಲ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗದಿರೋದು. ಸೊ ಆದಷ್ಟು ನಮ್ಮ ಆಸ್ ಅ ಕೇರ್ ಗಿವರ್ ವಿ ಹ್ಯಾವ್ ಟು ಟ್ರೈ ಟು ಸಪೋರ್ಟ್ ದೆಮ್. ಅಂಡ್ ಒಂದು ಇಫ್ ಅಟ್ ಆಲ್ ಎಫೋರ್ಡೆಬಿಲಿಟಿ ಇದ್ರೆ ಒಂದು 24 ಗಂಟೆ ಒಂದು ಕೇರ್ ಗಿವರ್ ಅಂತಾನೆ ಹೈರಿಂಗ್ ವಿಲ್ ಆಲ್ಸೋ ಹೆಲ್ಪ್ ಟು ಈ ಒಂದು ಕೇರ್ ಗಿವರ್ ದ ಸ್ಟ್ರೆಸ್ ನ ಕಡಿಮೆ ಮಾಡ್ಲಿಕ್ಕೆ. ಸೊ ದೋಸ್ ಡೆಡಿಕೇಟೆಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ ಅಂತ ಅದಕ್ಕೆ. ಸೊ ಅವರಿಗೆ ಒಂದು ಅದರಿಂದ ಹೆಲ್ಪ್ ಆಗ್ತದೆ.
1: ಈಗ ಇದರ ಒಂದು ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಅಥವಾ ಯಾವ ರೀತಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಏನಾದ್ರೂ ಸೊಸೈಟಿ ಲೆವೆಲ್ ಅಲ್ಲಿ ಏನಾದ್ರೂ ಆಕ್ಟಿವಿಟೀಸ್ ಆಗ್ತಾ ಇದೆಯಾ?
0: ಆಕ್ಟಿವಿಟೀಸ್ ಆಕ್ಚುಲಿ ಈಗ ನಮ್ಮ ಇದರಲ್ಲಿ ಇದೆ, ಬಟ್ ಅದು ಇನ್ನು ಕಡಿಮೆ ಗ್ರೌಂಡ್ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇಟ್ಸ್ ನಾಟ್ ಮಚ್. ಈಗ ಅಸೋಸಿಯೇಷನ್ಸ್ ಎಲ್ಲ ಇದೆ, ವೆಸ್ಟರ್ನ್ ಅಲ್ಲಿ ಆಗುವಷ್ಟು ಲೆವೆಲ್ ಅಲ್ಲಿ ಇಲ್ಲ, ಸಪೋರ್ಟ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮ್ಮಲ್ಲಿ ಈಗ ಮಂಗಳೂರಲ್ಲಿ ಅದೇ ಮಂಗಳೂರು ಆಲ್ಜಿಮಸ್ ಅಸೋಸಿಯೇಷನ್ ಅಂತ ಒಂದು ಸಂಘ ಇದೆ, ಅದರಲ್ಲಿ ನಾವು ನೋಡಿದ ಪ್ರಕಾರ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್ ಅಂತ ಹೇಳಿದ್ರೆ, ಈಗ ಒಂದು ಫ್ಯಾಮಿಲಿಗೆ ಈಗ ಏನಾದ್ರೂ ವಾಲಂಟಿಯರ್ಸ್ ಪ್ರೊವೈಡ್ ಮಾಡೋದು ಒಂದು ಫ್ಯಾಮಿಲಿ ಮೆಂಬರ್ಸ್ ನ ನೋಡ್ಕೊಳ್ಲಿಕ್ಕೆ, ಆಮೇಲೆ ಒಂದು ಸಪೋರ್ಟ್ ಗ್ರೂಪ್ಸ್ ಅಲ್ಲಿ ಎಲ್ಲ ಯೂಶ್ವಲಿ ಕೇರ್ ಗಿವರ್ಸ್ ಮತ್ತೆ ಪೇಷಂಟ್ಸ್ ಗೂ ಸಹ ಇಂಟ್ರಾಕ್ಷನ್ಸ್ ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವರ ಕಷ್ಟಗಳನ್ನ ಏನಾದ್ರು ಏನಿದೆ ಅದಕ್ಕೆ ಸೊಲ್ಯೂಷನ್ಸ್ ಏನೆಲ್ಲ ಇರ್ಬೋದು ಆತರ ಡಿಸ್ಕಷನ್ಸ್ ಒಂದು ಫೋರಂ ತರ ಮಾಡ್ಕೊಳ್ಳುವಂಥದ್ದು. ಮತ್ತೆ ಸೋಷಿಯಲ್ ಮೀಡಿಯಾ ಥ್ರೂ ಏನಾದ್ರು ಈ ಆಲ್ಜಿಮರ್ಸ್ ಬಗ್ಗೆ ಏನು ಯಾವ ರೀತಿ ಕಾಯಿಲೆ ಒಂದು ಅವೇರ್ನೆಸ್ ಮಾಡುವಂತ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡುವುದು. ಸೊ ಇಂಥದ್ದೆಲ್ಲ ಒಂದು ಸಪೋರ್ಟ್ ಗ್ರೂಪ್ಸ್ ನಮ್ಗೆ ಆಕ್ಚುಲಿ ಇನ್ನೂ ಡೆವಲಪ್ ಆಗ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಂದು ಎಷ್ಟು ಒಂದು ಈ ಕಾಯಿಲೆಗೆ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಸ್ವಲ್ಪ ಕಡಿಮೆನೆ ಇದೆ ಓವರ್ ಆಲ್. ಸೊ ಅವೇರ್ನೆಸ್ ಪ್ರಮೋಟ್ ಮಾಡ್ಲಿಕ್ಕೆ ಮತ್ತೆ ಇದ್ದವರಿಗೆ ಸ್ವಲ್ಪ ಒಂದು ಸಪೋರ್ಟ್ ಅಂತ ಇದ್ರೆ ವಿ ಕ್ಯಾನ್ ಟ್ಯಾಕಲ್ ದಿಸ್ ಪ್ರಾಬ್ಲಮ್ ಇನ್ ಅ ಬೆಟರ್ ವೇ.
1: ಈಗ ಸಾಮಾನ್ಯವಾಗಿ ಈ ಕಾಯಿಲೆ ಇರುವವರಿಗಿಂತ ಹೆಚ್ಚು ಸ್ಟ್ರೆಸ್ ಬಹುಶಃ ಅದರ ಬಗ್ಗೆ ಕಾಳಜಿ ವಹಿಸುವವರಿಗೂ ಕೂಡ ಇರ್ತದೆ. ಸೊ ಅಂತವ್ರು ಯಾವ ರೀತಿಯಾಗಿ

0: ಬೇಕಾಗುತ್ತೆ, ಅವರ ಒಂದು ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ
1: ಪೇಷಂಟ್ ಗೆ ಅಟ್ಲೀಸ್ಟ್ ಅವರಿಗೆ ಕಷ್ಟ ಅಂತೂ ಡೆಫಿನೆಟ್ಲಿ ಇದೆ ಪೇಷಂಟ್ಸ್ ಗೆ, ಬಟ್ ಅದಕ್ಕೆ ಅವರಿಗೆ ಅಂತೂ ಅದರ ರಿವರ್ನೇ ಇರುವುದಿಲ್ಲ. ಬಟ್ ಅದನ್ನ ನೋಡ್ಕೊಳ್ಳೋರ ಫ್ಯಾಮಿಲಿ ಮೆಂಬರ್ಸ್ ಗೆ ತುಂಬಾನೇ ಸ್ಟ್ರೆಸ್ಫುಲ್ ಸಿಚುವೇಶನ್ ನೋಡ್ಲಿಕ್ಕೆ. ಅದಕ್ಕೆ ಒಂದಂತ ಹೇಳಿದ್ರೆ ಇಫ್ ಅಟ್ ಆಲ್ ಪ್ರೊಫೆಷನಲ್ ಹೆಲ್ಪ್ ಅವರಿಗೆ ಆರ್ಥಿಕವಾಗಿ ಸಪೋರ್ಟ್ ಅಲ್ಲಿ ಅವರಿಗೆ ಆದ್ರೆ ಇಟ್ಸ್ ಅ ಗುಡ್ ಥಿಂಗ್ ವಿಚ್ ವಿಲ್ ಹೆಲ್ಪ್ ದೆಮ್. ಮತ್ತೆ ಇನ್ನೊಂದು ತುಂಬಾ ಪ್ರಾಬ್ಲಮ್ಸ್ ಯೂಶಲಿ ಬರ್ತದೆ, ನಾನು ಹೇಳಿದಾಗೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಬರಬಹುದು, ಇಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡೋದು ಅಥವಾ ಬಟ್ಟೆ ಇಲ್ಲದೆ ಹೇಗೋದು, ಒಂದು ಸೋಷಿಯಲ್ ಎಂಬಾರೇಸ್ಮೆಂಟ್ ಸಹ ಕೆಲವರಿಗೆ ಅದು ಆಗ್ತದೆ. ಸೊ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಸಿಚುವೇಶನ್ ಓವರ್ ಆಲ್ ನೋಡ್ಲಿಕ್ಕೆ. ಅದರಿಂದ ಸ್ವಲ್ಪ ಒಂದು ಮೆಂಟಲ್ ಬರ್ಡನ್ ಆಗಿ ಅವರು ಸಹ ಡಿಪ್ರೆಷನ್ ಗೆ ಹೋಗುವಂತ ಈ ತರ ಆಗ್ತದೆ. ನಮ್ಮ ಮೊದಲು ನಮ್ಮ ನೋಡ್ಕೊಂಡಿದ್ದವರು ಅವರಿಗೆ ಅವರಿಗೆ ಬಟ್ ಸ್ಟಿಲ್ ಯು ಕಾಂಟ್ ಹೆಲ್ಪ್ ಅಂತ ಆ ಒಂದು ಮೆಂಟಲ್ ಸ್ಟ್ರೆಸ್ ಬರ್ತದೆ. ಆ ತರ ಸಿಚುವೇಶನ್ಸ್ ಅಲ್ಲಿ ಈ ರೀತಿ ಸಪೋರ್ಟ್ ಗ್ರೂಪ್ಸ್ ಆರ್ ಇವನ್ ಟೇಕಿಂಗ್ ಮೆಡಿಕಲ್ ಹೆಲ್ಪ್ ರಿಲೇಟೆಡ್ ಟು ಈಗ ಕೌನ್ಸಿಲಿಂಗ್, ಹೌ ಟು ಟ್ಯಾಕಲ್ ದಿಸ್ ಪ್ರಾಬ್ಲಮ್, ಹೌ ಟು ಗೋ ಅಬೌಟ್ ಇಟ್, ಕೌನ್ಸಿಲಿಂಗ್ ಸೆಷನ್ಸ್ ಹೆಲ್ಪ್ ಸೈಕೈಟ್ರಿಸ್ಟ್ ಅಥವಾ ಇದರಲ್ಲಿ ಒಂದು ಮುಂದೆ ಹೇಗೆ ಟ್ಯಾಕಲ್ ಮಾಡುವ ಅವ್ರ ಪ್ರಾಬ್ಲಮ್ಸ್ ಏನಿದೆ, ಒಂದು ಟ್ರೀಟಿಂಗ್ ಡಾಕ್ಟರ್ ಹತ್ರನೇ ಮತ್ತೆ ಇನ್ನೊಂದು ಸೈಕಿಯಾಟ್ರಿಸ್ಟ್ ಅವ್ರದ್ದು ಹೆಲ್ಪ್ ಸಹ ತಗೊಳ್ಬೇಕಾಗುತ್ತೆ.
0: ಇನ್ನು ಈ ಅಲ್ಝೈಮರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಏನಾದ್ರೂ ಬೆಳವಣಿಗೆಗಳು ಏನಾದ್ರೂ ಹೊಸ ಡೆವಲಪ್ಮೆಂಟ್ ಗಳು ಏನಾದ್ರೂ ಆಗ್ತಾ ಇದೆಯಾ?
1: ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ರೆ ಈಗ ಮೆಡಿಸಿನ್ ವೈಸ್ ಆಗಿ ಅಪ್ರೂವ್ಡ್ ಆಗಿ ಯಾವ್ದು ರೀತಿ ಅಂದ್ರೆ ವಿತ್ ಕನ್ಫರ್ಮ್ ಟ್ರೀಟ್ಮೆಂಟ್ ಅಂತ ಯಾವ್ದು ಮೆಡಿಸಿನ್ ಇನ್ನೂ ಇದಿಲ್ಲ. ಎವ್ರಿಥಿಂಗ್ ಇಸ್ ಇನ್ ಒಂದು ಪೈಪ್ ಲೈನ್ ಸ್ಟೇಜಸ್ ಅಲ್ಲಿ ಮಾತ್ರ, ಅಪ್ರೂವ್ಡ್ ಆಗಿ ಯಾವ್ದು ಇಲ್ಲ. ಈಗ ಬೇಸಿಕಲಿ ನ್ಯೂರೋ ಪ್ರೊಟೆಕ್ಟಿವ್ ಅದನ್ನ ಪ್ರೋಗ್ರೆಷನ್ ನ ಡಿಲೇ ಮಾಡೋದು ಮಾತ್ರ, ಆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ. ಅಂಡ್ ಅಲಾಂಗ್ ವಿತ್ ಇಟ್ ಈ ಕಾಗ್ನಿಟಿವ್ ಥೆರಪೀಸ್ ಅಂತೆಲ್ಲ ಹೇಳ್ತೇವಲ್ಲ, ಸೊ ಆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ.
0: ಈ ಒಂದು ಕಾಯಿಲೆ ಬಗ್ಗೆ ಜನರು ಏನೆಲ್ಲ ಮುಖ್ಯವಾಗಿ ತಿಳಿದುಕೊಂಡಿರಬೇಕು, ಆಮೇಲೆ ಯಾವ ಒಂದು ಸಿಂಪ್ಟಮ್ಸ್ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು, ಹಾಗೆ ಒಟ್ಟಾರೆಯಾಗಿ ಈ ಒಂದು ರೋಗ ಬರದಾಗಿ ಏನು ಮಾಡಬಹುದು ಅಂತ ಹೇಳಿ ಕಡೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಹೇಳಿ.
1: ಫೈನಲಿ ಹೇಳುವುದಾದ್ರೆ ಇದು ಒಂದು ಆಲ್ಝೈಮರ್ಸ್ ಒಂದು ಟೈಪ್ ಆಫ್ ಡಿಮೆನ್ಷಿಯಾ ಅಂಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಡಿಮೆನ್ಷಿಯಾ ಅಂತ ಹೇಳ್ಬಹುದು. ಎಲ್ಲಾ ಮರು ಕಾಯಿಲೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ. ನಾವು ಅದನ್ನ ಸಿಂಪ್ಟಮ್ಸ್ ನ ಯಾವ್ದಾದ್ರು ಲಕ್ಷಣಗಳೆಲ್ಲ ನೋಡಿ ಅದನ್ನ ಇಗ್ನೋರ್ ಮಾಡಬಾರ್ದು. ಇದೊಂದು ಬರೀ ಏಜ್ ಆಗ್ತದಲ್ಲ ಅವರಿಗೆ ಅದನ್ನ ತೊಂದರೆ ಇಲ್ಲ ಹಾಗೆ ಬಿಡೋಣ ಅಂತ ಹಾಗೆ ಅಂತಲ್ಲ, ಒಂದು ಯಾವತ್ತೂ ನಾವು ಮೆಡಿಕಲ್ ಆಗಿ ಒಂದು ನ್ಯೂರಾಲಜಿಸ್ಟ್ ಹಾಸ್ಪಿಟಲ್ ಹೋಗಿ ಒಂದು ನ್ಯೂರಾಲಜಿಸ್ಟ್ ಒಂದು ಸಲಹೆ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಮುಂದೆ ಏನ್ ಮಾಡಬೇಕು ಅಂತ ನಾವು ಒಂದು ಕ್ಲಾರಿಫೈ ಮಾಡ್ಕೊಳ್ಳೋದು ಯಾವತ್ತೂ ಉತ್ತಮ. ಮತ್ತೆ ಡೆಫಿನೆಟ್ ಕ್ಯೂರ್ ಇಲ್ಲದೆ ಇದ್ರೂ ಬೇಗ ಗುರುತು ಹಿಡಿದ್ರೆ ಆ ಪ್ರೋಗ್ರೆಷನ್ ಈಗ ಒಂದ್ ಎರಡು ಅಥವಾ ಮೂರು ವರ್ಷ ಅಲ್ಲಿ ಪ್ರೋಗ್ರೆಷನ್ ತುಂಬಾ ಜಾಸ್ತಿ ಆಗೋದನ್ನ ನಾವು ವಿ ಕ್ಯಾನ್ ಎಕ್ಸ್ಟೆಂಡ್ ಅವರ್ ಡಿಲೇ ದ ಪ್ರೋಗ್ರೆಷನ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ಸ್ ಮತ್ತೆ ಕೌನ್ಸಿಲಿಂಗ್ ಅಥವಾ ಕಾಗ್ನಿಟಿವ್ ಥೆರಪೀಸ್ ಅಂತ ಅದೆಲ್ಲ ಮಾಡ್ತಾ ಹೋದ್ರೆ ಒಂದು ಅದಕ್ಕೆ ನಾವು ಆದಷ್ಟು ನಾವು ಡಿಲೇ ಮಾಡದೆ ಒಂದು ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಇಂಪಾರ್ಟೆಂಟ್. ಮತ್ತೆ ಎಲ್ಲ ಮರು ತೊಂದರೆ ಡಿಮೆನ್ಷಿಯಾ ಅಲ್ಲ, ಕೆಲವೊಂದ್ಸರ್ತಿ ಬೇರೆ ಕಾಯಿಲೆ ಈ ಡಿಮೆನ್ಷಿಯಾ ಲಕ್ಷಣಗಳು ಕಾಣಿಸ್ಕೊಂಡು ಬರಬಹುದು, ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲ ಈಗ ಡಿಮೆನ್ಷಿಯಾ ಒಂದು ಯೂಶ್ವಲಿ ನ್ಯೂರೋ ಡಿಜನರೇಟಿವ್ ಅಂತ ಹೇಳ್ತೇವೆ, ನರಗಳು ಸ್ವಲ್ಪ ಸೆಲ್ಸ್ ಸ್ವಲ್ಪ ಕಡಿಮೆಯಾಗಿ ಬರುವಂತದ್ದು ನ್ಯೂರೋ ಡಿಜನರೇಟಿವ್ ಅಂತ ಹೇಳ್ತೇವೆ. ಬಟ್ ಡಿಮೆನ್ಷಿಯಾ ಲಕ್ಷಣಗಳು ಬೇರೆ ಕಾಯಿಲೆಗಳಲ್ಲಿ ಸಹ ಬರಬಹುದು. ಸಪೋಸ್ ಬ್ರೈನ್ ಇನ್ಫೆಕ್ಷನ್ ಹಾಗೆ ಮರು ಕಾಯಿಲೆ ಹಾಗೆ ಕಾಣಿಸ್ಕೊಳ್ಬಹುದು ಕೆಲವರಿಗೆ ಗೊತ್ತಿಲ್ಲದವರಿಗೆ. ಮತ್ತೆ ಕೆಲವರಿಗೆ ಸಿಂಪಲ್ ನ್ಯೂಟ್ರಿಷನ್ ರಿಲೇಟೆಡ್ ಏನು ನ್ಯೂಟ್ರಿಷನ್ ಕಡಿಮೆ ಆಯ್ತು, ಎಸ್ಪೆಷಲಿ ವೆಜಿಟೇರಿಯನ್ ವಿಟಮಿನ್ ಬಿ 12 ಅಂತ ಹೇಳ್ತೇವೆ ಡಿಫಿಷಿಯನ್ಸಿ ಅಂತ ಇದ್ದಾಗ, ಆಗ ಒಂದ್ ರೀತಿಯಲ್ಲಿ ಏನೋ ಒಂದು ಮೆಮೊರಿ ಪ್ರಾಬ್ಲಮ್ ಅಥವಾ ಥಿಂಕಿಂಗ್ ಪ್ರಾಬ್ಲಮ್ ಅಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಮತ್ತೆ ಸ್ಟ್ರೋಕ್, ಈ ರೀತಿ ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಹೇಳ್ತಲ್ಲ, ಆ ತರ ಕಾಯಿಲೆನ ಒಂದು ಗುರ್ತ ಹಿಡಿದು ಅದಕ್ಕೆ ಬಿಕಾಸ್ ದರ್ ಇಸ್ ಅ ಗುಡ್ ಟ್ರೀಟ್ಮೆಂಟ್, ಒಂದು ಫೈನಲ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇದೆ, ಅದು ಇದು ಬರುವ ಕಾಯಿಲೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸುಮ್ನೆ ಕೂತ್ಕೊಳ್ಳೋದು ಇಸ್ ನಾಟ್ ಅಡ್ವೈಸ್. ಆದಷ್ಟು ಬೇಗ ಒಂದು ಮೆಡಿಕಲ್ ಹೆಲ್ಪ್ ನ ಒಂದು ತಕೊಳ್ಳಬೇಕು, ನ್ಯೂರಾಲಜಿಸ್ಟ್ ಭೇಟಿ ಆಗ್ಬೇಕು, ಅದಕ್ಕೆ ಮುಂದೆ ಏನಾದ್ರು ಟ್ರೀಟ್ಮೆಂಟ್ ಮಾಡುವಂತದ್ದು ಇದ್ರೆ ಅದು ನಾವು ಮಿಸ್ ಮಾಡಬಾರದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಇಸ್ ಆಲ್ವೇಸ್ ಪ್ರಿವೆನ್ಷನ್ ಅಥವಾ ನಮ್ಗೆ ಈ ತರ ರಿಸ್ಕ್ ಇದ್ದ ಇರಬಹುದು ಅಂತ ಏನಾದ್ರು ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಆಗಿದೆ, ಸೊ ಒಂದು ರಿಸ್ಕ್ ಅಂತ ಇದ್ದೇ ಇರ್ತದೆ. ಸೊ ಜನರಲ್ ಆಗಿ ಒಂದು ಬ್ರೈನ್ ಹೆಲ್ತ್ ನ ಒಂದು ಸರಿಯಾಗಿ ಇಟ್ಕೊಳ್ಬೇಕು, ಅದನ್ನ ನಾವು ಇದ್ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವರ್ ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ ಇಸ್ ನಾಟ್ ಒನ್ ಆರ್ ಟೂ ಡೇಸ್ ಇದು, ಸೊ ಅದು ನಾವು ಒಂದು ಕಾನ್ಸ್ಟೆಂಟ್ ಆಗಿ ನಾವು ಒಂದು ಲೈಫ್ ಸ್ಟೈಲ್ ವೇ ಆಫ್ ಲೈಫ್ ವೇ ಆಫ್ ಲಿವಿಂಗ್ ಅಂತ ನಾವು ನಡೆಸ್ಕೊಳ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಮೇನ್ಲಿ ನಾನು ಹೇಳಿದಾಗ ಗುಡ್ ಡಯಟ್, ಫಿಸಿಕಲಿ ಆಕ್ಟಿವ್ ಆಗಿರುವಂತದ್ದು, ಕಾನ್ಸ್ಟೆಂಟ್ ಆಗಿ ಎಕ್ಸಸೈಸ್ ಅಥವಾ ಈ ವಾಕಿಂಗ್, ಸಿಂಪಲ್ ಆಸ್ ವಾಕಿಂಗ್, ಒಂದು 30-40 minutes ಡೈಲಿ ವಾಕಿಂಗ್. ಆಮೇಲೆ ಬಿಪಿ ಶುಗರ್ ಇದ್ದವರು ಅದನ್ನ ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ಈಗ ನಾವು ಬಿಪಿ ಮತ್ತೆ ತಗೊಳ್ತಿದ್ದೆ ನಮ್ಗೆಲ್ಲ ಸರಿಯಾಗಿದೆ ಅಂತ ಅಲ್ಲ, ಒಂದು ಚೆಕಪ್ ಮಾಡಿ ಆ ಪರ್ಟಿಕ್ಯುಲರ್ ಡೋಸೇಜ್ ಆ ಟ್ರೀಟ್ಮೆಂಟ್ ಸಾಕ ಅಥವಾ ಏನಾದ್ರು ಚೇಂಜಸ್ ಮಾಡ್ತಾನೆ ಇರ್ಬೇಕು, ಒಂದು ಪೀರಿಯಡಿಕ್ ಆಗಿ ಫಿಸಿಷಿಯನ್ ಸಲಹೆ ಹೇಳಿದಾಗೇನೆ ನಾವು ಚೆಕಪ್ ಮಾಡಿಸ್ಕೊಂಡು ಆ ಬ್ಲಡ್ ಪ್ರೆಷರ್ಸ್ ಮತ್ತೆ ಶುಗರ್ ಲೆವೆಲ್ಸ್ ನಾವು ಕಾನ್ಸ್ಟೆಂಟ್ ಆಗಿ ನಾವು ನೋಡಿಕೊಂಡು ಅದನ್ನ ಒಳ್ಳೆ ಕಂಟ್ರೋಲ್ ಇಟ್ಕೊಳ್ಬೇಕು. ಮತ್ತೆ ಈಗ ಏನಾದ್ರೂ ಹಾಬೀಸ್ ಇಂಥದ್ದು ಆಕ್ಟಿವ್ ಏನಂದ್ರೆ ಲೀಜರ್ ಆಕ್ಟಿವಿಟೀಸ್ ಅಂತೆಲ್ಲ ಹೇಳಿದೆ. ಸೊ ಅದರಲ್ಲೆಲ್ಲ ನಾವು ಸ್ವಲ್ಪ ಆಕ್ಟಿವ್ ಆಗಿದ್ರೆ ಮುಂದೆ ನಾವು ಆಲ್

0: ಥಿಂಗ್ಸ್ ಅಂದ್ರೆ ಒಂದು ಬ್ರೈನ್ ಹೆಲ್ತ್ಗೆ ಹೆಲ್ದಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ದಿಸ್ ಇಸ್ ಮೈ ಮೇನ್ ಮೆಸೇಜ್.
1: ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಇದನ್ನ ತಡೆಗಟ್ಟುವಂಥದ್ದು ಸುಲಭ ಆಗಬಹುದು ಅಂತ. ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಅಲ್ಝೈಮರ್ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಅಲ್ಝೈಮರ್ ರೋಗದ ಲಕ್ಷಣ ಚಿಕಿತ್ಸೆ ಈ ಕುರಿತು ಕೆಎಂಸಿ ಮಣಿಪಾಲ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ.

0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ.
1: ನಾನು ಹೇಳೇವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ.
0: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
2: ಸಮಯ 1 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ಕೃಷಿಗೆ ನೀರು ಮೂಲಾಧಾರ. ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ನೀರು ಅತ್ಯಂತ ಮೌಲ್ಯಯುತವಾದ ಸ್ಥಾನವನ್ನ ಪಡ್ಕೊಂಡಿದೆ. ನೈಸರ್ಗಿಕ ಮಳೆಯನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿರುವಂತಹ ಭಾರತದ ರೈತರಿಗೆ ಕಾಲಕಾಲಕ್ಕೆ ಮಳೆಯಾದರೆ ಮಾತ್ರ ಜೀವನ. ಆದರೆ ಸರಿಯಾದ ಸಮಯಕ್ಕೆ ಅಗತ್ಯವಿರುವಷ್ಟು ನೀರು ದೊರಕೋದು ಎಷ್ಟೋ ಬಾರಿ ಕಷ್ಟ ಆಗತ್ತೆ. ಹವಾಮಾನ ವೈಪರೀತ್ಯ ಹಾಗೂ ಅಂತರ್ಜಲ ಮಟ್ಟ ಕುಸಿಯುತ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನೀರನ್ನ ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಬಳಸೋದು ಪ್ರತಿಯೊಬ್ಬ ರೈತನ ಜವಾಬ್ದಾರಿ. ಯಾಕೆಂದ್ರೆ ದೇಶಾದ್ಯಂತ ಬರ ಪರಿಸ್ಥಿತಿ ಇವತ್ತು ತಾಂಡವವಾಡ್ತಾ ಇದೆ. ಕರ್ನಾಟಕದಂತಹ ಅದೆಷ್ಟೋ ರಾಜ್ಯಗಳಲ್ಲಿ ಕುಡಿಯುವ ನೀರಿಗೂ ತತ್ವರ ಆಗಿದೆ. ಅದೆಷ್ಟೋ ಹಳ್ಳಿಗಳು ಗುಳೆ ಹೋಗ್ತಾ ಇದ್ದಾವೆ. ಕೃಷಿ ಪರಿಸ್ಥಿತಿ ತೀರಾ ಚಿಂತಾಜನಕವಾದಂತಹ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರಿನ ಸಮರ್ಪಕವಾದ ಬಳಕೆ ಮಾತ್ರ ದೇಶದ ಕೃಷಿ ವ್ಯವಸ್ಥೆಯನ್ನ ರಕ್ಷಿಸೋದಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂತಹ ಯೋಜನೆ ದೇಶದ ಕೃಷಿ ವಲಯದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಪ್ರತಿ ಹನಿಗೆ ಹೆಚ್ಚು ಬೆಳೆಯನ್ನ ಪಡೆಯೋದು ಅಂತ ಅರ್ಥ. ಕೃಷಿ ಮತ್ತು ಮಳೆಯ ನಡುವಿನ ಬಾಂಧವ್ಯ ಅವಿನಾಭಾವವಾದಂತಹ ಸಂಬಂಧವನ್ನ ಹೊಂದಿದೆ. ಭಾರತದ ಶೇಕಡ 50%ಕ್ಕಿಂತಲೂ ಹೆಚ್ಚಿನ ಕೃಷಿ ಭೂಮಿ ನೀರಾವರಿ ಸೌಲಭ್ಯ ಇಲ್ಲದೆ ಕೇವಲ ಮಳೆಯನ್ನೇ ಸಂಪೂರ್ಣವಾಗಿ ಆಧರಿಸಿದೆ. ಮಳೆ ಸಕಾಲದಲ್ಲಿ ಬಂದರೆ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ. ಆದರೆ ಒಂದು ವೇಳೆ ಮಳೆ ಕೈಕೊಟ್ಟರೆ ಇಡೀ ಬೆಳೆ ನಾಶವಾಗಿ ರೈತ ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಇದರಿಂದ ಇಡೀ ದೇಶದ ಒಂದು ಆಹಾರದ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಉಂಟಾಗತ್ತೆ. ಭೂಮಿಗೆ ಬಿದ್ದ ಮಳೆ ನೀರನ್ನ ಮಣ್ಣು

ಹೀರಿಕೊಂಡು ಸಸ್ಯಗಳ ಬೇರುಗಳಿಗೆ ತಲುಪಿಸುತ್ತೆ. ಬೆಳೆಯ ಬೆಳವಣಿಗೆಗೆ ಮಣ್ಣಿನಲ್ಲಿ ಸೂಕ್ತ ತೇವಾಂಶ ಇರೋದು ಕಡ್ಡಾಯ. ಕೃಷಿಯಲ್ಲಿ ಬೆಳೆಯಲಾಗುವ ಅದೆಷ್ಟೋ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು ಮತ್ತು ಹಣ್ಣುಗಳು ಸೂಕ್ತ ಪ್ರಮಾಣದ ನೀರನ್ನ ಪಡೆದಾಗ ಮಾತ್ರ ಉತ್ತಮವಾದ ಇಳುವರಿಯನ್ನ ನೀಡೋದಿಕ್ಕೆ ಸಾಧ್ಯ. ಆದರೆ ಇವತ್ತಿನ ಬರ ಪರಿಸ್ಥಿತಿಯನ್ನ ನೋಡಿದರೆ ಇಡೀ ದೇಶದ ಕೃಷಿ ವ್ಯವಸ್ಥೆಯೇ ತಲೆಕೆಳಗಾಗಿ ಗ್ರಾಮೀಣ ಆರ್ಥಿಕತೆ ಕುಸಿತವಾಗುವಂತಹ ಆತಂಕ ಎದುರಾಗಿದೆ. ಆದರೆ ದೇಶದ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳಾದ ಕಾಲುವೆ ಅಥವಾ ಭೂಮಿಗೆ ನೇರವಾಗಿ ನೀರನ್ನು ಹರಿಸುವಂತಹ ಪದ್ಧತಿಯಲ್ಲಿ ಅಪಾರವಾಗಿ ನೀರು ಪೋಲಾಗುತ್ತೆ. ನೀರು ಹರಿಯುವಾಗ ಆವಿಯಾಗೋದು ಅಥವಾ ಮಣ್ಣಿನ ಆಳಕ್ಕೆ ಇಳಿದು ವ್ಯರ್ಥ ಆಗೋದು ಅಥವಾ ಕಳೆ ಗಿಡಗಳಿಗೆ ನೀರು ತಲುಪೋದ್ರಿಂದ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಅತಿಯಾದ ನೀರಾವರಿಯಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸಿ ರೋಗರುಜಿನಗಳು ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಾಗುತ್ತೆ. ಕೃಷಿಯಲ್ಲಿ ನೀರನ್ನು ಅಗತ್ಯವಿದ್ದಷ್ಟೇ ಬಳಸಿ, ಅಂದ್ರೆ ಮಿತವಾಗಿ ಬಳಸಿ, ಗಿಡದ ಬೇರು ಭಾಗಕ್ಕೆ ಮಾತ್ರ ನೀರನ್ನ ತಲುಪಿಸುವಂತಹ ಅಗತ್ಯವನ್ನ ಮನಗಂಡು ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಎಂದರೆ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳಾದ ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿ ಪದ್ಧತಿಗಳನ್ನ ದೇಶಾದ್ಯಂತ ವ್ಯಾಪಕವಾಗಿ ಪ್ರಚಾರ ಮಾಡೋದು ಹಾಗೂ ರೈತರಿಗೆ ಇವುಗಳನ್ನ ಅಳವಡಿಸಿಕೊಳ್ಳೋದಿಕ್ಕೆ ಉತ್ತೇಜನವನ್ನ ನೀಡೋದು. ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಮತ್ತು ರಸಗೊಬ್ಬರಗಳು ಪೈಪ್ಗಳ ಮೂಲಕ ನೇರವಾಗಿ ಸಸ್ಯದ ಬೇರಿನ ಭಾಗಕ್ಕೆ ಸಣ್ಣ ಹನಿಗಳ ರೂಪದಲ್ಲಿ ತಲುಪು. ಇದರಿಂದ ಶೇಕಡ 40-70% ನೀರು ಉಳಿತಾಯವಾಗೋದಲ್ಲದೆ ಕಳೆಗಳ ಬೆಳವಣಿಗೆ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಒಂದು ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನ ಕೃತಕ ಮಳೆಯಂತೆ ಬೆಳೆಗಳ ಮೇಲೆ ಚಿಮುಕಿಸುತ್ತಾರೆ. ಇದು ನೆಲ ಸಮತಲವಿಲ್ಲದಂತಹ ಭೂಮಿ ಅಥವಾ ಮರಳು ಮಿಶ್ರಿತ ಮಣ್ಣಿಗೆ ಅತ್ಯಂತ ಸೂಕ್ತವಾದಂತಹ ಪದ್ಧತಿ. ಈ ಎರಡೂ ತಂತ್ರಜ್ಞಾನಗಳು ನೀರಿನ ಸದ್ಬಳಕೆಯನ್ನ ಹೆಚ್ಚಿಸಿ ಕಡಿಮೆ ನೀರಿನಲ್ಲಿ ಹೆಚ್ಚು ವಿಸ್ತೀರ್ಣದ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸೋದಿಕ್ಕೆ ನೆರವಾಗುತ್ತವೆ. ನೀರು ಉಳಿತಾಯವಾಗುವುದರ ಜೊತೆಗೆ ಪಂಪ್ಸೆಟ್ಗಳಿಗೆ ಬಳಸುವಂತಹ ವಿದ್ಯುತ್ ಮತ್ತು ಡೀಸೆಲ್ ವೆಚ್ಚವೂ ಕಡಿಮೆಯಾಗಿ ರೈತನಿಗೆ ಆರ್ಥಿಕ ಲಾಭ ಸಿಗುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸರ್ಕಾರ ರೈತರಿಗೆ ಆರ್ಥಿಕ ಸಹಾಯ ಅಥವಾ ಸಬ್ಸಿಡಿಯನ್ನ ನೀಡುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸೂಕ್ಷ್ಮ ನೀರಾವರಿ ಉಪಕರಣಗಳನ್ನ ಅಳವಡಿಸಿಕೊಳ್ಳೋದಿಕ್ಕೆ ಒಟ್ಟು ಯೋಜನಾ ವೆಚ್ಚದ ಶೇಕಡ 55% ಸಬ್ಸಿಡಿಯನ್ನು ನೀಡಿದೆ. ಇದು ಇತರ ದೊಡ್ಡ ರೈತರಿಗೆ ಶೇಕಡ 45% ಧನ ಸಹಾಯ ಸಿಗುತ್ತೆ. ಪ್ರತಿಯೊಬ್ಬ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ ಭೂಮಿಯವರೆಗೆ ಯೋಜನೆಯ ಸೌಲಭ್ಯವನ್ನ ಪಡೆಯೋದಿಕ್ಕೆ ಅವಕಾಶ ಇದೆ. ಅಂದ್ರೆ ಯಾವುದೇ ರೈತ 5 ಹೆಕ್ಟೇರ್ಕ್ಕಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿದ್ರೆ ಆತನಿಗೆ ಯೋಜನೆಯ ಲಾಭ ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ಸಬ್ಸಿಡಿ ವೆಚ್ಚವನ್ನ ಭರಿಸುತ್ತವೆ. ಇದರಲ್ಲಿ ಸಾಧಾರಣ ರಾಜ್ಯಗಳಿಗೆ 60-40% ಹಾಗೂ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10% ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೆಚ್ಚವನ್ನ ಹಂಚಿಕೊಳ್ಳುತ್ತವೆ. ಯೋಜನೆಯ ಸೌಲಭ್ಯವನ್ನ ಪಡೆಯಲು ರೈತರು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ. ಸ್ವಂತ ಕೃಷಿ ಭೂಮಿಯನ್ನ ಹೊಂದಿರುವ ಪ್ರತಿಯೊಬ್ಬ ರೈತ ಈ ಯೋಜನೆಗೆ ಅರ್ಹನಾಗಿರ್ತಾನೆ. ಆದ್ರೆ ಆತ 5 ಹೆಕ್ಟೇರ್ಕ್ಕಿಂತ ಜಾಸ್ತಿ ಕೃಷಿ ಭೂಮಿಯ ಒಡೆಯನಾಗಿರಬಾರ್ದು. ಕನಿಷ್ಠ 3 ವರ್ಷಗಳ ಕರಾರು ಒಪ್ಪಂದದೊಂದಿಗೆ ಗುತ್ತಿಗೆ ಆಧಾರದಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ರೈತರಿಗೂ ಸಹ ಈ ಯೋಜನೆಯಡಿ ಅರ್ಜಿ ಸಲ್ಲಿಸೋದಿಕ್ಕೆ ಅವಕಾಶ ಇದೆ. ಸಹಕಾರಿ ಸಂಘಗಳ ಸದಸ್ಯರು, ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರು ಸಹ ಈ ಸೌಲಭ್ಯವನ್ನ ಪಡೆದುಕೊಳ್ಬಹುದು. ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಿಕ್ಕೆ ಕೆಲವು ದಾಖಲೆಗಳ ಅಗತ್ಯ ಇದೆ. ರೈತರು ತಮ್ಮ ಜಮೀನಿನ ಪಹಣಿ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ತಮ್ಮ ಫೋಟೋ ಹಾಗೂ ತೋಟಗಾರಿಕೆ ರೈತರು ತಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ತಮ್ಮ ಫೋಟೋದೊಂದಿಗೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಧುನಿಕ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೆ ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳು ಸಿಗುತ್ತವೆ. ಪ್ರಮುಖವಾಗಿ ನೀರಿನ ಸದ್ಬಳಕೆಯ ದಕ್ಷತೆ ಹೆಚ್ಚಾಗೋದ್ರಿಂದ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ತೆಗೆಯಲು ಸಾಧ್ಯ ಆಗುತ್ತೆ. ಸಸ್ಯಗಳಿಗೆ ಅಗತ್ಯವಿರುವಷ್ಟು ನೀರು ಮತ್ತು ಪೋಷಕಾಂಶಗಳು ನೀರಾವರಿಯ ಜೊತೆಗೆ ದೊರೆಯೋದ್ರಿಂದ ಬೆಳೆಯ ಬೆಳವಣಿಗೆ ವೇಗವಾಗಿ ಇಳುವರಿಯ ಗುಣಮಟ್ಟವು ಹೆಚ್ಚಾಗುತ್ತೆ. ಇದರಿಂದ ರೈತನಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನ ಪಡೆಯೋದಿಕ್ಕೆ

0: ಸಾಧ್ಯ ಆಗತ್ತೆ. ಇನ್ನು ಭೂಮಿಯ ಮಣ್ಣು ಸವಕಳಿ ಆಗೋದು ಕೂಡ ಕಡಿಮೆ ಆಗತ್ತೆ. ರೈತರಿಗೆ ವಿದ್ಯುತ್ ಬಳಕೆಯ ವೆಚ್ಚ ಕೂಡ ತಗ್ಗತ್ತೆ. ಈ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಅಡಿಯಲ್ಲಿ ರೈತರಿಗೆ ಇಂತಹ ಸೂಕ್ಷ್ಮ ನೀರಾವರಿ ಕೃಷಿ ಮಾಡೋದಕ್ಕೆ ಬೇಕಾದ ಉಪಕರಣಗಳನ್ನ ಕೂಡ ಸರ್ಕಾರ ನೀಡುತ್ತೆ. ಆದ್ರೆ ಈ ಯೋಜನೆ ಕೇವಲ ಉಪಕರಣವನ್ನ ನೀಡೋದಿಕ್ಕೆ ಸೀಮಿತವಾಗಿದ್ದಲ್ಲ, ರೈತರಿಗೆ ಈ ತಂತ್ರಜ್ಞಾನವನ್ನ ಸಮರ್ಥವಾಗಿ ಬಳಸಿಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ತರಬೇತಿಯನ್ನು ನೀಡ್ತಾರೆ. ಪ್ರಾತ್ಯಕ್ಷಿಕೆಗಳ ಮೂಲಕ ಹೇಗೆ ಸಮರ್ಥವಾಗಿ ಒಂದು ಪದ್ಧತಿಯನ್ನ ಜಾರಿಗೆ ತರಬಹುದು, ಹೇಗೆ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನ ಪಡ್ಕೋಬಹುದು ಅನ್ನೋದಕ್ಕೆ ಅವರಿಗೆ ತರಬೇತಿಯನ್ನ ನೀಡ್ತಾರೆ. ಕೃಷಿಯಲ್ಲಿ ಮಳೆ ನೀರಿನ ಮಹತ್ವವನ್ನ ಅರಿತು ಹನಿ ನೀರಾವರಿಯಂತಹ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಭಾರತೀಯ ಕೃಷಿ ಸುಸ್ಥಿರ ಮತ್ತು ಲಾಭದಾಯಕ ಆಗೋದಕ್ಕೆ ಸಾಧ್ಯ. ದೇಶಾದ್ಯಂತ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇರುವಂತಹ ಇವತ್ತಿನ ದಿನಮಾನದಲ್ಲಿ ರೈತರು ಈ ಯೋಜನೆಯ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ತಮ್ಮ ಜಮೀನಿನಲ್ಲಿ ನೀರಿನ ಪ್ರತಿಯೊಂದು ಹನಿಯನ್ನು ಮೌಲ್ಯಯುತವಾಗಿ ಬಳಸಿ ಉನ್ನತ ಇಳುವರಿಯನ್ನ ಪಡಿಬೇಕು. ಆಗ ಮಾತ್ರ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗುತ್ತೆ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಈ ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ ಉಜ್ಬೇಕಿಸ್ತಾನ್ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ಸಂಜೆ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಈ 2 ದಿನಗಳ ಸಮ್ಮೇಳನವನ್ನು ಆಯೋಜಿಸಿದೆ. ಸಮಾರಂಭದಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2016ರಲ್ಲಿ ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಹಾಗೂ ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ ಮತ್ತು ನಾವೀನ್ಯಕಾರರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026ರ ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐ

0: ಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳವರೆಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು ಶೇಕಡಾ 50ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿವೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಪ್ರಮುಖವಾಗಿ 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿವೆ. ಶಾಲೆಗಳಲ್ಲಿ 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಭಾರತದಾದ್ಯಂತ 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್-1 ಉಪಗ್ರಹವನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್ ಆಗಿದ್ದು, ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ದೇಶಿತವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು, ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಇರಾನ್ ತನ್ನ ಷರತ್ತುಗಳನ್ನು ಅಂತಾರಾಷ್ಟೀಯ ಮಧ್ಯಸ್ಥಗಾರರಿಗೆ ತಿಳಿಸಿದೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ತಿರಸ್ಕರಿಸಿದರೆ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಿರುವುದಾಗಿಯೂ ಇರಾನ್ ಎಚ್ಚರಿಸಿದೆ. ಈ ಕುರಿತು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೇನ್ ರೆಜಾಯಿ ಮಾತನಾಡಿ, ಎಲ್ಲಾ ರೀತಿಯ ಯುದ್ಧಕ್ಕೆ ಅಂತ್ಯ ಹಾಗೂ ಸ್ಥಗಿತಗೊಳಿಸಿರುವ ಇರಾನ್ನ ನಿಧಿಗಳ ಬಿಡುಗಡೆ ಹಾಗೂ ನೌಕಾ ದಿಗ್ಬಂಧನ ತೆರವು ತಮ್ಮ ಷರತ್ತುಗಳಲ್ಲಿ ಸೇರಿವೆ ಎಂದು ತಿಳಿಸಿದ್ದಾರೆ. ಹಿರಿಯ ಪತ್ರಕರ್ತೆ ಪಾಯಲ್ ಮೆಹ್ತಾ ಅವರು ಇಂದು ಮುಂಜಾನೆ ಮುಂಬೈನಲ್ಲಿ ನಿಧನರಾದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಮುಂಬೈ ನಗರಕ್ಕೆ ಭೇಟಿ ನೀಡಿದ್ದ ಅವರು ಮುಂಜಾನೆ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಲ್ಲಿ ಅವರು ಕೊನೆಯುಸಿರೆಳೆದರು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಅಶ್ವಿನಿ ವೈಷ್ಣವ್ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಾಯಲ್ ಮೆಹ್ತಾ ಅವರು ಪರಿಶ್ರಮಿ ಪತ್ರಕರ್ತೆಯಾಗಿದ್ದು ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು, ರಾಷ್ಟೀಯ ವಿಚಾರಗಳ ಆಳವಾದ ತಿಳುವಳಿಕೆಯನ್ನು ತಮ್ಮ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಪಾಯಲ್ ಮೆಹ್ತಾ ಅವರು ಅತ್ಯಂತ ಶ್ರಮಜೀವಿ ಹಾಗೂ ಸಮರ್ಪಣಾ ಭಾವದ ಪತ್ರಕರ್ತೆಯಾಗಿದ್ದರು. ಸಂಸತ್ತಿನ ಕಲಾಪಗಳ ವರದಿಯನ್ನು ಅಪಾರ ಬದ್ಧತೆ ಮತ್ತು ವೃತ್ತಿಪರತೆಯಿಂದ ನಿರ್ವಹಿಸುತ್ತಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಎಲವೇನೆ ವಲರಿವನ್, ಸೋನಂ ಮಾಸ್ಕರ್ ಮತ್ತು ವಿದರ್ಶ ವಿನೋದ್ ಅವರನ್ನೊಳಗೊಂಡ ತಂಡ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟಿತು. ಭಾರತೀಯ ತಂಡ ಒಟ್ಟು 1898 ಅಂಕಗಳನ್ನು ಗಳಿಸಿ ಅಂಕಪಟ್ಟಿಯಲ್ಲಿ

ಚೀನಾ ನಂತರದ ಸ್ಥಾನ ಪಡೆಯಿತು. ಇದೇ ವೇಳೆ ತೀವ್ರ ಪೈಪೋಟಿಯಿಂದ ಕೂಡಿದ ಮಹಿಳೆಯರ ಟ್ರೆಕ್ಬಾಲ್ ಸಿಂಗಲ್ಸ್ ಪಂದ್ಯದಲ್ಲಿ ಜಪಾನ್ನ ಯುಯಿನಾ ಸಕಮೊಟೊ ವಿರುದ್ಧ 2-0 ಅಂತರದಲ್ಲಿ ಸೋಲುವ ಮೂಲಕ ಭಾರತದ ಕ್ವಿನ್ಸಿ ಡಿಸೋಜಾ ಪದಕ ವಂಚಿತರಾದರು. ಈ ಪಂದ್ಯದಲ್ಲಿ ಸಕಮೊಟೊ 12-11 ಅಂತರದಲ್ಲಿ ಜಯ ಸಾಧಿಸಿದರು. ಆದರೆ ಕ್ವಿನ್ಸಿ ಡಿಸೋಜಾ ಅವರಿಗೆ ಪದಕ ಗೆಲ್ಲಲು ಮತ್ತೊಂದು ಅವಕಾಶವಿದೆ. ಅವರು ಮೊಹಮ್ಮದ್ ಅನಸ್ ಬೇಗ್ ಅವರೊಂದಿಗೆ ಮಿಶ್ರ ಡಬಲ್ಸ್ ವಿಭಾಗದ ಕಂಚಿನ ಪದಕಕ್ಕಾಗಿ ನಡೆಯಲಿರುವ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಜಪಾನ್ನ ಗಿಫು ಪ್ರಿಫೆಕ್ಚರಲ್ ಗ್ರೀನ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ 2026 ಹಾಕಿ ಪಂದ್ಯಾವಳಿಯ ಬಿ ಗುಂಪಿನ ತಮ್ಮ ಆರಂಭಿಕ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಉಜ್ಬೇಕಿಸ್ತಾನ ವಿರುದ್ದ 19-0 ಅಂತರದ ಭರ್ಜರಿ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಿತು. ದೀಪಿಕಾ ಸೆಹ್ರಾವತ್ ಗರಿಷ್ಠ 8 ಗೋಲು ಗಳಿಸಿದರೆ ಇಶಿಕಾ ಚೌಧರಿ 3 ಗೋಲು ಹಾಗೂ ಲಾಲ್ಥಾಂಟ್ಲು ವಾಂಗಿ ಮತ್ತು ನೇಹಾ ತಲಾ 2 ಗೋಲು ಗಳಿಸಿದರು. ನಾಳೆ ನಡೆಯಲಿರುವ ಬಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ 2ನೇ ಸೆಮಿಫೈನಲ್ನಲ್ಲಿ ಇಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 195 ರನ್ ಮಾಡಿದೆ. 196 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಬಾಂಗ್ಲಾದೇಶ ಇತ್ತೀಚಿನ ವರದಿಯಂತೆ 14.3 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 76 ರನ್ ಮಾಡಿ ಆಡುತ್ತಿದೆ. ಕರ್ನಾಟಕ, ಆಂಧ್ರಪ್ರದೇಶ ಕರಾವಳಿ, ಕೇರಳ, ಮಾಹೆ, ತಮಿಳುನಾಡು, ತೆಲಂಗಾಣ ಹಾಗೂ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ವೇಳೆ ನಾಳೆಯವರೆಗೆ ಕರ್ನಾಟಕ, ಮಹಾರಾಷ್ಟ, ಒಡಿಶಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಸಿಡಿಲು ಹಾಗೂ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:45. ಶ್ರೋತೃಗಳೇ, ಇಂದು ಪ್ರಸಾರವಾಗುವ ಕಾರ್ಯಕ್ರಮದಲ್ಲಿ ಅಪರಾಹ್ನ 3:00 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ. ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾ ವೃಂದ, ಅಡ್ಡೆನಡ್ಕ, ಬಂಟ್ವಾಳ, ದಕ್ಷಿಣ ಕನ್ನಡ ಇತರ ಸದಸ್ಯರು. ನಾಲ್ಕು 4:00 ಕಲಿಸು ಗುರುವೇ ಕಲಿಸು, ನುರಿತ ಶಿಕ್ಷಕರನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೋಹಾ ವಿವೇಕ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಹಾಗೂ ಕಡೆಯ ಕಂತು. ಸಂಜೆಯ 5:00 ಯುವವಾಣಿ, ಇದರಲ್ಲಿ ಯುವಲಹರಿ, ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿನ ಕಿವಿಮಾತಾಗಿರುವ ನೀತಿ ಕಥೆಗಳು. ನಿರ್ವಹಣೆ ಎಂ ಶಕುಂತಲಾ. ಸಂಜೆ 6:51 ಕೃಷಿರಂಗ, ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಗೋಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಗೌತಮ್ ಜ್ಞೋತ್ಸ್ನ ಅವರಿಂದ ಭಾಷಣ.

0: ರಾತ್ರಿ 9:30ಕ್ಕೆ ರಾಷ್ಟ್ರೀಯ ನಾಟಕ ಹಾಗಾದರೆ. ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಚಿತ್ತ ಚಿತ್ತಾರ. ಕನ್ನಡದ ಖ್ಯಾತ ಗಾಯಕ ಶ್ರೀ ಶಂಕರ್ ಶಾನ್ಭೋಗ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಸುಬ್ರಾಯ ಸಂಪಾಜಿ. ಕೇಳಿ ಚಿತ್ತ ಚಿತ್ತಾರ.
2: ಸಮಾಜ ಸುಧಾರಣೆಗೆ ಅವರು ಭಕ್ತಿ ಪಂಥವನ್ನು ಮಾತ್ರ ಅನುಷ್ಠಾನಗೊಳಿಸಲಿಲ್ಲ, ಸಮಾಜವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ತುಂಬ ಅದ್ಭುತವಾದ ರಚನೆಗಳನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಯಾವ ರೀತಿ ಅವನ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಅದೇ ರೀತಿ ಸುಗಮ ಸಂಗೀತದಲ್ಲಿ ಈಗ ಇತ್ತೀಚಿನ ಕವಿಗಳು ಅಥವಾ ಹಳೆ ತಲೆಮಾರಿನ ಕವಿಗಳು, ಉದಾಹರಣೆಗೆ ಕಾವ್ಯಾನಂದರ ಒಂದು ರಚನೆ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದುಗೊಳಿಸಿ ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು.
3: ಸಂಗೀತ ಸಂಯೋಜನೆ ಮಾಡಿ ಇದನ್ನು ನೀವು ಹಾಡಿದ್ದೀರಾ?
2: ಇದನ್ನು ಬಾಳಪುಕ್ಕಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂ

0: ನಾಗು. ಈ ಹಾಡಿನಲ್ಲಿ, ಈ ರಚನೆಯಲ್ಲಿ ಅವ್ರು ಹೇಳ್ತಾರೆ, ನಿನ್ನೇನು ಬೇಕಾದ್ರಾಗು, ಬಟ್ ಇಫ್ ಯು ಡೋಂಟ್ ಬಿಕಮ್ ಹ್ಯೂಮನ್, ಹ್ಯುಮ್ಯಾನಿಟಿ ಅನ್ನೋದು ನಿನ್ನಲ್ಲಿ ಇಲ್ಲದೆ ಇದ್ದರೆ ನೀನು ಏನಾದರೂ ಪ್ರಯೋಜನ ಇಲ್ಲ ಅಂತ. ಇದನ್ನು ನಾವು ಪ್ರತಿದಿನ ಕೇಳಬೇಕಾದ ಹಾಡಿದು, ಯಾಕಂದರೆ ನಮ್ಮನ್ನು ಮನುಷ್ಯತ್ವ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಯಾಕಂದರೆ ನಾವು ಒಂದು ಚಿಕ್ಕ ವರ್ತುಲ ಮಾಡ್ಕೊಂಡಿದ್ದೀವಿ, ನಾನು, ನನ್ನ ಸಂಸಾರ, ನನ್ನ ಹೆಂಡತಿ, ಕೊನೆಗೆ ಯಾವುದೂ ಇಲ್ಲ ನಾನು ಅಂತಕ್ಕಂಥ ಈ ಸ್ವಾರ್ಥದ ವಲಯದಲ್ಲಿ ಸಿಕ್ಕಾಕ್ಕೊಂಡು ದೇಶದ ಬಗ್ಗೆ ಪ್ರೀತಿನ ಕಳ್ಕೊಳ್ತಾ ಇದ್ದೀವಿ, ಸಮಾಜದ ಬಗ್ಗೆ ಪ್ರೀತಿನ ಕಳ್ಕೊಳ್ತಾ ಇದ್ದೀವಿ, ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇದ್ದೀವಿ. ಇದರಿಂದನೇ ನಮ್ಮ ದೇಶದ ಅಥವಾ ನಮ್ಮ ಈ ವಾತಾವರಣದ ನಾಶ ಆಗ್ತಿರೋದು, ಶಾಂತಿ ಕದಡ್ತಾ ಇರೋದು. ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ, ಒಂದು ಋಣಪ್ರಜ್ಞೆ ಮೂಡಿಸ್ಕೊಂಡ್ರೆ, ನಮಗೆ ನೀರು ಕೊಟ್ಟಿದ್ದಾಳೆ ಭೂತಾಯಿ, ಅನ್ನ ಕೊಟ್ಟಿದ್ದಾಳೆ, ನೆರಳು ಕೊಟ್ಟಿದ್ದಾಳೆ, ಗಾಳಿ ಕೊಟ್ಟಿದ್ದಾಳೆ, ಅವಳನ್ನು ನಾವು ಅಪವಿತ್ರ ಮಾಡಬಾರ್ದು ಅಂತಕ್ಕಂಥ ಒಂದು ಸಣ್ಣ ಪ್ರಜ್ಞೆ, ಒಂದು ಋಣಪ್ರಜ್ಞೆ ಅದು. ಅದನ್ನು ಬೆಳೆಸ್ಕೊಂಡಾಗ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ, ನಾವು ಮಾತಾಡೋದು, ನಡೆಯೋದು ಎಲ್ಲ ನಮ್ಮ ನಡವಳಿಕೆನೇ ಚೇಂಜ್ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಸುಗಮ ಸಂಗೀತ ಸಹಕಾರಿಯಾಗುತ್ತೆ. ಚಿಕ್ಕ ಚಿಕ್ಕ ಹಾಡುಗಳ ಮುಖಾಂತರ, ಉದಾಹರಣೆಗೆ ಕಾವ್ಯಾನಂದರ ಇನ್ನೊಂದು ಹಾಡಿದೆ, ಅದು ಅದ್ಭುತವಾದ ರಚನೆ ಅವ್ರದ್ದು, ನಾನು ತುಂಬ ಇಷ್ಟಪಡ್ತಕ್ಕಂಥ ಹಾಡದು. ಕರುಗಳನ್ನು ವಂಚಿಸುತ್ತ ಕರೆದುಕೊಳ್ಳುವೆ ಹಾಲ, ಹಕ್ಕಿಗಳ ವಂಚಿಸುತ್ತ ಹಣ್ಣ ತರಿವೆ, ದುಂಬಿಗಳ ವಂಚಿಸುತ್ತ ಹೂವುಗಳ ನೆತ್ತುವೆನು, ಜೇನೊಣಗಳನ್ನು ತಳ್ಳಿ ಜೇನ ಸುರಿವೆ. ಒಂದು ಜೇನು ಹುಳ ಒಂದು ತೊಟ್ಟು ಜೇನನ್ನ ಕಲೆಕ್ಟ್ ಮಾಡಲಿಕ್ಕೆ ಲಕ್ಷಗಟ್ಟಲೆ ಸರಿ ಓಡಾಡುತ್ತೆ. ನಾವೇನು ಮಾಡ್ತೀವಿ, ಮನುಷ್ಯರು ಬೆಂಕಿ ಹಾಕ್ತೀವಿ, ಅದಕ್ಕೆ ಹುಳಗಳನ್ನ ಓಡಿಸ್ತೀವಿ, ಅದರ ಗೂಡನ್ನು ಹಿಂಡ್ತೀವಿ, ಹಿಂಡ್ಬಿಟ್ಟು ಅದನ್ನು ನಾವು ಕುಡಿತೀವಿ. ಅಂದರೆ ಎಷ್ಟು ಸ್ವಾರ್ಥಿಗಳು ನಾವು. ಈ ಒಂದು ಚಿಕ್ಕ ಉದಾಹರಣೆಗಳನ್ನು ಇದನ್ನು ನೋಡಿದಾಗ, ಚಿಕ್ಕ ಚಿಕ್ಕದನ್ನು ಹಾಡುಗಳನ್ನು ಕಲಿತಾಗ ಅಥವಾ ಅದನ್ನು ಅರ್ಥ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮಲ್ಲಿ ಒಂದು ಮಾನವೀಯತೆ ಬೆಳೀಲಿಕ್ಕೆ ಒಂದು ಅವಕಾಶ ಆಗುತ್ತೆ.
1: ಈಗ ನೀವು ಹೇಳಿದ ಅದೇ ಹಾಡನ್ನೇ ಅದನ್ನು ವಾಚನದ ರೂಪದಲ್ಲಿ ಹೇಳಿದರೆ, ನೀವು ಗೇಯ ರೂಪದಲ್ಲಿ ಹೇಳಿದರೆ ಅದು ಹೆಚ್ಚು ಪರಿಣಾಮಕಾರಿ ಅಂತ.
0: ಖಂಡಿತ, ಇಲ್ಲಿ ಸಮಯದ ಒಂದು ಅಭಾವ ಇರೋದ್ರಿಂದ ನಾನು ಹಾಗೆ ಹೇಳಿದೆ.
1: ಖಂಡಿತ ನಮ್ಮ ಶ್ರೋತೃಗಳು ಬೇಸತ್ಕೊಳ್ಳೋದಿಲ್ಲ.
0: ಕರುಗಳನ್ನು ವಂಚಿಸುತ್ತ ಕರೆದುಕೊಳ್ಳುವೆ ಹಾಲ, ಹಕ್ಕಿಗಳ ವಂಚಿಸುತ್ತ

ವಂಚಿ ಸುತ ಸಾಗಿಸಿ ಹೇ ಬದುಕನ್ನು, ಯಾರಾರ ಋಣದಲ್ಲಿ ಜೀವಿಸಿ ಹೇನು. ಅವನಿಗೆ ಒಂದು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾನೆ, ಯಾರ್ಯಾರ ಋಣದಲ್ಲಿ ಬದುಕ್ತಾ ಇದ್ದೀನಿ ನಾನು, ಯಾರ್ಯಾರಿಗೆ ಅನ್ಯಾಯ ಮಾಡ್ತಿದ್ದೀನಿ ನಾನು. ಸೊ ಈ ಹಾಡು ಕೇಳಿದಾಗ ಒಂದು ಮನಸ್ಸು ಪರಿವರ್ತನೆ ಆಗೋ ಸಾಧ್ಯತೆಗಳಿದೆ. ಸ್ವಲ್ಪ ಅವನು ಅದರ ಕಡೆ ಗಮನ ಕೊಟ್ಟು ಕೇಳಿದಾಗ, ಹೌದಲ್ವಾ, ನಾನು ಏನು ಮಾಡ್ತಾ ಇದ್ದೀನಿ ನಾನು, ಹಕ್ಕಿಗಳಿಗಿರ್ತಕ್ಕಂಥ ಆಹಾರವನ್ನು ನಾನು ಕಿತ್ತು ತಿಂತಾ ಇದ್ದೇನೆ, ಯಾರೋ ಕೂಡಿಟ್ಟಿದ್ದನ್ನು ನಾನು

0: ತೆಗೆದುಕೊಳ್ತಾ ಇದ್ದೇನೆ. ನನಗೆ ಬೇರೆ ದೇವರು ತುಂಬ ಕೊಟ್ಟಿದ್ದಾನೆ. ಈ ಥರ ಪ್ರಕೃತಿಯ ಬಗ್ಗೆ ಒಂದು ಪ್ರೀತಿಯನ್ನು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿಗಳ ಬಗ್ಗೆ ಪ್ರೀತಿಯನ್ನು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರ ಬಗ್ಗೆ ಪ್ರೀತಿಯನ್ನು. ಉದಾಹರಣೆ, ಈ ಒಂದು ಉಪಕಾರ ಮಾಡಿರ್ತೀರಿ ನನಗೆ. ಈ ಕೃತಜ್ಞತೆ ಮತ್ತು ಕೃತಜ್ಞತೆಗೆ ಒಂದು ಸ್ವಲ್ಪ ವ್ಯತ್ಯಾಸ.
1: ಹೌದು,
0: ಘಕಾರ ಬಂದುಬಿಟ್ರೆ ಅದು ನೆಗೆಟಿವ್ ಮೀನಿಂಗ್ ಆಗಿಬಿಡುತ್ತೆ, ಅನ್ಗ್ರೇಟ್ಫುಲ್ ಅಂಥೇಳಿ. ಈ ಋಣಪ್ರಜ್ಞೆ ಎಷ್ಟು ಜನರಿಗಿದೆ ನಮ್ಮಲ್ಲಿ? ನಾವು ಮೇಲೆ ಹತ್ತಲಿಕ್ಕೋಸ್ಕರ ಬಳಸ್ಕೊಳ್ತೀವಿ ಎಷ್ಟೋ ಜನರನ್ನು, ಆಮೇಲೆ ಅವ್ರನ್ನ ಮರ್ತೇ ಬಿಡ್ತೀವಿ. ಉದಾಹರಣೆ, ನಮ್ಮ ವಿದ್ಯೆ ಕಲಿಸಿದ ಗುರು ಮರ್ತೇವೆ, ಎಷ್ಟೋ ಸಂದರ್ಭಗಳಲ್ಲಿ ಮರೆತು ಬಿಡ್ತೇವೆ ನಾವು. ಅಥವಾ ನಮಗೆ ಅನ್ನ ಹಾಕಿ ಬೆಳೆಸಿದ ತಂದೆ ತಾಯಿಗಳನ್ನು ಈಗ ನೋಡ್ತೀವಿ, ವೃದ್ಧಾಶ್ರಮಗಳು ಎಲ್ಲ ಕಡೆ ತಲೆ ಎತ್ತಾ ಇವೆ. ಏನಿದ್ರ ಅರ್ಥ? ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಸಾಕಿದಂಥ ತಂದೆ ತಾಯಿಯನ್ನೇ ನಾವು ಮನೆಯಿಂದ ಹೊರಗಾಗ್ತಕ್ಕಂಥ ಒಂದು ಕ್ರೂರವಾದ ಮನಸ್ಥಿತಿ ನಮ್ಮಲ್ಲಿ ಬೆಳೆದಿದೆ ಈಗ.

0: ಹಾಗೆ.
1: ಈಗ ಈ ಭಾವಗೀತೆಗಳು ಮತ್ತು ಕೀರ್ತನ ಸಾಹಿತ್ಯ ಇರ್ಬೋದು ಅಥವಾ ವಚನ ಸಾಹಿತ್ಯ ಇರ್ಬೋದು, ಇದರ ಒಂದು ಅರ್ಥ ಸಂಪತ್ತೇ ಬಹುಶಃ ನಿಮ್ಮನ್ನು ಇಷ್ಟರ ಮಟ್ಟಿಗೆ ಆಕರ್ಷಿಸಿದ ಕಾರಣ ಬಹುಶಃ ನೀವು ಸಿನಿಮಾ ಸಂಗೀತಕ್ಕಿಂತ ದೂರ ಉಳಿದ್ರೇನು ಅಂತ.
2: ಖಂಡಿತ, ನನಗೆ ಸಿನಿಮಾ ಸಂಗೀತ ಯಾವಾಗಲೂ ಅಷ್ಟು ಇಂಪ್ರೆಸ್ ಆಗಲಿಲ್ಲ. ಎಷ್ಟೋ ಜನ ಕೇಳ್ತಾರೆ ನಾವು ಯಾಕೆ ನೀವು ಫಿಲ್ಮ್ ಸಾಂಗ್ಸ್ ಹಾಡೋದಿಲ್ಲ ಸ್ಟೇಜ್ ಮೇಲೆ ಅಂತ. ನನಗೆ ಹಾಡಬೇಕು ಅಂತ ಅನಿಸೋದಿಲ್ಲ. ಹಾಗೆ ಹಾಗಂತೇಳಿ ನಾನು ಫಿಲ್ಮ್ಗಳಲ್ಲಿ ಹಾಡಿದ್ದೇನೆ, ಒಂದು 50-60 ಹಾಡುಗಳನ್ನು ಹಾಡಿದ್ದೇನೆ. ಅದು ನನ್ನ ಮೊದಲ ದಿನಗಳಲ್ಲಿ ಬೆಂಗಳೂರಿಗೆ ಬಂದಾಗ ಹೊಟ್ಟೆಪಾಡು ಹೇಳ್ತೀವಲ್ಲ ನಾವು, ಫಾರ್ ಮೈ ಬ್ರೆಡ್ ಐ ಹ್ಯಾಡ್ ಟು ಸಿಂಗ್, ನಾನು ಹಾಡಬೇಕಿತ್ತು. ಆದರೆ ನಂತರದ ದಿನಗಳಲ್ಲಿ ಯಾವಾಗ ನಾನು ಸ್ವಲ್ಪ ಸೆಟ್ಲಾಗಲಿಕ್ಕೆ ಸ್ಟಾರ್ಟ್ ಆದೆ, ನಾನು ಸಾಹಿತ್ಯದ ಆಯ್ಕೆಯಲ್ಲಿ ಸ್ವಲ್ಪ ನಿಷ್ಠುರವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಸ್ಟುಡಿಯೋಗೆ ಹೋಗಿ ಎಷ್ಟೋ ಸರಿ ನಾನು ಹಾಡದೆ ವಾಪಸ್ ಬಂದ ಸಂದರ್ಭಗಳಿದೆ. ಇತ್ತೀಚೆ ಒಂದು ಚಲನಚಿತ್ರನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಕರೆದಿದ್ದರು ನನ್ನನ್ನು ಹಾಡಲಿಕ್ಕೆ. ಸಾಹಿತ್ಯವನ್ನು ಕೊಟ್ಟರು, ಅದರಲ್ಲಿ ಒಂದು ಲೈನ್ ಇತ್ತು, ರೌಡಿಸಮ್ಮು ಒಂದು ಕಲೆ ಕಣು ಅಂಥೇಳಿ. ನಾನು ಇದನ್ನು ಹಾಡಲ್ಲ ಅಂದೆ ಅವ್ರ ಹತ್ರ.
1: ಆತ್ಮಸಾಕ್ಷಿ
2: ಒಪ್ಪೋದಿಲ್ಲ ನಾನು ಸ್ಟೇಜ್ ಮೇಲೆ ಕೂತಾಗ. ಇದನ್ನು ಕಲಾ ಯಾರಾದರೂ ಒಂದು ಪ್ರಶ್ನೆ ಮಾಡಿದರೆ, ಏನು ನೀವು ಈ ಥರದ್ದೆಲ್ಲ ಹಾಡ್ತೀರಾ ಅಥವಾ ಹಾಡಿ ಅಂತೇಳಿ ಚೀಟಿ ಬರೋದು, ಆದರೆ ಹೇಗೆ ಹಾಡಲಿ ನಾನು? ನನ್ನ ಮನಸ್ಸಿಗೆ ಅದು ಒಪ್ಪದೇ ಇರತಕ್ಕಂಥದ್ದನ್ನು ನಾನು ಯಾವ ರೀತಿ ಮಾಡಲಿ ಅಂಥೇಳಿ ಅದನ್ನು ಹಾಡದೇ ಬಂದೆ. ಆದರೆ ಆ ಮನಸ್ಥಿತಿನ ಎಲ್ಲರೂ ಕಲಾವಿದರು ಬೆಳೆಸ್ಕೊಂಡಾಗ ಸಮಾಜಕ್ಕೆ ಋಣಾತ್ಮಕವಾಗಿ ಇರತಕ್ಕಂಥ ರಚನೆಗಳನ್ನಾಗಲಿ ಗೀತೆಗಳನ್ನಾಗಲಿ ನಾವು ಗಾಯಕರು ಹಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಾಗ ನನಗನ್ಸುತ್ತೆ ಸಮಾಜದಲ್ಲಿ ಒಂದು ಮಟ್ಟಿಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗವ್ರು ತಿದ್ದುಕೊಳ್ಳಿ. ಇದು ತುಂಬ ಕಷ್ಟದ ಕೆಲಸ, ಯಾಕಂದರೆ ಎಲ್ಲರೂ ಪ್ರಯತ್ನ ಪಡೋದು ಈಗ ಏನಂದರೆ ದುಡ್ಡು ಮಾಡಬೇಕು, ಏನಾದರೂ ಹಾಡ್ತೀನಿ ಪರವಾಗಿಲ್ಲ.
1: ಈಗ ನೀವು ಹೇಳೋ ಪ್ರಕಾರ ಒಬ್ಬ ಗಾಯಕನಿಗೂ ಕೂಡ ಸಮಾಜ ಪರವಾದಂತಹ ಒಂದು ಧ್ಯೇಯ ಇರಬೇಕು, ಧೋರಣೆ ಇರಬೇಕು.
2: ಖಂಡಿತ, ನಾನು ಹೇಳಿದ್ನಲ್ಲ ನಿಮಗೆ, ಎಲ್ಲ ವ್ಯಕ್ತಿಗಳು, ಉದಾಹರಣೆಗೆ ಒಬ್ಬ ಆಕಾಶವಾಣಿಯ ಒಬ್ಬ ನಿಮ್ಮಂಥ ಸಿಬ್ಬಂದಿ ಇರ್ಬೋದು, ಕೆಲಸ ಮಾಡೋರು ಇರ್ಬೋದು, ಒಬ್ಬ ರೈತ ಇರ್ಬೋದು, ಈ ಉದಾಹರಣೆಗೆ ಸೈಂಟಿಸ್ಟ್, ಬಾಂಬ್ ಕಂಡುಹಿಡಿದ್ರಿಂದ ಏನಾಯಿತು ಯೋಚನೆ ಮಾಡಿ. ಅದೇ ಒಬ್ಬ ಎಲೆಕ್ಟ್ರಿಸಿಟಿ ಕಂಡಿದ್ದ ತಾಮಸ್ ಅಲ್ವಾ ಎಡಿಸನ್ ಅಂತ ಒಬ್ಬ ಅದ್ಭುತ ವ್ಯಕ್ತಿ, ಅದರಿಂದ ಸಮಾಜಕ್ಕೆ ಗುಣಾತ್ಮಕವಾದ ಒಂದು ಪರಿಣಾಮ ಬೀರ್ತು. ಬಾಂಬ್ ಕಂಡುಹಿಡಿದಂಥ ವ್ಯಕ್ತಿ ಅವನ ಕೊನೆಯ ದಿನಗಳನ್ನು ಕಣ್ಣೀರು ಹಾಕಿ ಕಳೆದ ಅವನು, ಯಾಕಂದರೆ ನನ್ನಿಂದ ಸಮಾಜಕ್ಕೆ ಇಷ್ಟು ದೊಡ್ಡ ದುರಂತ ಆಯ್ತಲ್ಲ ಅಂಥೇಳಿ. ಅಂದರೆ ಇದರ ಅರ್ಥ ಇಷ್ಟೇ, ಯಾವುದೇ ಅದು ಹೇಳಿ ಆವಾಗಲೇ ಹೇಳಿದಾಗೆ ನಮ್ಮ ಕಾವ್ಯಾನಂದರು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನಾಗು, ಕಲೆಗಾರ ವಿಜ್ಞಾನಿ, ಏನು ಬೇಕಾದ್ರಾಗು ನೀನು, ಫಸ್ಟ್ ಮೊದಲು ಮಾನವನಾಗು. ಮತ್ತೊಬ್ಬ ಅಲ್ಲಿಗೆ ಬರ್ತಾ ಇದ್ದೇನೆ ನಾನು. ಅಂದರೆ ಮನುಷ್ಯತ್ವ ಅನ್ನೋದು ಇರಬೇಕು ಅವನ ಹತ್ರ, ಏನೇ ಆಗಿರ್ಬೋದು. ಕಲಾವಿದನಿಗೂ ಸಾಮಾಜಿಕ ಜವಾಬ್ದಾರಿ ಇದೆ, ಅವನು ಹಾಡುವ ರಚನೆಗಳ ಆಯ್ಕೆಯಲ್ಲಿ ಅದನ್ನು ಅವನು ತೋರಿಸ್ಬೇಕು. ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ರಚನೆಗಳನ್ನೇ ಅವನು ಹಾಡಬೇಕು, ಇದು ನನ್ನ ವೈಯಕ್ತಿಕ ನಿರ್ಧಾರ. ಇದನ್ನೆಲ್ಲರೂ ಫಾಲೋ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಅನಿಸುತ್ತೆ ನನಗೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಒಬ್ಬ ಫಿಲ್ಮ್ ಡೈರೆಕ್ಟರ್ ಇರ್ಬೋದು, ಒಂದು ಪಿಕ್ಚರ್ ಮಾಡುವಾಗ ಅವನು ಸಮಾಜಕ್ಕೆ ನನ್ನಿಂದ ಒಂದು ಮಾರಲ್ಲಿ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮೇರು ಕಲಾವಿದರು ಹಿಂದಿನ ದಿನಗಳಲ್ಲಿ ಮಾಡ್ತಾ ಇದ್ದ ಚಲನಚಿತ್ರಗಳನ್ನು ನೀವು ವೀಕ್ಷಿಸಿರ್ಬೋದು. ನೀವು ಆ ಚಲನಚಿತ್ರಗಳನ್ನು ನೋಡಿ ಮನೆಗೆ ಬರುವಾಗ ಒಂದು ಆದರ್ಶವನ್ನು ತಲೆಯಲ್ಲಿ ತುಂಬಿಕೊಂಡು ಬರ್ತಾ ಇದ್ರಿ,
1: ಯಾಕಂದ್ರೆ ಒಂದು ಬೀಡಿ ಸಿಗರೇಟ್ ಸೇದುವ ಪಾತ್ರವನ್ನು ಕೂಡ ಒಳ್ಳೆ ಅಂತ ಹೇಳಿ
2: ಮಾಡದೇ ಇರತಕ್ಕಂಥ ವ್ಯಕ್ತಿ. ಆಮೇಲೆ ಅವರು

0: ಚಲನಚಿತ್ರದಲ್ಲಿ ಕೊನೆಗೂ ಒಂದು ಮಾರಲ್ ಇರ್ತಾ ಇತ್ತು, ಅದನ್ನು ನಾವು ತೊಗೊಂಡು ಬರ್ಬೋದು. ಇತ್ತೀಚಿನ ಚಲನಚಿತ್ರಗಳು ಒಡಹುಟ್ಟಿದವರು ಒಂದು ಅಣ್ಣ ತಮ್ಮಂದರ ಮಧ್ಯೆ ಇರತಕ್ಕಂಥ ಮಧುರವಾದ ಬಾಂಧವ್ಯವನ್ನು ಸೂಚಿಸ್ತಕ್ಕಂಥದ್ದು. ಆ ಥರ ಸಮಾಜದಲ್ಲಿ ಇರ್ತಕ್ಕಂಥ ಕುಂದು ಕೊರತೆಗಳನ್ನು ಎತ್ತಿ ತೋರಿಸಿ ಅದನ್ನು ಯಾವ ರೀತಿ ನಿವಾರಣೆ ಮಾಡಬಹುದು ನಾವು ಅನ್ನೋದನ್ನು ತೋರಿಸ್ತಕ್ಕಂಥ ಅದ್ಭುತವಾದ ಕಾರ್ಯವನ್ನು ಚಲನಚಿತ್ರದ ಮುಖಾಂತರ ಮಾಡಿದರು. ಅದೇ ರೀತಿ ಸುಗಮ ಸಂಗೀತದ ಮುಖಾಂತರ ನಾವು ಮಾಡಲಿಕ್ಕಾಗತ್ತೆ. ಮನುಷ್ಯನಲ್ಲಿ ಇರ್ತಕ್ಕಂಥ ನೋವನ್ನು ಕಳೀಲಿಕ್ಕಾಗತ್ತೆ, ಮನುಷ್ಯನಲ್ಲಿರ್ತಕ್ಕಂಥ ಒಂದು ಅಜ್ಞಾನವನ್ನು ಕಳೀಲಿಕ್ಕಾಗತ್ತೆ, ಮನುಷ್ಯನಿಗೆ ಒಂದು ಒಳ್ಳೆ ದಾರಿ ತೋರಿಸ್ಲಿಕ್ಕಾಗತ್ತೆ. ಈ ಥರ ಕಲಾವಿದ ಆಗಿನೂ ಸಾಮಾಜಿಕ ಬಾಧ್ಯತೆ ಇರಬೇಕು. ಅದಿದ್ದಾಗ ಅವನೂ ಬೆಳೀತಾನೆ, ಸಮಾಜವೂ ಬೆಳೆಯುತ್ತೆ, ಆಮೇಲೆ ಅವನ ವ್ಯಕ್ತಿತ್ವವೂ ಬೆಳೆಯುತ್ತೆ, ಆಮೇಲೆ ಸಾಂಸ್ಕೃತಿಕವಾಗಿ ಆ ಪರಂಪರೆಯೂ ಬೆಳೆಯುತ್ತೆ. ಉದಾಹರಣೆ ಸುಗಮ ಸಂಗೀತ ಪರಂಪರೆ ಅಂತಕ್ಕಂಥದ್ದು ಏನಿದೆ, ಅದು ಒಳ್ಳೆಯ ಗೀತೆಗಳ ಆಯ್ಕೆಯಿಂದ, ಒಳ್ಳೆಯ ಕವಿಗಳ ರಚನೆಗಳಿಂದ, ಒಳ್ಳೆಯ ಹಾಡುಗಾರರಿಂದ. ಒಬ್ಬ ಕಲಾವಿದನಿಗೆ ಐಡೆಂಟಿಟಿ ಬೇಕು ಯಾವತ್ತೂ. ಅವರನ್ನು ನೋಡಿದ ಕೂಡ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ, ಅವನು ಏನು ಹಾಡ್ತಾನೆ ಅನ್ನೋದ್ರ ಮೇಲೆ ವ್ಯಕ್ತಿತ್ವ ಗೊತ್ತಾಗುತ್ತೆ. ಬರೀ ನಂದೊಂದು ಹೊಟ್ಟೆ ತುಂಬಬೇಕು ಅನ್ನೋದಕ್ಕೋಸ್ಕರ ಸಮಾಜ ಹಾಳಾದರೆ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಮಾಡ್ತಾ ಹೋದರೆ, ಎಲ್ಲ ಏನು ಸಿಕ್ಕಿದ್ದನ್ನೆಲ್ಲ ಹಾಡ್ತಾ ಹೋದರೆ ನನಗನ್ಸುತ್ತೆ ಅದರಿಂದ ಯಾವ ಥರದಲ್ಲೂ ಒಳ್ಳೇದಾಗೋದಿಲ್ಲ.
1: ಆದರೆ ಎಷ್ಟೋ ಬಾರಿ ಈಗ ನೋಡಿ, ಹಿಂದಿನ ಈಗ ಕಾಳಿಂಗರಾಯರ ಹಾಡುಗಳನ್ನಾಗಲಿ, ಮೈಸೂರು ಅನಂತಸ್ವಾಮಿ ಅವರು ಹಾಡಿದಂತಹ ಹಾಡುಗಳನ್ನ ಕೇಳಿದರೆ ನಮ್ಗೆ ಎಷ್ಟೊಂದು ಅದು ಮುದ ಕೊಡ್ತದೋ, ಇತ್ತೀಚಿನ ಕೆಲವು ಭಾವಗೀತೆಗಳನ್ನು ಕೇಳುವಾಗ ಅದು ಕೊಡೋದಿಲ್ವೇನೋ, ಯಾಕಂದರೆ ವಾದ್ಯ ಸಂಗೀತ ತಬ್ಬರವೇ ಅಲ್ಲಿ ಜಾಸ್ತಿ ಇದೆ.
0: ಮುಂಚೆ ನಾನು ಅದಕ್ಕೆ ಯಾವಾಗಲೂ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಮುಂಚೆ ಚಲನಚಿತ್ರ ಗೀತೆಗಳು ಭಾವಗೀತೆ ಥರ ಇರ್ತಾ ಇದ್ವು, ಈಗ ಭಾವಗೀತೆಗಳು ಚಲನಚಿತ್ರ ಗೀತೆ ಥರ ಆಗಿದೆ ಅಂತ. ಅಂದರೆ ವಾದ್ಯಗಳ ಅಬ್ಬರದಿಂದಾಗಿ ಸಾಹಿತ್ಯ ಮುಚ್ಚೋಗ್ತಾ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಎಷ್ಟು ವೇಷಭೂಷಣಗಳನ್ನು ಹಾಕಬೇಕು ಅಷ್ಟೇ ಹಾಕಬೇಕು, ಮೂಗಿ ಒಂದು ಮೂಗುತಿ ಹಾಕಿದರೆ ಸಾಕು, 15 ಮೂಗುತಿ ಹಾಕಿಬಿಟ್ರೆ ಮೂಗು ಹೇಗೆ ಕಾಣುತ್ತೆ. ಹಾಗೆಯೇ ಸಂಗೀತಕ್ಕೆ ಸಾಹಿತ್ಯ ಅಂತಕ್ಕಂಥದ್ದು ಸುಗಮ ಸಂಗೀತಕ್ಕೆ ಬಾಡಿ ಇದ್ದ ಹಾಗೆ. ಅದಕ್ಕೆ ಡೆಕೋರೇಷನ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟೇ ಇರಬೇಕೇ ಹೊರತು ಅದು ಜಾಸ್ತಿ ಆದಾಗ 15 ಶರ್ಟ್ ಹಾಕ್ಕೊಂಡ್ರೆ, 15 ಮುಗುತಿ ಹಾಕ್ಕೊಂಡ್ರೆ
1: ಕವಿಯ ಮೂಲ ಉದ್ದೇಶ ಆಶಯ
0: ಬರೋದೇ ಇಲ್ಲ. ಸಾಹಿತ್ಯವೇ ಕೇಳದೆ ಇದ್ದಾಗ ನೀವೇನು ಹೇಳ್ತೀರಿ? ಆಮೇಲೆ ಆಯ್ಕೆ, ಮತ್ತೊಬ್ಬ ಅಲ್ಲೇ ಬರ್ತೇನೆ ನಾನು. ಆಯ್ಕೆ ನೋಡಿ, ಒಳ್ಳೆ ಹಾಡುಗಳು ಆಯ್ಕೆ ಸುಗಮ ಸಂಗೀತ ಅನಿಸ್ತದೆ ನಮ್ಮ ಹೃದಯಕ್ಕೆ ಕೇಳಿದಾಗ, ಅದರ ಒಂದು ಸ್ವರ ಸಂಯೋಜನೆ ದೃಷ್ಟಿಯಿಂದ ಅಥವಾ ಹಾಡಿನ ಸಾಹಿತ್ಯದ ಒಂದು ವಿಚಾರದಿಂದ ನಮ್ಗೆ ಅನಿಸುತ್ತೆ ಇದು ಸುಗಮ ಸಂಗೀತ ಅಂತ. ಈಗ ಚಲನಚಿತ್ರ ಗೀತೆಗಳಿಗೂ ಸುಗಮ ಸಂಗೀತಕ್ಕೂ ಇರತಕ್ಕಂಥ ಗೀತೆಗಳು ವ್ಯತ್ಯಾಸವೇ ಇಲ್ಲದೇ ಇದ್ದರೆ ಸಾಹಿತ್ಯದ ದೃಷ್ಟಿಯಿಂದ ನಾವು ಅವಾಗ ಯಾವ ರೀತಿ ಗುರುತಿಸ್ಲಿಕ್ಕಾಗುತ್ತೆ? ಸೊ ಈ ದೃಷ್ಟಿಯಿಂದ ನಾವು ಆಯ್ಕೆಯ ವಿಚಾರ, ಆಮೇಲೆ ವಾದ್ಯಗಳ ವಿಚಾರ, ಎರಡರಲ್ಲೂ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂದರೆ ಒಬ್ಬ ಗಾಯಕ ಹಾಡೋದು, 30 ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಹಾಡೋದು ಅಗತ್ಯ ಇದೆ, ಅದು ಚಲನಚಿತ್ರಗಳ ಆರ್ಕೆಸ್ಟ್ರಾ ಥರ ಆಗಿಬಿಡುತ್ತೆ. ಇಲ್ಲಿ ಹಾಡಿಗೆ ಪೂರಕವಾಗಿ ಸಪೋರ್ಟ್, ಒಂದು ಬೆಂಚ್ ನಿಲ್ಲಕ್ಕೆ ಎಷ್ಟು 4 ಕಾಲುಗಳು ಬೇಕು ಸಾಕು, 4 ಇರಲಿ, 150 ಕಾಲುಗಳು ಬೆಂಚ್ ನಿಲ್ತದೆ, ಬೆಂಚ್ ನಿಲ್ಲಲ್ಲ ಅಂತೇನಿಲ್ಲ, ಬೇಕಿಲ್ಲ ಅದಕ್ಕೆ, 4 ಇದ್ರೆ ಸಾಕು.

0: ಈ ನಿಟ್ಟಿನಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಕೊಡುಗೆಗಳು ಯೋಚನೆಗಳೇನು?
1: ನಾನು ವೈಯಕ್ತಿಕವಾಗಿ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿ ಹೊಸ ಹೊಸ ಹಾಡುಗಳನ್ನು ಒಳ್ಳೊಳ್ಳೆ ರಚನೆಗಳನ್ನು ಸಂಯೋಜನೆ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದೇನೆ, ನಮ್ಮ ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ದೇನೆ. ಆಮೇಲೆ ಆದಷ್ಟು ಕಡಿಮೆ ವಾದ್ಯಗಳನ್ನು ಉಪಯೋಗಿಸಿ ಕಾರ್ಯಕ್ರಮವನ್ನು ಈ ಸಾಹಿತ್ಯ ಸ್ಪಷ್ಟತೆ ದೃಷ್ಟಿಯಿಂದ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಆಮೇಲೆ ಊರೂರಿಗೆ ಹೋಗಿ ಈ ವರ್ಕ್ಶಾಪ್ಸ್ಗಳು ಕಾರ್ಯಾಗಾರಗಳನ್ನು ಮಾಡಿ ಸುಗಮ ಸಂಗೀತದ ಬಗ್ಗೆ, ಈಗಿನ ಪ್ರಸ್ತುತ ಸುಗಮ ಸಂಗೀತದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆಮೇಲೆ ಯಾವ ರೀತಿ ಇರಬೇಕು ನಿಜವಾದ ಸುಗಮ ಸಂಗೀತ ಅನ್ನೋದ್ರ ಬಗ್ಗೆ ನಾನೇ ಡೆಮಾನ್ಸ್ಟ್ರೇಟ್ ಮಾಡಿ, ಅಂದರೆ ಹಾಡಿ ವಿತ್ ಮಿನಿಮಮ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು, ಒಂದು ಹಾರ್ಮೋನಿಯಂ ಒಂದು ತಬಲ ಇಟ್ಕೊಂಡು ಹಾಡಿ ಜನರಿಗೆ ಮನದಟ್ಟು ಮಾಡಿ ಹೌದು ಆಗತ್ತೆ ಇದನ್ನು ಕೇಳಿ ಇದರಲ್ಲಿ ಏನು ಕೊರತೆ ಕಾಣ್ತಾ ಇಲ್ಲವಲ್ಲ ಅಂತ. ಜಿ ಎಸ್ ಶಿವರುದ್ರಪ್ಪನವ್ರ ಮನೇಲಿ ಒಂದು ಕಾರ್ಯಕ್ರಮ ಮಾಡಿದೆ ನಾನು, ಯಾಕಂದರೆ ಅವರು ಕವಿ ಅಲ್ವಾ, ಅವ್ರ ಮನೇಲಿ ಎಲ್ಲ ಕವಿಗಳನ್ನು ಕಲಾವಿದರನ್ನು ಕರೆಸಿ ಒಂದು ಕಾರ್ಯಕ್ರಮ, ಅವ್ರು ಹೇಳಿದ್ರು ನಮಗೇನು ಕೊರತೆ ಅನಿಸ್ಲಿಲ್ಲ.
0: ಸಾಹಿತ್ಯ ಹಾಡಿದ ಹಾಡು
1: ತುಂಬ ಹಾಡಿದೆ ಅವತ್ತು, ನಾನು ತುಂಬ ಅಂದರೆ ಒಂದು ಎರಡೂವರೆ ಗಂಟೆಗಳ ಕಾಲ ಹಾಡಿದೆ. ಅವರ ಕೆಲವು ರಚನೆಗಳನ್ನು ಹಾಡಿದೆ. ಆಮೇಲೆ ಸಾಹಿತ್ಯದ ಆಯ್ಕೆ ಯಾವ ರೀತಿ ಇರಬೇಕು ಮತ್ತು ಆಯ್ಕೆ ಮಾಡಿದ ಸಾಹಿತ್ಯಕ್ಕೆ ಯಾವ ರೀತಿ ಸ್ವರ ಸಂಯೋಜನೆ ಮಾಡಬೇಕು ಅನ್ನೋದನ್ನು ಆವತ್ತು ನಾನು ಹೇಳಿ ಒಂದು ಪ್ರಯತ್ನ ಪಟ್ಟೆ ಅವ್ರಿಗೆ ಹೇಳಿ, ತುಂಬ ಇಷ್ಟಪಟ್ಟರು ಆ ರಚನೆಗಳನ್ನು.
0: ಈಗ ಹಾಡುವಾಗ ನಿರ್ದಿಷ್ಟ ಕೆಲವು ಪದಗಳಿಗೆ, ಈಗ ನೀವು ಯಾವ ಆಗ ಒಂದು ಹಾಡನ್ನು ಹೇಳುವಾಗ ಎತ್ತಿ ಅಂತ ಹೇಳುವಾಗ ಅದನ್ನು ಆ

0: ಹಾಡು ಕೇಳುವಾಗಲೇ ಬಹಳ ಎತ್ತಿದ ಒಂದು ಭಾವ ಬಂತು.
1: ಅದು ಹಾಗೆ ಇರಬೇಕು.
0: ಈಗ ಅಂತಹ ಪದಗಳಿಗೆ ಎಲ್ಲಿ ಒತ್ತು, ಎಲ್ಲಿ ದೀರ್ಘ, ಎಲ್ಲಿ ಹ್ರಸ್ವ, ಇದರಲ್ಲಿ ಯುವ ಗಾಯಕರು ಗಮನಿಸಬೇಕಾದ ಅಂಶಗಳು ಏನಿವೆ?
1: ಪ್ರತಿಯೊಂದು ಶಬ್ದವನ್ನು ಅರ್ಥ ಮಾಡಿಕೊಂಡು ಹಾಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದು ಸುಗಮ ಸಂಗೀತದ ವಿಶೇಷತೆ ಆ್ಯಕ್ಚುಲಿ. ಉದಾಹರಣೆಗೆ ಒಂದು ರಚನೆ ಮಾಡಿದ್ದೀನಿ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಎಲ್ಲಿದೆ ಅನ್ನೋ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅಮ್ಮ ಅನ್ನೋದನ್ನು ಹೇಗೆ ಹೇಳಬೇಕು? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಈ ಪ್ರಶ್ನೆ ತೋರಿಸ್ಬೋದು ರೀ. ಅದೇ ನಾವು ಬೇರೆ ಮಂತ್ರ ಎಲ್ಲಿದೆ ಅಂದರೆ ಎಂಡ್ ಆಯ್ತದ್ದು, ಫುಲ್ ಸ್ಟಾಪ್ ಅನ್ನೋ ಫೀನಿಂಗ್ ಬರುತ್ತೆ. ಬೇರೆ ಸ್ವರದಲ್ಲಿ ನಿಂತಾಗ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ, ಎಲ್ಲಿದೆ. ಆಮೇಲೆ ಅದು ನೀಡುವ ಶಾಂತಿ ಕಾಂತಿ, ಶಾಂತಿ ಅನ್ನತಕ್ಕಂಥ ಶಾಂತವಾಗಿ, ಕಾಂತಿ ಅನ್ನೋದೊಂದು ಕಾಂತಿ. ಆಮೇಲೆ ಯಾವ ತಾರೆ ರವಿಗಿದೆ, ನೆಕ್ಸ್ಟ್ ಲೈನ್ ತಾರೆ ಎಲ್ಲಿರುತ್ತೆ, ಮೇಲಿರುತ್ತೆ.

0: ಈ ಪ್ರಶ್ನೆನ ನಾವು ಗಾಯನದಲ್ಲಿ ತೋರಿಸ್ಲಿಕ್ಕಾಗತ್ತೆ. ಆದರೆ ಆ ಮನಸ್ಥಿತಿ ಬೇಕು, ಆ ಯೋಚನೆ ಮಾಡತಕ್ಕಂಥ ವ್ಯವಧಾನ ಇರಬೇಕು.
1: ಮಾತ್ರ ಅಲ್ಲ, ಕವಿ ಹೃದಯವನ್ನು ಅರ್ಥ ಮಾಡಿಕೊಂಡು
0: ಅರ್ಥ ಮಾಡ್ಕೊಂಡು, ಅದೇ ಹೇಳಿದ್ದು ಆವಾಗಲೇ, ಅದೇ ಹೇಳಿದ್ದು, ಗಾಯಕರಿಗೆ ಸಾಹಿತ್ಯದ ಬಗ್ಗೆ ಪ್ರೀತಿ ಇರಬೇಕು, ಸಾಹಿತ್ಯದ ಒಂದು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ವರ ಸಂಯೋಜನೆ ಮಾಡ್ತಕ್ಕಂಥ ಗುಣಗಳಿರಬೇಕು, ಹಾಗೆ ಆ ಸಾಹಿತ್ಯಕ್ಕೆ ಸ್ಪಂದಿಸ್ತಕ್ಕಂಥ ಹೃದಯ ಇರಬೇಕು. ಇದಿದ್ದಾಗ ಅವನೊಬ್ಬ ಒಳ್ಳೆಯ ಕಲಾವಿದ ಆಗ್ತಾನೆ, ಒಬ್ಬ ಒಳ್ಳೆಯ ಸ್ವರ ಸಂಯೋಜಕ ಆಗ್ತಾನೆ, ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಶಕ್ತನಾಗ್ತಾನೆ. ಕೆಲವೊಮ್ಮೆ ಕೆಲವು ಸಾಹಿತ್ಯ ಸಾಧಾರಣ ಜನರಿಗೆ ತೊಗೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಉದಾಹರಣೆಗೆ ಒಂದು ಬುದ್ಧಿ ಮಾತಿರ್ಬೋದು, ಕೆಲವರು ಕೇಳೋದಿಲ್ಲ. ಈ ಮಕ್ಕಳಿಗೆ ನಾವು ಕಹಿಯಾದ ಗುಳಿಗೆಯನ್ನು ಸಕ್ಕರೆಯ ಲೇಪದೊಂದಿಗೆ ಕೊಟ್ಟಾಗ ಅವು ತೊಗೊಂಡ್ಬಿಡ್ತು ಔಷಧಿ. ಉದಾಹರಣೆಗೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ ಇದೆ, ಸಿಹಿ ಇರುತ್ತೆ, ಹಾಗಾಗಿ ಯಾವ ಮಕ್ಕಳು ತೊಂದರೆ ಮಾಡಲ್ಲ ತಗೊಳ್ಳಕ್ಕೆ. ಸುಗಮ ಸಂಗೀತ ಅಂದರೆ ಒಂದು ಹೋಮಿಯೋಪತಿ ಮೆಡಿಸಿನ್ ಇದ್ದಂಗೆ, ಅದು ಮೆಡಿಸಿನ್ ಆದರೂ ಸಿಹಿಯಾಗಿರೋದ್ರಿಂದ ಜನ ತಗೊಳ್ತಾರೆ ಅದನ್ನು. ಬಟ್ ತಗೊಳ್ಳೋದು ಮಾತ್ರ ಅಲ್ಲ, ಅವರು ಅದನ್ನು ಜೀರ್ಣ ಮಾಡ್ಕೋಬೇಕು. ಜೀರ್ಣ ಮಾಡಿಕೊಂಡು ದೇಹದಲ್ಲಿ ಅದು ಸೇರಿ ಹೋದಾಗ, ಆ ಸಾಹಿತ್ಯ ಅವರಿಗೆ ಪೂರ್ತಿ ಅರ್ಥ ಆದಾಗ, ಅದರಿಂದ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ.

0: ಆಮೇಲೆ ಈ ಸುಗಮ ಸಂಗೀತದಲ್ಲೂ ಕೂಡ ಹಿಂದೂಸ್ತಾನಿ ಅಥವಾ ಕರ್ನಾಟಕ ಎರಡೂ ಸಂಗೀತ ಪದ್ಧತಿಗಳಲ್ಲಿ ಹಿಂದೂಸ್ತಾನಿ ಸಂಗೀತದ ಅನುಭವ ಹೆಚ್ಚಿರುವವರು ಅಥವಾ ಆ ರೀತಿಯ ರಾಗ ಸಂಯೋಜನೆ ಮಾಡಿದಾಗ ಅದು ಸುಗಮ ಸಂಗೀತಕ್ಕೆ ಹೆಚ್ಚು ಸೂಟ್ ಆಗ್ತದೆ ಅಂತ ಒಂದು ಭಾವನೆ ಇದೆ. ನೀವು ಎರಡರಲ್ಲಿ ಹೆಚ್ಚು ಒಲಿದದ್ದು ಯಾವ ಕಡೆಗೆ?
1: ಇಲ್ಲ, ನನ್ನ ಅಭ್ಯಾಸ ಜಾಸ್ತಿ ಆಗಿರೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ.

0: ಇಲ್ಲಿ ಸ್ವರಗಳ ಸ್ಥಿರತೆ ಜಾಸ್ತಿ. ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ರಿಜಿಡಿಟಿ ಇದೆ ಅವರ ಈ ರಾಗಗಳಲ್ಲಿ ಸ್ವರಗಳಲ್ಲಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರೀತಿಯಲ್ಲೂ ಸಹ ನಮ್ಮ ಸುಗಮ ಸಂಗೀತದಲ್ಲಿ ತುಂಬ ಸಂಯೋಜನೆಗಳಿದ್ದಾವೆ. ಆದರೆ ಹೆಚ್ಚು ಇತ್ತೀಚೆಗೆ ಪಾಪ್ಯುಲರ್ ಆಗಿರೋದು ಸ್ವಲ್ಪ ಹಿಂದೂಸ್ತಾನಿ ಸಂಗೀತ, ಅದಕ್ಕೆ ಸ್ವಲ್ಪ ಈ ವೆಸ್ಟರ್ನ್ ಮ್ಯೂಸಿಕ್ನ ಸ್ವಲ್ಪ ಟಚ್ ಕೊಟ್ಟು, ಆ ವೆಸ್ಟರ್ನ್ ಮ್ಯೂಸಿಕ್ ಜಾಸ್ತಿ ಆದಾಗ ಮತ್ತೊಬ್ಬ ಅದು ಫಿಲ್ಮ್ ಮ್ಯೂಸಿಕ್ ಆಗುತ್ತೆ. ಅದೇ ಹೇಳಿದ್ರೆ ಇದು ತೂಕ ಮಾಡಬೇಕಾದ ಒಂದು ವಿಚಾರ, ಎಷ್ಟು ಬೇಕು ಉಪ್ಪು ಹಾಕಿದಂಗೆ. ಸಾಹಿತ್ಯ ಒಂದು ಅಡುಗೆ ಅಂತಿದ್ದರೆ ಈ ಸಂಗೀತ ಎಷ್ಟು ಅಂದರೆ ಉಪ್ಪು ಹಾಕಿದಂಗೆ, ಅದಕ್ಕೆ ಎಷ್ಟು ಬೇಕು ಅಷ್ಟೇ, ಉಪ್ಪು ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಆ ರೀತಿ ಸುಗಮ ಸಂಗೀತಕ್ಕೆ ಎಷ್ಟು ಸಂಗೀತದ ಅಗತ್ಯ ಇದೆ, ಆ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಮೂಡ್ ಕ್ರಿಯೇಟ್ ಆಗಬೇಕು ನೋಡಿ. ಈಗ ಸಾಹಿತ್ಯನ ಓದೋದಕ್ಕೂ ಹಾಡೋದಕ್ಕೂ ವ್ಯತ್ಯಾಸ ಇರೋದು ಸಂಗೀತದ ಇದರಿಂದನೇ. ಸಂಗೀತ ಲೇಪನ ಆಗೋದ್ರಿಂದ ಅದು ಹಾಡಾಗುತ್ತೆ, ಸಂಗೀತದ ಲೇಪನ ಇಲ್ಲದಿದ್ರೆ ಅದು ವಾಚನ ಆಗುತ್ತೆ, ಕವಿತಾ ವಾಚನ ಆಗುತ್ತೆ, ಇದು ಕವಿತಾ ಗಾಯನ ಆಗುತ್ತೆ.
1: ಗಾಯನ
0: ಆದಮೇಲೆ ಸಂಗೀತ ಇರಲೇಬೇಕು ಅನ್ನೋದು ಎಲ್ಲರೂ ಒಪ್ತಕ್ಕಂಥ ವಿಚಾರ. ಎಷ್ಟಿರಬೇಕು ಇದು ಒಂದು $1,000 ಪ್ರಶ್ನೆ. ಮೂಗಿಗಿಂತ ಮೂಗುತಿ ದೊಡ್ಡದಾಗಬಾರ್ದು ನೋಡಿ. ಸಂಗೀತ ಅಂತಕ್ಕಂಥದ್ದು ಮೂಗುತಿ ಇದ್ದಂಗೆ, ಸಾಹಿತ್ಯ ಮೂಗು, ಮೂಗಿಗಿಂತ ಮೂಗುತಿ ದೊಡ್ಡದಾಗಬಾರ್ದು. ಇಷ್ಟೇ ಸುಗಮ ಸಂಗೀತದ ವಿಶ್ಲೇಷಣೆ, ಯಾಕಂದರೆ ಎಷ್ಟು ಬೇಕಷ್ಟು.

0: ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಬಹಳಷ್ಟನ್ನು ಸಾಧಿಸಬೇಕು ಅಂತ ಕನಸು ಹೊತ್ತವರು ಹೊತ್ತಿರುವವರು ತಾವು. ಮುಂದಿರುವ ನಿಮ್ಮ ಕನಸುಗಳು, ಯೋಜನೆಗಳು?
1: ನನಗೆ, ನಾನು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಂದ ನಂತರ ಇಲ್ಲಿನ ಈ ವಾತಾವರಣ ನೋಡಿ ನನಗೆ ತುಂಬ ಅನಿಸಿದ್ದು ಒಂದು ವಿಚಾರ ಅಂತ ಹೇಳಿದ್ರೆ, ಸುಗಮ ಸಂಗೀತದ ಈಗಿನ ಗಾಯಕರು, ಮೊದಲನೇದಾಗಿ ನಾನು ಎಲ್ಲರ ವಿಚಾರ ಹೇಳ್ತಾ ಇಲ್ಲ, ಕೆಲವರು ಚೆನ್ನಾಗಿ ಹಾಡೋರು ಇದ್ದಾರೆ, ಆದರೆ ಹೆಚ್ಚಿನ ಗಾಯಕರು ಸಂಗೀತದ ಬಗ್ಗೆ ಅವ್ರಿಗೆ ಒಂಥರ ಕೆಳರ್ಮೆ ಇದೆ. ಕೆಳರ್ಮೆ ಅಂದರೆ ಸಂಗೀತ ಬೇಕಿಲ್ಲ, ಸುಗಮ ಸಂಗೀತ ಹಾಡಲಿಕ್ಕೆ ಸಂಗೀತದ ಅಗತ್ಯ ಇಲ್ಲ. ಕೆಲವು ಗಾಯಕರು ಅದನ್ನು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ, ಸಂಗೀತ ಕಲಿಬೇಕು ಅಂತ ಏನಿಲ್ಲ ಸುಗಮ ಸಂಗೀತ ಹಾಡಲಿಕ್ಕೆ. ಆಮೇಲೆ ಸಾಹಿತ್ಯ ಶುದ್ಧತೆ, ನಮ್ಮ ದೊಡ್ಡ ದೊಡ್ಡ ಕಲಾವಿದರ ಅಲ್ಪಪ್ರಾಣ ಮಹಾಪ್ರಾಣ ಭೇದಗಳು ಎಲ್ಲೆಲ್ಲೋ ಪದಗಳನ್ನು ತುಂಡು ಮಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ನಾನು ಹೆಸರುಗಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ತುಂಬ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಗಾಯಕರೇ ಸಹ ಸಾಹಿತ್ಯವನ್ನು ತಪ್ಪು ತಪ್ಪಾಗಿ ಹಾಡಿದ್ದನ್ನು ನಾನು ಕೇಳಿದ್ದೇನೆ, ಆಮೇಲೆ ನೊಂದುಕೊಂಡಿದ್ದೇನೆ. ಯಾಕಂದರೆ ಪಾಪ ಕವಿ ಯಾವುದೋ ಸಂದರ್ಭದಲ್ಲಿ ಏನೋ ಮನಸ್ಥಿತಿಯಿಂದ ಏನೋ ಒಂದು ಉದ್ದೇಶದಿಂದ ಬರೆದಿರತಕ್ಕಂಥ ರಚನೆಗಳನ್ನು ತಪ್ಪು ತಪ್ಪಾಗಿ ಹಾಡಲಿಕ್ಕೆ ನಮಗೆ ಯಾವ ರೈಟ್ಸ್ ಇಲ್ಲ. ನಮಗೆ
0: ಈಗ ನೋಡಿ, ಕಮ್ಮಗೋಲನ ವೈರಿ ಎನ್ನುವುದನ್ನು ಖ್ಯಾತ ಗಾಯಕರೇ ಕಮ್ಮಗೊಲ್ಲನ ವೈರಿ
1: ಗೊಲ್ಲನ ವೈರಿ ಅಂತ ಹೇಳ್ತಾರೆ. ಶಿರ ನಿನ್ನ ಚರಣಕ್ಕೆ ಎರಗಲಿ, ಕಣ್ಣು ಎರಕದಿಂದ ನಿನ್ನ ನೋಡಲಿ, ಕರ್ಣಗೀತಗಳ ಕೇಳಲಿ, ನಾಸಿಕ ನಿರ್ಮಾಲ್ಯ ಅನುದಿನ ಘ್ರಾಣಿಸಲಿ. ಇದು ಹೇಗೆ ಹಾಡಿದ್ದಾರೆ ಅಂದರೆ, ಶಿರ ನಿನ್ನ ಚರಣಕ್ಕೆ ಎರಗಲಿ ಕಣ್ಣು, ಎರಕದಿಂದಲಿ ನಿನ್ನ ನೋಡಲಿ ಹರಿಯೇ, ಕರ್ಣಗೀತಂಗಳ ಕೇಳಲಿ ನಾಸಿಕ ನಿರ್ಮಾಲ್ಯಾನುದಿನ ಘ್ರಾಣಿಸಲಿ. ಇದು
0: ಎಂತ ಅಬದ್ಧ ಆಗೋಯ್ತು,
1: ಅಬದ್ಧ ಆಗಿದೆ ನೋಡಿ. ಈ ಥರದ್ದು ತುಂಬ ಆಗುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ, ನಾವು ಹಾಡುವಾಗ ಸ್ವಲ್ಪ ಸಂಗೀತದ ಕಡೆಯೂ ಗಮನ ಇರಬೇಕು, ಸಾಹಿತ್ಯದ ಕಡೆಯಂತೂ ಇರಲೇಬೇಕು. ಇಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಮಾತಿದೆ, ಸುರ್ಗಯ ಅಥವಾ ಸಿರ್ಗಯ, ತಾಲ್ಗಯ ಅಥವಾ ಬಾಲ್ಗಯ ಅಂತೇಳಿ. ಸ್ವರ ತಪ್ಪಿದರೆ ತಲೆ ಹೋದಂಗೆ, ತಾಳ ಹೋದರೆ ಒಂದು ಕೂದಲು ಹೋದಂಗೆ ಅಂತ ಬಾಲ್ಗಯ. ಸುಗಮ ಸಂಗೀತದಲ್ಲಿ ನಿಮಗೆ ಶ್ರುತಿ ಅಕಸ್ಮಾತ್ ತಪ್ಪಿದರೂ ತೊಂದರೆ ಇಲ್ಲ, ಸಾಹಿತ್ಯವನ್ನು ಮಾತ್ರ ಸ್ಪಷ್ಟವಾಗಿ ಹಾಡಲೇಬೇಕು. ಆಮೇಲೆ ಅರ್ಥಸ್ಫುರಣೆ ಆಗುವ ಥರ ಹಾಡಬೇಕು. ಎಲ್ಲೆಲ್ಲೋ ಕಟ್ ಮಾಡಿ ಹಾಡೋದ್ರಿಂದ ತುಂಬ ತಪ್ಪುಗಳಾಗುವ ಸಾಧ್ಯತೆಗಳಿರುತ್ತೆ. ತುಂಬ ಜನಪ್ರಿಯ ರಚನೆಗಳಲ್ಲಿ ತುಂಬ ಕಡೆ ಈ ಥರದ್ದಾಗಿದೆ. ಆಮೇಲೆ ನಮ್ಮ ತುಂಬ ಜನಪ್ರಿಯ ಗೀತೆ, ಎಲ್ಲರೂ ಹಾಡ್ತಾರೆ ಅದನ್ನು, ಶಿಶುನಾಳ ಶರೀಫರ ಹಾಡು, ತರವಲ್ಲ ತೆಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ ಅಂತಿರೋದು. ತರವಲ್ಲ ತೆಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂ, ಈ ಥರದ್ದು. ಇದು ಯಾಕಾಗತ್ತೆ ಅಂತೇಳಿ ನಾವು ವಿಚಾರ ಮಾಡಿದಾಗ, ಅರ್ಥ ಮಾಡಿಕೊಳ್ಳದೆ ಸ್ವರ ಸಂಯೋಜನೆ ಮಾಡಿದಾಗ ಈ ಥರ ತಪ್ಪುಗಳಾಗುತ್ತೆ. ತರವಲ್ಲ ತೆಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ. ಇನ್ನೊಂದು ಯಾರೋ ಹಾಡಿದ್ದನ್ನು ಕೇಳಿದ್ದೆ ನಾನು, ಬಸವನೆಂದರೆ ಪಾಪ ಓಡಿ ಹೋಗುವುದು, ಪುಣ್ಯ ಲಭಿಸುವುದು. ಇದು ಸಾಹಿತ್ಯ. ಹಾಡ್ತಾ ಇದ್ದವ್ರು ಹೇಗೆ ಹಾಡ್ತಾರೆ, ಬಸವನೆಂದರೆ ಪಾಪ ಓಡಿ ಹೋಗುವುದು, ಪುಣ್ಯ ಲಭಿಸುವುದು. ಹೀಗೆ ಆ್ಯಕ್ಚುಲಿ ಹೇಗಾಗ್ಬೇಕು, ಬಸವನೆಂದರೆ ಪಾಪ ಓಡಿ ಹೋಗುವುದು, ಪುಣ್ಯ ಲಭಿಸುವುದು. ಹೀಗೆ ಪದ ವಿಂಗಡಣೆ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳಾಗೋದ್ರಿಂದ ಆ ಇಡೀ ಕವಿತೆಯ ಅರ್ಥವೇ ಬೇರೆ ಆಗುತ್ತೆ.
0: ಯಕ್ಷಗಾನದಲ್ಲಿ ಏನಾಯಿತಿಂದಿನ ಆಹವದಿ ಕಲಿಕರ್ಣ ಅಂತ ಕರ್ಣನಲ್ಲಿ ಕೌರವ ಕೇಳುವ ಒಂದು ಸಂದರ್ಭ ಬರ್ತದೆ. ಭಾಗವತರು ಹಾಡಿದ್ರಂತೆ, ಏನಂತ ದೀರ್ಘ ಹೇಳಿದ್ರು ಅವರು, ಮತ್ತೆ ಅವರು ಹಾಡಿದ್ದು ನಾಯಿ ತಿಂದಿನ ಅಂತ.
1: ಈ ಥರ ತುಂಬ ಆಗುತ್ತೆ. ಇದು ಯಾಕಾಗತ್ತೆ ಅಂದರೆ, ನೆಗ್ಲಿಜೆನ್ಸ್ ಒಂಥರ. ನಾವೇನು ಹಾಡಿದ್ರು ನಡೆಯುತ್ತೆ ಅಂತ ಬಂದಾಗ ಜನ ನಮ್ಮನ್ನು ರಿಸೀವ್ ಮಾಡ್ತಾರೆ. ಮತ್ತು ಜನರು ಹಾಗೇನೆ, ನನಗೆ ಇನ್ನೂ ಕೆಲವೊಮ್ಮೆ ಅನಿಸುತ್ತೆ, ಇದು ಸುಮ್ಮನೆ ಗಾಯಕರಿಗೆ ನಾವು ಹೇಳೋದಕ್ಕಿಂತ ಕೇಳುಗರು ಸಹ ಅವರಿಗೆ ಪ್ರಶ್ನೆ ಮಾಡಬೇಕು. ಉದಾಹರಣೆಗೆ ಮಾಧ್ಯಮದವರು ಅಥವಾ ಈ ಪೇಪರ್ನವರು ಈಗ ರಿವ್ಯೂಸ್ ಬರೀತಾರೆ, ನೀವು ಇತ್ತೀಚಿನ ರಿವ್ಯೂಸ್ಗಳು ನೋಡಿರ್ಬೋದು, ಅವ್ರು ಹೇಗೆ ಬೇಕಾದರೆ ಹಾಡಿರಲಿ, ತುಂಬ ಅದ್ಭುತವಾಗಿ ಬಂತು ಕಾರ್ಯಕ್ರಮ ಅಂತ ಬರೀತಾರೆ. ಕೆಲವೊಮ್ಮೆ ಅವರು ಹೋಗೇ ಇರೋದಿಲ್ಲ ಕಾರ್ಯಕ್ರಮಕ್ಕೆ, ಅವ್ರಿಗೆ ನೆಕ್ಸ್ಟ್ ಡೇ ಫೋನ್ ಮಾಡಿ ಕೇಳ್ತಾರೆ ನೀವೇನೇನು ಹಾಡಿದ್ರಿ ಅಂಥೇಳಿ ಬರೀತಾರೆ. ಆಮೇಲೆ ಅಲ್ಲಿ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ವಿಚಾರವೇ ಈಗ ಇಲ್ಲ ಆಗಿಬಿಟ್ಟಿದೆ. ಈ ಕ್ರಿಟಿಸಿಸಮ್ ಅನ್ನೋದಿದೆಯಲ್ಲ, ಅದು ಪೂರ್ತಿ ಹೋಗಿಬಿಟ್ಟಿದೆ. ಈಗ ನಿಜವಾಗಿ ಏನು ನಡೆಯುತ್ತೆ ಅಂತ ಬರೆಯೋದೇ ಇಲ್ಲ ಅವರು. ಹಾಗಾಗಿ ಏನಾಗಿದೆ, ಈ ಥರದ

0: ಗಾಯಕರು ಅಥವಾ ಇವರು ಬೆಳೆಯೋಕ್ಕೆ ಪ್ರಾರಂಭ ಆಗಿದೆ. ನನಗೆ ಅದು ತುಂಬ ಕೊರತೆ ಅನಿಸುತ್ತೆ ಫೀಲ್ಡ್ಗೆ. ಯಾಕಂದರೆ ತಪ್ಪು ಮಾಡಿದಾಗ ತಪ್ಪು ಮಾಡಿದ ಹೇಳ್ತಾನೆ, ಅವನೇ ನಮ್ಮ ನಿಜವಾದ ಸ್ನೇಹಿತ.
1: ಈಗ ಸಾಹಿತ್ಯ ಶುದ್ಧಿಯ ಬಗ್ಗೆ ನೀವು ನಿಮ್ಮ ಮುಂದಿನ ಯೋಜನೆಗಳಿಗೆ ಪೂರಕವಾಗಿ ಹೇಳ್ತಾ ಇದ್ರಿ.
0: ಹೌದು, ಇದನ್ನು ಎರಡನ್ನ ಮಾಡಲಿಕ್ಕೋಸ್ಕರ ನಾನು ಒಂದು ದೊಡ್ಡ ಯೋಜನೆಯನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ನನ್ನ ಜೀವನದ ಅವಧಿಯಲ್ಲಿ ಅದನ್ನು ಹೇಗಾದರೂ ಮಾಡಬೇಕು ಅಂತ, ಗುರುಕುಲ ಮಾಡಬೇಕು ಅಂತ. ಗುರುಕುಲ ಇದುವರೆಗೆ ಕೆಲವು ಕಡೆಯೆಲ್ಲ ಈ ಶಾಸ್ತ್ರೀಯ ಸಂಗೀತದ ಗುರುಕುಲಗಳು ಉತ್ತರ ಭಾರತದಲ್ಲಿದೆ, ದಕ್ಷಿಣ ಭಾರತದಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸುಗಮ ಸಂಗೀತದ ಗುರುಕುಲ ಅಂತೂ ಇಲ್ಲವೇ ಇಲ್ಲ. ನನ್ನ ಉದ್ದೇಶ ಏನಂದರೆ, 5 ವರ್ಷಗಳ ಕಾಲ ಒಂದು ಪ್ರತಿ ವರ್ಷ 6 ಜನರನ್ನು ಸೆಲೆಕ್ಟ್ ಮಾಡಿ ಅವರ ಒಂದು

0: ಗುರುಕುಲ ಇದುವರೆಗೆ ಕೆಲವು ಕಡೆಯೆಲ್ಲ ಈ ಶಾಸ್ತ್ರೀಯ ಸಂಗೀತದ ಗುರುಕುಲಗಳು ಉತ್ತರ ಭಾರತದಲ್ಲಿದೆ, ದಕ್ಷಿಣ ಭಾರತದಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸುಗಮ ಸಂಗೀತದ ಗುರುಕುಲ ಅಂತೂ ಇಲ್ಲವೇ ಇಲ್ಲ. ನನ್ನ ಉದ್ದೇಶ ಏನಂದರೆ, 5 ವರ್ಷಗಳ ಕಾಲ ಒಂದು ಪ್ರತಿ ವರ್ಷ 6 ಜನರನ್ನು ಸೆಲೆಕ್ಟ್ ಮಾಡಿ, ಅವರ ಒಂದು ಬೇಸಿಕ್ ಎಜುಕೇಷನ್ ಆದ ನಂತರ, ಒಂದು SSLC ಆದ ನಂತರ ಅವರು ಗಾಯಕರಾಗಿ ಆಗಬೇಕು ಒಂದು ನಿರ್ಧಾರ ಮಾಡಿರತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ಸಾಹಿತ್ಯಿಕವಾಗಿ ಸಂಗೀತದ ದೃಷ್ಟಿಯಿಂದ ಬೆಳೆಸಿ ಅವರು ಹೊರಗಡೆ ಬರುವಾಗ ಸಮಾಜಕ್ಕೆ ಗುಣಾತ್ಮಕವಾದ ವಿಚಾರಗಳನ್ನು ಸಂಗೀತದ ಮೂಲಕ ನೀಡಲಿಕ್ಕೆ ಅವರು ಅರ್ಹರಿರಬೇಕು.
1: ತುಂಬ ಸಂತೋಷ ಮಾನ್ಯ ಶಂಕರ ಶಾನುಭಾಗ್ ಅವರೇ. ಬಹಳ ದೀರ್ಘವಾದಂತಹ ನಮ್ಮ ಸಂಭಾಷಣೆಯಲ್ಲಿ ಒಬ್ಬ ಗಾಯಕನಾಗಿ ಗಾಯಕನ ಹೊಣೆಗಾರಿಕೆಯನ್ನು, ಸಮಾಜಕ್ಕೆ ಅವನು ಏನು ಕೊಡಬೇಕು ಎನ್ನುವುದನ್ನು ಹೇಳ್ತಾ ಹೇಳ್ತಾ ಯುವ ಗಾಯಕರಿಗಾಗಿ ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಕನಸನ್ನು ಕೂಡ ನೀವು ಹೊತ್ತಿದ್ದೀರಿ. ಅದು ಖಂಡಿತವಾಗಿಯೂ ನನಸಾಗ್ತದೆ, ಆಗಬೇಕು ಎನ್ನುವ ಒಂದು ತೀವ್ರವಾದಂತಹ ಹಂಬಲ ನಮ್ಮದು. ಇಲ್ಲಿವರೆಗೆ ಬಂದು ನಮ್ಮ ಕೇಳುಗರ ಜೊತೆಗೆ ಸಂವಾದವನ್ನು ತಾವು ನಡೆಸಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ಆಭಾರಿ ನಾವು. ನಮಸ್ಕಾರ.
0: ನಿಮಗೂ ಸಹ ನಮಗೆ ಕೊಡಗಿನ ಜನತೆಗೆ ನನ್ನ ವಿಚಾರವನ್ನು ಹೇಳಲಿಕ್ಕೆ ಒಂದು ಈ ಮಾಧ್ಯಮದ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಕೊಡಗು ಆಕಾಶವಾಣಿಯ ನಿರ್ದೇಶಕರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನು, ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ.

0: ಚಿತ್ತ ಚಿತ್ತಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡದ ಖ್ಯಾತ ಗಾಯಕರಾದ ಶ್ರೀ ಶಂಕರ್ ಶಾನ್ಭೋಗ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಪ್ರಸಾರವಾದುದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ.
1: ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ, ಸಮಯ 1:50 ಈಗ ಕೇಳಿ ಪ್ರಚಲಿತ. ಮೊದಲಿಗೆ ಜೋಡಿ ಹಕ್ಕಿ ಚಿತ್ರಕ್ಕಾಗಿ ಶಂಕರ್ ಶಾನ್ಭೋಗ್ ಹಾಗೂ ಚಿತ್ರ ಹಾಡಿದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ಸೆಪ್ಟೆಂಬರ್ ತಿಂಗಳ ಮೂರನೇ ಶನಿವಾರವನ್ನು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಸಮುದ್ರ ತೀರ, ನದಿ, ಸರೋವರ ಸೇರಿದಂತೆ ಎಲ್ಲ ಜಲಮೂಲಗಳನ್ನು ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳಿಂದ ಮುಕ್ತಗೊಳಿಸುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶ. 1986 ಅಮೆರಿಕ ಮೂಲದ ಓಷನ್ ಕನ್ಸರ್ವೆನ್ಸಿ ಸಂಸ್ಥೆಯ ಮೂಲಕ ಈ ಜಾಗೃತಿ ಅಭಿಯಾನವನ್ನು ಆರಂಭಿಸಲಾಯಿತು. ಮುಖ್ಯವಾಗಿ ಸಮುದ್ರ ಮತ್ತು ಕರಾವಳಿಯಲ್ಲಿ ಆಗುತ್ತಿರುವ ಮಾಲಿನ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಳಕೆ ಮಾಡುವುದನ್ನು ಕಡಿಮೆಗೊಳಿಸುವ ಬಗ್ಗೆ ಜನರಲ್ಲಿ ಅರಿವು ಮಾಡಿಕೊಡುವುದು, ಎಲ್ಲ ಜಲಮೂಲಗಳ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಮಾಡುವುದು, ಕಡಲ ತೀರವನ್ನು ಸುಂದರವಾಗಿ ಇರಿಸಿಕೊಳ್ಳುವುದರ ಮೂಲಕ ಸಮುದ್ರ ಜೀವಿಗಳು ಮತ್ತು ಜಲಚರಗಳ ಪರಿಸರವನ್ನು ಸಂರಕ್ಷಿಸುವುದು, ಎಲ್ಲರೂ ಈ ಕಾಯಕದಲ್ಲಿ ಒಗ್ಗೂಡುವಂತೆ ಮಾಡುವುದು, ತ್ಯಾಜ್ಯಗಳನ್ನು ಸಂಗ್ರಹಿಸುವುದರ ಜೊತೆಗೆ ಯಾವ ರೀತಿಯ ತ್ಯಾಜ್ಯ ಹೆಚ್ಚು ಸಂಗ್ರಹವಾಗುತ್ತಿದೆ ಅದರ ಪ್ರಕಾರ ಮತ್ತು ಪ್ರಮಾಣವನ್ನು ದಾಖಲಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ.

ಪ್ರಚಲಿತ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಂ ವೇದಿಕೆಯಾಗಿ 2027ರ ಬೆಂಗಳೂರು ಕ್ವಾಂಟಂ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮ್ ಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಜನರ ಸೇವೆಯೇ ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಬ್ಬಾಳದ ಭೂಪಸಂದ್ರದಲ್ಲಿ ಅತ್ಯಾಧುನಿಕ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಮುಖ್ಯಮಂತ್ರಿ, ರಾಜ್ಯ ಸರ್ಕಾರ ಜನರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡಲಾಗಿದೆ. ಇಡೀ ದೇಶದಲ್ಲಿ ಎಲ್ಲಿಯೂ ನಮ್ಮ ರೀತಿಯ ಆರೋಗ್ಯ ವ್ಯವಸ್ಥೆ ಇಲ್ಲ. ದೇಶ ವಿದೇಶಗಳಿಂದ ಜನರು ನಮ್ಮ ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದರು. ಬೇರೆ ರಾಜ್ಯದ 49 ಲಕ್ಷ ಜನರು ಇಲ್ಲಿಗೆ ಬಂದು ಕೆಲಸ ಮಾಡುತ್ತಿದ್ದು, ಬೆಂಗಳೂರು ಒಂದರಲ್ಲಿ 52,000 ವೈದ್ಯರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಚಿವ ಭೈರತಿ ಸುರೇಶ ಮಾತನಾಡಿ, ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಒಳಪಡುವ ತಾಲೂಕುಗಳನ್ನು ಗುರುತಿಸಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಪೀಡಿತ ಪ್ರದೇಶ ಘೋಷಣೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 10 ಪ್ರಮುಖ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಉಪಗ್ರಹ ಆಧಾರಿತ ಚಿತ್ರಗಳು ಹಾಗೂ ಅದರಿಂದ ಸಂಗ್ರಹಿಸಿದ ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ತದನಂತರ 24 ತಾಲೂಕುಗಳನ್ನು ಸೇರಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ 52 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಲಭ್ಯವಿರುವ ಮಾಹಿತಿ ಪ್ರಕಾರ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳು ಅಂತಿಮವಾಗಿ ಬರಪೀಡಿತ ಎಂದು ಘೋಷಣೆಯಾಗುವ ನಿರೀಕ್ಷೆಯಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದ 101 ತಾಲೂಕುಗಳಲ್ಲಿ ಬರದಿಂದಾಗಿ

0: ಸುಮಾರು 18,000 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದ್ದು, ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಅವರು ತಿಳಿಸಿದರು.
1: ನಾನು ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಬರ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಆಗುವಂತದ್ದು. ಸ್ಯಾಟಲೈಟ್ ಪಿಕ್ಚರ್ಸ್ ತಗೊಂಡು ಮತ್ತು ಸ್ಯಾಟಲೈಟ್ ಮೂಲಕ ಅವರು ಡೇಟಾ ಕಲೆಕ್ಟ್ ಮಾಡಿ ಅದರ ಮೇಲೆ ಅದು ಪ್ಯಾರಾಮೀಟರ್ಸ್ ಏನು ಕೊಟ್ಟಿದ್ದಾರೆ ಆ ಚೌಕಟ್ಟಿನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ಯಾವ ತಾಲೂಕು ಆ 10 ಪ್ಯಾರಾಮೀಟರ್ಸ್ಗೆ ಸ್ಪಂದಿಸುತ್ತೆ ಅದನ್ನ ಬರ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ.
0: 2027ರಲ್ಲಿ ನಡೆಯಲಿರುವ 2ನೇ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯನ್ನು ಜಾಗತಿಕ ಮಟ್ಟದ ಪ್ರಮುಖ ಕ್ವಾಂಟಮ್ ವೇದಿಕೆಯಾಗಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕ್ಯೂಎನ್ಯು ಲ್ಯಾಬ್ನ 10ನೇ ವಾರ್ಷಿಕೋತ್ಸವ ಹಾಗೂ ಕ್ಯೂಶೀಲ್ಡ್ 2.0 ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮುಂದಿನ ಸಮಾವೇಶದಲ್ಲಿ ಜಾಗತಿಕ ಸಂಶೋಧಕರು, ತಂತ್ರಜ್ಞ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಮತ್ತು ನೀತಿ ನಿರ್ಧಾರಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆಗೆ ಒತ್ತು ನೀಡಲಾಗುವುದು ಎಂದರು. 2027ರ ಶೃಂಗಸಭೆ ಕೇವಲ ಸಮ್ಮೇಳನವಾಗಿರಬಾರದು, ಸಂಶೋಧನೆ, ಉದ್ಯಮ, ನವೋದ್ಯಮ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಸಹಭಾಗಿತ್ವಗಳನ್ನು ಒಂದೇ ವೇದಿಕೆಗೆ ಸಂಪರ್ಕಿಸುವ ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಬೇಕು ಎಂದು ಅವರು ಹೇಳಿದರು. ಕ್ವಾಂಟಮ್ ಸಂಶೋಧನೆ, ಹಾರ್ಡ್ವೇರ್, ನವೋದ್ಯಮಗಳು, ಪ್ರತಿಭೆ, ಉದ್ಯಮ ಮತ್ತು ವಾಣಿಜ್ಯೀಕರಣವನ್ನು ಒಂದೇ ವ್ಯವಸ್ಥೆಯಲ್ಲಿ ಒಗ್ಗೂಡಿಸುವುದು ಕ್ವಾಂಟಮ್ ಸಿಟಿಯ ಉದ್ದೇಶವಾಗಿದೆ. 2035ರ ವೇಳೆಗೆ $20 ಬಿಲಿಯನ್ ಕ್ವಾಂಟಮ್ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ಹೇಳಿದರು. ಭಾರತೀಯ ತಂತ್ರಜ್ಞಾನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿರುವ ಸ್ವದೇಶಿ ಡೀಪ್ಟೆಕ್ ಕಂಪನಿಗಳಿಗೆ ರಾಜ್ಯ ಸರ್ಕಾರ ನಿರಂತರ ಪ್ರೋತ್ಸಾಹ ನೀಡಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ, ಕರಡು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಅರ್ಹ ಮತದಾರರ ಮರುಸೇರ್ಪಡೆ ಹಾಗೂ ಹೊಸ ಮತದಾರರ ನೋಂದಣಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಸಾರ್ವಜನಿಕರು ಪಟ್ಟಿಯಲ್ಲಿ ತಮ್ಮ ಹೆಸರು ಹಾಗೂ ಇತರೆ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಕೂಡಲೇ ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವ ಮೂಲಕ ಮರು ಸೇರ್ಪಡೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇದೇ ವೇಳೆ 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರಿಗೆ ಸಂಬಂಧಿಸಿದ ವಿವಿಧ ಸೇವೆಗಳನ್ನು ಚುನಾವಣಾ ಆಯೋಗದ ಆನ್ಲೈನ್ ವ್ಯವಸ್ಥೆಗಳ ವೋಟರ್ ಹೆಲ್ಪ್ಲೈನ್ ಮೂಲಕವೂ ಪಡೆಯಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಅನುಕೂಲವಾಗುವಂತೆ ನೋಂದಣಿ ಹಾಗೂ ಪಟ್ಟಿಯಲ್ಲಿನ ವಿವರಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯದಲ್ಲಿನ ಬರ ಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರವಾಗಿ ಎಕರೆಗೆ 25,000 ರೂಪಾಯಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯ ರೈತರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಜಾನುವಾರುಗಳ ಮೇವಿಗಾಗಿ ಮೇವು ಬ್ಯಾಂಕ್ ತೆರೆಯಬೇಕು, ರೈತರು ವಲಸೆ ಹೋಗುವುದನ್ನು ತಪ್ಪಿಸಲು ಕೂಡಲೇ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕಾಮಗಾರಿ ಕೈಗೆತ್ತಿಕೊಂಡು ರೈತರಿಗೆ ಧನಸಹಾಯ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಒಣಗುತ್ತಿರುವ ಬೆಳೆಗಳನ್ನು ರಕ್ಷಿಸಲು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ 3,200

94 ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಲಯದ ಬಾಕಿ ಪ್ರಕರಣಗಳಲ್ಲಿ 223 ಚೆಕ್ ಬೌನ್ಸ್, 11 ಕೌಟುಂಬಿಕ ವ್ಯಾಜ್ಯಗಳು, 56 ಆಸ್ತಿ ವಿಭಾಗದ ದಾವೆಗಳು, 18 ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, 12 ಕ್ರಿಮಿನಲ್ ಕಾಂಪೌಂಡೇಬಲ್, 270 ಇತರೆ ಸಿವಿಲ್ ಹಾಗೂ 2604 ಇತರೆ ಕ್ರಿಮಿನಲ್ ಪ್ರಕರಣಗಳು ಒಳಗೊಂಡಿವೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಅದಾಲತ್ನಲ್ಲಿ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದ ಮೂವರು ದಂಪತಿಗಳು ಮತ್ತೆ ಒಂದಾಗಿದ್ದಾರೆ. ಜೊತೆಗೆ ಪೋಷಕರನ್ನು ಕಡೆಗಣಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಜ್ಜ, ಮಗ ಮತ್ತು ಮೊಮ್ಮಗ ಹೀಗೆ ಮೂರು ತಲೆಮಾರುಗಳನ್ನು ಒಂದೇ ವೇದಿಕೆಗೆ ಕರೆತಂದು ಸೂಕ್ತ ತಿಳುವಳಿಕೆ ನೀಡಿ ರಾಜಸಂಧಾನ ಮಾಡಿಸುವ ಮೂಲಕ ಆದರ್ಶ ಕೌಟುಂಬಿಕ ಬಾಂಧವ್ಯವನ್ನು ಮರುಸ್ಥಾಪಿಸಲಾಯಿತು ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿದ್ದಾರೆ. ನಗರದಲ್ಲಿ ಎರಡು ಹಂತದಲ್ಲಿ ಸಂಚಾರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಾಗಿದೆ. ಈ ಹೊಸ ವ್ಯವಸ್ಥೆಗೆ ಹದ್ದಿನ ಕಣ್ಣು ಎಂಬುದಾಗಿ ಹೆಸರಿಡಲಾಗಿದೆ. ಈವರೆಗೆ 5574 ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸದ್ಯ ಹಾವೇರಿಯ 4 ವೃತ್ತಗಳಲ್ಲಿ ಐಟಿಎಂಎಸ್ ವ್ಯವಸ್ಥೆ ಇದೆ. ಈ ಕ್ಯಾಮೆರಾಗಳಲ್ಲಿ ಸೆರೆಯಾಗುವ ಚಿತ್ರಗಳನ್ನು ವೀಕ್ಷಿಸಲು ಹಾಗೂ ಈ ಚಲನ್ ಸೃಷ್ಟಿಸಲು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕಮಾಂಡ್ ಕೇಂದ್ರ ತೆರೆಯಲಾಗಿದೆ. ಈ ಕೇಂದ್ರದ ಮೂಲಕ ಕ್ಯಾಮೆರಾ ಕಾರ್ಯಾಚರಣೆಯನ್ನು ನಿಖರವಾಗಿ ವೀಕ್ಷಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಿ 2027ರ ಬೆಂಗಳೂರು ಕ್ವಾಂಟಮ್ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಕಾವ್ಯವಾಚನ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1 ರಿಂದ 3 ರವರೆಗೆ BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ, ಪ್ರಸ್ತುತಿ ರಾಘವೇಂದ್ರ ಎನ್ನಾರ್.

ಪಾಂಡವರು ವನವಾಸದಲ್ಲಿ ಇದ್ದಾಗ ಒಮ್ಮೆ ಅವರಲ್ಲಿಗೆ ವೇದವ್ಯಾಸರು ಬಂದು ಹೀಗೆ ಹೇಳಿದರು, ನಿಮ್ಮಲ್ಲಿ ಈಗ ಯಾವುದೇ ಅಸ್ತ್ರಗಳು ಇಲ್ಲ, ಮುಂದೆ ನಿಮ್ಮ ವನವಾಸ ಮುಗಿಸಿ ಬಂದ ಸಂದರ್ಭದಲ್ಲಿ ಯುದ್ಧವು ಎದುರಾದರೆ ಆಗ ಅಸ್ತ್ರಗಳನ್ನು ಕ್ರೋಢೀಕರಿಸುವುದು ಕೂಡ ಕಷ್ಟವಾಗಬಹುದು. ಆದ್ದರಿಂದ

ನೀವು ಈಗಲೇ ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ತೊಡಗುವುದು ಎಂದು ಹೇಳಿದರು. ಮುಂದುವರೆದು ವ್ಯಾಸಮುನಿಗಳು, ಅರ್ಜುನ, ನೀನು ಕೂಡಲೇ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಆ ಪರಶಿವನನ್ನು ಕುರಿತು ತಪಸ್ಸು ಮಾಡು. ಶಿವನಿಂದ ಪಾಶುಪತವೇ ಮೊದಲಾದ ಅಸ್ತ್ರಗಳನ್ನು ಪಡೆ ಎಂದು ಆಶೀರ್ವದಿಸಿದರು. ಅದರಂತೆ ಪಾರ್ಥನು ಇಂದ್ರಕೀಲದಲ್ಲಿ ತಪಸ್ಸು ಮಾಡುವಾಗ ಶಿವ ಮತ್ತು ಪಾರ್ವತಿ ತಮ್ಮ ಸಕಲ ಪರಿವಾರಗಳೊಂದಿಗೆ ಅರ್ಜುನನನ್ನು ಪರೀಕ್ಷಿಸಲು ಬರುವರು.

ಈ ಪದ್ಯದಲ್ಲಿ ಶಿವನು ತನ್ನ ಮಡದಿ ಪಾರ್ವತಿಗೆ, ನೋಡು ದೇವಿ, ಅರ್ಜುನನು ಬಹಳ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ್ದಾನೆ ಮತ್ತು ದೇಹವನ್ನು ಕೂಡ ದಂಡಿಸಿದ್ದಾನೆ. ಅನ್ನ, ಆಹಾರ, ನೀರು ಎಲ್ಲವನ್ನೂ ತ್ಯಜಿಸಿ ಬರೀ ಗಾಳಿಯಿಂದ ಬದುಕಿದರೂ ಇವನ ಶಕ್ತಿ ಕುಂಚಿತ್ತೂ ಕುಂದಿದ ಹಾಗೆ ಕಾಣುತ್ತಿಲ್ಲವಲ್ಲ. ಮತ್ತು ನನಗೆ ಸರಿಸಮಾನವಾಗಿ ನಿಂತು ಕಾಳಗ ಮಾಡುತ್ತಿದ್ದಾನೆ. ಭಲೇ ಭಲೇ ಎಂದು ಮಡದಿ ಪಾರ್ವತಿಗೆ ಹೇಳುತ್ತಾನೆ.

ಮುಂದುವರೆದು ಪರಮಶಿವನು ಪಾರ್ವತಿಗೆ, ಈ ಪಾರ್ಥನು ಬೇರಾರೂ ಅಲ್ಲ ದೇವಿ, ಇವನೇ ನಾರಾಯಣ ಋಷಿ, ನನಗೆ ಭಕ್ತನಾಗಬೇಕು. ಇವನು ಪಾಶುಪತಾಸ್ತ್ರವನ್ನು ಬೇಡಲು ಇಲ್ಲಿ ಬಂದು ನನ್ನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಿದ್ದಾನೆ ಎಂದು ಹೇಳಿದನು. ಬಿಗಿವ ಬಿಡಿಸುವ ಬಿಡಿಸಿದ ಕ್ಷಣ ತೆಗೆವ ಕಳಚುವ ಕುಂಬಲಳಿಯಲಿ ಹೋಗುವ ಹತ್ತುವ ಲವಣಿಯಲಿ ಲಾಗಿಸುವ ಹೊರಬಡುವ ಚಿಗಿವ ತೊಡಚುವ ಬಿಗಿವ ಬಿಡಿಸುವ ಬಗಿವ ಬಳಸ

ಒಂದು ಹಂದಿಯ ವಿಷಯವಾಗಿ ಶಬರನ ವೇಷಧಾರಿಯಾದ ಶಿವನಿಗೆ ಮತ್ತು ಪಾರ್ಥನ ನಡುವೆ ಮುಷ್ಟಿಯುದ್ಧವೇ ಮೊದಲಾದ ಯುದ್ಧಗಳು ಪ್ರಾರಂಭವಾದವು. ಮುಷ್ಟಿಯುದ್ಧದ ಅನೇಕ ಪಟ್ಟುಗಳಿಂದ ಇಬ್ಬರು ಬಹಳ ಸೊಗಸಾಗಿ ಸೆಣೆಸಾಡಿದರು. ಈ ಸನ್ನಿವೇಶವನ್ನು ಕವಿಯು ಈ ಪದ್ಯದಲ್ಲಿಗೆ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾನೆ. ಆವಸು

ಮುಷ್ಟಿಯುದ್ಧದಲ್ಲಿ ಅರ್ಜುನನು ಸೋತಾಗ ಅವನ ಆತ್ಮವಿಶ್ವಾಸವು ಕ್ರಮೇಣ ಕಡಿಮೆಯಾಗಿ ಯಾವುದೋ ಜನ್ಮದಲ್ಲಿ ವ್ರತಭಂಗವನ್ನೋ ದೈವದ್ರೋಹವನ್ನೋ ಅಧರ್ಮದಲ್ಲಿ ತೊಡಗಿದನೋ ಎಂದು ಬಹುವಾಗಿ ಮರುಗುತ್ತಾನೆ. ಇವುಗಳ ಪರಿಣಾಮವಾಗಿ ಈ ಜನ್ಮದಲ್ಲಿ ಈ ಯಹ್ಕಶ್ಚಿತ್ ಬೇಡನಿಂದ ಪರಾಭವ ಹೊಂದಿದನಲ್ಲ ಎಂದು ಬಹುವಾಗಿ ರೋಧಿಸುತ್ತಾನೆ.

ಇಷ್ಟೆಲ್ಲ ನಡೆದರೂ ಒಮ್ಮೆಯು ಪಾರ್ಥನು ಶಬರವೇಷದಲ್ಲಿರುವ ಪರಶಿವನನ್ನು ಗುರುತಿಸಲು ಮಾಯೆಯ ಕಾರಣದಿಂದ ಸಾಧ್ಯವಾಗಲಿಲ್ಲ ಎಂಬುದನ್ನು ಕವಿಯು ಈ ಶ್ಲೋಕದಲ್ಲಿ ಬಹಳ ಸುಲಭವಾಗಿ ಮತ್ತು ಸ್ವಚ್ಛವಾಗಿ ನಿರೂಪಿಸಿದ್ದಾನೆ.

ಈ ನಡುವೆ ಪಾರ್ಥನು ಹೀಗೆ ಯೋಚಿಸುತ್ತಾನೆ, ಈ ಹಂದಿ ನನಗೆ ಏಕೆ ಬೇಕಿತ್ತು? ತಪಸ್ಸಿನಲ್ಲಿ ನಿಂತ ನನ್ನ ಮನಸ್ಸು ಈ ಹಂದಿಯ ಮೇಲೆ, ತದನಂತರ ಈ ಶಬರನ ಮೇಲೆ ಏಕೆ ಹರಿಯಿತು? ನಾನು ಈ ತಪಸ್ಸಿನ ಉದ್ದೇಶವನ್ನೇ ಮರೆತನಲ್ಲ. ಹಾ ಶಿವ ಎಂದು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಾನೆ.

ಮುಂದುವರೆದು ಪಾರ್ಥನು, ಈಗ ಚಿಂತೆ ಮಾಡಿ ಪ್ರಯೋಜನವಿಲ್ಲ. ಮೊದಲು ಪರಮಶಿವನನ್ನು ಭಕ್ತಿಯಿಂದ ಪೂಜಿಸಿ ನಂತರ ಈ ಶಬರನನ್ನು ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸುತ್ತಾನೆ.

ಶಿವನನ್ನು ಪೂಜಿಸಲು ನಿರ್ಧರಿಸಿದ ಪಾರ್ಥನು ಮರಳಿನ ಲಿಂಗವನ್ನೇ ಮಾಡಿ ಅದಕ್ಕೆ ಆ ಕಾಡಿನಲ್ಲಿ ಸಿಗುವ ಕಣಗಿಲೆ, ಬಂದುಗೆ, ಕಕ್ಕೆ ಮೊದಲಾದ ಹೂಗಳಿಂದ ಅಲಂಕಾರವನ್ನು ಮಾಡಿ ವಿವಿಧ ಆಗಮೋಕ್ತದಿಂದ ಅರ್ಚನೆಯನ್ನು ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುತ್ತಾನೆ.

ಮುಂದುವರೆದು ಅತ್ಯಂತ ವಿಸ್ತಾರವಾಗಿ ಶಿವಸ್ತುತಿಯನ್ನು ಪ್ರಾರ್ಥನೆ ಮಾಡಿ ಷೋಡಶೋಪಚಾರಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡುತ್ತಾನೆ. ಕವಿಯೂ ಸಹ ಇದನ್ನು ಬಹಳ ಸುಲಲಿತವಾಗಿ ನಮ್ಮ ಮುಂದೆ ಇಡುತ್ತಾನೆ.

0: ತನ್ನೆಲ್ಲ ಪೂಜಾ ಕೈಂಕರ್ಯವನ್ನು ಮುಗಿಸಿ ತನ್ನ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡ ಪಾರ್ಥ ಆ ಶಬರನ ರೂಪದ ಶಿವನನ್ನು ಒಮ್ಮೆ ತಿರುಗಿ ನೋಡಲಾಗಿ ಸಾಕ್ಷಾತ್ ಪರಶಿವನು ತನ್ನ ನಿಜರೂಪವನ್ನು ಅರ್ಜುನನಿಗೆ ತೋರಿಸುತ್ತಾ ನಿಂತಿದ್ದಾನೆ. ಅರ್ಜುನನು ಬಹಳ ವಿಸ್ಮಯದಿಂದ ಆ ರೂಪವನ್ನು ನೋಡುತ್ತಾ ತನ್ನನ್ನೇ ತಾನು ಮರೆಯುತ್ತಾನೆ.
1: ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಇದುವರೆಗೂ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗವನ್ನು ಪ್ರಸ್ತುತಪಡಿಸಿದವರು ರಾಘವೇಂದ್ರ ಎನ್ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 3:05. ಇಂದಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಹೇಮಾವತಿ ಎಂಡಿ. ಶ್ರೋತೃಗಳೇ, ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ. ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾವೃಂದ ಅಡ್ಡೆನಡಕ ಬಂಟವಾಳ ದಕ್ಷಿಣ ಕನ್ನಡ. ಹಿಮ್ಮೇಳದಲ್ಲಿ ಹಾಡುಗಾರಿಕೆ ಶ್ರೀ ಲಕ್ಷ್ಮೀನಾರಾಯಣ ಭಟ್, ಕಾಟುಕುಕ್ಕೆ, ಚಂಡೆ ಮುರಾರಿ ಕಡಂಬಳಿತ್ತಾಯ ಬೆಳ್ತಂಗಡಿ, ಮದ್ದಳೆ ಮುರುಳೀಧರ ಕಲ್ಲೂರಾಯ ಬೆಟ್ಟಂಪಾಡಿ, ಶ್ರುತಿ ಬಾಲಕೃಷ್ಣ ಪೂಜಾರಿ ಆರ್ಲಪದವು, ಅರ್ಥಗಾರಿಕೆಯಲ್ಲಿ ಶ್ರೀಕೃಷ್ಣ ಟಿ ಕೃಷ್ಣ ಭಟ್ ತಲಂಚೇರಿ ಅಡ್ಡೆನಡಕ, ಸತ್ಯಭಾಮೆ ಶ್ರೀಮತಿ ರತ್ನಾ ಟಿ ಕೆ ಭಟ್ ತಲಂಚೇರಿ ಅಡ್ಡೆನಡಕ, ದೇವೇಂದ್ರ ಶ್ರೀ ಸುಬ್ಬರಾಜ ಶಾಸ್ತ್ರಿ ಮಣಿಲ, ನರಕಾಸುರ ಶ್ರೀ ಕೃಷ್ಣ ಭಟ್ ಮಳಿ ಅಡ್ಡೆನಡಕ, ಮುರಾಸುರ ಶ್ರೀ ಉದಯಶಂಕರ ಅಮೈ ಅಡ್ಡೆನಡಕ. ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ.

0: ಲೋಕದಲ್ಲಿ ಅಧರ್ಮ ತಲೆ ಎತ್ತಿ ಧರ್ಮ ಗ್ಲಾನಿಯಾಗಿ ಲೋಕದ ಜನ ಅಧರ್ಮಿಗಳಾಗಿ ಅತ್ಯಾಚಾರ ಅನಾಚಾರ ದುರಾಚಾರಗಳನ್ನು ಮಾಡುವುದರ ಮೂಲಕವಾಗಿ ಸಾಧು ಸಜ್ಜನರನ್ನು ಪೀಡಿಸತೊಡಗಿದವಾಗ ಮತ್ತೆ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಧರೆಗೆ ಇಳಿಯುವುದು ಅನಿವಾರ್ಯವಾಗಿದೆ. ಆ ಪ್ರಕಾರವಾಗಿ ವಸುದೇವ ದೇವಕಿಯರ ಕಂದನಾಗಿ ಕೃಷ್ಣಾಭಿಧಾನದಿಂದ ಅವತರಿಸಿ ಬಂದವನಿದ್ದೇನೆ. ದುಷ್ಟನೇ ಆದಂತಹ ಕಂಸ ತನ್ನ ತಂಗಿ ಭಾವಂದಿರನ್ನೇ ಕಾರಾಗೃಹಕ್ಕೆ ತಳ್ಳಿ ತಂದೆಯನ್ನೇ ಸೆರೆಮನೆಗೆ ತಳ್ಳಿ ಲೋಕದಲ್ಲಿ ಅಧರ್ಮವನ್ನೇ ಎತ್ತಿ ನಡೆಯುವ ಹಾಗೆ ಮಾಡಿದವಾಗ ಅವನನ್ನೇ ಮಾವನಾದರೂ ಶಿಕ್ಷಿಸಬೇಕಾದ್ದು ಅನಿವಾರ್ಯವಾಯಿತು. ಮಾವನೆಂದು ನೋಡದೆ ಕಂಸನನ್ನು ಶಿಕ್ಷಿಸಿದ್ದೇನೆ, ಹನನವೂ ಮಾಡಿದ್ದೇನೆ. ಅನ್ಯಾಯವನ್ನು ಪ್ರೋತ್ಸಾಹಿಸುವುದು, ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವುದು ಅನ್ಯಾಯ ಮಾಡಿದಷ್ಟೇ ವಿಷಯವೂ ಆಗಿದೆ. ಆ ಕಾರಣಕ್ಕೆ ಮಾವನಾದಂತಹ ಕಂಸನಿಗೆ ಬೆಂಬಲವಾಗಿ ನಿಂತಹ ಚಾಣೂರ ಮುಷ್ಟಿಕರು, ದೀಪಿಕಾ ಹಿಡಿಂಬರು, ಶಕಟ ಧೇನುಕರು, ಹೆಚ್ಚೇಕೆ ಹೆಣ್ಣೆ ಆದರೂ ಮಾಯಾವಿಯಾದಂತಹ ಪೂತನಿ, ಇವರೆಲ್ಲರನ್ನೂ ನಿಗ್ರಹಿಸಿದ್ದಾಗಿದೆ. ಹೀಗೆ ದುರುಳರನ್ನು ನಿಗ್ರಹಿಸಿದಲ್ಲಿಗೆ ನನ್ನ ಕಾರ್ಯ ಮುಗಿಯಿತು ಅಂತ ಭಾವಿಸಲಿಲ್ಲ. ದುರಾತ್ಮರು ಮತ್ತು ಒಳಗೊಂಡಿದ್ದಾರೆ, ಮಾಗಧನಿದ್ದಾನಲ್ಲ.
1: ದುರಲಿ ಮಾಗಧನೊಡನೆ

ಮಗಧಾಧಿಪತಿಯಾದಂತಹ ಜರಾಸಂಧ ತನ್ನವರಾದಂತಹ ಶಿಶುಪಾಲ ದಂತವಕ್ರಾದಿಗಳನ್ನು ಒಡಗೂಡಿಕೊಂಡು ಮಾಡಬಾರದಾದಂತಹ ಅನ್ಯಾಯವನ್ನು ಲೋಕದಲ್ಲಿ ಮಾಡತೊಡಗಿದವಾಗ ಅವನನ್ನು ಪ್ರತಿಭಟಿಸಲೇಬೇಕಾಯಿತು. ಆದರೆ ಏನು ಮಾಡೋಣ, 7 ಬಾರಿ ಯುದ್ಧಕ್ಕೆ ಹೋದರೂ ಯುದ್ಧ ಅಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನೆಷ್ಟು ಕಾಲ ಹೀಗೆ ಹೋರಾಡೋಣ ಅಂತ ಯೋಚಿಸಿದರೆ ನಂದ ಗೋಕುಲದಲ್ಲಿರುವಂತಹ ನಮ್ಮವರು ಯಾದವರು ಕಷ್ಟ ಬರಬಾರದು, ಅವರು ಸಂಕಟಕ್ಕೆ ಸಿಲುಕಬಾರದು, ನನ್ನ ಕಾರಣಕ್ಕಾಗಿ ಲೋಕ ಹಾಳಾಗಬಾರದು ಎನ್ನುವ ದೃಷ್ಟಿಯಿಂದ ಬೆಟ್ಟವನ್ನೇರಿದಂತಹ ನಾನು ಸೋಲನ್ನು ನಟಿಸಿ ಸಾಗರಕ್ಕೆ ಧುಮುಕಿದ್ದೇನೆ. ಧುಮುಕಿದ ಸ್ಥಳದಲ್ಲಿ ದ್ವಾರಾವತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ಅಷ್ಟ ಮಹಿಷಿಯರಿಂದ ಒಡಗೂಡಿ ಸುಖ ಜೀವನ ನನಗಾಗಿ ಅಲ್ಲ ಲೋಕಕ್ಕಾಗಿ ನಡೆಯಿಸ್ತಾ ಬಂದಿದ್ದೇನೆ. ಅಲ್ಲಿಗೆ ಮುಗಿಲಿಲ್ಲಲ್ಲ, ದುಷ್ಟರ ಹಾವಳಿ ಹಾಗೆಯೇ ಇನ್ನೂ ಉಳಿದಿದೆ, ಅವರ ನಿರ್ನಾಮವಾಗಬೇಕು. ಅಷ್ಟ

ಅಲ್ಲ. ಇತ್ತೀಚೆಗೆ ನರಕಾಸುರನಂತಹವರೂ ತಲೆ ಎತ್ತಿ ಮೆರೆಯುತ್ತಾ ಇದ್ದಾರೆ ಅಂತ ವರ್ತಮಾನ ಬಂದಿದೆ. ದುಷ್ಟರ ಕಾರ್ಯ ಹೆಚ್ಚಾಗಬೇಕು, ಅವರು ಪೂರ್ಣ ಅಪರಾಧಿಗಳಾಗಿ ನಿರೂಪಿತವಾಗುವಲ್ಲಿವರೆಗೆ ನಿಗ್ರಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಪಾಪದ ಕೊಡ ತುಂಬಬೇಕು, ನಿಗ್ರಹಕ್ಕೆ ಕಾಲ ಕೂಡಿ ಬರಬೇಕು. ಯಾವಾಗ ಬರುತ್ತದೋ ನಿರೀಕ್ಷೆಯಲ್ಲಿ ಇರುತ್ತೇನೆ, ನೋಡೋಣ.

ಬ್ರಹ್ಮಸ್ಥಾನವನ್ನು ಪ್ರವೇಶಿಸಿದ್ದೇ ತಡ. ನರಕಾಸುರನಿಗೆ ಜಯವಾಗಲಿ ಎಂಬ ಜಯಘೋಷ ಕೇಳಿಸುತ್ತಾ ಇದೆ. ಜನ್ಮತಃ ನಾನು ಯಾರು, ನನ್ನ ಹುಟ್ಟು ಹೇಗಾಯಿತು ಎಂಬುದನ್ನು ಪೂರ್ಣ ತಿಳಿಯದೇ ಇದ್ದರು. ಇಷ್ಟು ಮಾತ್ರ ತಿಳಿದಿದ್ದೇನೆ, ಆದಿಯಲ್ಲಿ ಶ್ರೀಹರಿಯು ವರಾಹ ರೂಪಿನಿಂದ ಅವತರಿಸಿ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯ ಮಾನವನ್ನೂ ಕಾಯ್ದನಂತೆ. ಮರುಕ್ಷಣದಲ್ಲಿ ಅದೇ ರೂಪಿನಿಂದ ಭೂದೇವಿಯನ್ನು ಕೂಡಿದ್ದರಿಂದ ನನ್ನ ಜನನವಾಯಿತಂತೆ. ಆದ್ದರಿಂದಲೇ ನಾನು ಪೃಥ್ವಿ ಆತ್ಮಜನಾದೆ. ಈಗ ಪ್ರಾಗ್ಜ್ಯೋತಿಷಪುರದ ಅಧಿಕಾರ ನನ್ನದು. ಬಾಹುಬಲ ಮಾತ್ರ ಇದ್ದರೆ ಸಾಲದು, ದೈವಬಲವೂ ಬೇಕಲ್ಲ. ಅದಕ್ಕಾಗಿಯೇ ತಪಸ್ಸಿನ ಮೂಲಕ ಬ್ರಹ್ಮದೇವನನ್ನು ಒಲಿಸಿಕೊಂಡೆ. ತಾಯಿ ತಂದೆಯರನ್ನು ಉಳಿದು ಅನ್ಯರಿಂದ ಮರಣವಿಲ್ಲ ಎಂದು ಅನುಗ್ರಹಿಸಿದ. ಹಡೆದವರು ಕೈಯಾರೆ ಮಕ್ಕಳನ್ನೂ ಕೊಲ್ಲುವುದುಂಟೆ. ಮತ್ತೆ ನನಗೆ ಮರಣ ಭಯವಾದರೂ ಎಲ್ಲಿ? ಇಷ್ಟಾದ ಮೇಲೆ ಸಾಧಿಸಬೇಕಾದ್ದು ದಿಗ್ವಿಜಯ ತಾನೇ.

ಸೇನಾಬಲ ಸಮೇತನಾಗಿ ದಿಗ್ವಿಜಯವನ್ನು ಕೈಕೊಂಡೆ, ಧರಾಧಿಪರನ್ನು ಯುದ್ಧದಲ್ಲಿ ಜಯಿಸಿದೆ, ಅವರಿಂದ ಕಪ್ಪ ಕಾಣಿಕೆಗಳನ್ನೂ ಸಂಗ್ರಹಿಸಿದೆ, ಪ್ರತಿಭಟಿಸಿದ ಅನೇಕ ರಾಜರನ್ನು ಸೆರೆಮನೆಯಲ್ಲಿರಿಸಿದ್ದೇನೆ, 16,100 ಮಂದಿ ನಾರಿಯರನ್ನು ತಂದು ಕಾರಾಗೃಹದಲ್ಲಿರಿಸಿದ್ದೇನೆ, ಒಂದೇ ಲಗ್ನದಲ್ಲಿ ಅವರನ್ನು ವಿವಾಹವಾಗಲು ಮನ ಮಾಡಿದ್ದೇನೆ. ಆ ಕಾಲಕ್ಕೆ ಸುರಮುನಿ ನಾರದರು ಬಂದು ಹೇಳಿದ್ದಾದರೂ ಏನು? ಅಯ್ಯ ನರಕಾಸುರ, ನಿನ್ನ ಯೋಗ್ಯತೆಗೆ ತಕ್ಕ ಕನ್ಯೆ ಇವರಾರೂ ಅಲ್ಲ. ಸುರಪನರ್ಧಾಂಗಿ ಶಚಿಯನ್ನು ತಂದು ಪಟ್ಟದ ರಾಣಿಯನ್ನಾಗಿ ಮಾಡಿಕೋ, ಚಿನ್ನದ ಸರಕ್ಕೆ ಪುಟವಿಟ್ಟಂತಾದೀತು ಎಂದರು. ಈಗ ದೃಢ ನಿರ್ಧಾರ ಮಾಡಿದ್ದೇನೆ, ಇಂದ್ರ ನರಸಿಯನ್ನು ತರಲು ಮನ ಮಾಡಿದ್ದೇನೆ. ಸೇನಾ ಸಮೇತನಾಗಿ ಈಗಿಂದೀಗಲೇ ಸುರಲೋಕವನ್ನು ಸೇರಿಕೊಳ್ಳುತ್ತೇನಂತೆ.

0: ಶ್ರೀಹರಿ ಕಾಪಾಡು.
1: ಅದೇಕೋ ಮನಸ್ಸು ಎಂದಿನಂತಿಲ್ಲ. ಏನು ಮಾಡೋಣ, ದೇವೇಂದ್ರ ಪದವಿ ದೊಡ್ಡದು, ಗಳಿಸಿದ್ದೇನೆ ಶತಯಾಗಗಳನ್ನು ಮಾಡಿ, ಆದರೆ ಉಳಿಸಿಕೊಳ್ಳುವುದು ಹೇಗೆ ಎಂಬುದೇ ಭಯ ಇಂದಾಗಿದೆ. ದಾಯಾದ್ಯ ಮತ್ಸರ ಎಂಬುದು ದೇವೇಂದ್ರನ ಜೀವನದಲ್ಲಿ ಅದೆಷ್ಟು ಬಾರಿ

ಹೋಯಿತು, ಇದೇ ದೇವೇಂದ್ರನ ಜೀವನವೇ ಆಗಿಹೋಯಿತು ಎನ್ನುವಂತಹ ಭಯ ನನಗೆ. ಆದರೆ ಏನು ಮಾಡಲಿ, ಕಾಲಕ್ಕೆ ತಕ್ಕಂತಹ ಪರಿಸ್ಥಿತಿಗೆ ತಕ್ಕಂತಹ ಈ ಸಂದರ್ಭಗಳು ಆಗಾಗ ಬಂದು ನನ್ನ ಪರೀಕ್ಷಿಸುತ್ತದೆಯೋ ಎಂಬಂತಹ ಭಾವನೆ ನನಗೆ. ಕಮಲನಾಭನ ಅಭಯ ಹೊಂದಿದೆಯಲ್ಲ, ಅದೇ ಸಾಕು. ಏನದು ಏನದು, ದೂತರು ಅರ್ಹಿದಂತಹ ವಿಚಾರವೇನು? ಪ್ರಾಗ್ಜ್ಯೋತಿಷ್ಪುರದ ಅರಸ ನರಕಾಸುರ ದೇವೇಂದ್ರನ ಮೇಲೆ ದಾಳಿ ಮಾಡಿ ಬಂದಿದ್ದಾನೆ ದೇವಲೋಕಕ್ಕೆ. ಆಯ್ತಲ್ಲ, ಬಂತಲ್ಲ, ಆದರೆ ಏನು ಮಾಡೋಣ, ಕಾಲಕ್ಕೆ ನಾವು ಪ್ರತಿಸ್ಪಂದಿಸಲೇಬೇಕು. ಸಕಲ ಸೈನ್ಯವನ್ನು ಒಡಗೂಡಿ ಅವನನ್ನು ಎದುರಿಸಲೇಬೇಕು. ಹುಟ್ಟಿಸಿದ ದೇವ ಹುಲ ಕೊಟ್ಟರೂ ಕೂಡ ಮೇಯುವ ಬೇಕಾದಾನೆ, ರಕ್ಷಿಸಲು ಕಮಲನಾಭನಿದ್ದಾನೆ. ಆದರೆ ಕೈಗಟ್ಟಿಕೊಳ್ಳುತ್ತ ಕೂತುಕೊಳ್ಳೋದು ದೇವೇಂದ್ರನ ಜಾಯಮಾನವಲ್ಲ, ಸಕಲ ಸೈನ್ಯದೊಂದಿಗೆ ಆ ದುಷ್ಟನನ್ನು ಎದುರಿಸಲು ಸಿದ್ಧನಾಗ್ತೇನೆ. ಎಲ್ಲ ದಾನವ ಏ

0: ದುಷ್ಟ, ಹಾಗೆಯೇ ಕರೆಯಬೇಕು ನಿನ್ನನ್ನ. ದೇವಲೋಕದ ಮೇಲೆ ದಾಳಿ ಮಾಡಿ ಬಂದಿದ್ದೀಯಲ್ಲ, ಅದರ ಮೇಲೆ ನಿನ್ನದು ಬಯಕೆ ಏನು? ಪರಸ್ತ್ರೀಯನ್ನು ಬಯಸಿ ಬಂದಿದ್ದಿ. ದಾಯಾದಿಗಳು ಎಂಬಂತಹ ಒಂದು ಒಂದೇ ಮಾತನ್ನು ಮುಂದಿಟ್ಟುಕೊಂಡು ಹಿಂದೆ ಅದೆಷ್ಟೋ ರಕ್ಕಸರು ದೇವಲೋಕಕ್ಕೆ ಬಂದಿದ್ದಾರೆ. ಯಾವಾಗ ಬಂದವರು? ತಮ್ಮ ಪಾಪದ ಕೊಡ ತುಂಬಿದಾಗ ಇಲ್ಲಿಗೆ ದಾಳಿ ಮಾಡುತ್ತಾರೆ. ಅಯ್ಯ, ಇಷ್ಟೊಂದು ಶಕ್ತಿವಂತನಾಗಿದ್ದು ಅದರ ಮೇಲೆ ವರಬಲವನ್ನು ಗಳಿಸಿಕೊಂಡು ನಿನ್ನದೇ ಪುರದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡಿಕೊಂಡು ನಿನ್ನ ಒಂದು ವಂಶಕ್ಕೆ ಕಿರೀಟಪ್ರಾಯನಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವುದು ಬಿಟ್ಟು ದೇವಲೋಕದ ಮೇಲೆ ದಾಳಿ ಮಾಡಿದ್ಯಲ್ಲ, ಏನನ್ಬೇಕು ನಿನ್ನ ಮೂಢತೆಗೆ?
1: ಯಾರು ನೀತಿವಂತರು?

0: ಅಸುರಪ
1: ಏನಲ್ಲ
0: ಐರಾವತವನ್ನು ನೀನು ಏರಿ ಬಂದೆ,
1: ಹ
0: ವಜ್ರಾಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತೆ,
1: ಹ
0: ಈಗ ನೀತಿ ಪಾಠವನ್ನು ಹೇಳುವ ಅರ್ಹತೆಯಾದರೂ ನಿನಗೆಲ್ಲಿದೆ?
1: ಯಾಕೋ
0: ನಿನ್ನ ಹಿಂದಿನ ಅನೀತಿಯ ಕಥೆಯನ್ನು ಒಮ್ಮೆ ನೆನಪಿಸಿಕೋ.
1: ಆಹಾ,
0: ಮಂದಾರ ಮಾಲಿಕೆಯನ್ನು ತಿರಸ್ಕರಿಸಿ ದೂರ್ವಾಸರ ಶಾಪಕ್ಕೆ ತುತ್ತಾದವ ನೀನು.
1: ಓಹೋ,
0: ನಿನ್ನ ಸಂಪತ್ತೆಲ್ಲವೂ ಸಮುದ್ರ ಪಾಲಾಯಿತು.
1: ಆಹಾ,
0: ಸಮುದ್ರ ಮಥನ ಕಾಲಕ್ಕೆ ಮತ್ತೆ ನಮ್ಮ ನೆರವೇ ನಿನಗೆ ಬೇಕಾಯಿತು. ಅಮೃತವನ್ನು ನೀವೇ ಉಂಡು ಅಸುರರಿಗೆ ಅನ್ಯಾಯವನ್ನೇ ಮಾಡಿದ ವಂಚಕರು ನೀವು.
1: ಓ,
0: ಮುನಿಪತ್ನಿಯನ್ನು ಬಯಸಿ ಸಹಸ್ರಾಕ್ಷ ನೆನೆಸಿದ ನೀನೂ ಒಬ್ಬ ನೀತಿವಂತನೇನೋ.
1: ಹ,
0: ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಭಗಿನಿಯ ಕರಗಳನ್ನು ಕತ್ತರಿಸಿದ ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡಿ ಸುರ ಸಂಪತ್ತನ್ನೆಲ್ಲ ಒಯ್ಯುವುದಕ್ಕೆ ಬಂದಿದ್ದೇನೆ.
1: ಓಹೋ,
0: ಸಾಧ್ಯವಿದ್ದರೆ ಉಳಿಸಿಕೊಳ್ಳಿ, ಉಳಿಸಿಕೊಳ್ಳಿ.
1: ಎಲ್ಲ ಹಿಂದಿನ ಲೆಕ್ಕ ಇಟ್ಟುಕೊಂಡು

0: ತರುಣಿಯ ಕೈಗಳನ್ನು ಕತ್ತರಿಸಿದೆ ಎಂದು ಹೇಳುತ್ತೀಯಲ್ಲ, ಅವಳು ಮಾಡಿದಂತ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಅವಳು ಪಡೆದಿದ್ದಾಳೆ. ಈ ಎಲ್ಲಾ ಲೆಕ್ಕವನ್ನು ಇಟ್ಟುಕೊಂಡು ನೀನು ಮುಂದೆ ಬಂದಿದ್ದೀಯಲ್ಲ, ನಿನ್ನ ಮೂರ್ಖತೆಗೆ ಏನಂತ ತಿಳಿಯಬೇಕು? ಎಲ್ಲ ನರಕಾಸುರ ದೇವಲೋಕದ ಮೇಲೆ ದಾಳಿ ಮಾಡಿಕೊಂಡಂತ ಒಂದೇ ಒಂದು ನೆನಪನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲ, ಇದೋ ವಜ್ರಾಯುಧವನ್ನು ಎತ್ತಿದ್ದೇನೆ, ಸಾಧ್ಯವಾದರೆ ತಾಳಿಕೋ,
1: ನೋಡೋಣ ಯುದ್ಧದಲ್ಲಿ.

ಅಂದ್ರೆ ಶಾದಿಗೂ ಸುರ ನಡನೆ ತರುಣಿ ತಹಿ ದೇವಿ ಸಹಿತ ತೆರಳಿ ಮರಳಾಗಿದನು ಮುರಾದರ ಕಾಮುಖ್ಯನ ಪುರವ ಶೋಧಿಸಿದಳೆಯೂ

ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದಾಯಿತು. ಶಚಿಯನ್ನು ಅರಸುತ್ತಾ ಅಂತಃಪುರದ ಕಡೆಗೆ ಬಂದರೆ ಆಕೆ ಎಲ್ಲಿಯೂ ಕಾಣಿಸುತ್ತಾ ಇಲ್ಲವಲ್ಲ. ಭಯಭೀತರಾಗಿ ಎಲ್ಲರೂ ಅದೃಶ್ಯರಾಗಿ ಹೋದರೆ ಏನೇ ಆಗಿರಲಿ, ಬರಿಗೈಯಲ್ಲಿ ತೆರಳುವುದು ತರವಲ್ಲ. ನಾನಿದ್ದಲ್ಲಿಗೆ ಇಂದ್ರಾದಿಗಳನ್ನು ಭರಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲವೇ? ಅದಕ್ಕಾಗಿ ಸುರಮಾತೆ ಅದಿತಿದೇವಿಯ ಕರ್ಣಕುಂಡಲಗಳನ್ನು, ವರುಣನ ಮಣಿಶೈಲವನ್ನು, ಮಿಕ್ಕುಳಿದ ಸುವಸ್ತುಗಳನ್ನು ವಶಪಡಿಸಿಕೊಂಡದ್ದಾಯಿತು. ಈಗಿಂದೀಗಲೇ ನಿಜಪುರವನ್ನು ಸೇರಿಕೊಳ್ಳುತ್ತೇನಂತೆ.

0: ದೇವ, ದೇವೇಂದ್ರನ ಬಾಳಿನಲ್ಲಿ ಕತ್ತಲೆಯೇ ದೀರ್ಘವಾಗಿ ಹೋಯ್ತಲ್ಲ, ನನ್ನನ್ನು ಅದೆಷ್ಟು ಸಲ ನೀನು ಪರೀಕ್ಷಿಸುವೆ ದೇವ? ಶಚಿ ದೇವಿಯೊಂದಿಗೆ ಕಾಡು ಕಾಡು ಸುತ್ತಿ ನನ್ನ ಈ ಅವಸ್ಥೆಯನ್ನು ಯಾರಲ್ಲಿ ಹೇಳಲಿ ಎಂಬಂತ ಒಂದೇ ಒಂದು ಪರಿಸ್ಥಿತಿ ಇಟ್ಟುಕೊಂಡು ಮುಂದುವರಿತಾ ಇದ್ದೇನೆ. ಯಾರಲ್ಲಿ ಹೇಳಲಿ? ಇಲ್ಲ, ಮಗು ಅತ್ತಾಗ ಹೋಗಬೇಕೆಲ್ಲಿಗೆ? ತಾಯಿಯಲ್ಲಿಗೆ ತಾನೇ. ಕಾಪಾಡುವನಿಬ್ಬನಿದ್ದಾನೆ ವಿಷ್ಣು. ಇಲ್ಲ, ಈಗ ಅವನು ದುಷ್ಟರನ್ನು ಶಿಕ್ಷಲೋಸಕ ಭೂಲೋಕದಲ್ಲಿ ಮಾನವ ಜನ್ಮ ತಾಳಿದ್ದಾನಂತೆ ಕೃಷ್ಣನೆಂಬ ಹೆಸರಿನಿಂದ. ಅಲ್ಲಿಗೆ ಹೋಗಬೇಕಷ್ಟೆ. ಸಕಲ ದೇವತೆಗಳೊಂದಿಗೆ ಆ ಕೃಷ್ಣನಿಗೆ ಶರಣಾಗಬೇಕಾಗಿದೆ. ಕೃಷ್ಣ ಕೃಷ್ಣ ಜಯ ಜಯ ಜಯ ಜಯ ಜಯ ಜಯ
1: ದೇವೇಂದ್ರ
0: ಕೃಷ್ಣ.

0: ಸುರಪಾಲ.
1: ಕೃಷ್ಣ
0: ಎದ್ದೇಳಪ್ಪ ಎದ್ದೇಳು. ಮುಖವೆನ್ನುವ ಕನ್ನಡಿ ಹೃದಯದ ಭಾವವನ್ನು ಪ್ರಕಟಿಸ್ತದಂತೆ.
1: ಹೌದು ದೇವ.
0: ಆನಂದವಾದರೆ ಮುಖ ಅರಳಿರ್ತದೆ, ದುಃಖವಾದರೆ ಮುಖ ಕುಂದಿರ್ತದೆ. ಅಯ್ಯ ಅಮರೇಂದ್ರ
1: ಕೃಷ್ಣ,
0: ನಿನ್ನ ಮುಖ ಕಮಲವನ್ನು ವೀಕ್ಷಿಸಿದರೆ ಅದೇಕೋ ಇಂದು ಬಾಡಿ ಹೋಗಿದೆ. ಅಧೋವದನಾಗಿದ್ದೀಯ, ಧ್ವನಿಯಲ್ಲಿ ನಡುಕ ಇದೆ, ಮುಖ ಕೆಳಗೆ ಬಾಗಿದೆ.
1: ಹೌದು ಕೃಷ್ಣ.
0: ಯಾಕೆ ಹೀಗಾಯಿತು, ಏನು ಕಾರಣ ಅಂತ ಅರ್ಥವಾಗಲಿಲ್ಲ. ದೇವಲೋಕದಲ್ಲಿ ಇದ್ದು ಸಮಸ್ತವನ್ನು ನಿಭಾಯಿಸುತ್ತಾ ಬರಬೇಕಾದಂತಹ ನೀನು, ದೇವರುಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕಾದಂತಹ ನೀನು, ಲೋಕವನ್ನು ಅನವರತ ನಿಟ್ಟಿಸುತ್ತಿರಬೇಕಾದಂತಹ ನೀನು, ಸ್ವಸ್ಥಾನವನ್ನು ಬಿಟ್ಟು ಇಲ್ಲಿಗೇಕೆ ಬಂದೆ ಅಂತ ಅರ್ಥ ಆಗಲಿಲ್ಲ. ಅಯ್ಯ
1: ಕೃಷ್ಣ,
0: ಮನದ ದುಮ್ಮಾನವನ್ನು ಬಿಡು, ನನ್ನಲ್ಲಿಗೆ ಬಂದದ್ದಾಗಿದೆಯಲ್ಲ, ಬಂದ ವಿಚಾರ ಏನು ಹೇಳು.
1: ಕೃಷ್ಣ

0: ಕೃಷ್ಣ
1: ಸುರೇಂದ್ರ
0: ಎಲ್ಲವನ್ನೂ ತಿಳಿದವನು ನೀನು, ಆದರೂ ನನ್ನ ಬಾಯಿಯಿಂದಲೇ ಕೇಳಬೇಕಲ್ಲವೇ ನಿನಗೆ. ಕರು ಅಂಬ ಎನ್ನದೇ ಹಸು ಓಡೋಡಿ ಬಾರದು. ಕೃಷ್ಣ, ನನ್ನ ಪರಿಸ್ಥಿತಿ ಇಂದು ಆಗಾಗಿ ಹೋಗಿದೆ.
1: ಹೇಗೋ
0: ದುಷ್ಟ ದಾನವನಂತೆ, ನರಕಾಸುರನಂತೆ ದೇವಲೋಕದ ಮೇಲೆ ದಾಳಿ ಮಾಡಿ ಸುರರನ್ನೆಲ್ಲ ಬಡಿದು ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ಇಂದು.
1: ಹೌದೇ,
0: ಅಷ್ಟೇ ಅಲ್ಲವಲ್ಲ, ಶಚೀ ದೇವಿಯನ್ನು ಬಯಸಿದ್ದು ಮಾತ್ರ ಅಲ್ಲ, ಮಾತೆ ಅದಿತಿಯ ಕರ್ಣ ಕುಂಡಲಗಳನ್ನ ವರುಣನ ಮಣಿಗಳನ್ನ ಅಪಹರಿಸಿದ್ದು ಮಾತ್ರವಲ್ಲದ, ದೇವಲೋಕದಲ್ಲಿ ದೇವತೆಗಳಿಗೆ ಉಳಿಗಾಲವಿಲ್ಲದಂತೆ ಮಾಡಿದ್ದಾನೆ ಕೃಷ್ಣ.
1: ಛೇ,
0: ಏನು ಮಾಡೋಣ, ನಿನ್ನ ಬಳಿಗೆ ಓಡಿ ಬಂದಿದ್ದೇನೆ ಕೃಷ್ಣ. ನೀನಲ್ಲದೆ ನಮಗೆ ಇನ್ನಾರು ಗತಿ ಕೃಷ್ಣ? ಕಾಪಾಡಬೇಕು ಕೃಷ್ಣ.
1: ಇಂದ್ರ,

0: ಅಮರೇಂದ್ರ
1: ದೇವ,
0: ಹೀಗಾಗಬಾರದಿತ್ತು.
1: ಏನು ಮಾಡೋಣ,
0: ಆದರೂ ಆಗಿ ಹೋಯಿತು. ಅನುಭವಿಸಲೇಬೇಕಾಗಿ ಬಂತು. ನನ್ನ ಪಾಲಿಗೆ ಬಂದಂತಹ ಕಷ್ಟವನ್ನು ಅಯ್ಯ
1: ಕೃಷ್ಣ
0: ನನ್ನಲ್ಲಿ ಬಂದು ದೂರಿಕೊಂಡ ಮೇಲೆ ಇನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಅಯ್ಯ, ನಿಮ್ಮವರಾದಂತಹ ಅಷ್ಟ ದಿಕ್ಪಾಲಕರು ನೀವೆಲ್ಲ ಒಟ್ಟಾಗಿ ಬಂದಿದ್ದೀರಾ, ಧೈರ್ಯಸ್ಥರಾಗಿ.
1: ಸರಿ ಕೃಷ್ಣ,
0: ನಿಶ್ಚಿಂತರಾಗಿರಿ. ದೇವಲೋಕದಲ್ಲಿ ಅವನಿನ್ನೂ ಉಳ್ಕೊಂಡಿಲ್ವಲ್ಲ, ಅವನ ರಾಜ್ಯಕ್ಕೆ ಹೊರಟು ಹೋಗಿದ್ದಾನೆ. ಅವನನ್ನು ನಿಗ್ರಹಿಸುವರ ಮೂಲಕವಾಗಿ ಮತ್ತೆ ನಿನಗಿರುವಂತಹ ಭಯವೋ ಅಥವಾ ವಿಘ್ನವೋ ಅದೇನಿದ್ರೂ ನಿವಾರಿಸಿಕೊಡ್ತೇನೆ. ಮತ್ತೆ ನಿನ್ನನ್ನು ಸ್ವಸ್ಥಾನದಲ್ಲಿ ಸ್ಥಿರಗೊಳಿಸ್ತೇನೆ. ಧೈರ್ಯಸ್ಥನಾಗು, ಹೋಗು.
1: ಜಯ ಜಯ ಕೃಷ್ಣ.
0: ಆಗಲಿ, ಅಮರೇಂದ್ರನಿಗೆ ಧೈರ್ಯವನ್ನು ಹೇಳಿದ್ದಾಗಿದೆ. ಪ್ರಜ್ಯೋತಿಷಪುರಕ್ಕೆ ನಮ್ಮ ಪಯಣವಾಗಬೇಕು. ನರಕಾಸುರನ ವಧೆ ಸುಲಭ ಸಾಧ್ಯವಲ್ಲ ಅಂತ ನನಗೂ ಗೊತ್ತು. ನನ್ನ ಅರಸಿಯಾದಂತಹ ಸತ್ಯಭಾಮ ನನ್ನ ಜೊತೆಗಿರಬೇಕಾದ್ದು ಅನಿವಾರ್ಯ. ಹಾಗಂತ ಸ್ತ್ರೀಯರಲ್ಲಿ ಕೆಲವೊಂದು ಮುಂಡುತನ ಇದ್ರೆ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸ್ತ್ರೀ ಸಹಜವಾದ್ದಾಗಿರಲೂಬಹುದೋ ಏನೋ, ನಮ್ಮ ಸತ್ಯಭಾಮೆಯಲ್ಲಿ ಅಂತಹ ಒಂದು ಗುಣ ಇದೆ. ಬಾ ಅಂದ್ರೆ ಬರುವವಳಲ್ಲ, ಬರಬೇಡ ಅಂದ್ರೆ ಕೇಳುವವಳಲ್ಲ. ಹಾಗಾದ್ರೆ ಅವಳಾಗಿ ಬರುವ ಹಾಗೆ ಮಾಡೋದಕ್ಕೆ ಒಂದೊಂದು ನಾಟನೆ, ಇದೊಂದು ನಾಟಕ ಮಾಡಬೇಕಾಗ್ತದೆ. ಹೇಗೆ, ಗರುಡ ವಾಹನನಾಗಿ ಹೊರಡುವ ಸಿದ್ಧತೆಯಲ್ಲಿದ್ದಾಗ ಅವಳಾಗಿ ಬಂದು ಕೇಳ್ತಾಳೆ ಎಲ್ಲಿಗೆ ಏನು. ಅದಕ್ಕಾಗಿ ಗರುಡನನ್ನು ಬರಮಾಡಿಕೊಂಡಿದ್ದೇನೆ, ಏರಿ ಹೊರಡೋದಕ್ಕೆ ಸಿದ್ಧತೆ ಮಾಡ್ತೇನೆ. ನೋಡೋಣ ನೋಡೋಣ.
2: ಮನೋವಲ್ಲಭ, ಎಲ್ಲಿಗೆ ತಮ್ಮ ಗಮನ?

0: ಗಮನವಲ್ಲವೇ.
1: ಎಲ್ಲಿಗೆ ಸ್ವಾಮಿ ತಮ್ಮ ಗಮನ?
0: ಭಾಮ
1: ಸ್ವಾಮಿ, ಎಂದಿನಂತೆ ತಾವಿಲ್ಲ ಎಂಬುದನ್ನು ಅರ್ಥವಿಸಿಕೊಂಡವಳು ನಾನು.
0: ಹೌದು,
1: ತಮ್ಮ ವೇಷಭೂಷಣವನ್ನು ನೋಡಿದಾವಾಗ ಆಯುಧ ಪಾಣಿಯಾಗಿ ಹೊರಟು ನಿಂತಿದ್ದೀರಿ. ನಮ್ಮ ವಾಹನವಾದ ಗರುಡನನ್ನು ಬರಹೇಳಿದ್ದೀರಿ. ಸ್ವಾಮಿ, ತಮ್ಮ ಗಮನ ಯಾವತ್ತೂ ಧರ್ಮದ ಕಡೆಗೆ, ಅದು ಬಲ್ಲವಳು ನಿಮ್ಮ ರಸಿ ಭಾಮೆ. ಎಲ್ಲಿಗೆ ಎಂದು ಕೇಳಬಹುದೇ ಸ್ವಾಮಿ?
0: ಮಡದಿಯೋರ್ವಳು ಪತಿಯನ್ನು ವಿಚಾರಿಸಿದ್ರೆ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಓ ರಮಣಿ,
1: ಸ್ವಾಮಿ

0: ಮಣಿ
1: ಕಾಂತ,
0: ನನ್ನ ಉಡುಗೆ ತೊಡುಗೆಗಳನ್ನು ನೋಡಿದಾವಾಗಲೇ ಯುದ್ಧಕ್ಕೆ ಹೊರಟದ್ದು ಅಂತ ನಿರ್ಣಯಿಸಿಕೊಂಡಿದ್ದೀಯ. ಪತ್ನಿಯರು ಅಂದ್ರೆ ಹೀಗಿರಬೇಕು. ಆದರೆ ಪತಿಯ ಬಗ್ಗೆ ಕಾಳಜಿ ವಹಿಸಿ ನೀನು ಪ್ರಶ್ನಿಸಿದ್ದೀಯಲ್ಲ, ಏನೂ ಅಲ್ಲ. ನೀನೀಗಾಗಲೇ ಗಮನಿಸಿರಬೇಕು, ದೇವೇಂದ್ರ ನಮ್ಮಲ್ಲೇ ತನಕ ಬಂದ, ತನ್ನ ಅಳಲನ್ನು ತೋಡಿಕೊಂಡ.
1: ಕೇಳಿದೆ ಸ್ವಾಮಿ.
0: ಪ್ರಾಗ್ಜ್ಯೋತಿಷಪುರದ ರಾಜನಂತೆ ನರಕಾಸುರನಂತೆ ಬೆಂಬಲವಾಗಿ ಅದೆಷ್ಟೋ ಜನ ದುಷ್ಟರು ಇದ್ದಾರಂತೆ. ಅವರಿಂದಾಗಿ ಇಂದ್ರಲೋಕಕ್ಕೆ ಕುತ್ತು ಒದಗಿದೆ, ಸ್ಥಾನ ಭ್ರಷ್ಟರಾಗಿದ್ದಾರೆ, ಮತ್ತೆ ಅದನ್ನು ಒದಗಿಸಿ ಕೊಡಬೇಕು ಅಂತ ಕೇಳಿದ್ದಾನೆ.
1: ನೀವು
0: ಭಟ್ಟಾಧೀನಂತಹ ನಾನು ಇಲ್ಲ ಅನ್ನುವುದಕ್ಕೆ ಆಗುತ್ತದೆ ಹೇಳು. ಅದಕ್ಕಾಗಿ ಅಭಯವನ್ನು ಅವನಿಗೆ ಕೊಟ್ಟಿದ್ದೇನೆ. ದುರುಳನ ನಿಗ್ರಹಕ್ಕಾಗಿ ತೆರಳುವುದು ಅನಿವಾರ್ಯವಾಗಿದೆ. ಬಹಳ ದೂರದ ಪ್ರಯಾಣ ಆದ ಕಾರಣ ಗರುಡನನ್ನು ಬರಮಾಡಿಕೊಂಡಿದ್ದೇನೆ
1: ನರಕಾಸುರನ ವಧೆಗಾಗಿ. ಸ್ವಾಮಿ, ಬಹಳ ಸಂತೋಷವಾಯಿತು. ಸುರಲೋಕಕ್ಕೆ ತೆರಳುವವರು

0: ಬಹಳ ಹರ್ಷವಾಯಿತು ನನಗೆ.
1: ಯಾಕೋ?
0: ತಾವು ದುರುಳ ನರಕನನ್ನು ವಧಿಸಿ ಸುರಲೋಕಕ್ಕೆ ತೆರಳುವವರು.
1: ಅದಿತಿಯ ಕರ್ಣಕುಂಡಲ ಒಪ್ಪಿಸಬೇಕಲ್ಲ ಅವರಿಗೆ.
0: ಹೌದು ಸ್ವಾಮಿ, ತಮ್ಮ ಜವಾಬ್ದಾರಿ. ಆದ್ದರಿಂದ ನಾನು ಸಂತೋಷಗೊಂಡೆ.
1: ಯಾಕೆ ಸಂತೋಷ?
0: ಮನೋವಲ್ಲಭ,
1: ಏನು
0: ಸುರಲೋಕಕ್ಕೆ ನಾನೂ ಬರುತ್ತೇನೆ ಸ್ವಾಮಿ.
1: ಯಾಕೆ?
0: ಸುರಲೋಕವನ್ನು ಒಮ್ಮೆ ನೋಡಬೇಕೆಂಬ ಆಸೆ ನನಗೂ ಇದೆ.
1: ಹೌದೇ?
0: ದೇವ, ನನ್ನನ್ನೂ ಜೊತೆಯಲ್ಲಿ ಕರೆದೊಯ್ಯಬೇಕು ಸ್ವಾಮಿ.
1: ಭಾಮ
0: ಸ್ವಾಮಿ,
1: ಪ್ರಥಮ ಕರ್ತವ್ಯ ನರಕನ ವಧೆ. ಆಮೇಲೆ ಸುರಲೋಕಕ್ಕೆ ನಮ್ಮ ಪಯಣ. ನರಕನ ವಧೆಯಾಗಿ ಇಲ್ಲಿಗೆ ಬರ್ತೇನೆ, ಮತ್ತೆ ನಾವು ಜೊತೆಯಾಗಿ ಹೋಗೋಣ.
0: ಅದಲ್ಲ ಸ್ವಾಮಿ, ನನಗೆ ನರಕನನ್ನು ವಧಿಸುವುದನ್ನು ಕಣ್ಣಾರೆ ಕಾಣಬೇಕೆಂಬ ಆಸೆ.
1: ನನ್ನ ಸಾಹಸ ಪ್ರದರ್ಶನ ನೀನು ನಿಟ್ಟಿಸುವಂತಹ ಆಸಕ್ತಿಯನ್ನು ಹೊಂದಿದ್ಯಾ?
0: ಅದೆಷ್ಟೋ ದುಷ್ಟರನ್ನು ಮರ್ದಿಸಿದವರು ತಾವು ಸ್ವಾಮಿ.
1: ಒಂದುಂಟು.
0: ಏನು?
1: ನಿನಗೆ ಕಷ್ಟಾದೀತೋ ಅಂತ.
0: ಏನು ಕಷ್ಟ ಸ್ವಾಮಿ?
1: ಮೇಲಾಗಿ ರಾಕ್ಷಸರು ದುರಾತ್ಮರು, ಸ್ವಲ್ಪ ಹೆಣ್ಣು ಹುಚ್ಚು ಅವರಿಗೆ ಇರುತ್ತದೆ. ನಿನ್ನನ್ನು ಕಂಡ್ರೆ ಹಾಗೆ ಬಿಟ್ಟರು ಅಂತ ಹೇಳೋದಕ್ಕೆ ಆಗೋದಿಲ್ಲ.
0: ನೀವಿದ್ದೀರಲ್ಲ ಸ್ವಾಮಿ,
1: ಅದೇ ನನಗೆ ಕಷ್ಟ ಆಗೋದು. ರಕ್ಷಣೆಯೂ ಆಗಬೇಕು, ವೈರಿಗಳ ಹನನವೂ ಆಗಬೇಕು. ಏಕಕಾಲದಲ್ಲಿ ಎರಡೆರಡು ಕೆಲಸವನ್ನು ಸಾಧಿಸಬೇಕು. ಅದಕ್ಕಾಗಿ ನೀನು ಈಗ ಇಲ್ಲದಿದ್ರೆ ಒಳ್ಳೆಯದು ಅಂತ ಒಂದು.
0: ತಮ್ಮಿಂದ ಅಸಾಧ್ಯವಾದ್ದು.
1: ನಿನಗೆ ಭಯ ಆದ್ರೆ ಆಗ ನಿನ್ನನ್ನು ಸಾಂತ್ವನ ಹೇಳೋದಕ್ಕೆ, ನಾನಲ್ಲಿ ನಿನ್ನ ಜೊತೆಗಿರೋದಕ್ಕೆ ಆಗೋದಿಲ್ಲ. ಗಮನ ಬೇರೆ ಕಡೆಗೆ ಇರಬೇಕಾಗ್ತದೆ, ಆದ ಕಾರಣ ಬೇಡ.
0: ಸ್ವಾಮಿ, ತಾವು ಇರುವಾಗ ನನಗೆ ಯಾವ ಭಯ ಹೇಳಿ? ನಾನು ಬಂದೇ ಬರುತ್ತೇನೆ.
1: ಹೌದಾ?
0: ಖಂಡಿತ.
1: ರಾಜಕುಮಾರಿಯಾಗಿ ಶಸ್ತ್ರ ವಿದ್ಯಾಭ್ಯಾಸವನ್ನು ಮಾಡಿದಂತಹ ನೀನು
0: ವೀರಕ್ಷತ್ರಿಯ
1: ರಾಜಿತನ ಕುಮಾರಿ. ಹೌದು. ಈಗ ಬರುವುದು ಸೂಕ್ತವೋ ಅಸೂಕ್ತವೋ ಅಂತ ನಾನು ಯೋಚನೆ ಮಾಡಬೇಕು. ಒಂದು ಕ್ಷಣ ಯೋಚಿಸ್ತೇನೆ.

ಅವಸಾನವಿಲ್ಲದೆ ಕಳಗೆ ಬಿದ್ದವರ ಬಲದೀ ತಾನು ಓರ್ವ ಕಾದಾಡಿ ಜೈದಲ

0: ಬಯಸು. ನಮಗೆ ಬೇಕಾದ್ದು ಇದುವೆ. ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ಇನ್ನೇಕೆ ಸಾವಕಾಶ? ದುರ್ಬಲನಾದಂತಹ ನರಕಾಸುರನನ್ನು ವಧಿಸುವುದಕ್ಕೆ ಮಾತಾಪಿತೃಗಳು ಹೊರತಾಗಿ ಅನ್ಯರಿಂದ ಸಾಧ್ಯವಿಲ್ಲ. ಹಿಂದೆ ಭೂಮಿಯ ಈಕೆ ಎನ್ನುವುದನ್ನು ಈಕೆ ತಿಳಿದುಕೊಂಡಿಲ್ಲ, ನಾನು ತಿಳಿದಿದ್ದೇನೆ. ಅಂತಹ ಆ ಭೂಮಿ ಇವತ್ತು ಸತ್ಯಭಾಮೆಯಾಗಿ ಜನಿಸಿ ಬಂದಿದ್ದಾಳೆ. ಆದ ಕಾರಣ ಇವಳು ನನ್ನ ಜೊತೆಗೆ ಇರುವುದು ಅನಿವಾರ್ಯವಾಗಿದೆ. ಬರುತ್ತೇನೆ ಅಂತ ಅಂದಾವಾಗ ಆಕ್ಷೇಪಿಸುವುದು ಸರಿಯಲ್ಲ, ಸಂತೋಷದಿಂದ ಒಪ್ಪಿಗೆ ಕೊಡೋದೇ ಸರಿ. ಭಾಮ
1: ಸ್ವಾಮಿ,
0: ಬಹಳ ಲೇಸು, ಬಹಳ ಲೇಸು. ಬರುವುದಕ್ಕೆ ಸಿದ್ಧಳಾಗಿದ್ದೀಯಲ್ಲ,
1: ಖಂಡಿತವಾಗಿ
0: ಧೈರ್ಯ ಇದೆಯಲ್ಲ, ನಿನಗೆ ಶಸ್ತ್ರಾಸ್ತ್ರ ಏನೂ ಬೇಡ, ನನ್ನ ಜೊತೆಯಲ್ಲೇ ಇರಬೇಕು. ನನ್ನ ಹಿಂದಿನಿಂದ ಆಗುವ ಯುದ್ಧವನ್ನು ನೀನು ನೋಡಬೇಕು. ಮತ್ತೆ ಅನಿವಾರ್ಯವಾದಂತಹ ಸಂದರ್ಭ ಬಂದಾಗ ಬಂದ ಹಾಗೆ ವ್ಯವಹರಿಸಬೇಕು. ಭಾಮ ಈಗ ಗರುಡ ಸಿದ್ಧನಾಗಿದ್ದಾನೆ, ನಾನು ಏರಿಕೊಳ್ಳುತ್ತೇನೆ. ನನ್ನ ಬೆನ್ನಿಗೆ ಗಟ್ಟಿಯಾಗಿ ಆತುಕೊಂಡು ಕುಳಿತುಕ.
1: ಸಿದ್ಧಳಾಗ್ತೀನಿ ಸ್ವಾಮಿ.
0: ಹೊರಟಿದ್ದೇವಲ್ಲ, ಹೊರಟಿದ್ದೇವಲ್ಲ, ನೋಡು.

ಕಣ್ಣರತೆ ಕಂಡಷ್ಟು ತಣಿಯದಂತಹ ಪ್ರಕೃತಿಯ ರಮಣೀಯವಾದ ದೃಶ್ಯವನ್ನು ಆಸ್ವಾದಿಸುತ್ತ, ಗಿರಿ ನದಗಳನ್ನು ವೀಕ್ಷಿಸುತ್ತ ಪ್ರಕೃತಿಯ ಸೌಂದರ್ಯದ ಆಸ್ವಾದನೆಯಲ್ಲೇ ಮುಂದುವರೆದು ಬಂದಂತಹ ನಾವು, ಅದು ಅದು ದೂರದಲ್ಲಿ ಕಾಣುವಂತಹ ಗಿರಿ ವ್ರಜದಿಂದ ಆವೃತವಾದಂತಹ ಆ ಪ್ರದೇಶವನ್ನೊಮ್ಮೆ ನೋಡು. ಇದೇ ನಮಗೆ ಬೇಕಾಗಿರುವಂತಹ ಪ್ರಾಗ್ಜ್ಯೋತಿಷಪುರ. ಒಮ್ಮೆ ಆ ಕಡೆಗೆ ದೃಷ್ಟಿ ಹಾಯಿಸು. ಐದು ವಿಶೇಷವಾದಂತಹ ಭದ್ರವಾದಂತಹ ಕೊತ್ತಲೆ ಕೊತ್ತಳ ಅದಕ್ಕೆ ಆಧಾರವಾಗಿದೆ. ಹೊರಗಿನಿಂದ ಕಾಣುವ ಹಾಗೆ ಗಿರಿದುರ್ಗ, ಅದರ ಆಚೆಗೆ ಜಲದುರ್ಗ, ಮುಂದೆ ಹೋದರೆ ಅಗ್ನಿದುರ್ಗ, ಮತ್ತೆ ಶಸ್ತ್ರದುರ್ಗ, ಒಳಗೆ ವಾಯುದುರ್ಗ. ಇವುಗಳಿಂದ ಅಭೇದ್ಯವಾದಂತಹ ಈ ದುರ್ಗ ಅವನ ರಕ್ಷಣೆಗೆ ಪ್ರಾಕೃತಿಕವಾಗಿಯೇ ನಿರ್ಮಾಣವಾದ ಹಾಗೆ ಇದೆ. ಇಷ್ಟೇ ಅಲ್ಲ, ಬ್ರಹ್ಮನಿಂದ ವರಬಲವನ್ನು ಪಡೆದಂತಹ ಮಹಾ ಸಾಹಸಿ ಎನ್ನಿಸಿಕೊಂಡಂತಹ ಮುರಾಸುರ ನಗರ ರಕ್ಷಕನಾಗಿ ನಿಂತಿದ್ದಾನೆ. ಅವನಲ್ಲಿ ವಿಶೇಷವಾದಂತಹ 6,000 ಪಾಶಗಳಿವೆ. ಅವು ಸುತ್ತುವರಿಯಲ್ಪಟ್ಟಿವೆ ನಗರ ರಕ್ಷಣೆಗಾಗಿ. ನೋಡು, ಮಾತನಾಡುತ್ತಿದ್ದ ಹಾಗೆ ಸಂಜೆ ಸಮೀಪಿಸಿದೆ, ಕತ್ತಲಾಗಿದೆ, ಸೂರ್ಯಾಸ್ತಮನವಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಅದಕ್ಕಾಗಿ ಯೋ ವಜ್ರದಿಂದ ಈ ಗಿರಿಯನ್ನು ಹುಡಿಗಟ್ಟಿದ್ದೇನೆ, ಜಲವನ್ನು ಆರಿಸಿದ್ದೇನೆ, ಬೆಂಕಿಯನ್ನು ನಂದಿಸಿದ್ದೇನೆ, ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿದ್ದೇನೆ. ಮುರ ಪಾಶೆ ಇದೆಯಲ್ಲ, ಆವೃತವಾದಂತಹ ಮುರ ಪಾಶವನ್ನು ಚಕ್ರದಿಂದ ತುಂಡರಿಸಿದ್ದೇನೆ. ನಾವು ಬಂದ ಧ್ವನಿ ಅವನಿಗೆ ಗೊತ್ತಾಗಬೇಕು, ಪಂಥಾಹ್ವಾನ ಯುದ್ಧಕ್ಕೆ ಆಗಬೇಕು. ಅದಕ್ಕಾಗಿ ಒಮ್ಮೆ ಶಂಖವನ್ನು

ಸುಖ ಕನಸನ್ನು ಕಾಣುತ್ತಾ ಇರುವಂತಹ ಈ ಮುರಾಸುರ ಇಂದು ಈ ಆರ್ಭಟೆಯನ್ನ ಕೇಳುತ್ತಾ ಇರುವಾಗ ಏನಿದು ವಿಪರೀತಗಳು, ಏನಿದು

ವಿಪರೀತಗಳು. ಹೊರವಲಯದಲ್ಲಿ ಪ್ರಜಾವರ್ಗದ ಬೊಬ್ಬೆ ಏನಾಗಿ ಹೋಯಿತು ಅರಿಯುತ್ತಿಲ್ಲ. ದಂಗೆಯಾಯಿತೆ, ಶತ್ರುಗಳ ದಾಳಿಯಾಯಿತೆ, ಕಾಡು ಮೃಗಗಳ ಹಾವಳಿಯೇ. ಈ ನಡು ನಿಶೆಯಲ್ಲಿ ಯಾವುದು ಅರ್ಥವಾಗುತ್ತಿಲ್ಲ, ಅರ್ಥವಾಗುತ್ತಿಲ್ಲ. ಹಾಗಂತ ಆ ಆರ್ಭಟೆಯೊಂದಿಗೆ ಇನ್ನೊಂದು ಶಬ್ದವೂ ಕೇಳಿಸಿತಲ್ಲ, ಶಂಖಧ್ವಾನ. ರಣಕಹಳೆಯೊಂದಿಗೆ ಬರುವಂತಹ ರೀತಿಯನ್ನು ಇದು ಸೂಚಿಸುತ್ತದೆ. ಹಾಗಾದ್ರೆ ಶಂಖಧ್ವಾನದೊಂದಿಗೆ ಇನ್ನೂ ಆಯಿತಲ್ಲ ವಿಪರೀತ. 6,000 ಕುಂಡಲಾಕೃತಿಯಲ್ಲಿ ರಚಿಸಿರುವಂತಹ ನನ್ನ ಪಾಶಗಳು ಮುರಿದು ಹೋಗಿವೆ, ಮುರಿದು ಹೋಗಿವೆ. ಹಾಗಾದರೆ ಸುಮ್ಮನೆ ಇರುವುದು ತರವಲ್ಲ, ಸಾಮಾನ್ಯ ನರರಿಗೆ ಸಾಧ್ಯವಿಲ್ಲದ ಈ ಕಾರ್ಯ ಯಾರು ಮಾಡಿರಬಹುದು?

ಹೊಡೆಯುವಂತೆ ಶೋಣಿಯೇ ಬಿರಿಯುವಂತೆ ಶಂಖಧ್ವನವನ್ನು ಮಾಡುತ್ತ ಬರುವಂತಹ ಈ ವೈರಿಯ ಕ್ರಮವನ್ನು ನಿರೀಕ್ಷಿಸಿದಾಗ ಇವನು ಸಾಮಾನ್ಯನಲ್ಲ ಸಾಮಾನ್ಯನಲ್ಲ, ಕಾಲ ಮೃತ್ಯುವೇ ಆಗಿರಲಿ, ತ್ರಿಶೂಲಿಯೇ ಕಾಲ ಭೈರವನಂತೆ ಧರೆಗಿರಲಿ, ಸುರ ಸೈನ್ಯವೇ ಇಲ್ಲಿ ಮುನಿದು ಬರಲಿ, ಆ ಮಧುಸೂದನೇ ಬರಲಿ, ಯಾರಿಗೂ ಹೆದರುವವರಲ್ಲ ಈ ಮುರಾಸುರ, ನಮ್ಮ ಒಡೆಯ ಸುಖ ನಿದ್ರೆಯಲ್ಲಿರಬಹುದು, ಅವನ ಅಪಣೆಯನ್ನು ಕೇಳುವುದು ಈಗ ತರವಲ್ಲ, ಏನಿದ್ದರೂ ಪುರದ ರಕ್ಷಣೆ ನನ್ನ ಹೊಣೆಯಲ್ಲಿದೆ, ಹಾಗಾಗಿ ನೋಡ್ತೇನೆ ಅಂತೆ ನೋಡ್ತೇನೆ ಅಂತೆ, ಯಾರದು ಯಾರದು ಮಸಿ ಬಣ್ಣನೇ.

0: ಶಿವಣ್ಣ ನೀ
1: ಏನಲ್ಲ
0: ಈ ನಡು ರಾತ್ರಿಯ ಕಾಲದಲ್ಲಿ ಹೀಗೆ ನುಸುಳಬೇಕು ಅಂತ ಆದ್ರೆ ಅಬ್ಬಬ್ಬ ನಿನ್ನ ಧೈರ್ಯವೇ. ನಿನ್ನೊಂದಿಗೆ ಬಂದವಳು ಇನ್ನೊಬ್ಬಳು ಸ್ತ್ರೀ, ಹಾಗಾದ್ರೆ ನಿಮ್ಮ ಸಾಂಸಾರಿಕ ತಾಪತ್ರಯವನ್ನು ಹೇಳಿಕೊಳ್ಳಲು ಬಂದೆಯ? ಹಾಗಂತ ಕಾಣುವುದಿಲ್ಲ, ಶಸ್ತ್ರಧಾರನಾಗಿ ಇಲ್ಲಿಗೆ ಬಂದೇ ಅಲ್ಲ, ಇವಳನ್ನು ಕಟ್ಟಿಕೊಂಡು ಬಂದುದು ಏಕೆ? ಈ ಮುರಾಸುರನಲ್ಲಿ ಏನು ಕಾರ್ಯ ನಿನಗೆ? ಹೀಗೆ ನುಸುಳುವುದೇ ಹಾಗೆ ಅಂತ ಹೇಳಿ ಇಲ್ಲಿಗೆ ಬಂದೆ ಅಂತಾದ್ರೆ ನಿನ್ನ ಜೀವ ಉಳಿಲಿಕ್ಕೆಲ್ಲ ಜತನ ಜತ

0: ఎలా దూరాలక్కమ్మ? దౌస్త్యాలనేముంది ఎట్టుగాండు. సజ్జనరు నెలరును పీడిసుత్త దిక్పాలకరను దిక్కడిసి ఓడిసిదంత శూరరంత హెమ్మెయింద బీగువంత దురలు దురుడరు నీవు. నిమ్మంతహ దుష్టరను నాశ ಮಾಡುವುದರ ಮೂಲಕವಾಗಿ ಸಜ್ಜನರನ್ನು ಪೊರೆದು ಲೋಕದಲ್ಲಿ ಶಾಂತಿಯನ್ನು ತುಷ್ಟಿಯನ್ನು ನೆಮ್ಮದಿಯನ್ನು ನೀಡುವುದಕ್ಕಾಗಿ ಈ ಭೂಮಿಯಲ್ಲಿ ಭಗವಂತನ ಅವತಾರವಾಗುತ್ತದೆ ಅಂತ ನೀನು ಕೇಳಿರಬಹುದು. ಹಾಗೆ ಅವತರಿಸಿ ಬಂದಂತಹ ಕೃಷ್ಣ ವಾರಾವತಿಯ ಒಡೆಯ, ಸಜ್ಜನ ಪೋಷಕ, ದುರ್ಜನ ನಿವಾರಕ. ನಾನು ಬಂದಿದ್ದೇನೆ. ಎಲ್ಲ ಬದುಕುವ ಆಸೆ ಇನ್ನು ನಿನಗೆ ಉಂಟು ಅಂತಾದ್ರೆ ಕಾಲಿಗೆ ಎರಗು, ನಿನ್ನ ದೌತ್ಯವನ್ನು ಬಿಡು, ಹಿಂಸೆಯನ್ನು ವಿಸರ್ಜಿಸು, ಬದುಕುವುದಕ್ಕೆ ಅವಕಾಶ ಮಾಡಿಕೊಡುತ್ತೇನೆ. ಅದಲ್ಲದೆ ಹೋದ್ರೆ
1: ಕೃಷ್ಣ ಬಲ್ಲೇ ಬಲ್ಲೇ.

ಈ ಪುರವನ್ನು ಪ್ರವೇಶಿಸುವಾಗಲೇ ನಿನ್ನ ಕಳ್ಳ ಉದ್ಯಾನ ಬಿಡ್ಲಿಲ್ಲ, ಉಸಿಳಿ ಬಂದೆ ಇಲ್ಲಿಗೆ. ನಿನ್ನ ಬಗ್ಗೆ ಹಲವಾರು ರೀತಿಯಲ್ಲಿ ಜನ ಹೊಗಳಬಹುದು, ಹಾಗಂತ

0: ಹೊರತು ಬೇರೆ ಅಲ್ಲ. ಹೆಂಗಳ ಚೋರ, ಅದೇ ರೀತಿ ಬೆಣ್ಣೆ ಚೋರ, ನೀನು ಯಾವುದೇ ಕಾಯಕಗಳನ್ನ ಮಾಡಿರ್ಲಿ ಅದು ಅವರಿಗೆ ಮಾತ್ರ. ನಾವು ತಿಳಿದುಕೊಂಡ ಮಟ್ಟಿಗೆ ನೀನು ಕಳ್ಳರ ಕಳ್ಳ. ಹಾಗಿರುವಾಗ ಇಲ್ಲಿಗೆ ಬಂದೇ ಅಲ್ಲ ನೀನು, ನಾಳೆಯ ಬೆಳಕು ಕಾಣ್ಲಿಕ್ಕಿಲ್ಲ, ಇಲ್ಲಿಂದ ಹೋಗಲು ಸಾಧ್ಯವೇ ಇಲ್ಲ. ಇಲ್ಲದಿದ್ರೆ ನಿನ್ನ ತಲೆ ತರದೇನು ತರದೇನು?
1: ಎಲ್ಲ ದುರಾತ್ಮ, ಬದುಕಿ ಉಳಿತೇನೆ ಅನ್ನುವಂತ ಆಶೆಯಿಂದ ನೀನು ಮುಂದೆ ಬರುವವನಲ್ಲ ಅಂತ ಅರ್ಥವಾಗಿದೆ. ದುಷ್ಟರಿಗೆ ಪೆಟ್ಟೆ ಮದ್ದು ಅಂತ ನಾವು ನಿರ್ಣಯಿಸಿಕೊಂಡಿದ್ದೇವೆ. ನಮ್ಮ ಜೊತೆಯಲ್ಲಿ ಬಂದವರು ಯಾರು ಎನ್ನುವುದರ ವಿಚಾರ ನಿನಗೆ ಬೇಕಾಗಿಲ್ಲ. ಹೆಣ್ಣಿನ ಪಿತ್ತ ನಿಮಗೆ ನೆತ್ತಿಗೆ ಏರಿದೆ, ಅದನ್ನು ಇಳಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆಮೇಲೆ ದುಷ್ಟರ ನಿಗ್ರಹ ಮಾಡುವ ಕಾಯಕದಲ್ಲಿ ತಡೆಯುವರು ಯಾರು ಇದ್ರು ಅವರನ್ನು ಹಿಂದೆ ಮುಂದೆ ನೋಡುವವರು ನಾವಲ್ಲ. ಅಯ್ಯ, ನಿನ್ನನ್ನು ಹೇಳದೆ ಕೇಳಿ ಬಡಿಯುತ್ತೇನೆ ಎನ್ನುವುದು ಸಿದ್ಧವಾಗಬಾರದು ಎನ್ನುವ ಕಾರಣಕ್ಕಾಗಿ ಶಂಖಧ್ವನಿಯನ್ನು ಮಾಡಿದ್ದೇನೆ, ನಿನಗೆ ಸೂಚನೆಯನ್ನು ನೀಡಿದ್ದೇನೆ. ಬಂದಿದೆಯಲ್ಲ ನೋಡೋಣ.

0: ಏನು?
1: ದೇವತೆಗಳು ಮತ್ತೆ ಬಂದಾರು ಎಂಬ ನಿರೀಕ್ಷೆಯಲ್ಲಿದ್ದೆ. ಆದರೆ ಬಂದವ ಮನುಜನಾದ ಒಬ್ಬ ನೀನು, ಜೊತೆಗೆ ಒಬ್ಬಳು ನಾರೀಮಣಿ. ಮುರಪಾಶವನ್ನು ಭೇದಿಸಿ ಮುರಾಸುರನನ್ನು ಮಿಕ್ಕುಳಿದ ಪಟು ಭಟರನ್ನು ಕೆಡಹಿದ ವ್ಯಕ್ತಿ ನೀನೇನು? ನೀನು ಕೇವಲ ವ್ಯಕ್ತಿಯಲ್ಲ, ಶಕ್ತಿ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಇಂತಹ ಶಕ್ತಿಗಳಿಂದ ಸೋಲವಾಗಲಿ ಮರಣವಾಗಲಿ ಬಾರದಂತಹ ಅನುಗ್ರಹ ಬಲ ನನ್ನಲ್ಲಿಯೂ ಇದೆ. ಅದರಿಂದಲೇ ದಾಯಾದಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದೇನೆ. ಗೋವಳ ಕುಲದಲ್ಲಿ ಹುಟ್ಟಿದೀಯ, ಈಗ ಸುರಪಕ್ಷಪಾತಿಯಾಗಿ ಬಂದು ನಿನಗೂ ಅದೇ ಗತಿಯಾದೀತು. ಯುದ್ಧಕ್ಕೆ ಬರುವಾಗ ನಾರಿಯನ್ನು ಒಡಗೂಡಿ ಬರುವಲ್ಲಿ ನಾಚಿಕೆಯಾದರೂ ಆಗಿಲ್ಲವೇ ನಿನಗೆ?

0: ಪುರುಷನು ಸ್ತ್ರೀಯ ಜೊತೆಗೂಡಿದಾಗಲೇ ಪೂರ್ಣನಾಗುತ್ತಾನೆ ಅನ್ನುವುದನ್ನು ತೋರಿಸಿ ಲೋಕಕ್ಕೆ ತೋರಿಸಿಕೊಡುವುದಕ್ಕಾಗಿ ಸ್ತ್ರೀ ಸಮೇತನಾಗಿ ಬಂದಿದ್ದೇನೆ. ಎಲ್ಲ ಇದು ನಿನಗೊಂದು ಪಾಠವಾಗಬೇಕು ಎನ್ನುವುದು ನನ್ನ ಇರಾದೆಯಲ್ಲಿ ಇದೆ. ಅಯ್ಯ, ನನ್ನನ್ನು ಕೆಣಕುವುದು ಅಷ್ಟೇ ಅಲ್ಲ, ಸ್ತ್ರೀಯ ಮೇಲೂ ನೀನು ಕಣ್ಣೀರಿಸಿದೆಯಲ್ಲ, ಇದು ನಿನಗೆ ಕೊನೆಗಾಲ ಅಂತ ತಿಳಿಯುತ್ತಾ ಇದ್ದೇನೆ. ಅಯ್ಯ, ಇನ್ನಾದರೂ ನಿನ್ನ ದುಷ್ಟತನವನ್ನು ಬಿಟ್ಟು, ನಾರಿ ಚೋರತನವನ್ನು ಬಿಟ್ಟು ಮನುಜನಾಗಿ ಬಾಳುವಂತಹ ಆಶೆ ಉಂಟು ಅಂತಾದ್ರೆ, ಅಯ್ಯ ಕಾರಾಗೃಹದಲ್ಲಿ ಬಂಧಿಸಿ ಇಟ್ಟಿದೆಯಲ್ಲ ಎಷ್ಟು ಜನ, 16,100 ಜನ ತರುಣಿ ಮಣಿಯರು, ಅವರನ್ನು ಬಿಟ್ಟು ಬಿಡಬೇಕು. ಯುದ್ಧ ತಪ್ಪು ಅಂತ ನಾನು ಹೇಳೋದಿಲ್ಲ, ಕ್ಷತ್ರಿಯರು ಉಚಿತವಾದ್ದೇ, ಆದರೆ ಅಬಲೆಯರಾದಂತಹ ಈ ನಾರಿಯರನ್ನು ನಿರ್ಬಂಧನೇರಿಸುವಂತಹದು ಮಾಡಿದಂತಹ ದ್ರೋಹ, ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟು ನಾರಿಯರನ್ನು ಬಿಟ್ಟು ಅವರ ಅಣ್ಣಂದಿರು ಅಪ್ಪಂದಿರು ರಕ್ಷಕರು ಯಾರಿದ್ದಾರೆ ಅವರನ್ನು ನಿನ್ನವರನ್ನಾಗಿ ಮಾಡಿಕೊಂಡು ಗೆಳೆತನವನ್ನು ಬೆಳೆಯಿಸಿಕೊಂಡು ಬಾಳುವ ಹಾಗಿದ್ರೆ ಬಾಳುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಎಲ್ಲ ಹೋರಾಟಕ್ಕೆ ಮುಂದೆ ಅದ ಅಂತಾದ್ರೆ ನೋಡೋಣ ನಿನ್ನ ಸಾಮರ್ಥ್ಯ ಏನು.
1: ಶರಣಾಗತಿಯ ಮಾತಿಲ್ಲ, ಕಾರಾಗೃಹದಲ್ಲಿ ಬಂಧನದಲ್ಲಿ ಇರಿಸಿದಂತ ಅವರನ್ನು ಬಿಡುಗಡೆ ಮಾಡುವ ಮಾತೇ ಇಲ್ಲ. ನೋಡೋಣ ಯುದ್ಧದಲ್ಲಿ.

0: ಸುರೇಂದ್ರನಿಗೆ ತಾವು ಕೊಟ್ಟ ಅಭಯ ಅದನ್ನು ಮರೆತಂತಿದೆ. ನಾನು ವೀರಕ್ಷತ್ರಿಯ ರಾಜಕುಮಾರಿ, ಸತ್ರಾಜಿತ ಮಹಾರಾಜನ ಮಗಳು. ನನಗೆ ಕೊಡಿ ಸ್ವಾಮಿ ಆಯುಧ.
1: ಗಂಡನಿಂದ ಆಗದ ಕಾರ್ಯ ಸತಿಯಿಂದ ಆಗುವುದಕ್ಕೆ ಸಾಧ್ಯ.
0: ಸ್ವಾಮಿ, ನೀವು ನನ್ನೆದುರಿದ್ದರೆ ನಾನು ಏನನ್ನು ಸಾಧಿಸಬಲ್ಲೆ? ಆ ಧುರುಳನನ್ನು ನಾನು ವಧಿಸುತ್ತೇನೆ ಸ್ವಾಮಿ. ಕೊಡಿ ಸ್ವಾಮಿ.
1: ಹೋಲಿದರೆ ನಾರಿ, ಮುನಿದರೆ ಮಾರಿಯನ್ನು ನೀನು ಸಿದ್ಧ ಮಾಡಿದ್ದು ತೋರಿಸುವಂತಹ ಧೈರ್ಯ ನಿನಗೆ ಉಂಟು ಅಂತ ಆದರೆ ಆಗುತ್ತದೋ ನೋಡು. ಅದು ಬಿಲ್ಲು ಬಾಣಗಳು ರಥ ನನ್ನ ಹಿಂದೆಯೇ ಇದೆ, ತೆಗೆದುಕೋ, ಹೋರಾಡೋಣ.
0: ಎಲ್ಲ ಧುರುಳ
1: ಬೆಂಬಲಕ್ಕಿದ್ದೇನೆ.

0: ಸಾಕಮ್ಮ ಯುದ್ಧ ಸಾಕು.
1: ಯಾಕೆ ಸ್ವಾಮಿ?
0: ನಮ್ಮ ಪಟ್ಟಣಕ್ಕೆ ಹಿಂದೆ ಹೋಗೋಣ
1: ಸ್ವಾಮಿ.
0: ನೋಡಿದೆಯಲ್ಲ, ಕೈ ಸೋತೆ ಬೆವರು ಇಳಿತಾ ಉಂಟು, ತಲೆ ಸುತ್ತಿ ಬರ್ತಾ ಉಂಟು
1: ಸ್ವಾಮಿ.
0: ಉಳಿಯುವ ಆಸೆ ಇಲ್ಲ, ಒಂದು ಕ್ಷಣ ಮೂರ್ಛಿತನಾಗಿದ್ದೇನೆ.
1: ಏನಾಯ್ತು ಸ್ವಾಮಿ ತಮಗೆ?
0: ಹೋಗೋಣ
1: ಹೇಳಿ ಸ್ವಾಮಿ.
0: ಯುದ್ಧ ಬೇಡ, ನಾನು ಆಗ್ಲೇ ಹೇಳಿಲ್ಲ ನಮ್ಮಿಂದ ಆಗಲ್ಲ.

0: ಏನೇಲ
1: ಬಿದ್ದವನನ್ನು ಹೊಡೆಯುವುದು ಧರ್ಮವಲ್ಲ ಎಂದು ಇದುವರೆಗೆ ಕಾದು ಕುಳಿತೆ, ಮತ್ತೆ ಎದ್ದು ಬರಲಿ ಎಂಬ ನಿರೀಕ್ಷೆಯಲ್ಲಿದ್ದೆ. ಶಹಬಾಸ್ ಎನ್ನಬೇಕು ನಿನ್ನ ಸಾಹಸಕ್ಕೆ. ನಾಚಿಕೆಯನ್ನು ತೊರೆದು ಪುರುಷನ ಮುಂದೆ ಯುದ್ಧಕ್ಕೆ ನಿಂತೆಯಲ್ಲ, ಮಾರಾಂತೂ ನಿಂತೆಯಲ್ಲ. ಹೆಣ್ಣನ್ನು ಕೊಲ್ಲಬಾರದೆಂಬ ಒಂದೇ ಒಂದು ಕಾರಣಕ್ಕೆ ಹೇಳುತ್ತಾ ಇದ್ದೇನೆ. ಮೊದಲು ಆಯುಧವನ್ನು ಕೆಳಗಿಟ್ಟು ಶರಣಾಗು, ನಿನ್ನ ಪ್ರಾಣ ಉಳಿದೀತು, ಇಲ್ಲವೇ ನಿನ್ನ ನಾಥನಿಗಾದಂತಹ ಗತಿ ಬಂದೀತು. ಎಚ್ಚರ ಎಚ್ಚರ.
0: ಏನೆಂದೆ, ಸ್ತ್ರೀ ಎಂದು ನನ್ನನ್ನು ಬಂಗಿಸಿದ್ಯಾ? ಸ್ತ್ರೀಯರು ಸಾಧಿಸಿದರೆ ಏನನ್ನು ಮಾಡಬಲ್ಲರು
1: ನೋಡೋಣ.
0: ವಿಚಾರ ತಡೆದುಕೋ.

0: ಏನು ಮೂರ್ಛಿತನಾಗಿ ಬಿದ್ದೆ, ಕಣ್ತೆರೆನು ನೋಡುತ್ತೇನೆ ಎಂತಹ ದಿವ್ಯ ಸ್ವರೂಪ. ಮಾರಾಂತೂ ನಿಂತ ಸ್ತ್ರೀ ಪುರುಷರಿಬ್ಬರೂ ಒಂದಾಗಿ ನಿಂತಿದ್ದಾರೆ. ನನ್ನ ಅಂಧಕಾರ ದೂರವಾಗಿ ಜ್ಞಾನದ ಬೆಳಕು ಕಾಣುತ್ತಾ ಇದೆ. ಬ್ರಹ್ಮದೇವನ ಅನುಗ್ರಹ ಈಗ ನೆನಪಾಗುತ್ತಾ ಇದೆ. ಇವರೇ ನನ್ನ ಜನನೀ ಜನಕರು, ಇವರಿಂದಲೇ ನನಗ ಮರಣ, ಇದರಲ್ಲಿ ಸಂದೇಹವೇ ಇಲ್ಲ. ಶರಣಾಗತನಾಗಿ ಬೇಡಿಕೊಳ್ಳುತ್ತೇನೆ. ಓ ನನ್ನ ಮಾತಾಪಿತೃಗಳೇ, ನಿಮ್ಮ ಪಾದಾರವಿಂದಗಳಿಗೆ ಪ್ರಣಾಮಗಳು. ನನ್ನ ಅಪರಾಧವನ್ನು ಮನ್ನಿಸಿ ಉದ್ಧರಿಸಿರಿ. ಪಾಹಿಮಾಂ ದೇಹಿಮಾಂ ತ್ರಾಹಿಮಾಂ.
1: ಮಗನೇ, ಈ ಕಾಲಕ್ಕಾದರೂ ನಿನಗೆ ಜ್ಞಾನೋದಯವಾಯಿತಲ್ಲ. ಮಾತಾ ಪಿತೃಗಳ ದರ್ಶನ ನಿನಗಾದಾಗ ನೀನು ಭಾಗ್ಯಶಾಲಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಂದ, ಕೊನೆಯ ಕಾಲದ ನಿನ್ನ ಬಯಕೆ ಏನಾದರೂ ಇದ್ರೆ ಕೇಳಿಕೋ, ಈಡೇರಿಸಿಕೊಳ್ಳಿ.

0: ನಿಮ್ಮನ್ನು ಕಂಡ ಮೇಲೆ ಅನ್ಯ ಆಸೆಗಳಿಲ್ಲ ಜನನಿ ಜನಕರೇ. ನಾನಳಿದರೂ ಆ ಚಂದ್ರಾರ್ಕವಾಗಿ ನನ್ನ ಕೀರ್ತಿ ಉಳಿಯುವಂತೆ ಮಾಡಿ. ದೇವರ ದೇವನೇ ನನಗೆ ಮುಕ್ತಿಯನ್ನು ಕರುಣಿಸು. ಇದೇ ನನ್ನ ಕೊನೆಯ ಪ್ರಾರ್ಥನೆ.
1: ಕಂದ, ಮಕ್ಕಳ ಬಯಕೆಯನ್ನು ತಾಯಿ ತಂದೆಯರಾದಂತಹ ನಾವು ಈಡೇರಿಸಬೇಕಾದ ಅನಿವಾರ್ಯವಾಗಿದೆ. ಅದಕ್ಕಾಗಿ ಇದು ತ್ರಯೋದಶಿ ಕಳೆದು ಚತುರ್ದಶಿ ಪ್ರಾರಂಭ ಆಗುವಂತಹ ಈ ಮುಹೂರ್ತ, ಇದುವೇ ಸುಮುಹೂರ್ತ. ಯಾರು ಈ ಚತುರ್ದಶಿಯ ದಿನ ತೈಲಾಭ್ಯಂಜನವನ್ನು ಮಾಡಿ ಅನ್ನ ಆಹಾರಗಳನ್ನು ಭುಂಜಿಸ್ತಾರೋ, ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೋ, ಅಂತಹವರಿಗೆ ಮುಕ್ತಿಯನ್ನು ಕರುಣಿಸ್ತೇನೆ. ನಿನ್ನ ಹೆಸರಿನಿಂದ ಇದು ನರಕ ಚತುರ್ದಶಿ.

ಎಂದು ಇಂದು ಕರೆಯಲ್ಪಡಲಿ. ಮುಂದೆ ಆಚಂದ್ರಾರ್ಕವಾಗಿ ಈ ಕೀರ್ತಿ ನಿನಗೆ ಉಳಿಯಲಿ, ನಿನ್ನನ್ನು ಅನುಗ್ರಹಿಸ್ತೇನೆ. ಕ್ಷತ್ರಿಯನಾಗಿ ಹುಟ್ಟಿದುದರಿಂದ ವೀರೋಚಿತವಾದಂತಹ ಮರಣವೇ ನಿನಗೆ ಸಿದ್ಧವಾಗಿದೆ. ಸಿದ್ಧನಾಗುವ ಮುಕ್ತಿಯನ್ನು ಕರುಣಿಸ್ತೇನೆ.

ನರಕಾಸುರನನ್ನು ವಧಿಸಿದ್ದಾಗಿದೆ, ರಾಜ್ಯದ ಅಧಿಕಾರವನ್ನು ಮಗನಾದಂತಹ ಭಗದತ್ತನಿಗೆ ನೀಡಿದ್ದೇನೆ. ಅಯ್ಯ, ಈ ರಾಜ್ಯವನ್ನು ಬಿಟ್ಟು ದೇವಲೋಕದ ಕಡೆಗೆ ನಾವು ಸಾಗಬೇಕಾಗಿದೆ. ಕರ್ಣ ಕುಂಡಲವನ್ನು ಮಣಿಶೈಲವನ್ನು ಹೊತ್ತು ದೇವಲೋಕದ ಕಡೆಗೆ ಸಾಗೋಣ. ಇಲ್ಲಿಗೆ ಮಂಗಳ

0: ಶ್ರೋತೃಗಳೇ, ಇದುವರೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಮಾತೃದರ್ಶನ ಆಲಿಸಿದಿರಿ. ನಡೆಸಿಕೊಟ್ಟವರು ಹವ್ಯಾಸಿ ಯಕ್ಷಕಲಾ ವೃಂದ, ಅಡ್ಡೆನಡಕ, ಬಂಟ್ವಾಳ, ದಕ್ಷಿಣ ಕನ್ನಡ. ಹಿಮ್ಮೇಳದಲ್ಲಿ ಹಾಡುಗಾರಿಕೆ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಕಾಟುಕುಕ್ಕೆ, ಚಂಡೆ ಮುರಾರಿ ಕಡಂಬಳಿತ್ತಾಯ ಬೆಳ್ತಂಗಡಿ, ಮದ್ದಳೆ ಮುರಳೀಧರ ಕಲ್ಲೂರಾಯ ಬೆಟ್ಟಂಪಾಡಿ, ಶ್ರುತಿ ಬಾಲಕೃಷ್ಣ ಪೂಜಾರಿ ಆರ್ಲಪದವು, ಅರ್ಥಗಾರಿಕೆಯಲ್ಲಿ ಶ್ರೀಕೃಷ್ಣ ಟಿ ಕೃಷ್ಣ ಭಟ್ ತಲಂಚೇರಿ ಅಡ್ಡೆನಡ್ಕ, ಸತ್ಯಭಾಮೆ ಶ್ರೀಮತಿ ರತ್ನಾ ಟಿ ಕೆ ಭಟ್ ತಲಂಚೇರಿ ಅಡ್ಡೆನಡ್ಕ, ದೇವೇಂದ್ರ ಶ್ರೀ ಸುಬ್ಬರಾಜ ಶಾಸ್ತ್ರಿ ಮಣಿಲ, ನರಕಾಸುರ ಶ್ರೀ ಕೃಷ್ಣ ಭಟ್ ಮಳಿ ಅಡ್ಡೆನಡ್ಕ, ಮುರಾಸುರ ಶ್ರೀ ಉದಯಶಂಕರ ಅಮೈ ಅಡ್ಡೆನಡ್ಕ. ಇದಾಗಿತ್ತು ಇಂದಿನ ಯಕ್ಷಗಾನ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 4:02:48. ಈಗ ಜಾಹೀರಾತುಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್.

0: every room a masterpiece.
1: Yuva Shakti, Deshada Shakti. Yuva Samuha Andre,
2: Adu Ondu Shakti.
1: Yuva Manasinadu, Akarshana Vyaktitva. ಯುವ ಮನಸ್ಸಿನ ಮಾತಿನಲ್ಲಿ
2: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
1: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ, ದೇಶದ ಶಕ್ತಿ.
3: ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಮಡಿಕೇರಿ,
5: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
4: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
5: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
4: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
5: ಹಸಿ

0: ಪ್ರೀತಿಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ವಿಷಯದ ಉಪನ್ಯಾಸಕರಾದ ನೋಹಾ ವಿವೇಕ್ ಅವರು ಪ್ರಯೋಗಶಾಲೆಯಲ್ಲಿನ ಕಲಿಕಾ ಕ್ರಮದ ಬಗ್ಗೆ, ವಿದ್ಯಾರ್ಥಿಗಳ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಪೋಷಕರು ತೆಗೆದುಕೊಳ್ಳಬಹುದಾದ ಎಚ್ಚರಿಕೆ ಕುರಿತು ಕಿವಿಮಾತನ್ನು ಹೇಳಿದ್ದರು. ಇಂದೂ ಕೂಡ ಹತ್ತು ಹಲವು ಕಲಿಕಾ ಕ್ರಮಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಮಡಿಕೇರಿ ಆಕಾಶವಾಣಿಯು ನೋಹಾ ವಿವೇಕ್ ಅವರ ಮುಂದುವರೆದ ಸಂದರ್ಶನವನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದೆ. ಬನ್ನಿ ಆಲಿಸೋಣ. ಸರ್, ಈಗ ನೀವು ಫಿಸಿಕ್ಸ್ ಕಲಿತಾ ಇದ್ರಲ್ಲ, ಆಗ ನಿಮ್ಮ ಅನುಭವ ಹೇಗಿತ್ತು?
1: ನಾನು ತುಂಬಾ ಇಂಟ್ರೆಸ್ಟ್ ಇತ್ತು. 10th ಸ್ಟ್ಯಾಂಡರ್ಡ್ ಅಲ್ಲಿ ಸರ್ ಒಂದು ವೇ ಆಫ್ ಟೀಚಿಂಗ್ ನೋಡಿ ತುಂಬಾ ಇಂಪ್ರೆಸ್ ಆಗೋದೆ. ಎಲ್ಲಾ ಲೆಕ್ಚರರ್ಸ್ ಹೀಗೆ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಸೈನ್ಸ್ ಅದು ಇದು ಅಂತ. ಮನೆಯಲ್ಲಿ ಸೈನ್ಸ್ ತಗೋಬೇಕು, ಆಕ್ಚುಲಿ ನಾನು ಪೈಲಟ್ ಆಗ್ಬೇಕು ಅಂತ ಇದ್ದೆ. ಆಯ್ತಾ, ದಟ್ ಇಸ್ ವಾಸ್ ಮೈ ಫುಲ್ ಹೋಲ್ ಅಂಡ್ ಸೋಲ್ ಐ ವಾಸ್ ಇನ್ ಟು ದಟ್. ನಾನು ಪೈಲಟ್ ಆಗ್ಲೇಬೇಕು ಆರ್ಮ್ ಫೋರ್ಸ್ ಅಲ್ಲಿ ಅಂತ.
0: ಆದ್ರೆ ಒಂದು ಸರ್, ನೀವು ಪೈಲಟ್ ಆಗಿದ್ರೆ ಯಾವುದಾದ್ರೂ ಒಂದು ವಿಮಾನಕ್ಕೆ ಮಾತ್ರ ನಿಗದಿ ಆಗಿರ್ತಿದ್ರಿ ಅಲ್ವಾ? ಆದ್ರೆ ನೀವು ಅಂತ ಎಷ್ಟೋ ಪೈಲಟ್ ಗಳನ್ನ ಈಗ ನೀವು ತಯಾರು ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಪಾಠದ ಮೂಲಕ ನೋಡಿ, ಇದು ಹೆಮ್ಮೆ ಪಡುವಂತ ವಿಷಯ.
1: ತುಂಬಾ ಹೆಮ್ಮೆ ಆಗ್ತಾ ಇದೆ. ಹೌದು ಮೇಡಮ್, ಹೌದು
0: ಅಲ್ವಾ? ಸಾರ್ಥಕತೆ ಕಾಣ್ತದೆ, ಯಾಕಂದ್ರೆ ನೀವು ಪೈಲಟ್ ಆಗಿಲ್ಲ ಅಂದ್ರೆ ಎಷ್ಟೋ ಮಕ್ಕಳು ಪೈಲಟ್ ಆಗಕ್ಕೆ ಈ ಸೈನ್ಸ್ ತಗೊಳ್ಳೇಬೇಕು ಈಗ ಕಂಪಲ್ಸರಿ ಅಲ್ಲ?
1: ಹೌದು ಹೌದು ಮೇಡಮ್.
0: ಆಗ ನಿಮ್ಮ ಅನುಭವವನ್ನ ಅವ್ರಿಗೆ ಹೇಳುವಾಗ ಆ ಮಕ್ಕಳಲ್ಲೂ ಸಹ ಏನೋ ಒಂದು ಖುಷಿ ಆಗ್ತದೆ, ನಾವು ಹೀಗೆ ಆಗ್ಬೇಕು ಅಂತ.
1: ಹೌದು ಮೇಡಮ್, ಯಾ ಎಕ್ಸಾಕ್ಟ್ಲಿ.
0: ನೀವು ಶಾಲೆಯಲ್ಲಿ ಹೇಳ್ಕೊಂಡಿದ್ದೀರಾ ಸರ್ ನಿಮ್ಮ ಕಾಲೇಜಲ್ಲಿ?
1: ಹೌದು ಹೇಳಿದ್ದೀನಿ ಮೇಡಮ್. ನಾನು ಹೇಳಿದ್ದೀನಿ, ಐ ವಾಸ್ ಪೈಲಟ್ ಅಂಡ್ ಬಿಕಾಸ್ ಆಫ್ ಸರ್ಟನ್ ಮೆಡಿಕಲ್ ರೀಸನ್ ಐ ವಾಸ್ ಕಿಕ್ಡ್ ಔಟ್.

0: ಅವಾಗ ತುಂಬಾ ಫೀಲ್ ಮಾಡ್ಕೊಂಡಿದ್ದೆ, ಅಯ್ಯೋ ನಮ್ಮ ಸರ್ ಪೈಲಟ್ ಆಗಿ ಇರ್ಬೇಕಾಗಿದ್ದು ಇಲ್ಲಿದ್ದಾರೆ ಅಂತ.
1: ಆಗ ನೀವು ಒಂದೇ ಮಾತು ಹೇಳ್ಬೋದಲ್ಲ ಸರ್, ಫೀಲ್ ಮಾಡಬೇಡಿ ಮಕ್ಕಳ, ನಿಮ್ಮಂತ ಎಷ್ಟೋ ಪೈಲಟ್ಗಳನ್ನು ತಯಾರು ಮಾಡ್ತೀನಿ ಅಂತ ಖುಷಿ ಪಡುವುದಲ್ಲ.
0: ಆಕ್ಚುಲಿ ಹೇಳಿದ್ದೀನಿ ಮೇಡಮ್, ಸೊ ವೆನ್ ಎವರ್ ದೇ ಕಮ್ ಟು ಫಸ್ಟ್ ಇಯರ್ ಅಲ್ಲಿ ನಾನು ಫಸ್ಟ್ ಕೊಡೋದೇ ಅವ್ರಿಗೆ ಈ ಇನ್ಪುಟ್ಟೆ, ಏನ್ ಏನಾಗ್ಬೇಕು ಅಂತ ಕೇಳ್ತೀನಿ. ಅವಾಗ ಎಲ್ಲರೂ ಒಂದೊಂದು ಇದು ಮಾಡ್ಕೊಂಡು ಹೋಗ್ತಾರೆ. ಅವಾಗ ಐ ಇಂಟ್ರೊಡ್ಯೂಸ್ ದಟ್ NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಲ್ಲಿ ಸೆಕೆಂಡ್ ಇಯರ್ ಆದ್ಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಂಟ್ರೆನ್ಸ್ ಬರೀರಿ, ಬರೆದಾದ್ಮೇಲೆ ಯು ಕ್ಯಾನ್ ಬಿಕಮ್ ಅ ಪೈಲಟ್. ನೀವು ವಾಟ್ ಎವರ್ ಕಾಸ್ಟ್ಲಿ ಕಾರ್ ನೀವು ಏನ್ ಹೇಳ್ತೀರಾ, ಬುಗಾಟಿ ಅದು ಇದು ಅಂತ, ದಟ್ ಇಸ್ ಆಲ್ ಜಸ್ಟ್ 300-400 ಕಿಲೋಮೀಟರ್ಸ್ ಪರ್ ಅವರ್, ಬಟ್ ಯು ವಿಲ್ ಬಿ ಫ್ಲೈಯಿಂಗ್ ಅ ಮೆಷಿನ್ ವಿಚ್ ಇಸ್ ಬಿ ಫ್ಲೈಯಿಂಗ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಇನ್ ಪರ್ ಅವರ್. ಅಂತ ಮೆಷಿನ್ಸ್ ನ ಯು ವಿಲ್ ಬಿ ಫ್ಲೈಯಿಂಗ್ ಇಫ್ ಯು ಬಿಕಮ್ ಅ ಪೈಲಟ್ ಅಂತ ಅವ್ರಿಗೆ ಹುರಿ ತುಂಬಿಸ್ತೇನೆ.
1: ಖಂಡಿತ ಸರ್,
0: ವೆರಿ ಇನ್ಸ್ಪೈರ್ಡ್ ವಿತ್ ದಟ್.
1: ನಮ್ಮ ಯುವ ಜನತೆಗೆ ಹಾಗೆ ಹುರಿದುಂಬಿಸೋ ಅವಶ್ಯಕತೆ ಇದೆ.
0: ಎಸ್ ಮೇಡಮ್, ವೆರಿ ಮಚ್.
1: ಯಾಕಂದ್ರೆ ಈಗಿನ ಮೊಬೈಲ್ ಇರ್ಬೋದು ಅಥವಾ ನೀವು ಹೇಳಿದ ಹಾಗೆ ಮೀಡಿಯಾಗಳಿರ್ಬೋದು, ದಾರಿ ತಪ್ಪುವಂತಹ ಕೆಲವೊಂದು, ಎಲ್ಲವೂ ಅಲ್ಲ, ಕೆಲವೊಂದು ದೃಶ್ಯ ಮಾಧ್ಯಮಗಳಿರ್ಬೋದು ಅಥವಾ ಬೇರೆ ಏನಾರು ಇರ್ಬೋದು, ಅದನ್ನು ನೋಡಿ ಮಕ್ಕಳು ದಾರಿ ತಪ್ಪುವಾಗ ಇಂತಹ ಪ್ರೇರಣೆ ಆ ಮಕ್ಕಳಿಗೆ ಸಿಕ್ಕಿದ್ರೆ ಅವರು ಸರಿ ದಾರಿಗೆ ಹೋಗ್ತಾರೆ ಅಂತ ಅನ್ಸುತ್ತಲ್ಲ.
0: ಹೌದು ಮೇಡಮ್, ಹೌದು ಎಕ್ಸಾಕ್ಟ್ಲಿ.
1: ಸರ್, ಈಗ ನೀವು ಕಲಿಸುವಾಗ ನಿಮ್ಮ ಅನುಭವ ಹೇಗಿತ್ತು ಫಿಸಿಕ್ಸ್ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದ?
0: ಮೇಡಮ್, ಐ ರಿಯಲಿ ಎಂಜಾಯ್ ಮೈ ಟೀಚಿಂಗ್. ನೀವು ಮಕ್ಕಳನ್ನ ಕೇಳಿ, ನಾನು ಎಲ್ಲಾದ್ರೂ ಯಾರಾದ್ರೂ ನನ್ನ ಸ್ಟೂಡೆಂಟ್ಸ್ ನ ಕೇಳಿದ್ರೆ ಕೇಳಿ ಹೇಗೆ ಫಿಸಿಕ್ಸ್ ಕ್ಲಾಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಾನು ತುಂಬಾ ಖುಷಿಯಲ್ಲಿ ಪಾಠ ಮಾಡ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಫಿಸಿಕ್ಸ್ ಇಸ್ ನಥಿಂಗ್ ಬಟ್, ನಾನು ಕ್ಲಾಸ್ ಅಲ್ಲೂ ಹೇಳ್ತೀನಿ ಇದೆ, ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಆಲ್ ಅಬೌಟ್ ದ ಸ್ಟಡಿ ಆಫ್ ನೇಚರ್. ಇಫ್ ಯು ಆರ್ ಸ್ಟಡಿಂಗ್ ಸಮಥಿಂಗ್ ಇನ್ ಫಿಸಿಕ್ಸ್, ಯು ಆರ್ ಸ್ಟಡಿಂಗ್ ಸಮಥಿಂಗ್ ರಿಲೇಟೆಡ್ ಟು ನೇಚರ್ ಅಂತ. ಸೊ ನಾನು
1: ನೇಚರ್ಗೂ ಫಿಸಿಕ್ಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀರಾ?
0: ತುಂಬಾ ಸಂಬಂಧ ಇದೆ ಮೇಡಮ್, ತುಂಬಾ ಸಂಬಂಧ ಇದೆ. ನಾವು ಓದೋದು ಎಲ್ಲಾನು ನೇಚರ್ ಬಗ್ಗೆನೆ, ಎಲ್ಲ ಬಗ್ಗೆ ಎಲ್ಲ, ನಾವು ಒಂದೊಂದು ಕಾನ್ಸೆಪ್ಟ್ ಏನೇನು ಓದ್ತೀವಿ ಎಲ್ಲ ಎವ್ರಿಥಿಂಗ್ ಇಸ್ ರಿಲೇಟೆಡ್ ವಿತ್ ದಿಸ್ ನೇಚರ್. ನೇಚರ್ ಅಂತ ಹೇಳಿದ ತಕ್ಷಣ ಲಿವಿಂಗ್ ಆರ್ ನಾನ್ ಲಿವಿಂಗ್, ನೀವು ಏನಾದ್ರೂ ಇದ್ ಮಾಡ್ಕೊಳ್ಳಿ, ಎವ್ರಿಥಿಂಗ್ ಕಮ್ಸ್ ಅಂಡರ್ ವಾಟ್ ಇಸ್ ಫಿಸಿಕ್ಸ್. ಸೊ ಕ್ಲಾಸ್ ಅಲ್ಲಿ ಅದು ಹೇಳ್ತಾ ಇದ್ದೀವಿ, ಮ್ಯಾಥ್ಸ್ ಇಸ್ ದ ಕ್ವೀನ್ ಆಫ್ ದ ಸಬ್ಜೆಕ್ಟ್ಸ್, ಫಿಸಿಕ್ಸ್ ಇಸ್ ದ ಮದರ್ ಆಫ್ ದ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇರ್ತೀನಿ. ಫಿಸಿಕ್ಸ್ ಇಲ್ಲದೆ ನಥಿಂಗ್ ಎಲ್ಸ್ ವುಡ್ ಹ್ಯಾವ್ ಕಮ್ ಔಟ್ ನಂಗೆ. ಸೊ ಐ ಜಸ್ಟ್ ಎಂಜಾಯ್ ಮೈ ಕ್ಲಾಸ್. ಸೊ ನಾನು ಸಿನ್ಸ್ ಐ ಎಂಜಾಯ್ ಮೈ ಕ್ಲಾಸ್, ನಾನು ಏನ್ ಕೊಡ್ಬೇಕು ಮಕ್ಕಳಿಗೆ, ಯಾವ ರೀತಿಯಲ್ಲಿ ಕೊಡ್ಬೇಕು, ಎಂತ ಕಾನ್ಸೆಪ್ಟ್ ಹೇಗೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ನಾನು ಮೊದಲೇ ರೆಡಿ ಮಾಡಿರ್ತೀನಿ. ಸೊ ವೆನ್ ಐ ಸಿ ಮೈ ಸ್ಟೂಡೆಂಟ್ಸ್ ಎಂಜಾಯಿಂಗ್ ಮೈ ಕ್ಲಾಸ್, ದಟ್ ಇಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್.

0: ಅದು ಸಮಾಜದ ಋಣವು.
1: ಗುರುವೇ ಕಲಿಸು ಗುರುವೇ,
0: ಅಜ್ಞಾನವ ತೊಲಗಿಸಲು ಅಕ್ಷರವೇ ಆಯುಧ, ಸಮಾಜದ ಉದ್ಧಾರಕ್ಕೆ ವಿದ್ಯೆಯೇ ಆಧಾರ. ಅಜ್ಞಾನವ ತೊಲಗಿಸಲು ಅಕ್ಷರ

0: ಗುರುವೇ ಕಲಿಸು ಗುರುವೇ,
1: ಶರಣು ಗುರುವೇ ಶರಣು, ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: See, my students enjoying my class, that is my satisfaction.
3: ಹಾ, ಇದು ನೂರಕ್ಕೆ ನೂರು ಸತ್ಯ ಸರ್. ಯಾಕಂದ್ರೆ ನೀವು ಖುಷಿಯಿಂದ ಸಂತೋಷದಿಂದ ಕಾಲೇಜ್ಗೆ ಹೋದಾಗ ಆ ಮಕ್ಕಳು ನಿಮ್ಮನ್ನ ನೋಡುವಾಗ್ಲೇ ಸಂತೋಷ ಆಗುತ್ತೆ, ಒಂದು ಹ್ಯಾಪಿನೆಸ್ ಅಲ್ವಾ. ಆಗ ಆ ಮಕ್ಕಳು ಸಹ ಅಷ್ಟೇ ಸಂತೋಷವಾಗಿ ಪಾಠವನ್ನ ಕೇಳ್ತಾರೆ.
2: ಹೌದು.
3: ಯಾವಾಗ ಕಾಲೇಜ್ಗೆ ಹೋಗುವಂತ ಉಪನ್ಯಾಸಕರು ಕೆಲವರು ಅಂದ್ರೆ ಮಕ್ಕಳ ಅಭಿಪ್ರಾಯ, ಅವರು ಬರುವಾಗ್ಲೇ ಅಯ್ಯೋ ಯಾಕೆ ಬಂದ್ರಪ್ಪ ಇವರು ಅನ್ನುವಂತ ಭಾವನೆ ಬರಬಾರದು ಮಕ್ಕಳಿಗಲ್ವಾ. ಆಗ ಸರ್, ಕೆಲವರು ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಓದ್ಬೇಕು ಅಂತ ಆಸೆ ಇರುತ್ತೆ, ಬೇಸಿಕ್ ಕರೆಕ್ಟ್ ಇರಲ್ಲ ಅಂತ ಇಟ್ಕೊಳ್ಳೋಣ. ಆಗ ಅಂತಹ ಹಿಂದುಳಿದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಹೇಗೆ ನೀವು ತಯಾರಿ ಮಾಡ್ತೀರಾ?
2: ಮೇಡಮ್, ನಮ್ ಫಸ್ಟ್ ಇಯರ್

0: ಸೆಕೆಂಡ್ ಇಯರಲ್ಲಿ ಸಿಗುವಂತ ಟೈಮ್ ಇಸ್ ವೆರಿ ಮಚ್ ಲೆಸ್. ಆ ಫಸ್ಟ್ ಟೂ ಮಂತ್ಸ್ ಇದೆ ನೋಡಿ, ಫಸ್ಟ್ ಇಯರ್ ಅಲ್ಲಿ ಎಂಟರ್ ಆಗ್ತಾರೆ ನೋಡಿ, ಅವಾಗ ಫಸ್ಟ್ ಟೂ ಮಂತ್ಸ್ ನಾವೇನ್ ಚಾಪ್ಟರ್ ಮಾಡ್ತೀವಿ ದಟ್ ವಿಲ್ ಬಿ ವೆರಿ ಬೇಸಿಕ್ ಚಾಪ್ಟರ್. ಅವ್ರೇನ್ ಟೆಂತ್ ಅಲ್ಲಿ ಕಲ್ತಿರ್ತಾರೆ ಅದ್ರ ಮೇಲೆ ಈ ಎರಡ್ ಮೂರ್ ಚಾಪ್ಟರ್ಸ್ ರೆಡಿ ಆಗಿರುತ್ತೆ. ಯೂನಿಟ್ಸ್, ಆಮೇಲೆ ಮೋಷನ್ಸ್ ಇನ್ ಅ ಪ್ಲೇನ್, ಮೋಷನ್ಸ್ ಇನ್ ಅ ಸ್ಟ್ರೇಟ್ ಲೈನ್, ಎಲ್ಲ ಅವರು ಏಟ್ ನೈನ್ ಟೆಂತ್ ಅಲ್ಲಿ ಕಲ್ತಿರುವಂತ ಪಾಠಗಳು. ಆ ಪಾಠನ ನಾವಿಲ್ಲಿ ಫಸ್ಟ್ ಇಯರ್ ಅಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ಫೌಂಡೇಶನ್ ಕೊಟ್ಟಿರ್ತೀವಿ. ಅದಾದ್ಮೇಲೆ ಈ ಥರ್ಡ್ ಆರ್ ಫೋರ್ತ್ ಮಂತ್ ಇಂದ ಸ್ವಲ್ಪ ಹೈಯರ್ ಚಾಪ್ಟರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ವಿ ಟೀಚ್. ಫಸ್ಟ್ ಟೂ ಮಂತ್ಸ್ ವಿ ಬೇಸಿಕಲಿ ಅವ್ರನ್ನ ಕಂಪ್ಲೀಟ್ ಫಸ್ಟ್ ಇಯರ್ ಅಲ್ಲಿ ಟೆಂತ್ ಅಲ್ಲಿ ಏನ್ ಓದಿರ್ತೀರ ಓದಿರ್ತಾರೆ ಅದ್ರ ಮೇಲೆ ವಿ ಟೀಚ್ ಮಾಡೋದು.
1: ಸರಿ, ಈಗ ನಾವು ನೀವು ಹೇಳಿದ ಪ್ರಕಾರ ಮತ್ತೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ನೋಡಿದ್ರೆ ಹೇಗೆ ಅಂದ್ರೆ, ಇದು ಏತ್ ನೈನ್ತ್ ಟೆಂತ್ ಬೇಸ್ಡ್ ಅನ್ಸುತ್ತಲ್ಲ, ಸೋಷಿಯಲ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಪಿ ಯು ಸಿ ಅದೇ ಕಂಟಿನ್ಯೂ ಆಗುತ್ತೆ, ಎಕ್ಸಾಮ್ಗಳಲ್ಲೂ ಅದನ್ನ ಕೇಳ್ತಾರೆ. ಹಾಗಾಗಿ ಹೈಸ್ಕೂಲ್ ಅಲ್ಲಿ ಅವರು ಕರೆಕ್ಟ್ ಆಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅಂತ ಹೇಳ್ತೀರಾ?
0: ವೆರಿ ಮಚ್ ಹೌದು ಮೇಡಮ್. ನಾನು ನೋಡಿರುವಂತ ಪ್ರಕಾರ ಈ ಐ ಎಸ್ ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ ನೋಡಿ, ಆ ಪ್ರಿಲಿಮ್ಸ್ ಕ್ವೆಶನ್ಸ್, ಕ್ವೆಶನ್ ಅಂಡ್ ಆನ್ಸರ್ ಎಲ್ಲ ಪ್ರಿಪೇರ್ ಆಗೋದು ಏತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಮೇಲೆನೆ. ಯಾಕಂತ ಹೇಳಿದ್ರೆ ಆ ಎನ್ ಸಿ ಆರ್ ಟಿ ಕೌನ್ಸಿಲ್ ಏನಿದೆ, ದೋಸ್ ಆರ್ ದ ಮೆಂಬರ್ಸ್ ಹೂ ಪ್ರಿಪೇರ್ ದಿಸ್ ಫಿಲ್ಮ್ಸ್ ಪೇಪರ್. ಸೊ ನಾವು ಏತ್ ನೈನ್ತ್ ಟೆಂತ್ ಎಲ್ಲಾ ಸಬ್ಜೆಕ್ಟ್ಸ್, ಸೋಷಿಯಲ್ ಆಗ್ಲಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಇದೆಲ್ಲ ಕ್ಲೀನ್ ಆಗಿ ಕಲ್ತಿದ್ರೆ, ನಾನು ಅದೇ ನನ್ನ ಮಗನಿಗೂ ಅದೇ ಹೇಳೋದು, ನೋ ನೀನ್ ಏನ್ ಕಲಿತಾ ಇದೀಯೋ ಅದನ್ನ ಕರೆಕ್ಟ್ ಆಗಿ ಕಲ್ತ್ಬಿಡಪ್ಪ. ಯಾಕಂತ ಹೇಳಿದ್ರೆ ನೀವ್ ಯಾವ್ದೇ ಎಂಟ್ರೆನ್ಸ್ ಎಕ್ಸಾಮ್ ಹೋಗು, ದೀಸ್ ಆರ್ ದ ಕ್ವೆಶನ್ಸ್ ದಟ್ ವಿಲ್ ಬಿ ಅಪಿಯರಿಂಗ್. ಸೊ ಏತ್ ನೈನ್ ಟೆಂತ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನನ್ನ ಕಾಲೇಜ್ ಕ್ಲಾಸ್ ಅಲ್ಲೂ ಹೇಳ್ತಾ ಇರ್ತೀನಿ, ನೀವು ಏತ್ ನೈನ್ ಟೆಂತ್ ಏನ್ ಸಿಲೆಬಸ್ ಓದಿರ್ತೀರಾ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್. ಎನಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಈ ಸಿಲೆಬಸ್ ಇಂದಾನೆ ಕೇಳೋದಪ್ಪ ಅಂತ ಹೇಳಿರ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್.

0: ಹೌದು.
1: ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೈಸ್ಕೂಲೇ ಬೇರೆ, ಮುಗಿದ ಮೇಲೆ ಪಿ ಯು ಸಿನೇ ಬೇರೆ, ಪಿ ಯು ಸಿ ಡಿಗ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ತಾರೆ.
0: ಇಲ್ಲ ಮೇಡಮ್, ಡಿಫರೆಂಟ್, ಅದು ತುಂಬಾ ತಪ್ಪು ಕಲ್ಪನೆ. ನೈನ್ತ್ ಟೆಂತ್ ಅಲ್ಲಿ ಏನ್ ಕಲಿತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕೈಂಡ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್. ನಾನು ನೋಡಿರೋ ಪ್ರಕಾರ ಎಲ್ಲಾ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವೆಶನ್ಸ್ ಎಲ್ಲ ಫ್ರಮ್ ದಿಸ್ ಒನ್. ಅದಾದ್ಮೇಲೆ ಹೈಯರ್ ಪೇಪರ್ಸ್ ಇದೆ ನೋಡಿ, ಆವಾಗ ನೀವು ಡಿಗ್ರಿಯಲ್ಲಿ ಎಂ ಎಸ್ ಸಿ ಅಲ್ಲಿ ಓದಿರುವಂತ ಪೇಪರ್ಸ್ ನ ಕೇಳ್ತಾರೆ.
1: ಹಾಗಾದ್ರೆ ಹೈಸ್ಕೂಲ್ ಅಲ್ಲಿ ನಾವು ಏತ್ ಗೆ ಅವ್ರು ಎಂಟರ್ ಆಗುವಾಗಲೇ ಈ ರೀತಿ ಇದೆ, ಏತ್ ನೈನ್ತ್ ಟೆಂತ್ ಮುಖ್ಯವಾಗಿ ಲೈಫ್ ಅಲ್ಲಿ ಲೈಫ್ ಲಾಂಗ್ ಬರುವಂತ ಪಾಠಗಳು ಕಲಿಲೇಬೇಕು, ನೆನಪಿಟ್ಕೊಳ್ಬೇಕು ಅಂತ ಹೇಳ್ಬೇಕಾಗುತ್ತೆ.
0: ಹೌದು ಮೇಡಮ್, ನನ್ನ ಮಕ್ಕಳೇ ನನ್ನ ಸ್ಟೂಡೆಂಟ್ಸ್, ದೇ ಹ್ಯಾವ್ ಗಿವನ್ ಮೀ ದ ವೆರಿ ಗುಡ್ ಅವಾರ್ಡ್ ಆಫ್ ಗಿವಿಂಗ್ ಮೀ 10% ರಿಸಲ್ಟ್ ಫ್ರಮ್ ಪಾಸ್ಟ್ ಕನ್ಸಿಕ್ಯೂಟಿವ್ 16 ಇಯರ್ಸ್ ಇಂದ 100% ಕೊಡ್ತಾ ಇದ್ದೀನಿ ಮೇಡಮ್.
1: 16 ಇಯರ್ಸ್ ಇಂದ 100% ನಿಮ್ಮ ಸಬ್ಜೆಕ್ಟ್ ಅಲ್ಲಿ?
0: ಎಕ್ಸಾಕ್ಟ್ಲಿ, 16 ಇಯರ್ಸ್ ಇಂದ ಒಬ್ಬಳು ಫೇಲ್ ಆಗಿಲ್ಲ. 16 ಇಯರ್ಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ತನಕ 2025 ಬ್ಯಾಚ್ ತನಕ ಐ ಹ್ಯಾವ್ ಬೀನ್ ಗಿವಿನ್ 100% ಮಾರ್ಕ್ಸ್, 100% ರಿಸಲ್ಟ್.
1: ನಿಮಗೆ ವಿಶೇಷ ಶುಭಾಶಯಗಳನ್ನ ಹೇಳ್ಬೇಕು ಸರ್, ಯಾಕಂದ್ರೆ ಇಷ್ಟು ವರ್ಷಗಳು ಸಹ ನಿಮ್ಮ ಸಬ್ಜೆಕ್ಟ್ 100% ಕೊಟ್ಟಿದ್ದೀರಾ.
0: ಹೌದು ಮೇಡಮ್.
1: ಆಗ ನಿಮ್ಮ ವಿದ್ಯಾರ್ಥಿಗಳು ಕೊಡುವಂತಹ ಫೀಡ್ಬ್ಯಾಕ್ ಏನಿದೆ ಅಲ್ವಾ, ಅವ್ರು ಇಲ್ಲಿಂದ ಹೋದ ನಂತರ ಕೊಡ್ತಾರಲ್ಲ, ಅದಕ್ಕೆ ಅದಕ್ಕಿಂತ ದೊಡ್ಡ ನೊಬೆಲ್ ಪ್ರಶಸ್ತಿ ಇಲ್ಲ ಅಂತ ನನ್ನ ಅನಿಸಿಕೆ.
0: ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಐ ಡೋಂಟ್ ನೀಡ್ ಅವಾರ್ಡ್. ನಾನು ಇವಾಗ ನನ್ನ ಈ ರಿಸಲ್ಟ್ ಇಸ್ ಮೈ ಅವಾರ್ಡ್. ನಾನು ಇವಾಗ 16 ಇಯರ್ಸ್ ಇಂದ ಕನ್ಸಿಕ್ಯೂಟಿವ್ ದೇವರ ದಯೆಯಿಂದ ಕೊಡ್ತಾ ಇದ್ದೀನಿ, ಸೊ ದಿಸ್ ಇಸ್ ಮೈ ಅವಾರ್ಡ್.

0: ಸೊ ನಮ್ಮ ಡಿಸ್ಟ್ರಿಕ್ಟ್ ಮಕ್ಕಳಿಗೆ ಏನ್ ಹೇಳಕ್ಕೆ ಬಯಸ್ತೀರಾ? ಅದನ್ನ ನೋಡಿ ಹೇಗೆ ನಾವು ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತೀರಾ?
1: ಮೇಡಮ್, ಡಿಸ್ಟ್ರಿಕ್ಟ್ ಮಕ್ಕಳು ಪ್ಯಾಷನ್ ಅಲ್ಲಿ ಓದ್ತಾರೆ, ಪ್ಯಾಷನ್ ಅಂತ ಹೇಳ್ತೀವಿ ನೋಡಿ, ದೇ ಬರ್ನ್ ವಿತ್ ಸಮ್ ಡಿಸೈರ್, ಏನೋ ಆಗ್ಬೇಕು, ಏನೋ ಮಾಡ್ಬೇಕು ಅಂತ ಒಂದು ಪ್ಯಾಷನ್ ಇರುತ್ತೆ. ಪ್ಯಾಷನ್ ಅಲ್ಲಿ ಓದ್ಬೇಕು ಮೇಡಮ್, ಯಾವ್ದಾದ್ರು ಏನ್ ಸಬ್ಜೆಕ್ಟ್ ಆದ್ರೂ ಮಾಡಿ, ಯಾವ ಕೆಲಸ ಆದ್ರೂ ಮಾಡಿ, ಪ್ಯಾಷನ್ ಇರ್ಬೇಕು ನಿಮ್ಗೆ. ಪ್ಯಾಷನ್ ಅಲ್ಲಿ ವಾಟ್ ಎವರ್ ಯು ಡೂ ಎವ್ರಿಥಿಂಗ್ ವಿಲ್ ಬಿ ವೆರಿ ಫೈನ್, ವೆರಿ ವಂಡರ್ಫುಲ್ ಆಗಿ ಬರುತ್ತೆ ಔಟ್ಪುಟ್. ಪ್ಯಾಷನ್ ಇದ್ರೆ ದೇ ಕ್ಯಾನ್ ಡೂ ಇಟ್.

ವಿದ್ಯಾರ್ಥಿಗಳ ಕಲಿಕಾ ಕ್ರಮದಲ್ಲಿ ಕಲಿಸುವ ಗುರುಗಳ ಹೊಣೆಯೊಂದಿಗೆ ವಿದ್ಯಾರ್ಥಿಗಳು ಜವಾಬ್ದಾರಿಯುತವಾಗಿ ಆಸಕ್ತಿಯಿಂದ ಕಲಿತರೆ ಮಾತ್ರ ತಮ್ಮ ಗುರಿಯನ್ನು ತಲುಪಲು ಸಾಧ್ಯ. ಅಲ್ಲದೆ ವಿದ್ಯಾಭ್ಯಾಸ ಎನ್ನುವುದು ಎಲ್ಲರಿಗೂ ಒಲಿಯದು ಎನ್ನುವಂತಹ ಸಂಗತಿ ಹೇಳಲು ಮನಸ್ಸು ಒಪ್ಪದು. ಆದಾಗ್ಯೂ ಪೋಷಕರು ಶ್ರಮಪಟ್ಟು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬೆವರು ಸುರಿಸಿ ದುಡಿದು ಕನಸು ಕಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ಹಸನಾಗಿಸಲು ಮುಂದಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವ ಸಂಗತಿ ಸ್ಮರಿಸಿದರೆ ಒಮ್ಮೆ ಹೃದಯ ತುಂಬಿ ಬರುವುದು ಖಚಿತ. ಒಟ್ಟಾರೆ ನೋಹಾ ವಿವೇಕ್ ಅವರ ಉಪಯುಕ್ತ ಮಾಹಿತಿ ತಮಗೂ ಆಪ್ತವಾಗಿದೆ.

0: ಹೋಗುವೆನು ನಾ ಹೋಗುವೆನು ನಾ, ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ ಎಂಬ ಕುವೆಂಪು ಅವರ ಈ ನುಡಿಮುತ್ತಿನೊಂದಿಗೆ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಈ ನುಡಿಮುತ್ತಿನೊಂದಿಗೆ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
1: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
0: ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೊಬೈಲ್ ಸಂಖ್ಯೆ 8762349163. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8762349163. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

0: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
1: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
2: ಭಾಗವಹಿಸಿದ ಅತಿಥಿ ಕೊಡಗಿನ ವಿರಾಜಪೇಟೆಯ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ವಿಷಯದ ಉಪನ್ಯಾಸಕರಾದ ನೋಹಾ ವಿವೇಕ್.

0: ಪ್ರಸ್ತುತಿ ಎಚ್ ಜೆ ವಿಶಾಲಾಕ್ಷಿ.
1: ಕಲಿಸು ಗುರುವೇ ಕಲಿಸು.
0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. 4:29:52 ಸಮಯ. ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿಕತೆಗಳು ಪ್ರಸ್ತುತಿ ಹಾಗೂ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, ಗಮನಿಸಿ ಈ ಸಂಜೆ 5 ಗಂಟೆಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ಆಕಾಶವಾಣಿ ಮಡಿಕೇರಿ,
2: ನೆನಪು ನಿನಾದ,
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ, ನೆನಪು ನಿನಾದ.
0: ನೆನಪು ನಿನಾದ
1: ಕಾರ್ಯಕ್ರಮ, ನೆನಪು ನಿನಾದ.
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
1: ನೆನಪು ನಿನಾದ
3: ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೆಜೆ ಯೇಸುದಾಸ್ ಅವರ ಕಂಠಸಿರಿಯಲ್ಲಿ ಮಲೆಯ ಮಾರುತ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಬರೆದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಕಥೆಗಳಲ್ಲಿ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳನ್ನ ಕೇಳಬಹುದು. ಜೊತೆಗೆ ಚಂದದ ಚಿತ್ರಗೀತೆಗಳನ್ನು ಕೂಡ ಆಲಿಸಲಿದ್ದೀರಿ. ಸಮಯ ಇಂದು ಸಂಜೆ 5 ಗಂಟೆಗೆ ಯುವ ಸ್ನೇಹಿತರೆ ಕಾರ್ಯಕ್ರಮವನ್ನು ಕೇಳ್ತೀರಾ ಅಲ್ಲ.

ನೆನಪು ನೆನ್ನದ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ವಿಜಯನಾರಸಿಂಹ ಅವರು ಬರೆದಿರುವ ರಂಗನಾಯಕಿ ಚಿತ್ರದ ಒಂದು ಗೀತೆ. ಗಾಯಕರು ಪಿ ಜಯಚಂದ್ರನ್ ಮತ್ತು ಎಸ್ ಪಿ ಶೈಲಜಾ, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಶ್ರೋತೃಗಳೇ, ಈಗ ಕೇಳೋಣ ಬಂಧನ ಚಿತ್ರದ ಗೀತೆಯನ್ನು. ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಕಥೆಗಳಲ್ಲಿ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳನ್ನ ಕೇಳಬಹುದು. ಜೊತೆಗೆ ಚಂದದ ಚಿತ್ರಗೀತೆಗಳನ್ನು ಕೂಡ ಆಲಿಸಲಿದ್ದೀರಿ. ಸಮಯ ಇಂದು ಸಂಜೆ 5 ಗಂಟೆಗೆ ಯುವ ಸ್ನೇಹಿತರೆ ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಈಗ ಕೇಳಿ ಚಿ ಉದಯ ಶಂಕರ್ ಅವರು ಬಯಲುದಾರಿ ಚಿತ್ರಕ್ಕಾಗಿ ಬರೆದಿರುವ ಒಂದು ಗೀತೆ. ಗಾಯಕಿ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಈಗ ಕೇಳಿ, ಚಿ ಉದಯಶಂಕರ್ ಅವರು ಬಯಲುದಾರಿ ಚಿತ್ರಕ್ಕಾಗಿ ಬರೆದಿರುವ ಒಂದು ಗೀತೆ, ಗಾಯಕಿ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ ಅವರ ಯುಗಳ ಸ್ವರದಲ್ಲಿ ಹಾಲುಂಡ ತವರು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿತಾಗಲಿ ಮುಂದೆ ಹೋಗಲಿ ದೂರ ತೀರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
2: ತೆರೆಯ ಮೇಲೆ ಆರಲಿ
0: ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:59:38. ಶ್ರೋತೃಗಳೇ, ಇನ್ನು ಕೆಲವು ಪ್ರಕಟಣೆಗಳು, ಬಳಿಕ ಕೆಲವೇ ನಿಮಿಷಗಳಲ್ಲಿ 5 ಗಂಟೆಗೆ ಯುವ ವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ

0: ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿ ಕಥೆಗಳನ್ನು ಕೇಳುವಿರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: The number you've dialed is currently busy. Kindly
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
7: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರಾ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
8: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
9: ಯುವ ಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
0: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ಚಂದದ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ, ಜೊತೆಗೆ ಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಕಿವಿ ಮಾತಾಗಿರುವಂತಹ ಆಯ್ದ ನೀತಿ ಕಥೆಗಳು ನಿಮಗಾಗಿ ಪ್ರಸಾರ ಆಗತ್ತೆ. ಬನ್ನಿ ಆರಂಭ ಮಾಡೋಣ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೂ ಮುನ್ನ ಒಂದು ಮಾತು. ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದುಕೊಂಡಾಗ ಸಾಕಷ್ಟು ಜಾಗ್ರತೆಯನ್ನ ವಹಿಸಬೇಕು. ಯಾಕಾಗಿ ಈ ಸಂಗತಿ ಅಂತ ಅಂದ್ರೆ, ಕಳೆದ ಸೋಮವಾರ ಗಣೇಶನ ಹಬ್ಬವನ್ನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತೀವಿ. ಪ್ರತಿ ವರ್ಷ ಯಾವುದಾದರೂ ಕಾರಣಗಳಿಂದ ಗಣಪತಿ ವಿಗ್ರಹದ ವಿಸರ್ಜನೆಯನ್ನ ಮಾಡುವ ಸಂದರ್ಭದಲ್ಲಿ ನೀರಿಗೆ ಮುಳುಗಿ ಹಲವು ಯುವಕರು ಪ್ರಾಣವನ್ನು ಕಳ್ಕೊಳ್ಳುವಂತಹದ್ದು. ಆ ಸಂದರ್ಭದಲ್ಲಿ ಇಷ್ಟೊಂದು ಜನ ಇರ್ತಾರೆ, ಆದಾಗ್ಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಕಾರಣ ಏನು ಅಂತ ಅಂದರೆ, ಅವಘಡ ಆಗಿ ಹೋಗಿರುತ್ತೆ, ಹೋದಂತಹ ಜೀವ ಮತ್ತೆಂದೂ ಬರುವುದಿಲ್ಲ, ಇದು ಸಹಜ. ಆದಾಗ್ಯೂ ಕೂಡ ಪ್ರತಿ ಬಾರಿಯೂ ಕೂಡ ಯುವ ಸಮೂಹದಲ್ಲಿ ಬಿಸಿ ರಕ್ತ, ಅಂದರೆ ಯಾವುದೇ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ಮಾಡಿಯೇ ತೀರ್ತೀನಿ ಅನ್ನುವಂತಹ ಒಂದು ಛಲ, ಆ ಛಲ ಓದುವುದರಲ್ಲಿ ಇದ್ದಾಗ ನಿಜವಾಗಿ ಕೂಡ ಸಾಧನೆಯನ್ನು ಮಾಡ್ತೀವಿ. ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳನ್ನು ಆಚರಿಸುವಾಗ ಅಲ್ಲೂ ಕೂಡ ಖುಷಿಯಿಂದ ಭಾಗಿಯಾಗ್ತೀವಿ. ಆದರೆ

ವಿದ್ಯುತ್ ಅವಘಡದಿಂದಲೋ ಅಥವಾ ನೀರಿನ ಆಳಕ್ಕೆ ಇಳಿಯುವಾಗಲೋ ಮುಳುಗಿ ಪ್ರಾಣವನ್ನು ಕಳೆದುಕೊಂಡಾಗ ಆ ಕುಟುಂಬಗಳು ಎಷ್ಟು ಯಾತನೆಯನ್ನು ಅನುಭವಿಸುತ್ತೆ. ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ನೋವು. ಮಕ್ಕಳನ್ನು ಕಳೆದುಕೊಳ್ಳುವಂತಹ ಆ ಸಂದರ್ಭವನ್ನು ಅವರು ನೆನಪು ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಾರಣ ಏನು ಅಂತ ಅಂದರೆ ಅತೀವ ದುಃಖ. ಮಕ್ಕಳನ್ನು ಸಾಕಿ ಸಲಹಿ ಅವರಿಗೆ ಜೀವನದ ದಾರಿಯನ್ನು ಮಾಡಿಕೊಡ್ಬೇಕು ಅಂತ ಕನಸನ್ನು ಕಂಡಿರುವಂತಹ ತಂದೆ ತಾಯಿಗಳ ಉದ್ದೇಶ ನಮ್ಮ ಮಕ್ಕಳು ಒಂದು ಸಾಧನೆಯನ್ನು ಮಾಡಬೇಕು, ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಒಂದು ಕನಸಿರುತ್ತೆ. ಆ ಕನಸನ್ನು ನೆರವೇರಿಸಬೇಕಾದ್ರೆ ನಿಜವಾಗಿ ಒಂದು ಎಚ್ಚರಿಕೆಯ ಮನೋಭಾವ ಇರಲೇಬೇಕು. ಇಲ್ಲ ಅಂದರೆ ಇಡೀ ಜೀವನ ಪೂರ್ತಿ ತಂದೆ ತಾಯಿ ಮತ್ತು ಇಡೀ ಕುಟುಂಬಕ್ಕೆ ನೋವಿನ ಬುತ್ತಿಯನ್ನು ಕೊಟ್ಟು ತೆರಳುಬಿಟ್ರೆ ಜವಾಬ್ದಾರಿಯನ್ನು ನಿಭಾಯಿಸುವಂತಹವರು ಯಾರು? ಹಾಗೆಯೇ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯುವ ಮನಸ್ಸುಗಳು ಒಮ್ಮೆಯೂ ಕೂಡ ಯೋಚನೆ ಮಾಡಲಾರರ ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬರನ್ನು ಕಾಡುತ್ತೆ. ಪ್ರೇಮ ವೈಫಲ್ಯವೋ ಅಥವಾ ಪರೀಕ್ಷೆಯಲ್ಲಿ ಅನುತ್ತೀರ್ಣವೋ ಅಥವಾ ಕಡಿಮೆ ಅಂಕಗಳು ಅಥವಾ ತಾವಂದುಕೊಂಡಂತೆ ಆಗದಂತಹ ಸಂದರ್ಭ ಎದುರಾದಾಗ ಆ ಸವಾಲನ್ನು ಎದುರಿಸಲಾಗದೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದು. 9 ತಿಂಗಳು ಎತ್ತು ಹೊತ್ತು ಸಾಕಿ ಸಲಹಿ ಆ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಬೇಕಾದ್ರೆ ಇಷ್ಟು ಶ್ರಮ ಇರುತ್ತೆ ಅಂತ ಯಾಕೆ ಆ ಮನಸ್ಸುಗಳು ಯೋಚನೆ ಮಾಡೋದಿಲ್ಲ? ಪ್ರೇಮ ವೈಫಲ್ಯ ಅಂತ ಅಂದಾಗ ತಂದೆ ತಾಯಿಗೆ ಇಷ್ಟ ಇರಲ್ಲ. ಇಷ್ಟ ಇಲ್ಲ ಅಂದಾಗ ಅವರಿಗೆ ವಿರುದ್ಧವಾಗಿ ಮುಂದುವರೆದಾಗ ಎದುರಾಗುವಂತಹ ಸವಾಲುಗಳು ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಅವರ ಭವಿಷ್ಯ ಏನಾಗುತ್ತೆ ಅಂತ ಹಿರಿಯರಿಗೆ ಗೊತ್ತೇ ಇರುತ್ತೆ. ಅವರು ಎಚ್ಚರಿಕೆಯ ನುಡಿಗಳನ್ನು ಹೇಳೇ ಹೇಳ್ತಾರೆ. ಅದೇ ಒಂದು ಕಾರಣವನ್ನು ಸಹಿಸಲಾಗದೆ ಕೇಳಲಾರದೆ ಪ್ರಾಣವನ್ನು ಪಣಕ್ಕಿಟ್ಟು ದುಸ್ಸಾಹಸಕ್ಕೆ ಕೈ ಹಾಕಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಾಗಲಂತೂ ನಿಜವಾಗಿ ಅವರು ಹೆತ್ತವರನ್ನು ನೆನಪಿಸ್ಕೊಂಡೇ ನೆನಪಿಸ್ಕೊಳ್ತಾರೆ ಅಂತ ನಾವು ಕಲ್ಪನಾಲೋಕದೊಳಗೊಂದು ಸುತ್ತು ಹಾಕಿ ಬಂದಾಗ ನಮಗೆ ಅರ್ಥ ಆಗುತ್ತೆ. ಆದರೆ ಒಂದು ಸಣ್ಣ ಸಂಗತಿ ಅಂತ ಅಂದರೆ ಬಾಲ್ಯದಲ್ಲಿ ಕಂಡಂತಹ ಕನಸುಗಳನ್ನು ನೆರವೇರಿಸಲು ನಿರಂತರವಾಗಿ ಶ್ರಮಪಟ್ಟು ಓದಿ ಅಥವಾ ಪ್ರಕೃತಿ ದತ್ತವಾಗಿ ವರವಾಗಿ ಬಂದಿರುವಂತಹ ಪ್ರತಿಭೆಯನ್ನು ಪ್ರದರ್ಶನ ಮಾಡುವತ್ತ ಪರಿಶ್ರಮದಿಂದ ಮೇಲೆ ಬಂದು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಪ್ರಾಣವನ್ನು ಕಳೆದುಕೊಳ್ಳುವುದು ಅಂತ ಅಂದರೆ ನಿಜವಾಗಿ ಇದು ಬೇಸರದ ಸಂಗತಿ. ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಹುದಾದಂತಹ ಒಂದು ಸಂಗತಿ ಅಂತ ಅಂದರೆ ಧೂಮಪಾನ, ಮದ್ಯಪಾನ, ಹೀಗೆ ಹಲವು ದುಶ್ಚಟಗಳಿಗೆ ಬಲಿಯಾಗಿ ಬಿಡಲಾರದ ನಂಟನ್ನು ಬೆಳೆಸಿಕೊಂಡು ಅನಾರೋಗ್ಯಕ್ಕೆ ತುತ್ತಾದಾಗ ಯಾರು ಅಂತಹ ಯುವಕರನ್ನ ಯುವತಿಯರನ್ನ ಆರೈಕೆ ಮಾಡ್ತಾರೆ ಅನ್ನೋದು ಕೂಡ ಒಮ್ಮೆ ಯೋಚನೆಯನ್ನ ಮಾಡಬೇಕಾಗತ್ತೆ. ಆರೋಗ್ಯ ಅಧಿಕಾರಿಗಳು ಹೇಳುವಂತಹ ಮಾತನ್ನು ಮತ್ತೊಮ್ಮೆ ನಾವು ನೆನಪಿಸ್ಕೊಳ್ಳೋಣ. ಯುವಲಹರಿ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿಯೂ ನಾವು ನೆನಪಿಸ್ಕೊಳ್ತಾನೇ ಇರ್ತೀವಿ. ಯಾವ ಸಂಗತಿ ಅಂತ ಅಂದರೆ ಆಸ್ಪತ್ರೆಗಳಲ್ಲಿ 18, 19, 20 ಈ ವಯಸ್ಸಿನ ಯುವ ಸಮೂಹವೇ ಅನಾರೋಗ್ಯಕ್ಕೀಡಾಗಿ ಪ್ರಾಣ ಬಿಡ್ತಾ ಇರ್ತಕ್ಕಂಥದ್ದು ಅಂತ ಅಂದಾಗ ಎಂತಹವರ ಕಣ್ಣಲ್ಲೂ ಕೂಡ ದುಃಖವನ್ನು ಕಾಣ್ತೀವಿ. ಅಂದರೆ ನಮ್ಮ ಶರೀರಕ್ಕೆ ಆಪ್ತವಲ್ಲದಂಥದ್ದನ್ನು ನಾವು ತೆಗೆದುಕೊಂಡಾಗ ಒಂದಲ್ಲ ಒಂದು ದಿನ ಆರೋಗ್ಯವಂತ ಶರೀರ ಅನಾರೋಗ್ಯಕ್ಕೀಡಾಗಿ ನಡೆಯಲಾರದೆ ಮಾತನಾಡಲಾರದೆ ಹಾಸಿಗೆ ಹಿಡಿಯುವಂತಹ ಸಂದರ್ಭ ಬಂದಾಗ ಹೆತ್ತವರ ಸಂಕಟ, ಹೆತ್ತವರ ಕಷ್ಟ ಕೇಳುವಂತಹವರ ಯಾರು ಅನ್ನೋದು ಕೂಡ ನಾವು ಗಮನವನ್ನು ಹರಿಸಬೇಕಾಗತ್ತೆ, ಯೋಚನೆಯನ್ನು ಮಾಡಬೇಕಾಗತ್ತೆ. ಕಳೆದ ವರ್ಷ ನಾವು ಒಂದು ಸಂಗತಿಯನ್ನು ಕೇಳಿದ್ವಿ, ದೃಶ್ಯ ಮಾಧ್ಯಮಗಳಲ್ಲಿ ನಾವು ಕಂಡಿದ್ವಿ. ಒಬ್ಬ ಯುವಕ ಬೆಂಕಿಗೆ ಆಹುತಿ ಆಗ್ತಾನೆ, ಅಂದರೆ ಒಂದು ಕೊಠಡಿಯೊಳಗೆ ಬೆಂಕಿಗೆ ಸಿಲುಕಿ ಒತ್ತಾಡ್ತಾ ಇರ್ತಾನೆ. ಆಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅವನ ಯಾತನೆ ಹೇಗಿತ್ತು ಅಂತ ಅಂದರೆ, ನಮ್ಮ ತಂದೆ ತಾಯಿ ಹಳ್ಳಿಯಲ್ಲಿದ್ದರು, ಅವರನ್ನು ಪಟ್ಟಣಕ್ಕೆ ಕರ್ಕೊಂಡು ಬಂದೆ, ಅವರನ್ನು ನಾನು ನೋಡ್ಕೊಳ್ತೀನಿ ಅಂತ. ಮದುವೆ ವಯಸ್ಸಿಗೆ ಬಂದಿರುವಂತಹ ತಂಗಿ ಇದ್ದಾಳೆ, ಅವಳಿಗೆ ಮದುವೆ ಮಾಡುವವರು ಯಾರು, ನಾನು ತೀರಿ ಹೋಗ್ತಾ ಇದ್ದೀನಿ ಅಂತ ದುಃಖಿಸುವಾಗ

ನಿಜವಾಗಿ ನಮ್ಮೆಲ್ಲರ ಕಣ್ಣಿಂದ ನೀರು ಸುರಿದಿದೆ. ಕಣ್ಣೀರು ಬಂದು ದುಃಖದಿಂದ ಆ ದೃಶ್ಯವನ್ನು ಕಂಡಂತಹವರಿಗೆ ನಿಜವಾಗಿ ಬಹಳ ಬೇಸರದಿಂದ ಆ ಕ್ಷಣವನ್ನು ಕಂಡು ಮರುಕ ಹುಟ್ಟಿರುವಂಥದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಆ ಯುವಕನ ಕನಸು ಏನಿತ್ತು ಅಂತ ನಾವು ಒಮ್ಮೆ ಯೋಚನೆ ಮಾಡೋದಾದರೆ, ಮಾಹಿತಿಯ ಪ್ರಕಾರ ಆ ಯುವಕ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ್ದ. ಅವನು ತನ್ನ ಕೌಶಲ್ಯದಿಂದ ಮೇಲೆ ಬಂದು ಸಮಾಜಕ್ಕೆ ಪರಿಚಯವಾಗಿದ್ದ. ಆ ಸಂದರ್ಭದಲ್ಲಿ ಅಗ್ನಿ ಅವಘಡದಲ್ಲಿ ಅವನು ತೀವ್ರ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದ. ಆಗ ಸ್ನೇಹಿತರೊಟ್ಟಿಗೆ ಹೇಳಿದ್ದು, ನನ್ನ ತಂದೆ ತಾಯಿಯನ್ನ ನೀವು ನೋಡ್ಕೊಳ್ತೀವಿ ಅಂತ ಮಾತು ಕೊಡಿ, ನನ್ನ ತಂಗಿಯನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ತೀನಿ ಅಂತ ಮಾತು ಕೊಡಿ ಅಂತ ಪ್ರಮಾಣ ಮಾಡಿಸಿಕೊಳ್ಳುತ್ತಿದ್ದಂತಹ ದೃಶ್ಯ ಎಂದೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಅವನ ಕನಸು ತನ್ನ ತಂದೆ ತಾಯಿಯನ್ನು ಎಷ್ಟು ಎಚ್ಚರಿಕೆಯಿಂದ ನಾನು ನೋಡಿಕೊಳ್ಬೇಕು. ಅವನಿಗೆ ಗೊತ್ತಿತ್ತು ಪಟ್ಟಣದ ಜೀವನ ತಂದೆ ತಾಯಿಗೆ ಹೊಂದಾಣಿಕೆ ಆಗುವುದಿಲ್ಲ ಅಂತ. ಆದರೆ ತನ್ನ ಧೈರ್ಯದಿಂದ ಜವಾಬ್ದಾರಿಯನ್ನು ಹೊತ್ತು ಕರ್ತವ್ಯದೊಂದಿಗೆ ತಂದೆ ತಾಯಿ ತಂಗಿಯನ್ನು ರಾಜಧಾನಿಗೆ ಕರೆದುಕೊಂಡು ಬಂದಿದ್ದ. ಈ ಒಂದು ಘಟನೆಯಿಂದ ನಾವು ಕಲಿಯಬೇಕಾದಂಥದ್ದು, ಒಳ್ಳೆಯ ಮನಸ್ಸು ಎಂದೂ ಕೂಡ ತಂದೆ ತಾಯಿಯನ್ನು ಬಿಟ್ಟುಕೊಡೋದಿಲ್ಲ, ಒಡ ಹುಟ್ಟಿದವರನ್ನು ಎಂದೂ ಕೂಡ ಮರೆಯೋದಿಲ್ಲ. ಅಂತಹ ಅವಘಡಗಳು ಎದುರಾದಾಗ ಬಹಳ ಹೆದರಿ ತಮ್ಮ ಆಸೆ ಕನಸುಗಳನ್ನು ಸ್ನೇಹಿತರ ಜೊತೆ ಹಂಚಿಕೊಳ್ಳುವಂಥದ್ದನ್ನು ನಾವು ಕಣ್ಣಾರೆ ದೃಶ್ಯ ಮಾಧ್ಯಮಗಳಲ್ಲಿ ಕಂಡಿದ್ದೇವೆ. ಆದರೆ ಇಂದು ಹೆಚ್ಚು ಹೆಚ್ಚು ಯುವಕರು ಧೂಮಪಾನ ಮದ್ಯಪಾನಗಳಿಗೆ ದಾಸರಾಗಿ ಅನಾರೋಗ್ಯಕ್ಕೀಡಾಗಿ ಶರೀರದ ಕೆಲವು ಅಂಗಗಳು ಕೆಲಸ ಮಾಡದೆ ಪ್ರಾಣ ಪಕ್ಷಿ ಹಾರಿ ಹೋಗುವತ್ತ ಹಾಸಿಗೆ ಹಿಡಿದಿರುವಂತಹ ದೃಶ್ಯಗಳನ್ನು ಕಂಡಾಗ ಬಹುಶಃ ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಕರುಳು ಕಿವಿಚಿದಂತಹ ಒಂದು ಭಾವನೆ ಹುಟ್ಟಿರಬಹುದು ಅಂತ ನಾವು ಅಂದುಕೊಳ್ಳೋಣ. ಈ ಕ್ಷಣ ನಮ್ಮದು ಅಂತ ಅಂದಾಗ ಇನ್ನೂ ಒಂದು ಸ್ನೇಹಿತರೆ, ಇತಿಹಾಸದಲ್ಲಿ ನಾವು ಓದುವಾಗ ಇಷ್ಟು ವರ್ಷಗಳಿಂದ ಇಷ್ಟು ವರ್ಷ ಬದುಕಿದ್ರು, ಈ ರಾಜರು ಇಷ್ಟು ವರ್ಷಗಳ ತನಕ ಆಡಳಿತವನ್ನ ನಡೆಸಿದ್ರು ಅಂತ ನಾವು ಓದಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಲ ಇರುತ್ತೆ ಅಂತ ಅಂದಾಗ ಆ ಕಾಲದಲ್ಲಿ ಅವರ ಜವಾಬ್ದಾರಿ ಕರ್ತವ್ಯಗಳನ್ನು ನೆರವೇರಿಸುವತ್ತ ಎಂತಹ ಸವಾಲುಗಳು ಎದುರಾದರೂ ಕೂಡ ಎದುರಿಸಿ ಮುಂದೆ ಸಾಗುವತ್ತ ಒಂದು ಛಲವನ್ನ ಹೊಂದಿರಬೇಕು ಅಂತ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಜೊತೆಗೆ ಕವಿ ಸಾಹಿತಿಗಳು ಜೀವನದ ಕ್ಷಣಗಳನ್ನ ಕವಿತೆಯಾಗಿ ಬರೆದಿರುವುದೂ ಉಂಟು. ಇಂತಹ ಹತ್ತು ಹಲವು ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಮರೆಯದೆ ಈ ಕ್ಷಣ ನಿನ್ನದು, ಈ ಕ್ಷಣ ನಿನ್ನದು ಅಂತ ಹೇಳ್ತಾನೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆಕಸ್ಮಿಕವಾಗಿ ದುಶ್ಚಟಗಳಿಗೆ ಬಲಿಯಾದರೆ ಮಾನಸಿಕ ಸ್ಥಿತಿ ಬದಲಾಗುತ್ತೆ, ಸ್ಥಿಮಿತ ಕಳೆದುಕೊಂಡು ಶರೀರಕ್ಕೂ ಮೆದುಳಿಗೂ ಯಾವುದೇ ಒಂದು ಸಂಬಂಧ ಇಲ್ಲದ ಹಾಗೆ ಮಾನಸಿಕ ರೋಗಿಯಾಗಿ ಹಾಸಿಗೆ ಹಿಡಿದಿರುವಂತಹ ಯುವ ಸಮೂಹ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ ದುಶ್ಚಟಗಳಿಂದ ದೂರವಿರೋಣ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಯುವಲಹರಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಚಂದದ ಹಾಡನ್ನು ಕೇಳಿ ಬರೋಣ.

ಹಾಡನ್ನಂತೂ ಕೇಳಿಯಾಯಿತು. ಇನ್ನು ಕಥೆ ಓದುವಂತಹ ಸಮಯ. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಯಾವ ಕಥೆಯನ್ನು ಕಿವಿ ಮಾತಾಗಿ ನೀಡಿದ್ದಾರೆ ಅಂತ ನೋಡೋಣ. ಗುಡಿಯನ್ನು ಕಟ್ಟಿಸುವುದಕ್ಕಿಂತ ನಾವೇ ಗುಡಿಯಾಗಬೇಕು ಎನ್ನುವಂತಹ ಶೀರ್ಷಿಕೆ. ಒಬ್ಬ ರಾಜನಿದ್ದ. ಆತ ತನ್ನ ರಾಜಧಾನಿಯಲ್ಲೊಂದು ಭವ್ಯ ಗುಡಿಯೊಂದನ್ನು ಕಟ್ಟಿಸಿದ. ಆ ಗುಡಿಯ ನಿರ್ಮಾಣಕ್ಕಾಗಿ ಅನೇಕ ವರ್ಷಗಳ ಕಾಲ ನೂರಾರು ಶಿಲ್ಪಿಗಳು ದುಡಿದರು. ಗುಡಿ ನಿರ್ಮಾಣ ಕಾರ್ಯ ಪೂರ್ಣವಾದಂತೆ ರಾಜನಿಗೆ ಎಲ್ಲಿಲ್ಲದ ಆನಂದ. ಶುಭ ಮುಹೂರ್ತದಲ್ಲಿ ಗುಡಿಯಲ್ಲೊಂದು ದೇವ ಮೂರ್ತಿಯನ್ನು ವಿಧಿವತ್ತಾಗಿ ಸ್ಥಾಪಿಸಿದ. ಸಾವಿರಾರು ಮಂದಿ ದಿನದಿನವೂ ಬಂದು ಧನ್ಯತೆಯನ್ನನುಭವಿಸುತ್ತಿದ್ದರು. ರಾಜ ಪಂಡಿತ ಪಾಮರರೆಲ್ಲರ ಪ್ರಶಂಸೆಗೆ ಪಾತ್ರನಾದ. ಹೆಮ್ಮೆಯಿಂದ ಬೀಗಿದ. ಒಮ್ಮೆ ಮಲಗಿದ್ದಾಗ ಆ ರಾಜನಿಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಅವನಿಗೆ ಭಗವಂತ ಕಂಡ. ತಕ್ಷಣ ರಾಜ ನಮಸ್ಕರಿಸಿ, ದೇವರೇ, ನಿನಗಾಗಿ ಗುಡಿಯೊಂದನ್ನು ಕಟ್ಟಿಸಿದೆ. ಬೇಕಾದ ಪೂಜಾ ಕಾರ್ಯಗಳನ್ನೆಲ್ಲ ವಿಧಿವತ್ತಾಗಿ ಮಾಡಿ ನಿನ್ನಲ್ಲಿ ಪ್ರೀತಿ ತೋರಿದೆ. ನಿನಗೆ ನಾನು ಕಟ್ಟಿಸಿದ ಈ ಗುಡಿ ಹಿಡಿಸಿತೆ ಎಂದು ಕೇಳಿದ. ರಾಜನ ಮಾತುಗಳನ್ನಾಲಿಸಿದ ಭಗವಂತ, ರಾಜ, ನೀನು ಕಟ್ಟಿಸಿದ ಗುಡಿಯನ್ನು ನಾನು ನೋಡಲೇ ಇಲ್ಲ. ಮೊದಲೇ ಭಕ್ತನೊಬ್ಬ ಕಟ್ಟಿಸಿದ್ದ, ನನಗೆ ಅಲ್ಲಿಂದ ಹೊರಬರಲಾಗುತ್ತಿಲ್ಲ ಎಂದ. ರಾಜನಿಗೆ ನಿರಾಸೆ, ದುಗುಡ, ಅಚ್ಚರಿ, ಖಿನ್ನವದನನಾಗಿ ದೇವರಲ್ಲಿ, ಓ ದೇವ, ಇಂತಹ ವಿಶಾಲ ಮಂದಿರವನ್ನು ನಾನು ಇದುವರೆಗೆ ನೋಡಿಯೇ ಇಲ್ಲ, ಅದೆಲ್ಲಿದೆ ಎಂದು ಕೇಳಿದ.

ಅನ್ನುವಾಗ, ರಾಜ, ಅದು ನಿಜ ಭಕ್ತನ ಹೃದಯದಲ್ಲಿದೆ. ನಿರ್ಮಲ ಪ್ರೇಮದ ಗಾರೆಯಿಂದ ಅದನ್ನವನು ಕಟ್ಟಿಸಿದ್ದಾನೆ. ಭಿತ್ತಿಗಳೇ ಇಲ್ಲದ ದೇವಾಲಯ ಅದು. ಅಲ್ಲಿ ಅಹಂಗಳಿಲ್ಲ, ಅಳಿಯಾಸೆ ಸಂಕಲ್ಪಗಳಿಲ್ಲ. ನಾನು ಶತಶತಮಾನಗಳಿಂದ ಹುಡುಕುತ್ತಿದ್ದ ಮಂದಿರ ಅದು. ಬಡ ಭಕ್ತನೊಬ್ಬನು ತುಂಬು ಪ್ರೀತಿಯಿಂದ ಕಟ್ಟಿದ್ದ. ಆ ಮಹಾಮಂದಿರದಲ್ಲಿ ನಾನಿರುವೆ, ಹಾಗಾಗಿ ನಿನ್ನ ಮಂದಿರಕ್ಕೆ ಬರಲಾಗಲಿಲ್ಲ ಎಂದ. ಈ ಕಥೆಯ ನೀತಿ, ಭಕ್ತನ ಹೃದಯವೇ ದೇವನ ಆವಾಸ ಸ್ಥಾನ. ಈ ಕಥೆಯಲ್ಲಿ ಕಿವಿ ಮಾತು ಯಾವುದು? ನಿರ್ಮಲ ಹೃದಯ ನಮ್ಮದಾಗಬೇಕು ಅಂತ. ನಿರ್ಮಲವಲ್ಲದ ಮನಸ್ಸಿನಲ್ಲಿ ಈಗಾಗಲೇ ಹೇಳಿದಂತೆ ದುಶ್ಚಟಗಳು ಮಂಟಪವನ್ನ ಕಟ್ಟಿ ಪ್ರತಿದಿನವೂ ಕೂಡ ಮನವನ್ನ ಸೆಳೆಯುತ್ತವೆ. ಧೂಮಪಾನ, ಮದ್ಯಪಾನ, ಇವುಗಳಿಗೆ ನೀನು ಮೊದಲು ದಾಸನಾಗು ದಾಸನಾಗು ಅಂತ ಹೇಳ್ತಾ ಇರುತ್ತೆ ಅಂತ ನಾವು ಯೋಚನೆಯನ್ನು ಮಾಡಬಹುದು. ನಿರ್ಮಲ ಹೃದಯದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲವುಗಳು ಕೂಡ ಅಗಾಧವಾಗಿದ್ದಾಗ ಪ್ರಾಮಾಣಿಕತೆ ಅನ್ನೋದು ತಾನಾಗೆ ಸ್ಥಾಪಿತಗೊಳ್ಳುತ್ತೆ. ಪ್ರಾಮಾಣಿಕತೆಯೇ ದೇವರು ಅಂತ ಕೂಡ ನಾವು ಗಮನಿಸಬಹುದು ಅಲ್ಲವೇ? ಇನ್ನು ಮತ್ತೊಂದು ಕಥೆ. ಕಥೆಯ ಶೀರ್ಷಿಕೆ ಸಿರಿವಂತ ಮತ್ತು ಬ್ರಹ್ಮರಾಕ್ಷಸ. ಒಂದೂರಲ್ಲಿ ಸಿರಿವಂತನೊಬ್ಬನಿದ್ದ. ಒಮ್ಮೆ ಅವನ ಬಳಿ ದೃಢಕಾಯದ ಆಳೊಬ್ಬನು ಬಂದು ಕೆಲಸ ಕೇಳಿದ. ಸಿರಿವಂತ ಸಂಬಳ ಎಷ್ಟು ಬೇಕು ಎಂದು ಕೇಳಿದ. ಅದಕ್ಕೆ ಆ ಆಳು, ಸಂಬಳದ ಪ್ರಶ್ನೆಯೇ ಇಲ್ಲ, ಕೆಲಸ ಕೊಟ್ಟರೆ ಸಾಕು, ಆದರೊಂದು ಕರಾರು, ಯಾವಾಗ ಕೆಲಸ ಕೊಡುವುದಿಲ್ಲವೋ ಆಗ ನಿಮ್ಮನ್ನೇ ತಿಂದು ಬಿಡುವೆ ಎಂದ. ಸಿರಿವಂತನಲ್ಲಿ ಅದಾಗಲೇ 16 ಮಂದಿ ಕೆಲಸದ ಆಳುಗಳಿದ್ದರು. ಆದರೂ ಬಿಟ್ಟಿ ಸಿಗುತ್ತದೆಂದರೆ ಯಾರಿಗೆ ಬೇಡ ಹೇಳಿ? ಕೆಲಸ ಕೇಳಿದ ಆಳಿನ ಮಾತು ಕೇಳಿ ಸಿರಿವಂತನಿಗೆ ಸಂತೋಷವಾಯಿತು. ಆದರೆ ಬಂದವ ಮನುಷ್ಯನಾಗಿರಲಿಲ್ಲ, ಅದೊಂದು ಬ್ರಹ್ಮರಾಕ್ಷಸವಾಗಿತ್ತು. ಬೆಳಗಾದಂತೆ ಆಳು ಬಂದ, ಸಿರಿವಂತನಲ್ಲಿ ಕೆಲಸ ಕೇಳಿದ. ಸಿರಿವಂತ ನೀರುಣಿಸಿ ಬಾ ಎಂದ. ಬ್ರಹ್ಮರಾಕ್ಷಸನಿಗೆ ಎಷ್ಟು ಹೊತ್ತಿನ ಕೆಲಸ? ಅಲ್ಲೇ ಕೈಯಾಡಿಸಿತು. ಕೆಲಸ ಮುಗಿಯಿತು, ಮುಂದಿನ ಕೆಲಸವೇನು ಎಂದು ಕೇಳಿತು. ಸಿರಿವಂತ ಹುಲ್ಲು ಕೊಯ್ಯಿ, ಕಳೆ ಕೀಳು, ಕಸ ಹೊಡೆ, ಹೀಗೆ ಒಂದಾದ ನಂತರ ಒಂದು ಕೆಲಸ ಹೇಳಿದ. ಆಳುಗಳೆಲ್ಲರೂ ಸೇರಿ ಮಾಡಿದರೂ ಮುಗಿಯದ ಕೆಲಸಗಳನ್ನು ಬ್ರಹ್ಮರಾಕ್ಷಸ ಕ್ಷಣಾರ್ಧದಲ್ಲೇ ಮಾಡಿ ಮುಗಿಸಿ ಇನ್ನೇನು ಇನ್ನೇನು ಎಂದು ಕೇಳುತ್ತಿತ್ತು. ಕೆಲಸ ಹೇಳಲಾಗದೆ ಸಿರಿವಂತ ಸೋತಾಗ ಅವನನ್ನೇ ತಿನ್ನುವೆನೆಂದು ಮುಂದೆ ಬಂತು. ಸಿರಿವಂತ ಹೆದರಿದ, ಅದರ ಬಾಯಿಗೆ ಸಿಕ್ಕದಂತೆ ಓಡತೊಡಗಿದ. ಓಡಿ ಓಡಿ ಪರಮ ಜ್ಞಾನಿಗಳಾದ ಗುರುವಿನ ಬಳಿಗೆ ಬಂದು ಎಲ್ಲವನ್ನೂ ವಿವರವಾಗಿ ತಿಳಿಸಿ ಕಾಪಾಡಿ ಗುರುವೇ ಎಂದು ಪ್ರಾರ್ಥಿಸಿದ, ಗಳಗಳನೆ ಅತ್ತ. ವಿಷಯ ತಿಳಿದಂತಹ ಗುರುಗಳು ಸಿರಿವಂತನಿಗೆ, ನಿನ್ನ ಮನೆಯ ಅಂಗಳದಲ್ಲಿ ಒಂದು ಉದ್ದವಾದ ಕಂಬ ನಿಲ್ಲಿಸು, ಕೆಲಸಗಳೆಲ್ಲ ಮುಗಿದ ನಂತರ ಮತ್ತೊಂದು ಕೆಲಸ ಹೇಳುವವರೆಗೆ ಈ ಕಂಬವನ್ನು ಏರು ಇಳಿ ಹೀಗೆ ಮಾಡುತ್ತಿರು ಎಂದು ಹೇಳು ಎಂದರು. ಬ್ರಹ್ಮರಾಕ್ಷಸ ಕಂಬವನ್ನ ಹತ್ತಿ ಇಳಿದು ಮಾಡುತ್ತಲೇ ಇದ್ದಾನೆ. ಸಿರಿವಂತ ನೆಮ್ಮದಿಯಾಗಿದ್ದಾನೆ. ಇಲ್ಲಿಗೆ ಕಥೆ ಮುಕ್ತಾಯವಾಯಿತು. ಅಂದರೆ ಈ ಕಥೆಯ ನೀತಿ, ಮನಸ್ಸಿಗೆ ಸರಿಯಾದ ಮಾರ್ಗದರ್ಶನ ಮಾಡುವ ಪ್ರಜ್ಞಾವಂತರು ನಾವಾಗಬೇಕು. ಮನಸ್ಸಿಗೆ ಸರಿಯಾದ ಮಾರ್ಗದರ್ಶನ ಮಾಡುವಂತಹ ಪ್ರಜ್ಞಾವಂತರು ನಾವಾಗಬೇಕು ಅಂತ. ಈ ಕಥೆಯ ನಂತರ ಒಂದು ಹಾಡು ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಬನ್ನಿ ಹಾಡು ಕೇಳಿ ಬರೋಣ.

ಹಾಡನ್ನಂತೂ ಕೇಳಿಯಾಯ್ತು. ಇನ್ನು ಮತ್ತೊಂದು ಕಥೆ, ಬೇಡಿದವರಿಗೆ ನೀಡದಿದ್ದರೆ ನಮಗೆ ಏನೂ ಸಿಗದು. ಇದು ಕಥೆಯ ಶೀರ್ಷಿಕೆ. ಒಂದು ನಗರವಿತ್ತು. ಅಲ್ಲಿಯ ಬಡಾವಣೆಯೊಂದರಲ್ಲಿ ಧನಿಕನಿದ್ದ, ರಾಜಭೋಗವನ್ನ ಅನುಭವಿಸುತ್ತಿದ್ದ. ಅಲ್ಲೊಬ್ಬ ಭಿಕ್ಷುಕನೂ ಇದ್ದ. ಆದರಾತ ಕೊಡುವವರಿಲ್ಲದೆ ಸದಾ ಹಸಿವೆಯಿಂದಲೇ ಸಂಕಟ ಪಡುತ್ತಿದ್ದ. ಒಮ್ಮೆ ಅವರಿಬ್ಬರೂ ಒಂದೇ ಸಮಯದಲ್ಲಿ ಮೃತರಾದರು. ಧನಿಕ ಸೀದಾ ನರಕಕ್ಕೆ ಹೋದ, ಭಿಕ್ಷುಕ ಸೀದಾ ಸ್ವರ್ಗಕ್ಕೆ ಹೋದ. ಧನಿಕ ಮೇಲೆ ನೋಡಿದ, ಭಿಕ್ಷುಕ ಭಗವಂತನ ಬಳಿ ಕುಳಿತಿದ್ದಾನೆ. ಧನಿಕ ಅಸಹನೆಯಿಂದ ಬೊಬ್ಬಿರಿದ, ಹೇ ಭಗವಂತ, ಎಲ್ಲೋ ಏನೋ ಹೆಚ್ಚು ಕಡಿಮೆಯಾಗಿದೆ. ನಾನು ನಿನ್ನ ಬಳಿ ಇರಬೇಕಿತ್ತು, ಆದರೆ ಆ ಭಿಕ್ಷುಕನಿದ್ದಾನೆ, ಆತ ಈ ನರಕದಲ್ಲಿ ಇರಬೇಕಿತ್ತು. ನಾನಿದ್ದೇನೆ, ಏನಿದು ವಿಪರ್ಯಾಸ ಎಂದು ಪ್ರಶ್ನಿಸಿದ. ಭಗವಂತ ನಗುತ್ತ ಹೇಳಿದ, ಯಾರು ಕೊನೆಯವರೋ ಅವರು ಮಾತ್ರ ಮೊದಲಿಗರು, ಯಾರು ಮೊದಲಿಗರೋ ಅವರು ಕೊನೆಯವರು. ನೀನು ಮೊದಲಿಗನಾಗಿ ಸಾಕಷ್ಟು ಸುಖ ಅನುಭವಿಸಿರುವೆ, ಇದೀಗ ಈತನ ಸರದಿ ಆನಂದಿಸಲಿ ಎಂದು ಭಗವಂತ ನಗುತ್ತಾ ಹೇಳಿದ. ನರಕದಲ್ಲಿ ವಾತಾವರಣ ಸುಡುತ್ತಿರುವ ಬೆಂಕಿಯಂತಿದೆ. ಧನಿಕನಿಗೆ ವಿಪರೀತ ಬಾಯಾರಿಕೆ, ಕುಡಿಯಲು ನೀರಿಲ್ಲ, ಮತ್ತೆ ಬೊಬ್ಬಿಟ್ಟ. ಹೇ ಭಗವಂತ, ಕೊನೆಯ ಪಕ್ಷ ಭಿಕ್ಷುಕನ ಕೈಯಲ್ಲಿ ಸ್ವಲ್ಪ ನೀರಾದರೂ ಕೊಟ್ಟು ಕಳುಹಿಸು, ಗಂಟಲು ಉಣಗುತ್ತಿದೆ, ತಡೆದುಕೊಳ್ಳಲಾಗುತ್ತಿಲ್ಲ ಎಂದ. ಭಗವಂತ ಮತ್ತೆ ಇಂತೆಂದ, ಈತ ಅನೇಕ ಸಲ ಬಾಯಾರಿಕೆಯಿಂದ ಒದ್ದಾಡಿದ್ದ, ನಿನ್ನ ಮನೆ ಬಾಗಿಲ ಬಳಿ ಹಸಿವಿನಿಂದ ಕಂಗಿಟ್ಟು ಕೂತಿದ್ದ, ಆದರೆ ನೀನಾತನಿಗೆ ಏನನ್ನೂ ಕೊಡಲಿಲ್ಲ. ನಿನ್ನ ಮನೆಯಲ್ಲಿ ಆಗ ಎರಡು ಹೊತ್ತು ಮೃಷ್ಟಾನ್ನ ಭೋಜನದ ಏರ್ಪಾಡಾಗುತ್ತಿತ್ತು, ನೀನಾಗ ಹೊಟ್ಟೆ ತುಂಬಿದವನಾಗಿದ್ದೆ. ಹಸಿವೆಯ ಪರಿಚಯವಿರದ ಅಧಿಕಾರಶಾಹಿಗಳು ಶ್ರೀಮಂತರು ಇಂತಹವರನ್ನೇ ಕರೆಯುತ್ತಿದ್ದೆ. ಮನೆ ಬಾಗಿಲಲ್ಲಿ ಭಿಕ್ಷುಕನಿದ್ದರೆ ನನಗೆ ಅವಮಾನವೆಂದು ಆಳುಗಳನ್ನು ಬಿಟ್ಟು ಇವನನ್ನು ದೂರ ಓಡಿಸುತ್ತಿದ್ದೆ. ಆತ ಹಸಿವಿನಿಂದ ಒದ್ದಾಡುತ್ತಿದ್ದರೂ ನೀನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ, ಹೊಟ್ಟೆ ತುಂಬಿದವರಿಗೆ ಮತ್ತೆ ಮತ್ತೆ ಒತ್ತಾಯಿಸಿಕೊಡುತ್ತಿದ್ದೆ. ಅಂದು ಆತನ ಹಸಿವು ನೀರಡಿಕೆಗೆ ಅನ್ನ ನೀರು ಕೊಡದೆ ನೀನು ಓಡಿಸುತ್ತಿದ್ದುದರ ಪರಿಣಾಮ ಇಂದು ಈತ ನಿನಗೆ ನೀರು ತಂದು ಕೊಡಲಾರ ಎಂದ ಭಗವಂತ. ಈ ಕಥೆಯ ನೀತಿ, ಕೊಟ್ಟವನಿಗೆ ಮಾತ್ರ ಪಡೆಯುವ ಹಕ್ಕಿದೆ, ಕೊಟ್ಟವನಿಗೆ ಮಾತ್ರ ಪಡೆಯುವ ಹಕ್ಕಿದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಒಂದು ಮುಖ್ಯವಾದಂತಹ ಅಂಶವನ್ನು ನಾವು ಗ್ರಹಿಸಬೇಕು.

0: ಯಾವುದಪ್ಪ ಅಂತ ಅಂದರೆ, ಸ್ನೇಹಿತರಲ್ಲಿ ಇವ್ಯಾವೂ ಅಡ್ಡಿ ಬರುವುದಿಲ್ಲ ಅನ್ನೋದು ನಿಮ್ಮೆಲ್ಲರ ನಂಬಿಕೆ. ಹೌದಲ್ವಾ? ನಂಬಿಕೆ ಅನ್ನೋದೇ ಹಾಗೆ, ಪ್ರೀತಿ ಅನ್ನೋದೇ ಹಾಗೆ. ವಿಶ್ವಾಸ ಅನ್ನೋದಂತೂ ಕೇಳೋದೇ ಬೇಡ. ನಿಜವಾಗಿ ಯಾವುದೇ ಒಂದು ತಾರತಮ್ಯವಿಲ್ಲದೆ ಹುಟ್ಟುವಂತಹ ಪ್ರೀತಿ ವಿಶ್ವಾಸಗಳಿಗೆ ಬಹಳಷ್ಟು ಬೆಲೆ ಇದೆ ಅಂತ ನಾವು ಹೇಳಬಹುದು. ಈ ಕಥೆಯನ್ನು ಸ್ವಲ್ಪ ನಾವು ಆಳವಾಗಿ ಯೋಚನೆ ಮಾಡೋದಾದರೆ, ಇಂದಿನ ಯುವ ಸಮೂಹ ತಂದೆ ತಾಯಿಗಳಿಗೆ ಬೆಲೆಯನ್ನು ಕೊಡುವುದಿಲ್ಲ ಹಲವು ಮನೆಗಳಲ್ಲಿ ಅನ್ನೋದಾದರೆ, ಭಗವಂತನ ಬಳಿ ಹೋದಾಗ ಹೀಗೆ ಪ್ರಶ್ನೆ ಮಾಡಬಹುದಲ್ವಾ, ನೀನು ಅಂದು ತಂದೆ ತಾಯಿಗಳಿಗೆ ಆರೈಕೆ ಮಾಡಿಲ್ಲ, ಊಟ ತಿಂಡಿ ಕೊಟ್ಟಿಲ್ಲ ಅಂತ ಕೇಳಿದರೆ ಭಯ ಆಗತ್ತೆ ಅಲ್ವಾ? ಹಾಗಾಗಿ ನಾವು ನಿರ್ಮಲ ಹೃದಯಗಳಾಗಿ ನಿರ್ಮಲ ಮನಸ್ಸಿನಿಂದ ನಮಗೆ ಸಾಧ್ಯವಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳಬೇಕು, ಆನಂದವನ್ನು ಕಂಡುಕೊಳ್ಳಬೇಕು ಅಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿಬ್ರಿಯವರು ಹಲವು ಕಥೆಗಳಲ್ಲಿ ಹೇಳಿರುವಂತೆ ಈ ಕಥೆಯ ಮುಖಾಂತರ ಎಚ್ಚರಿಸಿದ್ದಾರೆ. ಇಂದು ನೀನು ನಿನ್ನ ಹಿರಿಯರನ್ನು ನೀನು ಆರೈಕೆ ಮಾಡಿದರೆ, ಅವರನ್ನು ಜಾಗ್ರತೆಯಿಂದ ಅವರನ್ನು ನೋಡಿಕೊಂಡರೆ, ನಾಳೆ ನಿನ್ನ ಮಕ್ಕಳು ನಿನ್ನನ್ನು ಕೂಡ ಹಾಗೆ ನೋಡಿಕೊಳ್ಳುತ್ತಾರೆ. ನೋಡಿ ಕಲಿಯುವಂತಹ ಮಕ್ಕಳು ಮನೆಯಲ್ಲಿ ಇದ್ದಾಗ ನನ್ನ ಅಜ್ಜಿ ತಾತನನ್ನು ಅಪ್ಪ ಅಮ್ಮ ಹೇಗೆ ನೋಡಿಕೊಳ್ತಾ ಇದ್ದಾರೆ, ಹಾಗೆ ನಾನು ಅಪ್ಪ ಅಮ್ಮನನ್ನು ನೋಡಿಕೊಳ್ಬೇಕು ಅನ್ನುವಂತಹ ಭಾವನೆ ಹುಟ್ಟುತ್ತೆ ಅಂತ ನಾವು ಯಾಕೆ ಅಂದುಕೊಳ್ಬಾರ್ದು? ದಿನ ಯುವವಾಣಿ ಯುವಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವವಾಣಿ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: 5:13 ಸಮಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ಚಿತ್ರಕಾವೇರಿ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಇಂದಿನ ಈ ನೇರ ಫೋನ್ಇನ್ ಕಾರ್ಯಕ್ರಮಕ್ಕೆ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಕೇಳಿ ಮಾತಾಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಪರಿಚಯ ಮಾಡಿಕೊಡಿ.
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಾ ಇದ್ದೇನೆ ಮೇಡಮ್.
0: ಹೇಗಿದ್ದೀರಿ ತಿಮ್ಮಪ್ಪನವರೇ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ಆಕಾಶವಾಣಿ ಎಲ್ಲ ಬಳಗದವರು ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಧನ್ಯವಾದಗಳು.
1: ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಮೇಡಮ್.
0: ಹೌದು,
1: ನಮ್ಮಲ್ಲಿ ಮಳೆ ಬಂತು ಮೇಡಮ್. ಸ್ವಲ್ಪ ಒಂದು ಎರಡೂವರೆ ಗಂಟೆಗೆ ಒಂದು ಅರ್ಧ ಗಂಟೆ ಮಳೆ ಬಂದಿದೆ. ಆ ಮಳೆ ನಿಮ್ಮ ಊರಿಗೂ ಕೂಡ ಬಂದು ಸ್ವಲ್ಪ ತಂಪಾಗ್ಲಿ ದೇವರಲ್ಲಿ ಬೇಡಿಕೊಳ್ತೇನೆ
0: ಅಲ್ವಾ? ಸಕಾಲಕ್ಕೆ ಮಳೆ ಬರಬೇಕು, ಬೆಳೆ ಆಗ್ಬೇಕು, ಜನರೆಲ್ಲ ಕೂಡ ಸಂತೋಷವಾಗಿರ್ಬೇಕು.
1: ಹೌದು ಮೇಡಮ್
0: ಅಲ್ವಾ?
1: ನಾವು ಒಬ್ಬರೇ ಸಂತೋಷ ಆಗಿದ್ರೆ ಆಗುದಿಲ್ಲ, ಎಲ್ಲ ಲೋಕದ ಎಲ್ಲ ಜನಗಳು ಸಂತೋಷ ಆಗಿದ್ರೆ ಒಳ್ಳೇದು ಮೇಡಮ್.
0: ಹೌದು ಹೌದು, ಒಳ್ಳೆ ಮಾತು. ಇವತ್ತು ಯಾವ ಯಾವ ಕಾರ್ಯಕ್ರಮಗಳನ್ನ ಕೇಳಿದ್ರಿ ತಿಮ್ಮಪ್ಪನವರೇ?
1: ನಾನು ಈಗ ಬಂದದ್ದು ಮೇಡಮ್, ನಾನು ಒಂದು ಕಡೆಗೆ ಕೆಲಸಕ್ಕೆ ಹೋಗಿದ್ದೆ, ಕೇರ್ಲಿಕ್ಕೆ ಆಗ್ಲಿಲ್ಲ. ಈಗ ಒಂದು 4:45 ಗಂಟೆಗೆ ಬಂದದ್ದು ಮೇಡಮ್, 5 ಗಂಟೆಗೆ.
0: ಓಕೆ.

0: ಓಕೆ.
1: ಮತ್ತೆ ಅವರು ಶಕುಂತಲಾ ಮೇಡಮ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ದು ಈ ರೇಡಿಯೋದಲ್ಲಿ ಕೇಳ್ತಾ ಇತ್ತು, ನನಗೆ ಪುರ್ಸೊತ್ತು ಇರಲಿಲ್ಲ.
0: ಯುವವಾಣಿ, ಯುವ ಲಹರಿ,
1: ಚಿತ್ತತ್ತನವರು ಎಲ್ಲ ಕೇಳಿದ್ದಾರೆ ಅದನ್ನು.
0: ಚಿತ್ರಗೀತೆಗಳು ಇತ್ತು, ಮತ್ತೆ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಿಂದ ಆಯ್ದ ನೀತಿ ಕಥೆಗಳನ್ನು ಕೂಡ ಹೇಳಿದ್ರು.
1: ಹೌದು ಹೌದು ಮೇಡಮ್. ನನಗೆ ಒಂದು ಕಡೆಯಲ್ಲಿ ಮನೆಯ ಮುಂಭಾಗದಲ್ಲಿ ಒಂದು ಗೇಟ್ ಮಾಡ್ಲಿಕ್ಕೆ ಇತ್ತು ಮೇಡಮ್. ಅದನ್ನು ಅದಕ್ಕೆ ಬೇಕಾಗುವ ಇದನ್ನೆಲ್ಲ ಮಾಡ್ಲಿಕ್ಕೆ ಇದು ಅದಕ್ಕೆ ಕಂಬ ಎಲ್ಲ ಹಾಕಿ ಅದು ಸಿಮೆಂಟ್ ಎಲ್ಲ ಹಾಕ್ಲಿಕ್ಕೆ ಅದಕ್ಕೆ ಹೊಂಡ ತೆಗಿಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ಇತ್ತು. ಹಾಗೆ ಇವತ್ತು ಅವರು ಬರ್ಲಿಕ್ಕೆ ಹೇಳಿದ್ರು, ನಾನು ಹೋಗಿದ್ದೆ ಮೇಡಮ್. ಹೋಗಿ ಬರುವಾಗ 5 ಗಂಟೆ ಆಗಿದೆ.
0: ಓಕೆ.
1: ನಮ್ಮ ಮಿಸ್ಸಸ್ನವರು ಕೇಳ್ತಾರೆ, ಮತ್ತೆ ಮನೆಯಲ್ಲಿ ಇದ್ರೆ ಕೇಳ್ತೇನೆ ಮೇಡಮ್ ಎಲ್ಲ
0: ಹೌದು ಹೌದು,
1: ಕಾರ್ಯಕ್ರಮ.
0: ಕೆಲಸಗಳಿದ್ದಾಗ ಬಹುಶಃ ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಲ್ವಾ ತಿಮ್ಮಪ್ಪನವರೇ? ಯಾವ
1: ಹೌದು
0: ಚಿತ್ರದ
1: ಮೇಡಮ್,
0: ಗೀತೆಯನ್ನು ಇವತ್ತು
1: ಹೋಗ್ಲೇಬೇಕಾಗ್ತದೆ.
0: ಪ್ರಸಾರ ಮಾಡಬೇಕು?
1: ನನಗೆ ಇದು ಮಸನದ ಹೂ ಚಿತ್ರದಿಂದ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಅಂತ ಒಳ್ಳೆ ಸುಮಧುರ ಗೀತೆ ಉಂಟಲ್ಲ ಮೇಡಮ್.
0: ಆಯ್ತು, ಆ ಸುಮಧುರ ಗೀತೆಯನ್ನ ತಮಗಾಗಿ ಪ್ರಸಾರ ಮಾಡೋಣ, ಜೊತೆಯಲ್ಲಿ ಇತರ ಶ್ರೋತೃಗಳು ಕೂಡ ಕೇಳ್ಕೊಳ್ತಾರೆ.
1: ಈ ಹಾಡು ಮೇಡಮ್ ನಿಮಗೆ ಮತ್ತು ನಮ್ಮ ಮನೆಯವರಿಗೆ ಮತ್ತು ಎಲ್ಲಾ ಕೇಳುಗರಿಗೆ ಮೇಡಮ್.
0: ಆಯ್ತು, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇವೆ. ತಿಮ್ಮಪ್ಪನವರೇ, ನಿಮ್ಗೀಗ ಒಂದು ಸರಳವಾದ ಪ್ರಶ್ನೆ
1: ಕೇಳಿ ಮೇಡಮ್.
0: ಮಾರ್ಗ ಮಧ್ಯದಲ್ಲಿ ಪಾದಾಚಾರಿಗಳು ರಸ್ತೆ ದಾಟಲು ಅನುಕೂಲವಾಗುವಂತೆ ಮಾಡಿರುವ ಬಿಳಿ ಪಟ್ಟೆಗಳಿಂದ ಕೂಡಿದ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ?
1: ಅದು ಕ್ರಾಸ್ ಅಲ್ಲ ಮೇಡಮ್,
0: ಎಂತ ಕ್ರಾಸ್?
1: ಒಂದೊಂದು ಕ್ರಾಸ್ ಅಂತ ಬರ್ತದೆ.
0: ಹೌದು ಹೌದು, ನಿಮ್ಗೆ ಗೊತ್ತಿದೆ, ಈಗ ನೆನಪಾಗ್ತಿಲ್ಲ ಅಷ್ಟೇ, ಹೇಳಿ.
1: ಹೌದು, ಮೊದಲೊಂದು ಸಲ ನಾನು ಉತ್ತರ ಕೊಟ್ಟಿದ್ದೇನೆ ಮೇಡಮ್, ಈಗ ಸಡನ್ ಆಗಿ ಮರ್ತು.
0: ಈಗ ನೋಡಿ, ಟಾರ್ ಕಪ್ಪು ಬಣ್ಣದಲ್ಲೇ ಇರುತ್ತೆ ರಸ್ತೆ, ಅದರ ಮೇಲೆ ಬಿಳಿ ಪಟ್ಟೆ ಇರುತ್ತೆ. ಅಂತದ್ದೇ ಪ್ರಾಣಿನೇನಾದ್ರೂ ನೀವು?
1: ಜೀಬ್ರಾ ಕ್ರಾಸ್.
0: ಸರಿ, ಸರಿಯಾದ ಉತ್ತರ ಹೇಳಿದ್ರಿ.
1: ಅದು ಮೊದಲೊಮ್ಮೆ ಕೇಳಿದ್ದೆ, ನಾನು ಉತ್ತರನು ಕೊಟ್ಟಿದ್ದೆ.
0: ಓಕೆ,
1: ಅದು ಸಡನ್ ಆಗಿ ಕೇಳುವಾಗ ಈಗ ಗೊತ್ತಿದ್ರು, ಸ್ವಲ್ಪ ಸಮಯ.
0: ಹೌದು ಹೌದು ಹೌದು, ಅದು ಎಲ್ರಿಗೂ, ನಿಮಗೆ ಮಾತ್ರ ಅಲ್ಲ ತಿಮ್ಮಪ್ಪನವರೇ, ಎಲ್ರಿಗೂ ಆಗುತ್ತೆ, ಸಹಜ ಅದು.
1: ಹೌದು ಮೇಡಮ್.
0: ಸರಿ, ನಿಮ್ಮಿಷ್ಟದ ಗೀತೆ ಬರ್ತಾ ಇದೆ.
1: ಆಯ್ತು ಮೇಡಮ್, ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದು ಇನ್ನೊಮ್ಮೆ ಬೇಡಿಕೊಳ್ತಾ ಇದು
0: ಗೀತೆಯನ್ನ ಕೇಳಿ. ನಮಸ್ತೆ.
1: ಥ್ಯಾಂಕ್ ಯು.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಹೇಳಿ, ಹೇಗಿದ್ದೀರಾ? ನಿಮ್ಮ ಹೆಸರೇನು?
1: ನಮ್ಮ ಸಮಸ್ತ ಮಡಿಕೇರಿ ಆಕಾಶವಾಣಿ ಕೇಳುಗರಿಗೆ ಶುಭ ಸಂಜೆ, ಶುಭ ನಮಸ್ಕಾರಗಳು. ಕಿಷ್ಕಿಂದ ನಗರ ಗಂಗಾವತಿಯಿಂದ ಇರಣರಿ ಮೇಡಮ್.
0: ತುಂಬಾ ಒಳ್ಳೆ ಪೀಠಿಗೆ ಕೊಟ್ರಿ. ತಮಗೂ ಕೂಡ ಶುಭ ಸಂಜೆ, ನಮಸ್ಕಾರ. ಆಕಾಶವಾಣಿಯ ನಮ್ಮ ಇಂದಿನ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತ ಕೂಡ ತಮಗೆ.
1: ತುಂಬಾ ತುಂಬಾ ಧನ್ಯವಾದ ರೀ ಮೇಡಮ್. ನಿಮಗೂ ಶುಭ ಸಂಜೆ ರೀ ಮೇಡಮ್. ನಮ್ಮ ಆಕಾಶವಾಣಿ ಅಂದ್ರೆ ಆತರ ಕಾರ್ಯಕ್ರಮದಿಂದ ಎಲ್ಲರಿಗೆ ಸೆಳೆದು ಬಿಟ್ಟಿರುತ್ತ, ಹಾಗಾಗಿ ಆಕಾಶವಾಣಿ ಮತ್ತು ಆಕಾಶವಾಣಿ ಕೇಳಿದ್ರೆ ಅಂದ್ರೆ ಅದ್ಭುತ ಅನ್ಕೋಬಹುದು ರೀ.
0: ಹೌದು ಹೌದು,
1: ನಿಜವಾಗ್ಲೂ ಬಹಳ ಖುಷಿ ಆಗ್ತದ್ರಿ ಮೇಡಮ್.
0: ಅಲ್ವಾ, ಸಮಯದ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಆಕಾಶವಾಣಿ ಕೇಳುಗರಾಗಬೇಕು, ಕೇಳಿಸಿಕೊಳ್ಳುವ ಕಿವಿಗಳಾಗಬೇಕು.
1: ನನ್ನ ಜೀವನದಲ್ಲಿ ನನ್ನ ರೇಡಿಯೋ ಹೆಂಗಂತಂದ್ರೆ ಯಾವಾಗ್ಲೂ ಬೇರೆ ಆಕಾಶವಾಣಿ ಯಾವ್ದೇ ಇರಲಿ ಎಲ್ಲರಿಗೂ ಹೇಳ್ತಿರ್ತೀನಿ, ಆಕಾಶವಾಣಿ ಕೇಂದ್ರವೇ ಶಾಲೆ, ಕಾರ್ಯಕ್ರಮಗಳೇ ಪಾಠಗಳು, ನಿರೂಪಕರೇ ಶಿಕ್ಷಕರು, ಕೇಳುಗರು ನಾವೇ ವಿದ್ಯಾರ್ಥಿಗಳು.
0: ಹೌದು,
1: ಪ್ರತಿನಿತ್ಯ ನಮಗೆ ಮಾಹಿತಿ, ಮನರಂಜನೆ, ಜ್ಞಾನ, ವಿಜ್ಞಾನ, ಕಲೆ, ಜಾನಪದ, ಸಿನಿಮಾ, ರಂಗಭೂಮಿ, ಆಮೇಲೆ ಕಥೆಗಳು, ಕವನಗಳು, ಆಮೇಲೆ ಪ್ರತಿಯೊಂದನ್ನು ವಾರ್ತೆಗಳು ಎಲ್ಲವನ್ನು ಅಚ್ಚುಕಟ್ಟಾಗಿ, ಸೂಕ್ತವಾಗಿ, ಕರೆಕ್ಟ್ ಆಗಿ, ಬರೋಬ್ಬರಿ ಸಮಯಕ್ಕೆ ಅನುಗುಣವಾಗಿ ಕೊಡುವಂತ ಯಾವ್ದಾದ್ರು ಒಂದು ಮಾಧ್ಯಮ ಇತ್ತು ಪ್ರಪಂಚದಲ್ಲಿ ಅಂದ್ರೆ ಅದು ರೇಡಿಯೋ ಮಾಧ್ಯಮ
0: ಅಲ್ವಾ? ನಿಮ್ಮ ಉತ್ತಮವಾದ ವ್ಯಾಖ್ಯಾನಕ್ಕೆ ಧನ್ಯವಾದಗಳು.
1: ಇಲ್ಲ ಮೇಡಮ್, ನನಗೆಲ್ಲ ಈ ಮಾತುಗಾರಿಕೆಯನ್ನು ಕಲಿಸಿದ್ದು ಸಹ ನನ್ನ ಶಾಲಾ ಕಾಲೇಜಿಗಿಂತ ಜಾಸ್ತಿ ನಮ್ಮ ಆಕಾಶವಾಣಿ ರೇಡಿಯೋ ಕೇಂದ್ರಗಳು ಮೇಡಮ್.
0: ವಾಹ್, ಅದ್ಭುತ.
1: ಯಾಕೆಂದ್ರೆ ಎಲ್ಲಕ್ಕೂ ಸರಿಸಮಾನವಾಗಿ ಒಂದು ಹಂತ ಹಂತವಾಗಿ ಒಂದು ಗುರುವಿನ ಸ್ಥಾನ ಕೊಟ್ಟಿದ್ದೀನಿ.

0: ನಮ್ಮ ಶಾಲಾ ಶಿಕ್ಷಕರು ಗುರುಗಳು, ನಮ್ಮ ತಂದೆ ತಾಯಿ ಗುರುಗಳು, ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಗುರುಗಳು ಅಂದ್ರೆ ನಮ್ಮ ಆಕಾಶವಾಣಿ ಗುರುಗಳು ಅಂತಾನೆ ಅನುಭವ.
1: ತುಂಬ ನಿಮ್ಮ ಜೊತೆ ಹೇಗೆ ಮಾತಾಡಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆಕಾಶವಾಣಿ ಬಗ್ಗೆ ಇಷ್ಟೊಂದು ಅಭಿಮಾನ ಕಾಳಜಿ ಇಟ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸರಿ, ಈಗ
0: ಇಲ್ಲಿ ಆಕಾಶವಾಣಿಗಳನ್ನು ಭೇಟಿ ನೀಡಿ ಆಮೇಲೆ ನನಗೆ ಏನಾದರೂ ಅಭಿಪ್ರಾಯ ಹಂಚ್ಕೋಬೇಕಂದ್ರೆ ಕೂಡ ನಾನು ನನ್ನದೇ ಆದಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕಾಶವಾಣಿ ರೇಡಿಯೋ ಬಗ್ಗೆ ಹಂಚ್ಕೊಳ್ತಿರ್ತೀನಿ ರೀ ಮೇಡಮ್.
1: ನಿಮ್ಮ ಈ ಕಾರ್ಯ ಹೀಗೆ ನಿರಂತರವಾಗಿ ಸಾಗಲಿ ಅಂತ ನಾವು ಕೂಡ ಬಯಸ್ತೇವೆ.
0: ಧನ್ಯವಾದ ಮೇಡಮ್. ನಮ್ಮ ಗೀತೆ
1: ಯಾವ
0: ಮೇಡಮ್
1: ಚಿತ್ರದ
0: ಇವತ್ತು
1: ಗೀತೆಯನ್ನ ಪ್ರಸಾರ ಮಾಡಬೇಕು ಇವತ್ತು?
0: ಯಾರೇ ನೀ ಚೆಲುವೆ ಚಿತ್ರದಿಂದ ಮೇಡಮ್, ಅದರಲ್ಲಿ ಕುಶಲವೇ ಕ್ಷೇಮವೇ ಓ ನನ್ನ ಪ್ರೀತಿ ಪಾತ್ರವೇ ಅಂತ ಹಾಡು ಬರ್ತದೆ.
1: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಈಗ ನಿಮಗೊಂದು ಪ್ರಶ್ನೆ.
0: ತೊಂದರೆ
1: ಅಯೋಡಿನ್
0: ಇಲ್ಲ ಮೇಡಮ್.
1: ನ್ಯೂನತೆಯಿಂದ ಬಳಲುವ ಕಾಯಿಲೆ ಯಾವುದು? ಅಯೋಡಿನ್
0: ಹೇಳಿ
1: ಕಡಿಮೆ
0: ಮೇಡಮ್.
1: ಆದರೆ ನಮ್ಮ ದೇಹದಲ್ಲಿ ಯಾವ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ?
0: ಸ್ವಲ್ಪ ಏನಾದರೂ ಸುಳಿವು ಹೇಳ್ಬೋದಾ?
1: ಸುಳಿವು, ಗಂಟಲಿನ ಭಾಗದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ, ಬೇರೆ ಬೇರೆ ಸ್ಥಳಗಳಲ್ಲಿ ಗ್ರಂಥಿಗಳ ರೂಪದಲ್ಲಿ ಸ್ವಲ್ಪ ಉಬ್ಬು ಆಗಿ
0: ಅಂದ್ರೆ ಈ ಥೈರಾಯ್ಡ್
1: ಕಾಣಿಸ್ಕೊಳ್ಳುತ್ತೆ.
0: ಸಮಸ್ಯೆ ಅಂತೀವಲ್ಲ ಮೇಡಮ್,
1: ಏನು?
0: ಥೈರಾಯ್ಡ್ ಸಮಸ್ಯೆ ಅಂತೀವಲ್ಲ ಮೇಡಮ್,
1: ಹೌದು, ಗಳಗಂಡ ಅಂತ ಹೇಳಿ ಕರೀತೇವೆ ಅದನ್ನ.
0: ಇದು ಸರಿ ಇದೆಯಾ ಮೇಡಮ್?
1: ಸರಿ ಇದೆ.
0: ತುಂಬ ಧನ್ಯವಾದ ಮೇಡಮ್.
1: ಆಯಿತು, ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
0: ನಮಸ್ತೆ ಮೇಡಮ್. ಎಲ್ಲ ನಮ್ಮ ಮಡಿಕೇರಿ ಆಕಾಶವಾಣಿ ಕೇಳೋದ್ರಿಗೆ, ಸಿಬ್ಬಂದಿ ನಿರೂಪಕರಿಗೆ, ಎಲ್ಲರಿಗೂ ಶುಭ ಸಂಜೆ ಮೇಡಮ್.
1: ಆಯಿತು, ಧನ್ಯವಾದಗಳು.

0: 5:51 ಸಮಯ. ಇಂದಿನ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ ನೋಡುವ ಸಮಯ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿಂದ ಕುಮಾರೇಗೌಡ ಅಂತ.
0: ಹೇಗಿದ್ರಿ ನೀವು?
1: ನೀವ್ ಹೇಗಿದ್ರಿ ಮೇಡಮ್? ಚೆನ್ನಾಗಿದ್ದೀರಾ?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಧನ್ಯವಾದಗಳು.
1: ಎಲ್ಲಾ ಚೆನ್ನಾಗಿರ್ಬೇಕು ಅಂತ ಆಸೆ. ನಿಮ್ಮ ಮಾಧ್ಯಮದಲ್ಲಿ ಕೇಳ್ಕೊಂಡು ನಾವು ಖುಷಿ ಪಡ್ತಾ ಇದ್ವಿ. ಪ್ರತಿಯೊಂದು ಒಳ್ಳೆದೆಲ್ಲ ಒಳ್ಳೆ ವಿಚಾರಗಳನ್ನೇ ಬರ್ತವೆ ಕಾರ್ಯಕ್ರಮಗಳು ನೋಡಿ. ದೇಶ ಸೇವೆಗೋಸ್ಕರ ನಮ್ಮ ಯೋಧರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದೆಲ್ಲ ಹೇಳ್ತೀರಿ. ಆರೋಗ್ಯ ಕಾರ್ಯಕ್ರಮ ಹೇಳ್ತೀರಿ, ಎಲ್ಲಾ ಸಮಾಚಾರನು ಕೇಳ್ಬೋದು. ಆದ್ರೆ ನಾನು
0: ಸ್ವಲ್ಪ ನೆಟ್ವರ್ಕ್ ಇರೋಲ್ಲಿ ನಿಂತ್ಕೊಳ್ಳಿ. ಸ್ವಲ್ಪ ನೆಟ್ವರ್ಕ್ ಎಲ್ಲೋ ಸ್ವಲ್ಪ ಧ್ವನಿ ಆ ಕಡೆ ಈ ಕಡೆ ಆಗ್ತಾ ಇದೆ.
1: ಇಲ್ಲ ಇಲ್ಲ ಇಲ್ಲ ಇದ್ದೀನಿ.
0: ಮಾತಾಡಿ.
1: ಅದೇ ಅನಂತ್ ನಾಗ್ ಅವರ ಕೊನೆಗೆ ಪ್ರಶಸ್ತಿ ಕೊಟ್ರಲ್ಲ, ದಾದಾ ಸಾಹೇಬ್ ಪ್ರಶಸ್ತಿ.
0: ದಾದಾ ಸಾಹೇಬ್ ಪಾಲ್ಕೆ
1: ಕೊಟ್ಟಿದ್ರು. ಆ ಕಾರ್ಯಕ್ರಮಕ್ಕೆ ನನ್ಗೆ ಖುಷಿ ಆಯ್ತು. ಅದಕ್ಕೆ ಅವರು ಚಿತ್ರದ ಒಂದು ಚಂದನ ಬೊಂಬೆದ ಒಂದು ಹಾಡು ಹಾಕ್ಬಿಡಿ.
0: ಆಯ್ತು. ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಷಯ ಅಲ್ವಾ?
1: ಹೌದು ಹೌದು
0: ಹೌದು. ಅತ್ಯುತ್ತಮ ನಟ ಕೂಡ ಅವರು.
1: ಅಲ್ಲಿ ನಮ್ಮ ಈ ನಾನೇ ಬಿಡಲಾರೆ ಫಿಲಮ್ ಇತ್ತಲ್ಲ ಮೇಡಮ್, ನಮ್ಮ ಸಾಲಿಗ್ರಾಮದಲ್ಲಿ ಕಾಲ್ದ ಬೀದಿ ಅಂತಿದೆ, ಪಟೇಲ್ ಅಪ್ಪಾಜಿಗೌಡರ ಮನೆ ಅಂತ ಒಂದ್ ಸೀನ್ಸ್ ಇಲ್ಲೇ ತೆಗೆದಿದ್ದು ಅದನ್ನ.
0: ಓಹೋ.
1: ಹೌದು, ಲಕ್ಷ್ಮೀ ಅನಂತ್ ನಾಗ್ ಬಾಲಕೃಷ್ಣ ಅವರು ಎಲ್ಲ ಬಂದಿದ್ರಲ್ಲ.
0: ನೀವು ನೋಡಿದ್ರ ಅವರನ್ನ?
1: ಹೌದು ಹೌದು, ಇಲ್ಲೇ ಇದ್ದ ಸಾಲಿಗ್ರಾಮದಲ್ಲಿ ಇದ್ದ. ಆಗ ಚೆನ್ನಾಗಿದ್ದೆ ನಾನು ಫಿಲಮ್ ತೆಗೆದಾಗ.
0: ಈಗ ಏನಾಗಿದೆ?
1: ಕಾಲ್ ಏಟ್ ಆಗ್ಬಿಡ್ತ ಮೇಡಮ್, ನಿಮ್ಗೆ ಆಕ್ಸಿಡೆಂಟ್ ಆಗಿ.
0: ಓ,
1: ಅದಕ್ಕೋಸ್ಕರ ಹ್ಯಾಂಡಿಕ್ಯಾಪ್ ಮನೇಲಿ ಇದ್ದೀನಿ ಈಗ. ಏನ್ ಮಾಡಕ್ ಆಗಲ್ಲ, ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ.
0: ಓ,
1: ಅದು ಫೇಲ್ಯೂರ್ ಆಯ್ತು. ಮತ್ತೆ ಸುಮಾರಾಗಿದ್ದೆ, ಇನ್ನೊಬ್ರು ಯಾರೋ ಮಾಡಿದ ಕೆಲ್ಸಕ್ಕೆ ಏನು ಎಡವಟ್ಟು ಆಯ್ತು.
0: ಅಯ್ಯೋ, ನಡಿಲಿಕ್ಕೆ ಆಗೋದಿಲ್ವಾ ನಿಮ್ಗೆ?
1: ಇಲ್ಲ, ಒಂದ್ ಕಾಲಲ್ಲಿ ಇಲ್ಲ, ವಾಕರ್ ಮಾತ್ರ ನಡಿಬಹುದು. ಸ್ವಲ್ಪ ಮನೆಗ್ ಹೋಗೋದು, ಹಿತ್ಲಿ ಬೇರೆ ಹಿತ್ಲ ಕಡೆ ಹೋಗೋದು ಬರ್ಬೋದು, ಅಷ್ಟ್ ಬಿಟ್ರೆ ಎಲ್ಲೋ ದೂರ ಹೋಗಕ್ ಆಗಲ್ಲ.
0: ಅಯ್ಯೋ ಅನ್ಸುತ್ತೆ, ಬೇಜಾರಾಗುತ್ತೆ.
1: ಜೀವನದಲ್ಲಿ ಏನೇ ಬಂದ್ರು ಎದುರಿಸ್ಬೇಕು, ಚೆನ್ನಾಗಿ ಖುಷಿಯಾಗಿರ್ಬೇಕು ಅಂತ.
0: ಅಷ್ಟೇ ಅಷ್ಟೇ ನೋಡಿ, ಏನೋ ಒಂದು ಆಯ್ತು ಹೋಯ್ತು ಅದನ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಕೊರಗೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇಲ್ಲ. ಅದನ್ನ ಮರಿಬೇಕು ಅಂತ ಹೇಳಿದ್ರೆ ನಾವು ಯಾವ್ದಾದ್ರೂ ಒಂದು ಒಳ್ಳೆ ಅಭ್ಯಾಸನೋ ಒಂದು ಕೆಲ್ಸನೋ ಏನಾದ್ರೊಂದು ಮಾಡ್ತಾ ಹೋಗ್ಬೇಕು.
1: ಹೌದು, ಇನ್ನೊಬ್ರಿಗೆ ಉತ್ತೇಜನ ಕೊಡ್ಬೇಕು ನಾವು.
0: ಖಂಡಿತವಾಗ್ಲು, ತುಂಬಾ ಒಳ್ಳೆ ಮಾತಾಡಿದ್ರಿ ನೀವು.
1: 85 ವರ್ಷ ನಮ್ ತಾಯಿಯವ್ರಿಗೆ. ಈಗ ನಾನ್ ಇಲ್ಲಾಗಿ ನಮ್ ತಾಯಿಯವರು ಆರೋಗ್ಯವಾಗಿ ಏನೋ ಆದ್ರೆ ಆಗದೆ ಇದ್ರು ಎಲ್ಲ ನಾನೇ ಇದ್ ಮಾಡ್ಕೊಡ್ತೀನಿ, ಏನೋ ಹೆಲ್ಪ್ ಮಾಡ್ಕೊಡ್ತೀನಿ. ಇಬ್ರು ಜೀವನ ನಡೀತಾ ಇದೆ, ಒಬ್ರು ತೀರಕ್ ಆಗ್ತಿಲ್ಲ ಮನೆ ಒಳಗೆ.
0: ಹೌದು, ದೇವ್ರು ಚೆನ್ನಾಗಿಟ್ಟಿರ್ತಾನೆ ಬಿಡಿ. ಈಗ ನಿಮ್ಗೊಂದು ತುಂಬಾ ಸರಳವಾದ ಪ್ರಶ್ನೆ ಕೇಳಲಾ?
1: ಕೇಳಿ ಕೇಳಿ.
0: ಬೆಂಗಳೂರಿಗೆ ಸಮೀಪವಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು?
1: ಬೆಂಗಳೂರಿಗೆ ಸಮೀಪ ಇರೋದು ರಾಷ್ಟ್ರೀಯ ಉದ್ಯಾನವನ ರಾಮನಗರ
0: ಇಲ್ವಲ್ಲ? ಬೆಂಗಳೂರು ಹತ್ರ, ಸಮೀಪ ಅಂದ್ರೆ ಹತ್ರನೇ ಅದು.
1: ಬೆಂಗಳೂರು ಹತ್ರನೇ.
0: ನಾನೇ ಹೇಳ್ಬಿಡ್ಲಾ?
1: ಹೇಳ್ಬಿಡಿ.
0: ಬನ್ನೇರು ಘಟ್ಟ.
1: ಓ, ಬನ್ನೇರು ಘಟ್ಟ
0: ಗೊತ್ತಿತ್ತಲ್ವಾ ನಿಮ್ಗೆ?
1: ಬರ್ತೀನಿ ಮೇಡಮ್. ಬನ್ನೇರು ಘಟ್ಟ
0: ನಿಮ್ಗೆ ಗೊತ್ತಿತ್ತು?
1: ಅಲ್ಲೂ ನಾನು ಮೇಷನ್ ಕೆಲಸ 3

0: ಕೆಲಸ ಮಾಡಿದ್ದೆ ಮೇಡಮ್,
1: ಕೋಣಕುಂಟೆ
0: ಅಲ್ಲಿ, ನಾಗರಬಾವಿ ಕೋಣಕುಂಟೆ ಅಲ್ಲೆಲ್ಲ ಮಾಡಿದ್ವಿ.
1: ಸರಿ, ಸಮಯ ಮೀರ್ತಾ ಇದೆ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಆರೋಗ್ಯ ನೋಡ್ಕೊಳ್ಳಿ.
0: ಆಯ್ತು ಮೇಡಮ್, ಆಯ್ತು,
1: ನಮಸ್ತೆ.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ನೂರ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಗೋಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಕನ್ನಡದಲ್ಲಿ ಭಾಷಣ, ಶೇಕ್ಸ್ಪಿಯರನ ನಿಗೂಢಲೋಕ, ಮನುಷ್ಯ ಸ್ವಭಾವದ ಮಹಾ ಒಗ್ಗಟ್ಟುಗಳು, ಗೌತಮ್ ಜೋತ್ಸ್ನಾ ಅವರಿಂದ ಭಾಷಣ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ರಾಷ್ಟೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ನಟರಾಜ ವಿಆರ್ ಮತ್ತು ಸಂಗಡಿಗರಿಂದ ನಾದಸ್ವರಂ. ಬೆಂಗಳೂರು

0: ಸದಾಸಹ ಪ್ರಸಾರದಲ್ಲಿ ಶ್ರೋತೃಗಳೇ, ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ವಿಶ್ವೇಶ್ವರ ಗಾಯತ್ರಿ, 6:35 ರೈತರಿಗೆ ಸಲಹೆ, 6:40 ಸ್ವರ ಮಾಧುರ್ಯ, 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯ್, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ರಾಷ್ಟ್ರೀಯ ಆಯುರ್ವೇದ ದಿನ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸುವಿರಿ. 9:10 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 9:45 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಳವಿಕಾ ಕಾನನ್ ಅವರ ಗಾಯನ ಮೂಡಿಬರಲಿದೆ. 11:00 ನನ್ನೆದೇ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಶ್ರೋತೃಗಳೇ 228558, ಮತ್ತೊಂದು ಸಂಖ್ಯೆ 228129, ಎಸ್ಟಿಡಿ ಕೋಡ್ 08272. 12:00 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಅಲ್ಝಮೈರ್ಸ್ ದಿನ ಆಚರಣೆ ಅಂಗವಾಗಿ ಅಲ್ಝಮೈರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾ ಸಹನಾ ಅವರೊಂದಿಗೆ ಮಾತುಕತೆ ಹಾಗೂ ಸ್ಲೀಪ್ ಆಪ್ನಿಯ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ತೇಜಸ್ವಿನಿ, ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ವಿಷಯ ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಬಿಎಸ್ ಏಣಗಿ. 11:20 ದೇಶಭಕ್ತಿ ಗೀತೆಗಳು, 11:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:30 ನೆನಪು ನಿನಾದ. ಇನ್ನು ನಾಳೆ ಸಂಜೆ 5:00 ಮಹಿಳಾ ಲೋಕ, ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರತ್ನಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗದಲ್ಲಿ ಕೇಳುವಿರಿ. 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.
1: This is Akashwani. The news is read by Nishit Kumar. President Draupadi Murmu has said the increasing frequency of natural disasters in recent times stresses the urgent need for strong climate action to mitigate the impacts of climate change. The president was addressing the valedictory session of the Conference on the Future of Environment and Climate Dynamics in New Delhi this evening. She called for strong

0: ಏನಿಲ್ಲ, ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90%, ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದ್ರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ವೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್ ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರು ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸೊಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರ್.
6: The number you've dialed is currently busy. Kindly
7: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 September 20 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
9: ಶ್ರೋತೃಗಳೇ, ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಶಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುರಕಲ್ನಿ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ.

0: 6:51 ಕೃಷಿ ರಂಗದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಣೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ನಾಳೆ ಸಂಜೆ 6:51. 7:20 ಸುದ್ದಿ ಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ವಾಟ್ಸ್ಆಪ್ ಆಧಾರಿತ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರಂಜನ್ ಅವರ ಹಾಡುಗಾರಿಕೆ ಕೇಳುವಿರಿ. 10:00 ವನಿತಾ ವಿಹಾರ, ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು, ಈ ಕುರಿತು ಮಾತನಾಡುತ್ತಾರೆ ಡಾ ರಾಜಶ್ರೀ ಕಲ್ಲೂರ್ಕರ್. 10:30 ಗೀತ ಚಂದ್ರಿಕೆ, ಸುಮಧುರ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:16:58. ಈಗ ಜಾಹೀರಾತುಗಳು.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ 8 August ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ಮಾಂಗಲ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅಣ್ಣ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಬಿರುನಾನಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28 ಸಾಲಿಗೆ ಪ್ಲೇಹೋಮ್ನಿಂದ 7ನೇ ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವು ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡ ಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾನಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481058846.
15: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048.

0: 7734. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2 ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರ್ ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ ಕಲೆಕ್ಷನ್ ಸ್ಟಾರ್ಟ್ಸ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರ್.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
8: ಕೈಂಜ ನಾಳಂಕೆ ಪನ್ನಂದಾಲು ಬುಳ್ಯಾಚೆ ಮರಣಪಟ್ಟ ವಿರಾಜಪೇಟೆ ಅಪ್ಪಯ್ಯ ಸ್ವಾಮಿ ರೋಡ್ ನಿವಾಸಿ ಪೌತಿ ಅಂಜಪರವಂಡ ಮಾಚಯ್ಯ ಐಂಡ ಪೊಣ್ಣು ವಾಣಿ ಮಾಚಯ್ಯ ಐಂಡ ಮಾದಕ ರತ್ನ ನಾಳೆ ತಿಂಗಳಾಚೆ ಪೋಲು 11:30 ವಿರಾಜಪೇಟೆ ಕೊಡವ ಸಮಾಜದ ನಡೆತುವಕ್ಕೆ ಏರ್ಪಾಡು ಮಾಡಿತು. ಊರು ಕೇರಿಕಾರ, ನೆರೆಕರೆಕಾರ, ಬಿಂದು ಚಂಗಾದಿಯ, ಒಕ್ಕಕಾರ, ಪಿಂಜ ಕಾಗದ ಇಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ್ರೆ ಜ್ಞಾನ ಮಾಡಿ ಬಂದಿತ್ತು. ಕೂಡಿಯಾರು ನೊಂದು ಮೋಮ ಮೈಮ ಮಕ್ಕ ಮೋಳಿಯ ಪಿಂಜ ಒಕ್ಕಕಾರ ಕಟಡಿತು.
2: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28th to September 30th ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
10: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ %7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ %7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ %7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ %7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ %7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ %0.5 ಹಾಗೂ ಸೈನಿಕರಿಗೆ %0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನಿರಕು ಠೇವಣಿಗಳಿಗೆ %7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿ

0: ಹಾಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಜಾಹೀರಾತುಗಳನ್ನು ಕೇಳಿದಿರಿ. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:26. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಿ ನಾರಾಯಣಸ್ವಾಮಿ ಮತ್ತು ಸಂಗಡಿಗರು.

0: ಶ್ರೋತೃಗಳೇ, ಇದುವರೆಗೆ ಜನಪದ ಗೀತೆಯೊಂದನ್ನು ಆಲಿಸಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:30 ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
3: ವಸ್ತುನಿಷ್ಠತೆಗೆ ಅನ್ವರ್ಥವಾಗಿರುವ ವಿಜ್ಞಾನವನ್ನ ಜನಸಮುದಾಯಕ್ಕೆ ತಲುಪಿಸುತ್ತಾ 90 ವರ್ಷಗಳಿಂದಲೂ ಸಾರ್ಥಕತೆ ಮೆರೀತಾ ಇರೋ ಆಕಾಶವಾಣಿಗೊಂದು ಅಭಿನಂದನೆ ತಿಳಿಸ್ತಾ, ಇಲ್ಲಿ

0: ಯಾವ ಸತ್ಯಾಸತ್ಯತೆಯ ಪರಾಮರ್ಶೆ ನಡೀತಾ ಇದೆ ಅನ್ನೋದನ್ನ ಗಮನಿಸೋಣ. ಒಮ್ಮೆ ಮಾವಿನ ಮರಗಳು ಹೂ ಬಿಟ್ರೆ ಅಥವಾ ಬೇವಿನ ಮರಗಳು ಚಿಗುರಲು ಪ್ರಾರಂಭಿಸಿದ್ರೆ ಸಾಕು, ಸುತ್ತಮುತ್ತಲಿನ ಸರಿಸುಮಾರು ಎಲ್ಲಾ ಮಾವಿನ ಮರಗಳು ಹೂ ತಳೆದಿರುತ್ತವೆ ಅಥವಾ ಬೇವಿನ ಮರಗಳು ಚಿಗುರಿರುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮುಖ್ಯವಾಗಿ ತಾಪಮಾನ, ಮಳೆಯ ಪ್ರಮಾಣ, ಎಲ್ಲರಿಗೂ ಗೊತ್ತಿರುವಂತೆ ಋತುಮಾನ. ಆದ್ರೆ ಇಲ್ಲಿ ನಾವು ಒಂದೊಂದೇ ಪ್ರಭೇದವನ್ನ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲವಲ್ವೇ? ಇಲ್ಲಿ ಅನೇಕ ಬಿಂದುಗಳು ಸೇರಿತಾನೆ ಸಿಂಧುವಾಗಲು ಸಾಧ್ಯ. ಎಲ್ಲಾ ಪ್ರಭೇದಗಳು ಜೈವಿಕ ಅಜೈವಿಕ ಸಂಗತಿಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯಾಗಿರುತ್ತೆ. ಹಾಗಾಗಿ ಭೌತಿಕವಾಗಿ ನೂರಾರು ಮಾರು ದೂರವಿದ್ರೂ ಒಂದು ಮರ ಮತ್ತೊಂದರೊಂದಿಗೆ ಮಾತಾಡ್ತಾ ಇರುತ್ತೆ. ಯಾವುದೇ ಫೋನ್ ಇಲ್ಲದೆ, ಇಮೇಲ್ ಇಲ್ಲದೆ, ತನ್ನ ವೈರ್ಲೆಸ್ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ರಾಸಾಯನಿಕ ಸಂದೇಶಗಳ ಮೂಲಕ. ಸಂದರ್ಭಕ್ಕೆ ತಕ್ಕ ಹಾಗೆ ಸಸ್ಯಗಳು, ಕೀಟಗಳು, ಸೂಕ್ಷ್ಮಾಣುಜೀವಿಗಳು, ಅಷ್ಟೇ ಏಕೆ, ನಾವು ಕೂಡ ರಾಸಾಯನಿಕಗಳ ಮೂಲಕ ಸಂದೇಶಗಳನ್ನ ರವಾನಿಸುತ್ತೇವೆ. ಇದನ್ನ ಅನೇಕ ಸಂಶೋಧನೆಗಳು ದೃಢಪಡಿಸಿವೆ. ತನ್ನ ಹೂವಲ್ಲಿನ ಪರಾಗ ತನ್ನದೇ ಪ್ರಭೇದದ ಮತ್ತೊಂದು ಸಸ್ಯದ ಹೂವನ್ನ ತಲುಪೋಕೆ ಅಂಚೆಯಣ್ಣನ ಹಾಗೆ ಸಹಾಯ ಮಾಡೋ ಪರಾಗಸ್ಪರ್ಶಕ ಜೇನುನೊಣಕ್ಕೋ ಪುಟಾಣಿ ಸೂರಕ್ಕಿಗೋ ರಾಸಾಯನಿಕಗಳನ್ನೊಳಗೊಂಡ ಪರಿಮಳದ ಮೂಲಕವೇ ತಾನೇ ಸಸ್ಯವೊಂದು ಆಹ್ವಾನಿಸುತ್ತೆ. ಅಥವಾ ದುರ್ವಾಸನೆಯನ್ನ ಸೂಸುವ ರಾಸಾಯನಿಕಗಳನ್ನ ಹೊರಹಾಕಿ ತನ್ನನ್ನು ತಾನು ಬೇಟೆಯಾಡೋ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋಕೆ ಸಸ್ಯಗಳು ಪ್ರಾಣಿಗಳು ಪ್ರಯತ್ನ ಪಡುತ್ತವೆ. ಇಂತಹ ಉದಾಹರಣೆಯ ಪಟ್ಟಿ ದೊಡ್ಡದೇ ಇದೆ. ಇಲ್ಲಿ ರಾಸಾಯನಿಕ ಅಂಶಗಳ ಜೊತೆ ಭೌತಿಕ ಯಾಂತ್ರಿಕ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನ ಬಾಂಬೆಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿ ಸಾಬೀತುಪಡಿಸಿದ್ದಾರೆ. ಪ್ರೊಫೆಸರ್ ಅಭಿಜಿತ್ ಮಜುಂದಾರ್ ಮತ್ತು ಅವರ ತಂಡದ ಸಂಶೋಧಕರು ಆಕರ ಕೋಶಕಗಳ ಭವಿಷ್ಯ ಮತ್ತು ಯಾಂತ್ರಿಕ ಅಂಶಗಳ ನಡುವಿನ ಸಂಬಂಧವನ್ನ ವಿಶದವಾಗಿ ವಿವರಿಸಿದ್ದು ರಿಸರ್ಚ್ ಮ್ಯಾಟರ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿದೆ. ಇಲ್ಲಿಯವರೆಗೂ ಕೇವಲ ರಾಸಾಯನಿಕ ಅಂಶಗಳೇ ನಿರ್ಧಾರಕ ಎಂದು ನಂಬಿದ್ದ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿದಾಯಕ ಪಾಠವಾಗಿದೆ. ನಮ್ಮ ದೇಹದಲ್ಲಿನ ಒಂದೊಂದು ಅಂಗಕ್ಕೂ ಹಲವು ಬಗೆಯ ಜೀವಕೋಶಗಳು ಬೇಕಲ್ವೇ? ಕಣ್ಣೊಳಗಿನ ಬಗೆ ಬಗೆಯ ಜೀವಕೋಶಗಳು ಕರುಳಲ್ಲಿರುವ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ, ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದ್ರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನು ಮಾಡಬಹುದು ಅಲ್ವೇ? ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಂದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35:11.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ.

0: ಬಿಟ್ರೆ ಸಾಕಂತೆ, ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಶ್ರೋತೃಗಳೇ, ಗಮನಿಸಿ, ಸಂಜೆ 6:51 ಕೃಷಿ ರಂಗದಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಗುಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. ಗಮನಿಸಿ, ಸಂಜೆ 6:51. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಶೇಕ್ಸ್ಪಿಯರನ ನಿಗೂಢಲೋಕ, ಮನುಷ್ಯ ಸ್ವಭಾವದ ಮಹಾ ಒಗ್ಗಟ್ಟುಗಳು, ಗೌತಮ್ ಜೋಸ್ನಾ ಅವರಿಂದ ಭಾಷಣವಿದೆ. ಗಮನಿಸಿ, ರಾತ್ರಿ 7:45. 103.1 MHz ಕಂಪನಾಂಕಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು ಕೆಲವೇ ಕ್ಷಣಗಳಲ್ಲಿ.
4: ಚಿಂತಿಸ್ಬೇಡಿ,
5: ಫೀಸ್ ನೋಡು.
6: ಏನ್ ಸಮಾಚಾರ?
5: ಏನಾಯ್ತು?
4: ಫೀಸ್ ನ ಟೆನ್ಷನ್,
6: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
10: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
11: Desh ke har gareeb, har vyakti tak poshan pahunchana bhi sarkar ki prathmikta hai.
10: Connect with your nearest Anganwadi today, because hamari Anganwadi hai hamari zimmedari.
12: ಇಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ನಾಳೆಯಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ. ಬರ ಪರಿಸ್ಥಿತಿ ಕುರಿತು ಚರ್ಚೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ. ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ

0: ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ 3 ದಿನಗಳ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷ ಅಧಿವೇಶನದಲ್ಲಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿ ಅತಿ ಶೀಘ್ರವಾಗಿ ಕೇಂದ್ರಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಲಾಗುವುದು ಎಂದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಲಾಗಿತ್ತು. ಕಳೆದ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕಿತ್ತು, ಆದರೆ ವಿರೋಧ ಪಕ್ಷದ ಶಾಸಕರು ತಮ್ಮ ರಾಜಕಾರಣಕ್ಕಾಗಿ ವಿಧಾನಸಭೆಯ ಸಮಯ ವ್ಯರ್ಥ ಮಾಡಿದ್ದಾರೆ ಎಂದು ಟೀಕಿಸಿದರು. ಹಾಸನ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಕಾರವಾರ ಸೇರಿದಂತೆ ಮಲೆನಾಡು ಭಾಗದ ಸಚಿವರು, ಸಂಸದರು ಶಾಸಕರ ಜೊತೆ ಚರ್ಚಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಕಸ್ತೂರಿ ರಂಗನ್ ವರದಿಯಿಂದ ಜನರ ಬದುಕಿನ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಕೇಂದ್ರಕ್ಕೆ ವರದಿ ನೀಡಲಾಗುವುದು ಎಂದರು. ಬರ ಪರಿಹಾರ ಮತ್ತು ರೈತರ ಸಾಲಮನ್ನಾ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಪಡೆಯಲು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಸ್ಥಿತಿ ಮತ್ತು ಮಲೆನಾಡು ಭಾಗದಲ್ಲಿ ಆತಂಕ ಮೂಡಿಸುತ್ತಿರುವ ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ನಾಳೆಯಿಂದ 3 ದಿನ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಸಚಿವರು, ಈ ಎರಡು ಸೂಕ್ಷ್ಮ ವಿಷಯಗಳ ಬಗ್ಗೆ ಪಕ್ಷಾತೀತವಾಗಿ ವಾಸ್ತವಾಂಶ, ಅಂಕಿಅಂಶ, ತಜ್ಞರ ಅಭಿಪ್ರಾಯ ಮತ್ತು ಜನರ ಹಿತಾಸಕ್ತಿ ಆಧರಿಸಿ ಚರ್ಚೆ ನಡೆದು ಕೇಂದ್ರಕ್ಕೆ ರಾಜ್ಯದ ನಿಲುವು ತಿಳಿಸುವ ಅಗತ್ಯವಿದೆ ಎಂದಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಹಿರಿಯೂರು ತಾಲೂಕಿನ ಆದಿರಾಳು ಗ್ರಾಮದ ಬಳಿ ಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರುವ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಯೋಜನೆಯ ವ್ಯಾಪ್ತಿಯಲ್ಲಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಯೋಜನೆ ಅನುಷ್ಠಾನದಲ್ಲಿ ಆರ್ಥಿಕ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಎದುರಾದರೂ ಅವುಗಳನ್ನು ಪರಿಹರಿಸಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡುವ ಕಾರ್ಯಕ್ರಮವನ್ನು ತಡೆರಹಿತವಾಗಿ ಮುಂದುವರಿಸಲಾಗುವುದು ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲುಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ಜಲಕ್ಕೆ ಗಂಗಾಪೂಜೆ ನೆರವೇರಿಸಲಿದ್ದಾರೆ ಎಂದರು.
1: 24 ತಾರೀಕು ಈ ಒಂದು ಬಹುದಿನದ ಕಾರ್ಯಕ್ರಮ, ನಿಜಲಿಂಗಪ್ಪನವರ ಕನಸು, ಎಸ್ಎಂ ಕೃಷ್ಣವರು ಪ್ರಾರಂಭ ಮಾಡಿದಂತ ಈ ಸರ್ಕಾರ ಬಂದ ಮೇಲೆ 3 ವರ್ಷದಲ್ಲಿ ಸಿದ್ದರಾಮಯ್ಯವರು ನೀರಾವರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಜಿಲ್ಲೆಯ ಶಾಸಕರ ಆಗಿರ್ಬೋದು, ರಘುನಾಥ್ ಇರ್ಬೋದು, ಎಲ್ಲ ಶಾಸಕರ ಒತ್ತಡದಿಂದ ಬಹಳ ಆದ್ಯತೆ ಮೇಲೆ ಮಾಡಬೇಕು ಅಂತ ಮಾಡಿದ್ದು ಇವತ್ತು ಫಲ ಸಿಕ್ಕಿದೆ. ನೀರಿನ ಬಿಟ್ಟಿದ್ದೀವಿ, ಅದನ್ನು ಅಧಿಕೃತವಾಗಿ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಮನೆ 24 ತಾರೀಕು ನಾನು ಮುಖ್ಯಮಂತ್ರಿಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೆ 17 ಟಿಎಂಸಿ ನೀರನ್ನ ಲಿಫ್ಟ್ ಮಾಡುವಂತದನ್ನ ನಾವು ನಿಧಾನ ಮಾಡಲ್ಲ, ಮೊದಲನೇ ಆದ್ಯತೆ.
0: ಗದಗ ತಾಲೂಕನ್ನು ಬರ ಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ ಅಕ್ಟೋಬರ್ 10ರಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ಮುಳಗುಂದದಲ್ಲಿಂದು ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಬರಗಾಲದ ಕುರಿತು ಮುಖ್ಯಮಂತ್ರಿಯವರು ಪರಿಶೀಲಿಸಿದ್ದರೂ ಬರಗಾಲ ತಾಲೂಕು ಎಂದು ಘೋಷಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಟೀಕಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವ ಾಗಿ ಎಚ್ಕೆ ಪಾಟೀಲ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿ

0: ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ವಿಶೇಷ ಅಭಿಯಾನದ ಅಂಗವಾಗಿ ಇಂದು ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಮತ್ತು ಪರಿಷ್ಕರಣೆ ಬಗ್ಗೆ ನಿಗದಿತ ನಮೂನೆಗಳನ್ನು ಸಲ್ಲಿಸಿ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು. ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್ಕೆ ಸೋಮಶೇಖರ್ ವಿವಿಧ ಮತಗಟ್ಟೆಗೆ ಭಾನುವಾರ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದರು. ಅಭಿಯಾನಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಅವರು ತಿಳಿಸಿದರು. ಗದಗದಲ್ಲಿಂದು ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಾದ್ಯಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಈ ಸಾಲಿನ ಪೋಷಣ್ ಮಾಸಾಚರಣೆಯ ಘೋಷವಾಕ್ಯವಾಗಿದೆ. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ, ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇಡೀ ಸಮುದಾಯದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿದ್ದು, ನಾಳೆ ಮುಂಜಾನೆ 6ರಿಂದ ಸಂಜೆ 6 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಲಾಗುವುದು ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಕೋಲಾರ ಶಾಸಕ ಡಾ ಕೊತ್ತೂರು ಜಿ ಮಂಜುನಾಥ್ ಹೇಳಿದ್ದಾರೆ. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಒಳಚರಂಡಿ ಮಾರ್ಗ ಸೇರಿದಂತೆ ಯಾವುದೇ ಕಾಮಗಾರಿಗಳ ಅಂದಾಜು ಪಟ್ಟಿ ಮತ್ತು ಪ್ರಗತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಬೇಕು ಎಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮಾತನಾಡಿ, ಯಾವುದೇ ಕಾಮಗಾರಿ ಪ್ರಾರಂಭಿಸುವ ಮುನ್ನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವುದು ಕಡ್ಡಾಯ ಎಂದು ಅವರು ಸ್ಪಷ್ಟಪಡಿಸಿದರು. ಸುಪ್ರೀಂಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶಗಳ ಅನ್ವಯ ಖಾಲಿ ನಿವೇಶನಗಳನ್ನು ಮಾಲೀಕರೇ ಸ್ವತಃ ತ್ವರಿತವಾಗಿ ಸ್ವಚ್ಛಗೊಳಿಸಬೇಕು. ಒಂದು ವೇಳೆ ತಪ್ಪಿದಲ್ಲಿ ನಗರಸಭೆಯಿಂದಲೇ ಆ ಕಾರ್ಯವನ್ನು ನಡೆಸಿ ಅದಕ್ಕೆ ತಗಲುವ ವೆಚ್ಚದ ಜೊತೆಗೆ 2,000 ರಿಂದ 3,000 ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿ ಭಾಗದಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಬೆಂಗಳೂರು ಕೆಐಎಎಲ್ ವೀಕ್ಷಣಾಲಯದಲ್ಲಿ 9, ಎಚ್ಎಎಲ್ ವಿಮಾನ ನಿಲ್ದಾಣ ಹೊಸಕೋಟೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯಾದ್ಯಂತ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 28 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಕುರಿತು ಚರ್ಚೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ, ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದ, ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಗಂಟೆಗೆ.

0: ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಮಡಿಕೇರಿ, ಸಮಯ 6:51:17. ಕಾರ್ಯಕ್ರಮ ಕೃಷಿರಂಗ.

ಆಕಾಶವಾಣಿ ಮಡಿಕೇರಿ, ಸಮಯ 6:51 17 ಸೆಕೆಂಡುಗಳು. ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು. ಕುಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಭತ್ತದ ಬೆಳೆಯನ್ನ ಬೆಳೆಯುವಾಗ ಯಾವ್ಯಾವ ಕೀಟಪೀಡೆಗಳು ರೋಗಗಳು ಭತ್ತದ ಬೆಳೆಯನ್ನ ಬಾಧಿಸ್ತವೆ ಮತ್ತೆ ಇನ್ಯಾವ ತೊಂದರೆಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲಿನಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದಂತಹ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ.
2: ನಮಸ್ಕಾರ ಸರ್.
1: ಕೊಡಗು ಜಿಲ್ಲೆಯ ಮುಖ್ಯವಾದ ಆಹಾರದ ಬೆಳೆ ಅಂದ್ರೆ ಭತ್ತ. ಈ ಭತ್ತವನ್ನ ಬೆಳೆಯುವಾಗ ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳು ಕಂಡು ಬರ್ತವೆ ಅಂತೀರಿ?
2: ಈಗಾಗಲೇ ಇದನ್ನ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತ 5 ತಾಲೂಕುಗಳಲ್ಲಿ ನಾಟಿ ಮಾಡಾಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕೀಟ ಮತ್ತೆ ರೋಗ ಬಾಧೆಗಳು ಅಲ್ಲಲ್ಲಿ ಭತ್ತ ಬೆಳೀತಾ ಇರತಕ್ಕಂತ ಜಾಗದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಂಡು ಬರ್ತಾ ಇದೆ ಸರ್. ಪ್ರಮುಖವಾಗಿ ಎಲೆ ಸುರುಳಿ ಹುಳು ಅಂತ ಹೇಳ್ತೀವಿ, ಲೀಫ್ ಹೋಲ್ಡರ್ ಅಂತ, ಅದರದೊಂದು ಕೀಟದ ಬಾಧೆ ಈಗ ನಮ್ಮ ಎಲ್ಲ ಗದ್ದೆಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಕಡೆ ಕಾಣಿಸ್ಕೊಂಡಿದೆ. ಅದ್ರ ಜೊತೆಗೆ ಬೆಂಕಿ ರೋಗನು ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಕೆಲವೊಂದು ಗದ್ದೆಗಳಲ್ಲಿ. ಮತ್ತೆ ಕೆಲವು ಕಡೆ ಪೊಟ್ಯಾಸ್ ಕೊರತೆಯಿಂದನೂ ಕೂಡ ತುದಿ ಒಣಗದಂಗ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ತೆನೆ ಬಿಡು ಹಂತಕ್ಕೆ ಹೋದಾಗ ಒಂದು ಉಸಿಕಾಡಿಗೆ ರೋಗ ಅಂತಕ್ಕಂಥದ್ದು ಕೂಡ ಬರ್ತಕ್ಕಂತ ಒಂದು ಅವಕಾಶ ಇದೆ.
1: ತಾವು ಎಲೆ ಸುರುಳಿ ಹುಳು ಅಂತ ಹೇಳಿದ್ರಿ, ಈ ಒಂದು ಕೀಟದ ಹಾವಳಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಭತ್ತದ ಬೆಳೆನಲ್ಲಿ?
2: ನಾಟಿ ಮಾಡಿದ ತಕ್ಷಣ 25-30 ದಿನದಲ್ಲಿ ಸಾಮಾನ್ಯವಾಗಿ ಈ ಕೀಟದ ಬಾಧೆ ಕಾಣಿಸ್ಕೊಳ್ಳುತ್ತೆ. ನಾಟಿ ಮಾಡಿದ ಗದ್ದೆಗಳಲ್ಲಿ ಈ ಹುಳುಗಳ ಎಲೆ ಅಂಚನ್ನ ಮಡಚಿ ಸುರುಳಿ ಸುತ್ತಕೊಂಡು ಎಲೆ ಹಸಿರು ಭಾಗ ಎಲ್ಲ ಈ ಹುಳುಗಳು ಕೆರೆದು ತಿನ್ನೋದ್ರಿಂದ ಭತ್ತದ ಪೈರುಗಳೆಲ್ಲ ಒಂಥರ ಬೆಳ್ ಬೆಳ್ಳ ಕಾಣಿಸ್ತಾ ಇರ್ತದೆ, ಅಂದ್ರೆ ಪತ್ರ ರೀತಿ ಇರೋದಿಲ್ಲ. ಹಾಗಾಗಿ ಎಲೆಗಳೆಲ್ಲ ಒಂಥರ ಬೆಳ್ ಬೆಳ್ಳಗೆ ಬೆಳೆಸ್ಕೊಂಡಂಗೆ ಕಾಣಿಸ್ತಾ ಇರ್ತದೆ. ಇದ್ರಿಂದ ಬೆಳವಣಿಗೆ ಕುಂಠಿತ ಆಗಿ ಮೃದುವಾಗಿರುತ್ತೆ ಆ ಪಾಟು. ಹಾಗಾಗಿ ಈ ಹುಳುಗಳು ಏನ್ ಮಾಡುತ್ತೆ, ಸುರುಳಿ ಸುತ್ತಕೊಂಡು ಸೊ ಎಲ್ಲ ಹಸಿರು ಭಾಗವನ್ನ ಕೆರೆತಿ ಅನ್ನೋದ್ರಿಂದ ಏನಾಗುತ್ತೆ, ಇದು ಬೆಳವಣಿಗೆ ಇರೋದ್ರಿಲ್ಲ. ಹಾಗಾಗಿ ಮುಂದೆ ಇದು ಇಳುವರಿಗೂ ಕೂಡ ಇದ್ರದ್ದು ಸಮಸ್ಯೆ ಆಗುತ್ತೆ.
1: ಅಂದ್ರೆ ಈ ಹುಳುಗಳು ಎಲ್ಲಿರ್ತವೆ ಅಂತೀರಿ?
2: ಈ ಹುಳುಗಳು ಅದು ಮೂಲ ಆಶ್ರಯ ತಾಣವಾಗಿ ಏನಾಗಿರುತ್ತೆ ಅಂದ್ರೆ ಈ ಗದ್ದೆ ಬದುಗಳು ಇರ್ತದಲ್ಲ, ಆ ಬದುಗಳಲ್ಲೆಲ್ಲ ಆಶ್ರಯ ಪಡ್ಕೊಳ್ತಾ ಇರುತ್ತೆ. ಅಥವಾ ಅಂದ್ರೆ ಆಶ್ರಯ ಬೆಳೆಯಾಗಿ ಕಳೆಗಳಲ್ಲಿ ಸುತ್ತಮುತ್ತ ಇರತಕ್ಕಂತ ಭತ್ತದ ಗದ್ದೆಗಳಲ್ಲಿ ಯಾರು ಭತ್ತ ಬೆಳೆದ ಹಾಗೆ ಬಿಟ್ಬಿಟ್ಟಿದ್ರೆ ಅಲ್ಲಿ ಏನಾದ್ರು ಕಳೆ ಜಾಸ್ತಿ ಇದ್ರೆ ಆ ಕಳೆಗಳಲ್ಲೂ ಕೂಡ ಇರ್ತವೆ ಇವು. ಹಾಗಾಗಿ ಅಲ್ಲಿ ಅದು ಮೂಲ ಆಶ್ರಯವನ್ನ ಪಡ್ಕೊಂಡು ಒಂದ್ಸರಿ ಅವ್ನ ಭತ್ತ ನಾಟಿ ಮಾಡಿದ ತಕ್ಷಣ ಏನಾಗುತ್ತೆ, ಇದು 25-30 ದಿನ ಆದ ತಕ್ಷಣ ಇದು ಭತ್ತದ ಗದ್ದೆಗೆ ಬಂದು ಹಸಿರು ಭಾಗ ಎಲ್ಲ ಕೆರೆದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ.
1: ಅಂದ್ರೆ ಇದು ಯಾವ ಜಾತಿಗೆ ಸೇರಿದಂತ ಕೀಟ ಇದು?
2: ಹುಳುಗಳಲ್ಲಿ ಮೊಟ್ಟೆ ಇರುತ್ತೆ, ಅದು ಮರಿ ಹುಳು ಮಾಡುತ್ತೆ, ಆಮೇಲೆ ಕೋಶಾವಸ್ಥೆಗೆ ಹೋಗುತ್ತೆ, ಪ್ರೌಢಾವಸ್ಥೆಯಲ್ಲಿ ಇರುತ್ತೆ. ಇದು ಎಲ್ಲಾ ಹುಳುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ಜೀವನ ಚಕ್ರ. ಅದರಲ್ಲೂ ಮುಖ್ಯವಾಗಿ ಇದು ರಸವನ್ನ ಇರೋದ್ರಿಂದ ಅದನ್ನ ನಾವು ರಸ ಇರ ಕೀಟ ಅಂತಾನೆ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲೂ ಮರಿ ಹುಳು ಅಂತ ಏನಿರುತ್ತಲ್ಲ ಅದು ಮುಖ್ಯವಾಗಿ ಪ್ರೌಢ ಕೀಟನು ಕೂಡ ಇದಕ್ಕೆ ದಾಳಿ ಮಾಡೋದಿಲ್ಲ.
1: ಅದು ಚಿಟ್ಟೆ ಜಾತಿಗೆ ಸೇರಿದ್ದ ಹೇಗೆ ಅದು?
2: ಅದು ಚಿಟ್ಟೆಗೂ ಇರುತ್ತೆ, ಅಂದ್ರೆ ಅದು ಪ್ರೌಢಾವಸ್ಥೆಗೆ ಹೋದಾಗ ಚಿಟ್ಟೆ ಆಗುತ್ತೆ. ಇದು ಹಸಿರು ಭಾಗವನ್ನ ಕೆರೆದು ತಿಂತಕ್ಕಂಥದ್ದು ಮರಿ ಹುಳು.
1: ಅಂದ್ರೆ ಎಲ್ಲಿ ಇಟ್ಟಿರುತ್ತೆ ಮೊಟ್ಟೆಗಳನ್ನ ಅಂತೀರ?
2: ಅದು ಎಲೆಗಳು ಕೆಲಭಾಗದಲ್ಲಿ ಬದುಗಳಲ್ಲಿ ಅಥವಾ ಕಳೆಗಳಲ್ಲಿ ಅಲ್ಲೆಲ್ಲಾದ್ರೂ ಇಟ್ಕೊಂಡಿರುತ್ತೆ ಅದ್ರ ಮೊಟ್ಟೆಗಳನ್ನ. ಒಂದು ಸಾರಿ ಅದು ಹೊರಗಡೆ ಬಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಚಿಟ್ಟೆ ಜಾತಿಗೆ ಸೇರಿದ ಹೆಣ್ಣು ಪತಂಗ ಸುಮಾರು 100 ಮೊಟ್ಟೆಗಳನ್ನ ಎಲೆ ಮಧ್ಯಭಾಗದಲ್ಲಿ ಅಥವಾ ಎಲ್ಲರೂ ಕೆಳಗಡೆ ಭಾಗದಲ್ಲಿ ಇಡುತ್ತೆ ಸರ್. ಇದು ಮೊಟ್ಟೆ ಇಟ್ಮೇಲೆ ನಂತರ ಏನ್ ಮಾಡುತ್ತೆ, ಇದು 4-7 ದಿನದಲ್ಲಿ ಮೊಟ್ಟೆಯಿಂದ ಮರಿಗಳಾಗಿ ಹೊರ ಬರ್ತವೆ. ಮೊಟ್ಟೆಯಿಂದ ಹೊರ ಬಂದ ಮೇಲೆ 15-27 ದಿನದ ತನಕ ಅದು ಮರಿ

0: ಹಂತದಲ್ಲಿ ಇರುತ್ತೆ.
1: ಈ ಒಂದು ಹಂತ ಅದು ಹೋಗಿ ಏನು ಹಸಿರು ಭಾಗವನ್ನ ಕೆರೆದು ತಿಂತಕ್ಕಂಥದ್ದು, ಅದು ಕ್ರೂಷಿಯಲ್ ಪೀರಿಯಡ್.
0: ಸೊ ನಂತರ 27 ದಿನ ಕಳೆದ ಮೇಲೆ ಅದು ಕೋಶಾವಸ್ಥೆಗೆ ಹೋಗಿ ಮತ್ತೆ ಪ್ರೌಢಾವಸ್ಥೆ ಆಗಿ ಮತ್ತೆ ಏನಾದ್ರು ಮೊಟ್ಟೆ ಇಟ್ಟು ಮರಿ ಆಗ್ತಕ್ಕಂಥದ್ದು, ಇದು ಅದ್ರ ಒಂದು ಜೀವನ ಚಕ್ರ ಇರ್ತಕ್ಕಂಥದ್ದು.
1: ಅಂದ್ರೆ ಇದು ಇಳುವರಿ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೀರಿ?
0: ಸರಿ, ಇದು ಹಸಿರು ಭಾಗವನ್ನ ಕೆರೆದು ತಿಂದ ಮೇಲೆ ಪತ್ರ ರೀತಿಯಲ್ಲಿ ಹೋದಾಗ ಏನಾಗುತ್ತೆ, ಇದು ಬೆಳವಣಿಗೆನೆ ಕುಂಠಿತ ಆಗ್ಬಿಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಸಂಪೂರ್ಣ ಏನಂದ್ರೆ ಒಂದು ಅಂದಾಜು ನಾವು ಒಂದು 25-30% ಭಾಗದಷ್ಟು ಸೊ ಇದು ಒಂದು ಹಾನಿ ಆಗ್ತಕ್ಕಂಥದ್ದನ್ನ ನಾವು ಇದ್ರ ಒಂದು ಬಾಧೆಗೊಳಗಾದಂತ ಗದ್ದೆಗಳಲ್ಲಿ ನೋಡಬಹುದು ನಾವು.
1: ಮತ್ತೆ ನಾವ್ ಏನು ಮುಂಜಾಗ್ರತೆ ಏನಾದ್ರು ವಹಿಸಬಹುದಾ ಇದಕ್ಕೆ?
0: ಖಂಡಿತವಾಗೂ ಸರ್. ಅಂದ್ರೆ ಈ ಹುಳುನ ಹತೋಟಿ ಮಾಡ್ಬೇಕಾದ್ರೆ ಮೊದಲನೇದಾಗ ನಾವು ಭತ್ತ ಬೆಳೀತಕ್ಕಂಥ ಗದ್ದೆಗಳು ಸುತ್ತ ಬದುವಿನಲ್ಲಿ ಇರ್ತಕ್ಕಂತ ಎಲ್ಲಾ ಕಳೆಗಳನ್ನ ಕಿತ್ತಿ ತೆಗಿಬೇಕು. ಕಳೆ ಇದಕ್ಕೆ ಆಶ್ರಯ ತಾಣ ಆಗಿರೋದ್ರಿಂದ ಕಳೆಗಳನ್ನ ಆದಷ್ಟು ಕಿತ್ತು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಯ್ತು. ಮತ್ತೆ ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸಾರಜನಕ ಎಸ್ಪೆಷಲಿ ಈ ನೈಟ್ರೋಜನ್ ಅಂತ ಏನು ಯೂರಿಯಾ ಅಂತ ಅಪ್ಲೈ ಮಾಡ್ತೀವಲ್ಲ,
1: ಹೌದು,
0: ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಬೇಕು. ಹೆಚ್ಚು ಸಾರಜನಕ ಕೊಟ್ಟಾಗಿ ಫಲವತ್ತೆ ಆಗಿ ತುಂಬಾ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಲ್ಲ ನಾವು, ಅದು ಒಂಥರ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿರ್ ಚೆನ್ನಾಗಿ ಬೆಳೆದಾಗ ಕೀಟಗಳು ಬೇಗ ಆಕರ್ಷಣೆ ಆಗ್ತವೆ. ಹಾಗಾಗಿ ಸಾರಜನಕ ಕೊಡ್ಬೇಕಾದ್ರೆ ಅದರಲ್ಲಿ ಯೂರಿಯಾ ಕೊಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಲಿ. ಮತ್ತೆ ಈಗ ನಮ್ಮ ಗದ್ದೆಗಳಲ್ಲಿ ಈಗ ಆಲ್ರೆಡಿ 35 ದಿನ ಆಗಿರುತ್ತೆ, 40 ದಿನ ಆಗಿರುತ್ತೆ, ಕೆಲವು ಕಡೆ 60 ದಿನ ಆಗಿರುತ್ತೆ. ಇಂಥ ಗದ್ದೆಗಳು ಏನಾದ್ರು ಕಂಡು ಬಂದಿದ್ರೆ ಅಂತ ಗದ್ದೆಗಳಿಗೆ ಏನ್ ಮಾಡ್ಬೇಕಂದ್ರೆ ಒಂದು 3 ಕೀಟನಾಶಕಗಳು, ಅದರಲ್ಲಿ ಮೊದಲನೇದಾಗಿ ಕ್ವಿನಾಲ್ಫಾಸ್ ಅಂತ ಬರುತ್ತೆ, ಅದಾದ್ರೆ 1 ಲೀಟರ್ ನೀರಿಗೆ 2 ಮಿಲಿಯನ್ನ ಮಿಶ್ರಣ ಮಾಡ್ಕೊಳ್ಳಿ,
1: ಅದು ಸಿಂಪಡಣೆ ಮಾಡ್ಕೋಬಹುದು.
0: ಸಿಂಪಡಣೆ ಮಾಡ್ಕೊಳ್ಬಹುದು. ಅದಿಲ್ಲ ಅಂದ್ರೆ ಇನ್ನೊಂದು ಇಂಡಾಕ್ಸಿ ಕಾರ್ಬ್ ಅಂತ ಬರುತ್ತೆ, ನ್ಯೂ ಜನರೇಷನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ಇಂಡಾಕ್ಸಿ ಕಾರ್ಬ್. ಅದಾದ್ರೆ 1 ಲೀಟರ್ ನೀರಿಗೆ 0.5 ml, ಈಗ 10 ಲೀಟರ್ ನೀರ್ ತಗೊಂಡ್ರೆ 5 ml ಹಾಕೊಳ್ಬೇಕು. ಸಿಕ್ಲಿಲ್ಲ ಅಂದ್ರೆ ಇನ್ನೊಂದು ಫ್ಲೂ ಬೆಂಡಮೈಡ್ ಅಂತ ಸಿಗುತ್ತೆ, 0.4 ml ಅಂದ್ರೆ 10 ಲೀಟರ್ ನೀರಿಗೆ 4 ಮಿಲಿ ಫ್ಲೂ ಬೆಂಡಮೈಡ್ ಆದ್ರೆ. ಅಂದ್ರೆ ಕೆಲವು ಕಡೆ ಒಂದೊಂದು ಕಡೆ ಸಿಗುತ್ತೆ, 3 ಒಂದ್ ಕಡೆ ಕೆಲವು ಸಂದರ್ಭದಲ್ಲಿ ಸಿಗೋದಿಲ್ಲ. ಅಂತ 3 ಕೀಟನಾಶಕದಲ್ಲಿ ಯಾವ್ದಾದ್ರು 1 ಕೀಟನಾಶಕವನ್ನ ಅಂಟು ದ್ರಾವಣವನ್ನ ಸೇರಿಸಿ ಮಳೆ ಬಿಡುವು ಕೊಟ್ಟಾಗ ಸ್ವಲ್ಪ ಗದ್ದೆಗಳಿಗೆ ಸಿಂಪಡಣೆ ಮಾಡ್ಕೊಂಡ್ರೆ ಈ ಕೀಟದ ಬಾಧೆಯಿಂದ ಹತೋಟಿಗೆ ಮಾಡ್ಬೇಕು, ಏನ್ ಸಮಸ್ಯೆ ಆಗೋದಿಲ್ಲ.
1: ಅಂದ್ರೆ ನಾವು ಅಂಟು ದ್ರಾವಣವನ್ನ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ.
0: ಖಂಡಿತವಾಗು ಸರ್. ಈಗ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಈಗ ಮಳೆ ಬರ್ತಾ ಇದ್ರೆ ಮಾತ್ರ ಅಂಟು ದ್ರಾವಣವನ್ನ ನಾವು ಸೇರಿಸ್ಕೊಳ್ತೀವಿ, ಮಳೆ ಇಲ್ಲ ಅಲ್ಲ ಬಿಸಿಲಿದೆ ಅಲ್ಲ ಮಳೆನೆ ಬಿಟ್ಟೋಗ್ಬಿಟ್ಟಿದೆ ಯಾಕೆ ಅಂಟು ದ್ರಾವಣವನ್ನ ಸೇರಿಸ್ಕೋಬೇಕು ಅಂತ ಕೆಲವು ರೈತರುಗಳ ಅಭಿಪ್ರಾಯ ಇರುತ್ತೆ. ಬೇಸಿಗೆಯಲ್ಲೂ ಸಿಂಪಡಣೆ ಮಾಡಿದಾಗ್ಲೂ ಕೂಡ ಅಂಟು ದ್ರಾವಣವನ್ನ ನಾವು ಸೇರಿಸ್ಕೊಂಡೆ ಯಾವ್ದೇ ಕೀಟನಾಶಕವಾಗ್ಲಿ ರೋಗನಾಶಕವನ್ನಾಗ್ಲಿ ಸಿಂಪಡಣೆಯನ್ನ ಮಾಡ್ಬೇಕು. ಏನಕ್ಕೆ ಅಂದ್ರೆ ಅಂಟು ದ್ರಾವಣದ ಕೆಲಸ ಏನಂದ್ರೆ, ಒಂದು ಸಿಂಪಡಣೆ ಮಾಡದಂತ ದ್ರಾವಣ ಅದು ರೋಗನಾಶಕ ಆಗಿರ್ಲಿ ಕೀಟನಾಶಕವಾಗಿರ್ಲಿ ಅದು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡುತ್ತೆ, ಒಂದು ಅಂಟ್ಕೊಳ್ಳೋ ಕೆಲಸವನ್ನ ಮಾಡುತ್ತೆ. ಇನ್ನೊಂದು ಸ್ಪ್ರೆಡರ್ ಅಂತ ಹೇಳ್ತೀವಿ, ಹರಡೋ ಕೆಲಸವನ್ನ ಮಾಡುತ್ತೆ. ಈಗ ನಾವು ಒಂದು ಕಡೆ ಸಿಂಪಡಣೆ ಮಾಡೋದು ಅದು ಸಂಪೂರ್ಣ ಎಲೆಗೆ ಹರಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಬೇಸಿಗೆಲ್ಲೇ ಮಾಡ್ಲಿ, ನಾವು ಚಳಿಗಾಲದಲ್ಲೇ ಮಾಡ್ಲಿ, ಅಥವಾ ಮಳೆಗಾಲದಲ್ಲೇ ಮಾಡ್ಲಿ, ಅಂಟು ದ್ರಾವಣ ನಾವು ಯಾವುದೇ ಸಿಂಪಡಣೆಯನ್ನು ಮಾಡ್ಬೇಕಾದ್ರೆ ಮಿಶ್ರಣ ಮಾಡಿಕೊಂಡು ಮಾಡೋದಕ್ಕಂತಕ್ಕಂಥದ್ದು ಉತ್ತಮ.
1: ಅಂದ್ರೆ ಈ ಎಲೆ ಸುರುಳಿ ಹುಳುವಿನ ಹಾವಳಿ ಮೇಲೆ ಏನಾದ್ರೂ ವಾತಾವರಣದ ಅಂಶಗಳು ಪ್ರಭಾವ ಬೀರ್ತವ?
0: ಖಂಡಿತವಾಗು ಸರ್. ಇದು ಮುಖ್ಯವಾಗಿ ಜಾಸ್ತಿ ಬರ್ತಕ್ಕಂಥದ್ದು ಯಾವಾಗ ಅಂದ್ರೆ, ಜೋರಾಗಿ ಮಳೆ ಬಿದ್ರೆ ಬಿದ್ದಂತ ಸಂದರ್ಭದಲ್ಲಿ ಈ ಕೀಟದ ಬಾಧೆ ಅಷ್ಟೇ ಇರೋದಿಲ್ಲ. ಎಸ್ಪೆಷಲಿ ನಮ್ಗೆ ತುರು ಮಳೆ ಬಂದು ಬೀಳ್ತಾ ಇರ್ತಕ್ಕಂಥ ಸಂದರ್ಭ, ಜೊತೆಗೆ ಮೋಡ ಕವಿದ ವಾತಾವರಣ ಇದ್ರೆ ಈ ಒಂದು ಕೀಟ ಏನಾಗುತ್ತೆ, ಕೆರೆದು ತಿಂತಕ್ಕಂಥ ಕೆಲಸವನ್ನ ಬೇಗ ಬೇಗ ಮಾಡುತ್ತೆ. ಹಾಗಾಗಿ ಮೋಡ ಕವಿದ ವಾತಾವರಣ ಜೊತೆಗೆ ತುಂತುರು ಮಳೆ ಹನಿ ಏನಿರುತ್ತಲ್ಲ, ಈ ಕೀಟದ ಬಾಧೆ ಜಾಸ್ತಿ ಆಗ್ಲಿಕ್ಕೆ ಒಂದು ಪ್ರಮುಖವಾದಂತ ಅಂಶ.
1: ಇನ್ನು ಮುಖ್ಯವಾಗಿ ತಾವು ತಿಳಿಸಿದ್ದು ಬೆಂಕಿ ರೋಗ ಅಂತ, ಬೆಂಕಿ ರೋಗ ಬರೋದಕ್ಕೆ ವಾತಾವರಣದ ಅಂಶಗಳು ಯಾವ್ಯಾವ ಕಾರಣ ಆಗ್ತವೆ ಅಂತೀರಿ?
0: ಕೊಡಗು ಜಿಲ್ಲೆನ ಹಾಟ್ ಸ್ಪಾಟ್ ಡಿಸೀಸ್ ಫಾರ್ ಬೆಂಕಿ ರೋಗ ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾವ್ದಾದ್ರು ಒಂದು ಸಂಶೋಧನೆಯಲ್ಲಿ ಒಂದು ತಳಿಗಳ ನಿರೋಧಕ ತಳಿ ಅಂತ ಬೇರೆ ಬೇರೆ ಬೆಳೆಗಳು ರಿಲೀಸ್ ಮಾಡ್ತೀವಲ್ವಾ, ಹಾಗಾಗಿ ನಮ್ಮ ಭತ್ತದಲ್ಲಿ ಬೆಂಕಿ ರೋಗದ ನಿರೋಧಕ ತಳಿ ಅಂತ ರಿಲೀಸ್ ಮಾಡ್ಬೇಕಾದ್ರೆ ನಮ್ಮ ಪೊನ್ನಂಪೇಟೆಯಲ್ಲಿ ಇರತಕ್ಕಂತ ಒಂದು ಭತ್ತದ ಸಂಶೋಧನಾ ಕೇಂದ್ರ, ಇಟ್ಸ್ ಹಾಟ್ ಸ್ಪಾಟ್. ದೇಶದಲ್ಲಿ ಯಾವುದೇ ವೆರೈಟಿಗಳನ್ನ ನಾವು ಭತ್ತದ ನಿರೋಧಕ ತಳಿ ಅಂತ ರಿಲೀಸ್ ಮಾಡ್ಬೇಕಾದ್ರೆ ತಕೊಂಡ್ ಬಂದು ನಮ್ಮ ಪೊನ್ನಂಪೇಟೆ ಸಂಶೋಧನಾ ಕೇಂದ್ರದಲ್ಲಿ ಅದನ್ನ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಾದ್ರೂ ಬರ್ಲಿಲ್ಲ ಆದ್ರೆ ಇದ್ರ ನಿರೋಧಕ ತಳಿ ಅಂತ ನಾವು ರಿಲೀಸ್ ಮಾಡ್ತೀವಿ. ಬೆಂಕಿ ರೋಗ ಬರ್ಲಿಕ್ಕೆ ಪ್ರಮುಖ ಕಾರಣ ಹೆಚ್ಚು ಸಾರಜನಕವನ್ನ ಕೊಡ್ತಕ್ಕಂಥದ್ದು. ಎರಡನೇದು ಅಗಲಭೂತ ಉಷ್ಣಾಂಶ, ಅಂದ್ರೆ 27-28-29 ಈ ಅಗಲಿನಲ್ಲಿ ಇರ್ತಕ್ಕಂತ ಉಷ್ಣಾಂಶ ಇದ್ರೆ, ಮತ್ತೆ ಸಡನ್ ಆಗಿ ರಾತ್ರಿ ಏನಾಗುತ್ತೆ ಈ ಬೆಳಿಗ್ಗೆ 27-28 ಇರ್ತಕ್ಕಂತ ಉಷ್ಣಾಂಶ ಸಡನ್ ಆಗಿ ಸಂಜೆ 6 ಗಂಟೆ ಆದ್ಮೇಲೆ 16-17-18 ಈ ಲೆವೆಲ್ ಅಲ್ಲಿ ಉಷ್ಣಾಂಶ ಬಂದ್ ನಿಂತ್ಕೊಳ್ಳುತ್ತೆ. ಈ ಒಂದು ಉಷ್ಣಾಂಶ ಜೊತೆಗೆ 86-90% ಆರ್ದ್ರತೆ, ಇಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನ್ ಹೇಳ್ತೀವಲ್ಲ, ಈ ವಾತಾವರಣ ಎಲ್ಲಿ ಬರುತ್ತೆ ಅಲ್ಲಿ ಬೆಂಕಿ ರೋಗ ತರ್ತಕ್ಕಂಥ ಶಿಲೀಂಧ್ರ ಮ್ಯಾಗ್ನಪರ್ತ ಗ್ರೈಸಿಯನ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಜೂನ್ ಇಂದ ನವೆಂಬರ್ ಡಿಸೆಂಬರ್ ತನಕ ಆರ್ದ್ರತೆ 86-90%, ಇಲ್ಲಿವತ್ತಿನ ಉಷ್ಣಾಂಶ 27-28-29, ರಾತ್ರಿ ಉಷ್ಣಾಂಶ 16-17-18, ಇದು ಪೂರ್ಣವಾಗಿ ಜೂನ್ ಇಂದ ಅಪ್ ನಮಗೆ ಡಿಸೆಂಬರ್ ತನಕ ಕ್ಲೀನ್ ಆಗಿರುತ್ತೆ. ಇದು ಆವಾಗ ರೋಗ ಚೆಂದಾಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಕೊಡಗು ಇಟ್ಸ್ ಹಾಟ್ ಸ್ಪಾಟ್ ಡಿಸೀಸ್. ಯಾರೇ ಬೆಳೆಯಲ್ಲಿ ಬೆಂಕಿ ರೋಗ ಸಾಮಾನ್ಯವಾಗಿ ಕೊಡಗಲ್ಲಿ ಹೆಚ್ಚಾಗಿ ಜಾಸ್ತಿ ಏನ್ ಇರುತ್ತೆ ಅಂದ್ರೆ ಈ ಒಂದು ವಾತಾವರಣ ನಮಗೆ ಪೂರಕವಾಗಿರೋದ್ರಿಂದ ಈ ರೋಗ

0: ಇರುತ್ತೆ.
1: ಅಂದ್ರೆ ಬೆಂಕಿ ರೋಗದ ಲಕ್ಷಣಗಳು ಎಲ್ಲಿ ಕಾಣಿಸ್ಕೊಳ್ತವೆ ಪ್ರಾರಂಭದಲ್ಲಿ ಅಂತೀರಿ?
0: ಈ ಬೆಂಕಿ ರೋಗ ಅಂತಕ್ಕಂಥ ನರ್ಸರಿಯಲ್ಲೂ ಕೂಡ ಬರುತ್ತೆ. ಗದ್ದೆಲಿ ನಾಟಿ ಮಾಡಿದ್ರೆ ಎಲೆಗಳ ಮೇಲೂ ಕಂಡು ಬರುತ್ತೆ, ಕಾಂಡದ ಮೇಲೂ ಕೂಡ ಕಂಡು ಬರುತ್ತೆ. ಇವನು ಭತ್ತ ತೆನೆ ಬಿಟ್ಟಾಗ ಕುತ್ತಿಗೆ ಬೆಂಕಿ ಅದು ತೆನೆಗಳ ಮೇಲೂ ಕೂಡ ಬರುತ್ತೆ. ಅಂದ್ರೆ ನರ್ಸರಿಯಿಂದ ಹಿಡಿದು ನಾವು ಸಸಿ ಮಡಿಯಿಂದ ಹಿಡಿದು ನಾವು ಕಟ ಮಾಡೋ ಹಂತದಲ್ಲಿ ಎಲ್ಲಾ ಹಂತದಲ್ಲೂ ಕಂಡು ಬರುತ್ತೆ. ಇದು
1: ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
0: ಇದ್ರ ಲಕ್ಷಣ ಪ್ರಮುಖವಾಗಿ ಹೇಗಿರ್ತದೆ ಅಂದ್ರೆ ಸರ್, ಪ್ರಾರಂಭದಲ್ಲಿ ಭತ್ತದ ಎಲೆಗಳ ಮೇಲೆ ಒಂದು ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ನಂತರ ಇಂಥ ಚುಕ್ಕೆಗಳು ಗಾತ್ರ ಜಾಸ್ತಿ ಆಗ್ತಾ ಆಗ್ತಾ ಕದ್ರಿನಾಕಾರವಾಗಿ ಮೊನಚಾದಂತ ಒಂದು ತುದಿಗಳುಳ್ಳ ಚುಕ್ಕೆಗಳಾಗಿ ಕಾಣಿಸ್ಕೊಳ್ತವೆ. ಅಂದ್ರೆ ಡೈಮಂಡ್ ಶೇಪ್ ಅಂತ ಹೇಳ್ತೀವಿ, ವಜ್ರಾಕೃತಿ ಮಾರ್ಕ್ ಆಗಿ ಕನ್ವರ್ಟ್ ಆಗ್ತವೆ. ಆ ವಜ್ರಾಕೃತಿ ಮಾರ್ಕ್ ಅಲ್ಲಿ ಈ ಚುಕ್ಕೆಗಳು ಡೆವಲಪ್ ಆದ ಮಧ್ಯದಲ್ಲಿ ಒಂಥರ ಬಿಳಿಯಾಗಿರುತ್ತೆ, ಸುತ್ತ ಕಂದು ಬಣ್ಣದಾಗಿರುತ್ತೆ. ಈ ವಜ್ರಾಕೃತಿ ಮಾರ್ಕ್ ಆಗಿರ್ತಕ್ಕಂಥ ಒಂದು ಚುಕ್ಕೆಗಳು ಒಂದೊಂದು ಸೇರ್ಕೊಂಡೆ ಅದು ಸುಟ್ಟಂಗಾಗುತ್ತೆ. ಸೊ ಅದು ಒಂದು ಎಲೆಯಿಂದ ಇನ್ನೊಂದು ಎಲೆ ಹಾಗೆ ಸಂಪೂರ್ಣವಾಗಿ ವೇಗವಾಗಿ ಎರಡೊಂದರಿಂದ ಸಂಪೂರ್ಣ ಬೆಳೆ ಸುಟ್ಟಂಗಾಗತ್ತೆ. ಇದು ಎಲೆಗಳ ಮೇಲೆ ಬರ್ತಕ್ಕಂಥದ್ದು ಲಕ್ಷಣಗಳು. ಇನ್ನು ಕಾಂಡದ ಮೇಲೆ ಬಂದ್ರೆ ಕಾಂಡದ ಮೇಲೆ ಈ ಕದ್ರ ಹತ್ರ ಗಂಟನಾಗಿ ಬರ್ತಕ್ಕಂಥದ್ದು ಭಾಗ ಎಲ್ಲ ಒಂಥರ ಕಪ್ಪುಗಾದಂಗ ಆಗ್ತಾ ಇರುತ್ತೆ. ಸೊ ಅದನ್ನ ಮುರಿದ್ರು ಕೂಡ ಟಕ್ ಟಕ್ ಮೆಟಾಲಿಕ್ ಸೌಂಡ್ ಬಂದಂಗ್ ಬರುತ್ತೆ. ಇನ್ನು ನಾವು ತೆನೆ ಬಿಡೋ ಅಂತದಲ್ಲಿ ಏನಾದ್ರು ಬಂತು ಅಂದ್ರೆ ಈ ತೆನೆ ಹೊರಬರೋ ಜಾಗ ಇರ್ತದಲ್ಲ ಕುತ್ತಿಗೆ ಅಂತ, ಆ ಕುತ್ತಿಗೆ ಭಾಗದಲ್ಲೂ ಕೂಡ ಈ ಕಪ್ಪುಗಾಗಿ ಕಾಣಿಸ್ಕೊಳ್ತಾ ಇರ್ತದೆ. ಈ ತೆನೆ ಮುರಿದು ಬಿದ್ದೋಗಿ ರೋಗ ತುತ್ತಾದಂತ ಈ ತೆನೆ ಏನಾಗುತ್ತೆ ಸಂಪೂರ್ಣವಾಗಿ ಜೇಳಾಗ್ಬಿಡುತ್ತದೆ. ಅಂದ್ರೆ ಹಾಗಾಗಿ ಇದು ಎಲೆಗಳ ಮೇಲೆ ಬಂದ್ರು ಕೂಡ ಕಷ್ಟ, ಕಾಂಡದ ಮೇಲೆ ಬಂದ್ರು ಕೂಡ ಕಷ್ಟ, ಮತ್ತೆ ಇನ್ನು ತೆನೆ ಮೇಲೆ ಬಂತು ಅಂದ್ರೆ ಸಂಪೂರ್ಣ ಜೆಳ್ಳಾಗ್ಬಿಡುತ್ತೆ. ಹಾಗಾಗಿ ಬೆಂಕಿ ರೋಗ ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಉಂಟು ಸರ್.
1: ಅಂದ್ರೆ ಬೆಂಕಿ ರೋಗವನ್ನ ತಡೆಗಟ್ಟೋದು ಹೇಗೆ ಅಂತೀರಿ? ಏನಾದ್ರೂ ಇದಕ್ಕೆ ಮುಂಜಾಗ್ರತೆ ವಹಿಸಬಹುದಾ?
0: ಖಂಡಿತ ಹೋಗುತ್ತೆ ಸರ್. ಬೆಂಕಿ ರೋಗವನ್ನ ತಡೆಗಟ್ಟಬೇಕಾದ್ರೆ ಪ್ರಮುಖವಾಗಿ ಏನ್ ಮಾಡ್ಬೇಕಂದ್ರೆ ರೋಗ ರಹಿತವಾದಂತ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಸರ್. ಅಂದ್ರೆ ಎಲ್ಲಿ ಬೆಂಕಿ ರೋಗ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ನಾವ್ ಯಾವ್ದಾದ್ರು ತಳಿಗಳನ್ನ ತಕೊಂಡ್ ಬರ್ಲಿ, ಅದು ರೋಗ ರಹಿತವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ತಕೊಂಡ್ ಬಂದು ಸಸಿ ಮಡಿಗೆ ಉಪಯೋಗವನ್ನ ಮಾಡ್ಬೇಕು. ತುಂಗ ಅಂತ ಒಂದು ತಳಿ ಇದೆ ಭತ್ತದಲ್ಲಿ, ಅದು ಬೆಂಕಿ ರೋಗವನ್ನ ತಡೆದುಕೊಂಡು ಬೆಳೀತಕ್ಕಂಥ ತಳಿ. ಮತ್ತೆ ಇನ್ನೊಂದು ನಮ್ಮ ಪೊನ್ನಂಪೇಟೆ ಸಂಶೋಧನಾ ಕೇಂದ್ರದಲ್ಲಿ KPR2 ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಬೆಂಕಿ ರೋಗವನ್ನ ತಡ್ಕೊಂಡು ಬೆಳೀತಕ್ಕಂಥ ತಳಿ. ಅಂತ ತಳಿಗಳನ್ನ ಬೆಳೆದ್ರೆ ಬೆಂಕಿ ರೋಗ ಬರದಾಗೆ ನಾವು ತಡೆಗಟ್ಕೊಳ್ಬಹುದು. ಇದು ಎರಡನೇದು. ಇನ್ನು ಮೂರನೇದು, ಸಸಿ ಮಡಿಗೆ ಹಾಕೋಕ್ಕಿಂತ ಮೊದಲು ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡಿ ಅದನ್ನ ನಾಟಿ ಮಾಡಿದ್ರೆ ಒಳ್ಳೇದು. ಬೀಜೋಪಚಾರ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ, ಈಗ ಒಂದ್ ಎಕರೆಗೆ ಬಿತ್ತನೆ ಬೀಜ ಜನರಲ್ಲಿ ನಾವು ಶಿಫಾರಸು ಮಾಡ್ತಕ್ಕಂಥದ್ದು 25-30 KG ಬೇಕಾಗತ್ತೆ
1: ಎಕರೆಗೆ.
0: ಇದು ಎಕರೆಗೆ ಈಗ ಬಿತ್ತನೆ ಬೀಜ ತಕೊಂಡ್ ಬಂದ ತಕ್ಷಣ ಫಸ್ಟ್ ಜೆಳ್ಳನ್ನ ತೆಗಿಬೇಕು ಸರ್. ಈಗ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ತಣ್ಣೀರ್ನಲ್ಲಿ ಮಿಶ್ರಣ ಮಾಡ್ಬಿಟ್ಟು ಸಂಪೂರ್ಣವಾಗಿ ಜೆಳ್ಳನ್ನ ತೆಗಿತೀವಿ. ಈ ತಣ್ಣೀರ್ನಲ್ಲಿ ಮಿಶ್ರಣ ಮಾಡಿದ್ರೆ ಏನಾಗುತ್ತೆ, ಈಗ ಸಂಪೂರ್ಣ ಜೆಳ್ಳಾಗಿರೋದು ಮಾತ್ರ ಮೇಲಕ್ಕೆ ಬರುತ್ತದೆ, ಬಟ್ ಈ ಅರ್ಧ ಬಲಿತಿರ್ತಕ್ಕಂಥ ಕಾಳು ಅಂತ ಹೇಳ್ತೀವಿ, ಅರ್ಚೆಟ್ಟು ಅಂತ ಏನ್ ಹೇಳ್ತೀವಲ್ಲ, ಅದು ಹಾಗೆ ಕೆಳಗಡೆನೆ ಉಳ್ಕೊಬಿಟ್ಟಿರುತ್ತೆ. ಹಾಗಾಗಿ ನಾವು ತಣ್ಣೀರ್ನಲ್ಲಿ ಜೆಳ್ಳನ ತೆಗಿಬಹುದು. ಉಪ್ಪಿನ ದ್ರಾವಣದಲ್ಲಿ ಅಂದ್ರೆ 1:4 ಅಂದ್ರೆ ಈಗ 1 KG ಉಪ್ಪು ಹಾಕಿದ್ರೆ 4 ಲೀಟರ್ಷ್ಟು ನೀರು, ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಅಂದ್ರೆ ಈಗ ಒಂದು 25 KG ಬಿತ್ತನೆ ಬೀಜ ಮುಳುಗಿಸ್ಲಿಕ್ಕೆ ನಮ್ಗೆ ಒಂದ್ರೆ 14-15 ಲೀಟರ್ ನೀರ್ ಬೇಕಾಗುತ್ತೆ. ಅಂದ್ರೆ ಈಗ ಒಂದು 3-4 KG ಉಪ್ಪು, ಒಂದು 15 ಲೀಟರ್ ನೀರ್ಗೆ ಹಾಕೊಂಡು ಕ್ಲೀನಾಗಿ ಕಲಸ್ಬಿಟ್ಟು 25 KG ಬಿತ್ತನೆ ಬೀಜ ಹಾಕಿ ಕ್ಲೀನಾಗಿ ಕಲಸ್ಲಿ. ನಮ್ಮ ರೈತರ ಪ್ರಾಕ್ಟೀಸ್ ಅಲ್ಲಿ 1:4 ಬ್ಯಾಲೆನ್ಸ್ ಆಗಿದೆ ಅಂತ ಹೇಗ್ ಮಾಡ್ಬೇಕು ಅಂದ್ರೆ ಸರ್, ಈಗ ಒಂದು 15 ಲೀಟರ್ ನೀರ್ ತಕೊಂಡು 4 KG ಉಪ್ಪು ಹಾಕ್ಲಿ, ಕ್ಲೀನಾಗಿ ಕಲಸ್ಬಿಟ್ಟು ಒಂದು ಕೋಳಿ ಮೊಟ್ಟೆನ ಅದು ದ್ರಾವಣಕ್ಕೆ ಏನು ಉಪ್ಪಿನ ದ್ರಾವಣಕ್ಕೆ ಹಾಕಿದ್ರೆ ಅದು 1:4 ಕರೆಕ್ಟ್ ಆಗಿ ಇದ್ರೆ ಈ ಕೋಳಿ ಮೊಟ್ಟೆ ಮೇಲಕ್ಕೆ ತೇಲ್ತಾ ಇರುತ್ತೆ. ಸೊ ಅದು 1:4 ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಕೋಳಿ ಮೊಟ್ಟೆ ನೀರ್ನಲ್ಲಿ ಹಾಗೆ ಮುಳುಗೋಗ್ಬಿಟ್ಟಿರ್ತದೆ. ಅಂದ್ರೆ ನೀರ್ನೊಳಗೆ ಕೋಳಿ ಮೊಟ್ಟೆ ಮುಳುಗಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬೇಕು ಅನ್ನೋದು ಒಂದಿದು ತಿಳ್ಕೊಳ್ಬೇಕು. ಹಾಗಾಗಿ ಮೊಟ್ಟೆನ ಹೊರಗಡೆ ತೆಗೆದು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಕಲಸ್ಬಿಟ್ರೆ ಅದು ಮೊಟ್ಟೆ ತೇಲುತ್ತದೆ ಅಂದ್ರೆ 1:4 ಆಗಿದೆ ಅಂತ. ಸೊ ಆ ನಂತರ ಇದು ಬಿತ್ತನೆ ಬೀಜಗಳನ್ನ ತೆಗೆದು ಅದಕ್ಕೆ ಹಾಕ್ಬಿಟ್ಟು 25 KG ಕ್ಲೀನಾಗಿ ಕಲಸಿದ್ರೆ ಸಂಪೂರ್ಣ ಜೆಳ್ಳು ಅರ್ಧ ಬಂದ್ರೆ ಅರ್ಜೆಟ್ಟು ಅಂತ ಏನ್ ಹೇಳ್ತೀವಲ್ಲ ಅದೆಲ್ಲ ಮೇಲಕ್ಕೆ ಬರುತ್ತೆ. ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಗಟ್ಟಿ ಬಿತ್ತನೆ ಬೀಜಗಳನ್ನ ಕೆಳಗಡೆ ಏನ್ ಇರುತ್ತಲ್ಲ ಅದನ್ನ ತಕೊಂಡು ಅದನ್ನ ಒಂದ್ 2-3 ಸಾರಿ ಚೆನ್ನಾಗಿರ್ತಕ್ಕಂಥ ತಣ್ಣೀರ್ನಲ್ಲಿ ಅದನ್ನ ತೊಳಿಲಿ. ಏನಕ್ಕೆ ಅಂದ್ರೆ ಈಗ ಬೀಜೋಪಚಾರವನ್ನ ಉಪ್ಪಿನ ದ್ರಾವಣದಲ್ಲಿ ಒಂದ್ಸತಿ ಮುಳುಗ್ ತೆಗೆದಿರೋದ್ರಿಂದ ಏನಾಗುತ್ತೆ, ಅದನ್ನ ನೇರವಾಗಿ ನಾವು ಸಸಿ ಮಡಿಗೆ ಹಾಕ್ಬಿಟ್ರೆ ಅದರಿಂದ ಏನಾಗುತ್ತೆ ನಮ್ಗೆ ಸ್ವಲ್ಪ ಮೊಳಕೆ ಬರ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ 2-3 ಸಾರಿ ತಣ್ಣೀರ್ನಲ್ಲಿ ತೊಳೆದ್ಬಿಟ್ಟು ಆ ನಂತರ ಅದನ್ನ ಚೀರ್ ಕಟ್ಟಿ ಕೆರೆಗೆ ಹಾಕ್ತಾರೆ ಕೆಲವರು, ಮತ್ತೆ ಕೆಲವರು ತೊಟ್ಟಿಲ್ ಹಾಕ್ತಾರೆ, ಕೆಲವರು ಡ್ರಮ್ ಅಲ್ಲಿ ಇರ್ತಾರೆ. ಹಾಗಾಗಿ ಅದನ್ನ 24-36 ಗಂಟೆಗಳ ಕಾಲ ಕ್ಲೀನಾಗಿ ನೆನೆಸ್ಲಿ ಅದರನ್ನ. ಸೊ ನಂತರ 24-36 ಗಂಟೆ ಕಳೆದ್ಮೇಲೆ ಅದನ್ನ ತೆಗೆದು ಬಿಟ್ಟು ಸೊ ನಂತರ ತಣ್ಣೀರ್ನೆಲ್ಲ ಸೋರಾಕಿ ಅದಕ್ಕೆ ಬೆಂಕಿ ರೋಗ ಬರ್ತಕ್ಕಂಥ ಜಾಗಕ್ಕೆ ಟ್ರೈಸೈಕ್ಲೋಸೋಲ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಟ್ರೈಸೈಕ್ಲೋಸೋಲ್ ಅಂತ. ಅದು 1 KG ಬಿತ್ತನೆ ಬೀಜಕ್ಕೆ 2 ಗ್ರಾಮ್ನಷ್ಟು. ಸೊ ಅಂದ್ರೆ ಈಗ 25 KG ಬೀಜ ಇದ್ರೆ ಅದಕ್ಕೆ ನಾವು 50 ಗ್ರಾಮ್ನಷ್ಟು 25 KG ಬಿತ್ತನೆ ಬೀಜಕ್ಕೆ ಹಾಕಿ ಕ್ಲೀನಾಗಿ ಕಲಸ್ಬಿಟ್ಟು ನಂತರ ಅದನ್ನ ಒಂದು ಚೀಲಕ್ಕೆ ಕಟ್ಬಿಟ್ಟು ಒಂದ್ ವಾರ ಕಲ್ಲಿಟ್ರೆ ಅದರಲ್ಲಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಿರತಕ್ಕಂಥದ್ದನ್ನ ತಕೊಂಡ್ ಬಂದು ಸಸಿ ಮಡಿಲ್ ಯೂಸ್ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಈ ಎಲೆಯನ್ನು ಸಸಿ ಮಡಿಲ್ ಬರ್ತಕ್ಕಂಥದ್ದು ಮತ್ತೆ ಒಂದು ಅಪ್ ಟು ನಾವು ನಾಟಿ ಮಾಡಿದ್ಮೇಲೆ ಒಂದು 30-60 ದಿನದ ತನಕ ಈ ರೋಗ ಬರದಾಗೆ ನಾವು ತಡೆಗಟ್ಟಬಹುದು. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಬೀಜ

0: ಪ್ರಚಾರ ಕಡ್ಡಾಯವಾಗಿ ಮಾಡಲೇಬೇಕು ಸರ್. ಮತ್ತೆ ಇನ್ನೊಂದು ಮುಖ್ಯವಾಗಿ ಸರ್, ಕೊಡದಲ್ಲೆಲ್ಲ ಈ ಗಾಂಧಿ ಗುಲಾಬಿ ಅಂತ ಒಂದು ಕಳೆ ಸಿಗುತ್ತೆ, ಸೊ ಅದನ್ನ ನಾವು ಇಪಟೋರಿಯಂ ಅಂತ ಹೇಳ್ತೀವಿ. ಅದು ಚಿಗುರು ಸೊಪ್ಪು ಇದ್ದಾಗ ಅಂದ್ರೆ ಮೂರೆಲೆ ಬರೋಕ್ಕಿಂತ ಮೊದ್ಲು ಏನಾದ್ರೂ ಆ ಗಾಂಧಿ ಗುಲಾಬಿ ಸೊಪ್ಪು ತೋಟದಲ್ಲೆಲ್ಲ ಅಲ್ಲಲ್ಲಿ ಬದುಗಳಲ್ಲೆಲ್ಲ ಬೆಳ್ಕೊಂಡಿದ್ರೆ ಆ ಚಿಗುರು ಸೊಪ್ಪನ್ನ ಗದ್ದೆಗೆ ಹಾಕೋದ್ರಿಂದ, ಈಗ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಕೊಳತಾಗ ಏನಾಗುತ್ತೆ, ಒಂದು ಬ್ರೋಮೋಲಿನ್ ಅಂತ ಒಂದು ಟಾಕ್ಸಿನ್ ರಿಲೀಸ್ ಮಾಡುತ್ತೆ ಅದು. ಸೊ ಅದು ಈ ಪೈರಿಕ್ಯುಲೇರ್ ಈ ನಮ್ಮಕ್ಕೆ ಬರ್ತಕ್ಕಂಥ ಬೆಂಕಿ ರೋಗ ಏನ್ ತರುತ್ತೆ ಅಂತ, ಪೈರಿಕ್ಯುಲೇರ್ ವರೇಜ್ ಅಥವಾ ಮ್ಯಾಗ್ನ ಬರ್ತ ಗ್ರೇಸಿ ಅಂತ ಏನ್ ಹೇಳ್ತೀವಿ, ಈ ಶಿಲೀಂಧ್ರವನ್ನ ಬೆಳವಣಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಆ ಟಾಕ್ಸಿನ್, ಅದು ಬ್ರೋಮೋಲಿನ್ ಅಂತ. ಹಾಗಾಗಿ ಯಥೇಚ್ಛವಾಗಿ ನಮ್ಮಲ್ಲೇ ಸಿಗ್ತಕ್ಕಂತ ಕಳೆಗಳನ್ನ ನಮ್ಮ ಗದ್ದೆಲ್ಲಿ ಉಪಯೋಗ ಮಾಡ್ಕೊಂಡ್ರು ಕೂಡ ನಾವು ಬೆಂಕಿ ರೋಗ ಬರದಾಗೆ ತಡೆಗಟ್ಕೊಳ್ಬಹುದು.
1: ಇದು ಹಸಿರೆಲೆ ಗೊಬ್ಬರವಾಗಿಯೂ ಕೆಲಸ ಮಾಡುತ್ತೆ, ಇತ್ಲಾಗೆ ರೋಗ ಬರೋದನ್ನು ತಡೆಗಟ್ಟುತ್ತೆ.
0: ಖಂಡಿತ ಆಗುತ್ತೆ ಸರ್, ಎರಡು ಕೆಲಸನೂ ಕೂಡ ಆಗುತ್ತೆ. ಮತ್ತೆ ನಮ್ಮಲ್ಲಿ ಏರಳವಾಗಿ ಸಿಗುತ್ತೆ, ಇದು ನಮ್ಮ ಗದ್ದೆ ಬದುಗಳಲ್ಲಿ ಗದ್ದಲ್ಲೇ ಸಿಗುತ್ತೆ ಇದು.
1: ಇನ್ನ ನಮ್ಮ ಗದ್ದೆನಲ್ಲಿ ರೋಗ ಕಂಡು ಬಂದಾಗ ಏನು ಕ್ರಮ ಕೈಗೊಳ್ಬಹುದು ಅಂತೀರಿ?
0: ಈಗ ಪ್ರಾರಂಭಿಕ ಹಂತದಲ್ಲಿ ಇದ್ರೆ ಒಂದೊಂದ್ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ, ಎಲ್ಲ ಸಂಪೂರ್ಣ ಗದ್ದೆಗಿದ್ದು ಇನ್ನೂ ಹರಡ್ಲಿಲ್ಲ ಅನ್ನೋದಾದ್ರೆ ಒಂದು ಸಿಲಿಂಡರ್ ನಾಶಕ ಸಿಗುತ್ತೆ. ನಾವ್ ಆಗ್ಲೇ ಹೇಳಿದಾಗ ಬೀಜೋಪಚಾರಕ್ಕೆ ಹೇಳ್ತಾನೆ ಟ್ರೈಸೈಕ್ಲೋಜಲ್ ಅಂತ, ಅದೇ ಸಿಲಿಂಡರ್ ನಾಶಕವನ್ನ ಟ್ರೈಸೈಕ್ಲೋಜಲ್ ನ ಸೊ ಒಂದು ಡ್ರಮ್ಗೆ ಅಂದ್ರೆ ಈಗ 200 ಲೀಟರ್ ಡ್ರಮ್ ಇದ್ರೆ 120 ಗ್ರಾಮ್ ಹಾಕೊಳ್ಬೇಕಂದ್ರೆ ಅದು 1 ಲೀಟರ್ ನೀರಿಗೆ 0.6 ಗ್ರಾಮ್ ಬರುತ್ತೆ. ಅದು 120 ಗ್ರಾಮ್ 200 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಅಂಟು ದ್ರಾವಣವನ್ನ ಹಾಕೊಂಡು, ಸೊ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಡಿಮೆ ಇದೆ ಬೆಂಕಿ ರೋಗ ಅಂತ ಬಂದ್ರೆ ಅದನ್ನ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಹತೋಟಿ ಮಾಡ್ಬೋದು. ಸೊ ಇನ್ನೇನಾದ್ರು ತುಂಬಾ ಜಾಸ್ತಿ ಆಗ್ಬಿಟ್ರೆ, ಸೊ ನಮ್ಮ ಗದ್ದೆಲ್ಲಿ ತುಂಬಾ ಬೆಂಕಿ ರೋಗ ಆಗ್ಬಿಟ್ಟಿದೆ ಅಂದಾಗ ಈ ಟ್ರೈಸೈಕ್ಲೋಸ್ ಅಲ್ಲಿ ಸ್ವಲ್ಪ ಈಗ ಅದು ನಿರೋಧಕ ಶಕ್ತಿ ಇದೆ, ಡೆವಲಪ್ ಆಗ್ಬಿಟ್ಟಿರುತ್ತೆ ಬೆಂಕಿ ರೋಗಕ್ಕೆ, ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಗದ್ದೆಲ್ಲಿದ್ದಾಗ ಹತೋಟಿಗೆ ಬರೋದಿಲ್ಲ. ಸಂಯೋಜಿತ ಒಂದು ಸಿಲಿಂಡರ್ ನಾಶಕ ಸಿಗುತ್ತೆ, ಟ್ರೈಪ್ಲಾಕ್ಸಿ ಸೋಬಿನ್ ಪ್ಲಸ್ ಟೆಬಿಕೋನಜಲ್ ಕಾಂಬಿನೇಷನ್ ಅಲ್ಲಿ ಒಂದು ನೇಟಿವ್ ಅಂತ ಒಂದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಅದು 1 ಲೀಟರ್ ನೀರಿಗೆ 0.5 ಗ್ರಾಮ್ ಅಥವಾ 100 ಲೀಟರ್ ನೀರಿಗಾದ್ರೆ 100 ಗ್ರಾಮ್ ಹಾಕೊಂಡ್ರೆ ಸಾಕು. ಸೊ ಇನ್ನು 100 ಗ್ರಾಮ್ ಟ್ರೈಫ್ಲಾಕ್ಸಿಸ್ಟೋಪಿನ್ ಟೆಬಿಕೋನಜಲ್ ಕಾಂಬಿನೇಷನ್ ಇರತಕ್ಕಂತ ಒಂದು ಸಿಲಿಂಡರ್ ನಾಶಕ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಪರಿಣಾಮಕಾರಿಯಾಗಿ ಹತೋಟಿಗೆ ಬರುತ್ತೆ. ಯಾಕಂದ್ರೆ ಇದು ಹೊಸ ಮಾಲಿಕ್ಯೂಲ್ ಆಗಿರೋದ್ರಿಂದ ಭತ್ತಕ್ಕೆ ಬೆಂಕಿ ರೋಗಕ್ಕೆ ಏಳ್ ಮಾಡದಂತ ಸಿಲಿಂಡರ್ ನಾಶಕ, ಅದನ್ನ ಬೇಕಾದ್ರೆ ಉಪಯೋಗ ಮಾಡಬಹುದು. ಅದಿಲ್ಲ ಸಿಗೋದಿಲ್ಲ ಅಂದ್ರೆ ಸರ್, ಇನ್ನೊಂದು ಹೊಸದಾಗಿ ಸಿಲಿಂಡರ್ ನಾಶಕ ಇತ್ತೀಚೆಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದು ಅಜಾಕ್ಸಿಸ್ಟೋಪಿನ್ ಪ್ಲಸ್ ಡೈಫೆನ್ಕೋನಜಲ್ ಆ ಎರಡು ಕಾಂಬಿನೇಷನ್ ಅಲ್ಲಿ ಒಂದು ಸಿಗುತ್ತೆ ಸಿಲಿಂಡರ್ ನಾಶಕ. ಅದಾದ್ರೆ 1 ಲೀಟರ್ಗೆ 1 ಮಿಲಿ ಅಂದ್ರೆ ಈಗ 200 ಲೀಟರ್ ನೀರಿಗಿದ್ರೆ 200 ml ಹಾಕೊಂಡು ಅಂತ ದ್ರಾವಣ ಹಾಕ್ಸ್ಕೊಂಡು ಸಿಂಪಡಣೆ ಕ್ಲೀನ್ ಆಗಿ ನಿಧಾನಕ್ಕೆ ಮಾಡ್ಲಿ. ಇವೆರಡು ಸಿಲಿಂಡರ್ ನಾಶಕದಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೆಚ್ಚಿಗೆ ಬೆಂಕಿ ರೋಗ ಇದ್ದಂತ ಸಂದರ್ಭದಲ್ಲಿ ಸಿಂಪಡಣೆಯನ್ನು ಮಾಡಿದ್ರೆ ಖಂಡಿತವಾಗೂ ನಾವು ಪರಿಣಾಮಕಾರಿಯಾಗಿ ಹತೋಟಿಯನ್ನು ಮಾಡಬಹುದು. ಬಟ್ ಟ್ರೈಸೈಕ್ಲೋಸ್ ಅಲ್ಲಿ ಅರ್ಲಿ ಸ್ಟೇಜ್ ನಾನು ಆಗ್ಲೇ ಹೇಳಿದಾಗೆ, ಸೊ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಮಾತ್ರ ಮಾಡ್ಲಿ. ತುಂಬಾ ಸಿವಿಯರ್ ಆಗಾದ್ರೆ ಟ್ರೈಸೈಕ್ಲೋಸ್ ಅಲ್ಲಿ ಬೇಡ, ಈ ಟ್ರೈಫ್ಲಾಕ್ಸಿಸ್ಟೋಪಿನ್ ಟೆಬಿಕೋನಸ್ ಅಲ್ಲಿ ಅಥವಾ ಅಜಾಕ್ಸಿಸ್ಟೋಪಿನ್ ಡೈಫೆನ್ಕೋನಸ್ ಅಲ್ಲಿ ಇವೆರಡು ಕಾಂಬಿನೇಷನ್ ಅಲ್ಲಿ ಇರತಕ್ಕಂಥ ಯಾವ್ದಾದ್ರು ಒಂದು ಸಿಲಿಂಡರ್ ನಾಶಕವನ್ನ ಸಿಂಪಡಣೆ ಮಾಡಿದ್ರೆ ನಾವು ಬೆಂಕಿ ರೋಗವನ್ನ ಪರಿಣಾಮಕಾರಿಯಾಗಿ ಹತೋಟಿಗೆ ಮಾಡಬಹುದು.
1: ಮತ್ತೆ ಈ ಸಾರ್ವಜನಿಕ ಗೊಬ್ಬರವನ್ನ ಒಂದು ಕಂತುಗಳಲ್ಲಿ ಕೊಡಬೇಕು ಅಂತಾನು ಹೇಳ್ತೀರಾ ಈ ರೋಗದ ನಿರ್ವಹಣೆಗೆ?
0: ಖಂಡಿತ ಆಗುತ್ತೆ ಸರ್, ಎಸ್ಪೆಷಲಿ ಸಾರ್ವಜನಿಕ ಗೊಬ್ಬರವನ್ನ ಒಂದೇ ಸಾರಿ ಕೊಡಕ್ ಹೋಗ್ಬಾರ್ದು. ಆಗ್ಲೇ ಹೆಚ್ಚೆಚ್ಚು ಸಾರ್ವಜನಿಕ ಕೊಟ್ಟಾಗಿ ಚೆನ್ನಾಗಿ ಅದು ಬೇಗ ಬೇಗ ಬೆಳವಣಿಗೆ ಆಗೋದ್ರಿಂದ ಏನಾಗುತ್ತೆ, ಹಸರಾಗಿ ತುಂಬಾ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ಈ ರೋಗ ಬೇಗ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಏನು ಒಂದು ಎಕರೆಗೆ ಶಿಫಾರಸು ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದ್ರೆ ಸುಧಾರಿತ ತಳಿಗಳಿಗೆ ಕೊಡಗು ಜಿಲ್ಲೆಗೆ ಈಗ ನಾವು ಸುಧಾರಿತ ತುಂಗ ಅಂತ ಹೇಳ್ತೀವಿ, ಹೇಮಾವತಿ ಅಂತ ಹೇಳ್ತೀವಿ, ಶರಾವತಿ, ಕೆಪಿಆರ್ 1, ಯಾವ್ದಾದ್ರು ಸುಧಾರಿತ ತಳಿಗಳು, ಯಾವ್ದಾದ್ರು ಸಂಶೋಧನಾ ಕೇಂದ್ರಗಳು ಬಿಡುಗಡೆ ಮಾಡಿರ್ತಕ್ಕಂಥದ್ದು ತಳಿಗಳು ಏನಿರ್ತವಲ್ಲ ಅದನ್ನೇನಾದ್ರೂ ಉಪಯೋಗ ಮಾಡಿದ್ರೆ ಒಂದು ಎಕರೆಗೆ ನಮಗೆ 65 ಕೆಜಿ ಅಷ್ಟು ಯೂರಿಯಾವನ್ನ ಕೊಡಬೇಕು ಒಂದು ಎಕರೆಗೆ. ಅದು ಈ 65 ಕೆಜಿನ ಅವರು 2-3 ಸಾರಿ ನಾಟಿ ಮಾಡೋದ್ಕಿಂತ ಮೊದಲು ಒಂದು ಭಾಗ, ಸೊ ನಾಟಿ ಆಗಿ ಒಂದು 30 ದಿನಕ್ಕೆ ನಮ್ಮಲ್ಲಿ ಕಳೆ ಕೆಳ ಅಭ್ಯಾಸ, ಕಳೆ ಕಿತ್ತಾಗ ಒಂದು ಸ್ವಲ್ಪ, ಮತ್ತೆ ಅದರಿಂದ ಇನ್ನೊಂದು 65-70 ದಿನ ಕಳೆದಾಗ ಇನ್ನೊಂದು ಸರಿ, ಹೀಗೆ ಅದು ಸ್ಪ್ಲಿಟ್ ಅಪ್ಲಿಕೇಶನ್ ಅಲ್ಲಿ ಕೊಟ್ರೆ ಸೊ ನಮ್ಗೇನಾಗುತ್ತೆ, ಈ ಒಂದು ಬೆಂಕಿ ರೋಗ ನಮ್ಗೆ ಒಂದೇ ಸಾರಿ ತುತ್ತಾಗ್ತಕ್ಕಂಥದ್ದನ್ನ ತಡೆಗಟ್ಬಹುದು. ನಮ್ಮಲ್ಲಿ ಏನ್ ಮಾಡ್ತಾರೆ, ಈ ನಾಟಿ ಮಾಡ್ಬೇಕಾದ್ರೆ ಸಾರ್ವಜನಿಕ ಗೊಬ್ಬರವನ್ನ ನಾವು ಕೊಡೋದಿಲ್ಲ, ಯೂರಿಯಾವನ್ನ ಕೊಡೋದಿಲ್ಲ, ಯಾವ ಗೊಬ್ಬರವನ್ನ ಕೊಡೋದಿಲ್ಲ, ನಾಟಿ ಮಾಡ್ಬಿಡ್ತೀವಿ. 30 ದಿನ ಕಳೆದಾಗ ಏನ್ ಮಾಡ್ತೀವಿ, ಸೊ ಕಳೆ ಕಿತ್ತುಬಿಟ್ಟು ಒಂದೇ ಸಾರಿ ನಾವು ಈ 65 ಕೆಜಿ ಕೊಡೋದ್ರಲ್ಲಿ 40 ಕೆಜಿನೋ 35 ಕೆಜಿನೋ ಒಂದೇ ಸಾರಿ ಕೊಟ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಈ ಬೆಂಕಿ ರೋಗ ಸ್ವಲ್ಪ ತೀವ್ರವಾಗಿ ಹರಡ್ಲಿಕ್ಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಶಿಫಾರಸು ಮಾಡಿರ್ತಕ್ಕಂಥ ಸಾರ್ವಜನಿಕ ಅದರಲ್ಲಿ ಯೂರಿಯಾವನ್ನ ನೀವು ಹೇಳಿದಾಗ ಸ್ಟೇಜ್ ಬೈ ಸ್ಟೇಜ್ 20-25 ದಿನ ಗ್ಯಾಪ್ ಅಲ್ಲಿ ಒಂದು 2-3 ಸಾರಿ ಕೊಟ್ಕೊಂಡು ಹೋದ್ರೆ ಸಾಕು ಸರ್.
1: ಮತ್ತೆ ಪೊಟ್ಯಾಶ್ ಗೊಬ್ಬರವನ್ನು ಕೂಡ 2 ಕಂತುಗಳಲ್ಲಿ ಕೊಡಬೇಕು ಅಂತ ಹೇಳ್ತೀರಾ?
0: ಹಾ ಖಂಡಿತ ಆಗುತ್ತೆ ಸರ್, ಎಸ್ಪೆಷಲಿ ಈಗ ಗೊಬ್ಬರದ ನಿರ್ವಹಣೆ ಬಗ್ಗೆ ಹೇಳ್ಬೇಕಾದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಮೂರು ಕೂಡ ಈಗ ಅದರಲ್ಲೂ ಈ ನಾಟಿ ಮಾಡ್ಬೇಕಾದ್ರೆ ಏನ್ ಶಿಫಾರಸು ಮಾಡಿರ್ತಾರೆ, ನಾವು ಜನರಲ್ಲಿ ಹೇಳೋದಾದ್ರೆ ಒಂದು ಎಕರ್ಗೆ ಸುಧಾರಿತ ತಳಿಗಳಿಗೆ 65 ಕೆಜಿ ಯೂರಿಯಾ ಬರುತ್ತೆ, 150 ಕೆಜಿ ಶಿಲಾರಂಜಕ ಬರುತ್ತೆ, 60 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಒಂದ್ ಎಕರೆಗೆ ಕೊಡಬೇಕು ಅನ್ನೋದು ಒಂದು ಬೆಳೆಗೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ನಾಟಿ ಮಾಡ್ಬೇಕಾದ್ರೆ ಒಂದು 20 ಕೆಜಿಯಷ್ಟು ಯೂರಿಯಾ, ಸೊ ಒಂದು 20 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್, ಮತ್ತೆ ಸಂಪೂರ್ಣ ಶಿಲಾರಂಜಕ,

0: ನಾನು ಹೇಳಿದ ರಾಕ್ ಫಾಸ್ಫೇಟ್ 150 kg ಅದನ್ನ ನಾಟಿ ಮಾಡುವಾಗಲೇ ಕೊಡಬೇಕು. ಬಟ್ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾರೆ, ಸಮ್ ಟೈಮ್ ನಾಟಿ ಮಾಡ್ಬೇಕಾದ್ರೆ ತುಂಬಾ ಜೋರ್ ಮಳೆ ಇದೆ ಅಂತ ಕೊಡಕ್ ಆಗುದಿಲ್ಲ ಸಂದರ್ಭದಲ್ಲಿ, ನಮ್ಮಲ್ಲಿ ಅದೊಂದು ಸಮಸ್ಯೆ ಆಗುತ್ತೆ. ಬಟ್ ಸಂಪೂರ್ಣವಾಗಿ ಶಿಲಾರಂಜಕವನ್ನ ನಾಟಿ ಮಾಡುವಾಗಲೇ ಕೊಡಬೇಕು. ಮತ್ತೆ ಉಳಿದಂತದ್ದು ಏನ್ ರೀ, ಮತ್ತೆ ನಮ್ಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಏನ್ ಇರುತ್ತೆ ಅದು ನಾ ಆಗ್ಲೇ ಹೇಳಿದಾಗೆ 2 ಸ್ಪ್ಲಿಟ್, ಉಳಿದ ದಿನದಂದು ಒಂದು ಕಳಕಿತ್ತಾಗ 30 ದಿನದ ನಂತರ, ಮತ್ತೆ 60 ದಿನದ ನಂತರ. ಸೊ ಇನ್ನು 2 ಸಾರಿ ಸ್ಪ್ಲಿಟ್ ಅಪ್ಲಿಕೇಶನ್ಸ್ ಕೊಟ್ಕೊಂಡ್ರೆ ನಮ್ಮ ಗಿಡಕ್ಕೆ, ನಮ್ಮ ಭತ್ತದ ಬೆಳೆಗೆ ಅದು ಪರಿಣಾಮಕಾರಿಯಾಗಿ ಸಿಗುತ್ತೆ. ಇಲ್ಲಾಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಂದ್ ಸಾರಿ ಗೊಬ್ಬರ 2 ಸರ್ತಿ ಕೊಟ್ಬಿಟ್ರೆ 30 ದಿನಕ್ಕೆ ಏನಾದ್ರು ಜೋರ್ ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಏನಾಗುತ್ತೆ, ನಮ್ಗೆ ಸಂಪೂರ್ಣವಾಗಿ ಬೆಳವಣಿಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ 2-3 ಕಂತುಗಳಲ್ಲಿ ಯೂರಿಯಾ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಕೊಡ್ಲಿ. ಶಿಲಾರಂಜಕ ಮಾತ್ರ ಒಂದೇ ಸಾರಿ ಬೇರೆ ಬೆಳವಣಿಗೆ ಬೇಕಾಗಿರೋದ್ರಿಂದ ಮತ್ತೆ ನಿಧಾನಕ್ಕೆ ಬಿಡುಗಡೆ ಆಗಿರೋದ್ರಿಂದ ಶಿಲಾರಂಜಕವನ್ನ ನಾಟಿ ಮಾಡೋ ಕೊಡ್ಲಿ. ಉಳಿದಿದ್ದು ನಮ್ಗೆ ಯೂರಿಯಾ ಮತ್ತೆ ಪೊಟ್ಯಾಶ್ ಬೇರೆ ಬೇರೆ ಹಂತದಲ್ಲಿ ನಾಗ್ಲೇಳದಾಗ 30 ದಿನಕ್ಕೆ 60 ದಿನದ ನಂತರ ಅವರು ಕೊಟ್ಕೊಳ್ಳಿ. ಮತ್ತೆ ಯೂರಿಯಾ ಮತ್ತೆ ಯೂರಿಯಾ ಆಫ್ ಪೊಟ್ಯಾಶ್ ಕೊಡಬೇಕು ಅಂತಲ್ಲ, ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ DAP ಸಿಗುತ್ತೆ, 99 ಅಂತ ಸಿಗುತ್ತೆ, 74 ಸಿಗುತ್ತೆ, ಫ್ಯಾಕ್ಟಂಪಾಸ್ ಗಳು ಸಿಗುತ್ತೆ. ಇದ್ರ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿಸ್ಕೊಂಡ್ರೆ ಅದು ಬರ್ಕೊಡ್ತಾರೆ ಎಷ್ಟೆಷ್ಟು ಹಾಕ್ಬೇಕು ಅಂತ, ಅದ್ರ ಪ್ರಕಾರ ಹಾಕೊಂಡು ಹೋದ್ರೆ ರೋಗವನ್ನ ಕಡಿಮೆ ಮಾಡ್ಕೊಳ್ಬೇಕು.
1: ಇನ್ನು ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಗೆ ಪೊಟ್ಯಾಶ್ ಕೊರತೆ ಏನಾದ್ರು ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತಾ?
0: ಖಂಡಿತವಾಗುತ್ತೆ ಸರ್. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈಗ ಎಷ್ಟೋ ಜನ ರೈತರುಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಗಳಿಗೆ ಭತ್ತ ಎಲ್ಲ ಒಣಗೋಗ್ತಾ ಇದೆ, ಸುಟ್ಟಂಗ್ ಆಗ್ತಿದೆ ಅಂತ ಭತ್ತದ ಸ್ಯಾಂಪಲ್ ತಕೊಂಡ್ ಬಂದು ಕೊಡ್ತಾರೆ, ಅದು ಬೆಂಕಿ ರೋಗ ಬಂದ್ಬಿಟ್ಟಿದೆ ಅಂತಾನೆ ತಂದು ಕೊಡ್ತಾರೆ. ಬಟ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ತಕೊಂಡ್ ಬರ್ತಾರೆ. ಅದ್ ನೋಡಿದ್ರೆ ಅದು ಆಕ್ಚುಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ರೈತರುಗಳು ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಈ ತುದಿ ಸುಟ್ಟಂಗ್ ಆಗುತ್ತೆ. ಮುಖ್ಯವಾಗಿ ಪೊಟ್ಯಾಶ್ ಕೊರತೆ ಹೇಗಿರುತ್ತೆ ಅಂದ್ರೆ ನಮ್ದು ಭತ್ತದ ಗರಿ ಏನಿರುತ್ತೆ ಅದು ಅದ್ರದ್ದು ಎಲೆ ಗರಿ ಒಣಗದಾಗಿರುತ್ತೆ, ಮತ್ತೆ ಅದ್ರ ಎಡ್ಜ್ ಅಂತ ಏನಿರುತ್ತೆ ಅಂಚೆ ಎಲ್ಲ ಒಣಗದಾಗಿರುತ್ತೆ, ತುದಿ ಒಣಗದಾಗಿರುತ್ತೆ. ಸೊ ಅದು ಮುಖ್ಯವಾಗಿ ಪೊಟ್ಯಾಶ್ನ ಕೊರತೆ ಆದ್ರೆ ಕಾಣಿಸ್ಕೊಳ್ತಕ್ಕಂಥದ್ದು. ಅದನ್ನ ನಾವ್ ಏನ್ ಮಾಡ್ಬಿಡ್ತೀವಿ, ಬೆಂಕಿ ರೋಗ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ. ಕಂದು ಮಣ್ಣು ಚುಕ್ಕೆ ಇರ್ಬೇಕು, ಅದು ವಜ್ರಾಕೃತಿ ಮಾರ್ಕ್ ಕನ್ವರ್ಟ್ ಆಗುತ್ತೆ, ಅದ್ರ ಮಿಡ್ಲಲ್ಲಿ ವೈಟ್ ಇರ್ಬೇಕು, ಸುತ್ತ ಕಂದು ಮಣ್ಣಿದ್ದ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡ್ರೆ ಅದು ಬೆಂಕಿ ರೋಗ. ಬಟ್ ನಾವು ಮೋಸ್ಟ್ ಆಫ್ ಆಲ್ ಎಲ್ಲಾ ನಮ್ಮ ರೈತರುಗಳು ನಾವೇನು ಕೊಳ್ತೀವಿ ಅಂದ್ರೆ ತುದಿ ಸುಟ್ಟಾಗಿರ್ತದೆ, ಎಡ್ಜೆಲ್ಲ ಒಣಗಾಗಿರ್ತಕ್ಕಂಥದ್ದನ್ನ ಪೊಟ್ಯಾಶ್ ಕೊರತೆ ಅಂದ್ರೆ ನಾವು ಬೆಂಕಿ ರೋಗ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಸಿಂಪಾಣೆ ಮಾಡ್ತೀವಿ, ಅಥೋಟಿಗೆ ಬರೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಪೊಟ್ಯಾಶ್ ಕೊರತೆ ನಮ್ಮ ಕೊಡಗಲ್ಲಿ ಹೆಚ್ಚಾಗಿ ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ಖಂಡಿತವಾಗಿರುತ್ತೆ. ಸೊ ಎಲ್ಲಾ ಗದ್ದೆಗಳಲ್ಲೂ ಹಾಗಾಗಿ ಅದು ತುದಿ ಸುಟ್ಟಂಗ್ ಆಗೋದು, ಭತ್ತದ ಅಂಚೆ ಎಲ್ಲ ಒಣಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಪೊಟ್ಯಾಶ್ ಕೊರತೆ. ಹಾಗಾಗಿ ಎಲ್ಲಿ ಅಂತ ಸಮಸ್ಯೆ ಇರುತ್ತೆ, ಅದಕ್ಕೆ ನಾವು ಆಗ್ಲೇ ಹೇಳಿದಾಗ ಎಕರೆಗೆ 60 kg ಅಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕಾಗುತ್ತೆ. ಅದನ್ನ ನಾಟಿ ಮಾಡಿದಾಗ 30 ದಿನಕ್ಕೆ 65 ದಿನಕ್ಕೆ. ಸೊ ಏನ್ ಈ 60 kg ಒಂದೊಂದು ಹಂತದಲ್ಲಿ 20-20-20 kg ಕೊಟ್ಕೊಂಡು ಹೋದ್ರು ನಡೀತದೆ. ಆಗ ಆತರ ಕೊಟ್ಕೊಂಡು ಹೋದಾಗ ಪೊಟ್ಯಾಶ್ ಕೊರತೆನ ನಾವು ಖಂಡಿತವಾಗೂ ಹತೋಟಿ ಮಾಡಬಹುದು. ಅಷ್ಟು ಪ್ರೊಜೆಕ್ಟ್ ಫೀಲ್ಡ್ಗೆ ಹೋದಾಗ ಮ್ಯಾಕ್ಸಿಮಮ್ ನಮ್ಗೆ ಬೆಂಕಿ ರೋಗಕ್ಕಿಂತ ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದೇ ಪೊಟ್ಯಾಶ್ ಕೊರತೆ. ಹಾಗಾಗಿ ಪೊಟ್ಯಾಶ್ ನಿರ್ವಹಣೆ ನಾವು ಫಿಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. 60 kg ನೀವು 2-3 ಸಾರಿ ಕ್ಲೀನ್ ಆಗಿ ಕೊಟ್ಕೊಂಡ್ರೆ 20-20-20 kg ಬರೇ ಒಂದ್ ಎಕರೆಗೆ ಸುಧಾರಿತ ತಳಿಗಳಿಗೆ. ಬಟ್ ಅದೇ ನಾವು ಏನೋ ಸ್ಥಳೀಯ ತಳಿಗಳು ಬೆಳಿತೀವಲ್ಲ ಸರ್, ನೀವು ರಾಜಮುಡಿ ದೊಡ್ಡಿ ಇಂಥದೆಲ್ಲ ಬೆಳಿತೀವಿ. ಸೊ ಅದಾದ್ರೆ ಏನ್ ನಾನು ಆಗ್ಲೇ ಹೇಳಿದೆ ಪ್ರಮಾಣ ನಿಮ್ಗೆ ಸುಧಾರಿತ ತಳಿಗಳಿಗೆ ಅದ್ರಲ್ಲಿ ಅರ್ಧ ಭಾಗ ಕೊಡ್ಬೇಕು ಒಂದ್ ಎಕರೆಗೆ, ಅಷ್ಟು ಕೊಟ್ರೆ
1: ಸಾಕು. ಕಂಡು ಬರ್ಬೋದಾ
0: ಸತ್ತು ಕರೋಟೆ ತುಂಬಾ ಕಡಿಮೆ, ಬಟ್ ಅದು ಕೆಲವು ಗದ್ದೆಗಳಲ್ಲಿ ಕಂಡು ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಒಂದ್ಸತಿ ಅವ್ರ ಗದ್ದೆಲಿ ಯಾವ ಭತ್ತ ಬೆಳಿಬೇಕು ಅನ್ಕೋತಾರೆ, ಅದನ್ನ ತಕೊಂಡ್ ಬಂದು ಮಣ್ಣು ಪರೀಕ್ಷೆ ಮಾಡಿಸ್ತೀವಿ. ಅದಿದ್ರೆ ಬೇಕಾದ್ರೆ ಸತುವಿನ ಯೂಸ್ ಮಾಡಬಹುದು, ಜಿಂಕ್ ಸಲ್ಫೇಟ್ ಅಂತ ಏನ್ ಹೇಳ್ತೀವಿ ಸತುವಿನ ಸಲ್ಫೇಟ್. ಅದು ಏನಾದ್ರು ಕೊರತೆ ಇದ್ರೆ ಎಕರೆಗೆ ಒಂದು 8 kg ಅಷ್ಟು ಜಿಂಕ್ ಸಲ್ಫೇಟ್, ಒಂದು 2 kg ಅಷ್ಟು ಬೋರಾಕ್ಸ್ ಯೂಸ್ ಮಾಡಿದ್ರೆ ಒಳ್ಳೇದು ಗದ್ದೆಗೆ. ಹಾಗೆ ಜಳ್ಳು ಕಡಿಮೆ ಆಗುತ್ತೆ, ಸೊ ಸತುವಿನ ಕೊರತೆನು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ 8 kg ಜಿಂಕ್ ಸಲ್ಫೇಟ್, 2 kg ಬೋರಾಕ್ಸ್ ಒಂದ್ ಎಕರೆಗೆ ನಾಟಿ ಮಾಡೋ ಅಂತ ಟೈಮಲ್ಲಿ ಇದನ್ನ ಕೊಡ್ಬೇಕು ನಾವು.
1: ಮತ್ತೆ ಹುಸಿ ಕಾಡಿಗೆ ರೋಗ ಕೂಡ ಈ ಭತ್ತದ ಬೆಳೆನಲ್ಲಿ ಬರುತ್ತೆ ಅಂತ ತಾವು ಹೇಳಿದ್ರಿ, ಯಾವ ಹಂತದಲ್ಲಿ ಬರುತ್ತೆ ಇದು ಅಂತೀರಿ?
0: ತೆನೆ ಹೊರ ಬರೋ ಹಂತದಲ್ಲಿ, ಅಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳತಕ್ಕಂಥದ್ದು ಅಂದ್ರೆ ಈಗ ಕದ್ರದೆಲ್ಲ ದಾಟಿ ತೆನೆ ಹೊರಗ ಬರ್ತಾ ಇದೆ ಅಂದಾಗ ಕಾಳುಗಳು ಉತ್ಪಾದನೆ ಆಗೋ ಬದಲು ತೆನೆಯಲ್ಲಿ ಹಳದಿ ಮಿಶ್ರಿತ ಹಸಿರು ಅಥವಾ ಕಪ್ಪು ಮಿಶ್ರಿತ ಬಣ್ಣದ ರೌಂಡಿಗೆ ಇರ್ತಕ್ಕಂಥ ಒಂದು ಮಣಿಗಳಾಗೆ ಕಾಣಿಸ್ಕೊಳ್ಳುತ್ತದ್ದು. ಸಣ್ಣ ಸಣ್ಣ ತೆನೆಗಳಲ್ಲಿ ಒಂಥರ ಕಪ್ ಕಪ್ಪಗೆ ಹಸಿರು ಬಣ್ಣದ್ದು ಒಂಥರ ರೌಂಡ್ ಬಾಲ್ ನಂಗೆ ತೆನೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ರೈತರುಗಳ ಅಭಿಪ್ರಾಯ ಅದು ನಮ್ಮ ಗದ್ದೆ ಕಾಣಿಸ್ಕೊಂಡ್ರೆ ಒಳ್ಳೇದು, ಅದು ತುಂಬಾ ಒಳ್ಳೆ ಇಳುವರಿ ಬರುತ್ತೆ, ದೇವರು ಅನ್ನೋ ತರ ಪೂಜಿಸ್ತೀವಿ ಅದನ್ನ. ಎಷ್ಟೋ ಕಡೆ ನೋಡಿದ್ದೀನಿ ಅದನ್ನ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ರೋಗ, ಅದು ದೇವ್ರಲ್ಲ ಅದು. ಸೊ ಅದು ನಿಜವಾಗ್ಲೂ ಏನಾದ್ರು ಒಂದು ತೆನೆಗಳಲ್ಲಿ ಬಂದ್ಬಿಟ್ರೆ ಅಂತ ತೆನೆಗಳು ಬಿತ್ತನ ಬೀಜಕ್ಕೆ ಏನಾದ್ರು ಉಪಯೋಗಿಸ್ಬಿಟ್ರೆ ಮುಂದಿನ ವರ್ಷ ಇನ್ನೂ ಕೂಡ ತೀವ್ರವಾಗತ್ತದು. ಕಾಡಿಗೆ ರೋಗ
1: ಶಿಲೀಂಧ್ರದಿಂದ ಬರುವಂತ ರೋಗನ ಅದು?
0: ಹೌದು ಸರ್, ಇದು ಕೂಡ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಅದನ್ನ ನಾವು ಹತೋಟಿಗೆ ತಕೊಬಿಟ್ರೆ ಒಳ್ಳೇದು. ತೆನೆಗಳಲ್ಲಿ ಬಂದಾಗ ಆಗ ಹತೋಟಿ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಪ್ರಾರಂಭಿಕ ಹಂತದಲ್ಲಿ ಅವರು ಅದನ್ನ ಮಾಡ್ಲಿ. ಇದನ್ನ ಹತೋಟಿ ಮಾಡ್ಬೇಕಾದ್ರೆ ಸರ್ ಬಿತ್ತನೆ ಬೀಜ ರೋಗ ಮುಕ್ತವಾಗಿರ್ತಕ್ಕಂಥ ಜಾಗದಲ್ಲೇ ತಕೊಳ್ಳಿ, ಮತ್ತೆ ಬೀಜೋಪಚಾರವನ್ನ ಮಾಡಿ ನಾಟಿ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ ಗದ್ದೆಗಳಲ್ಲಿ. ಸೊ ನಾವ್ ಏನ್ ಮಾಡ್ಬಿಡ್ತೀವಿ, ಬಿತ್ತನೆ ಬೀಜಗಳನ್ನ ತಕೊಂಡ್ ಬಂದು ನೇರವಾಗಿ ಅದನ್ನ ಬೀಜೋಪಚಾರ ಮಾಡಿದ್ರೆ ಅದನ್ನ ನಾಟಿ ಮಾಡ್ಬಿಡ್ತೀವಿ.

0: ಸಂದರ್ಭದಲ್ಲಿ ಇದು ಕಂಡು ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮತ್ತೆ ಕಳೆಗಳು ಆಗದೆ ಭತ್ತದಲ್ಲಿ ಅದು ಹುಳುಗಳಿಗೆ ಮತ್ತೆ ರೋಗಗಳಿಗೆ ಎಲ್ಲ ಕೂಡ ಮೇನ್ ರೋಗ ಕೀಟ ಜಾಸ್ತಿ ಆಗ್ಲಿಕ್ಕೆ ಕಳೆಗಳೇ ಕಾರಣ. ಹಾಗಾಗಿ ಕಳೆಗಳನ್ನ ಸ್ವಲ್ಪ ಇಲ್ದಂಗೆ ನೋಡ್ಕೊಂಡ್ರೆ ಒಳ್ಳೇದು. ಬಟ್ ಏನ್ ಕಳೆದ ವರ್ಷ ಭತ್ತ ಬೆಳೆದಿರ್ತಾರ ಅಥವಾ ಅತಿ 2 ವರ್ಷದಿಂದ ಬೆಳೀತಾ ಇರ್ತಾರೆ, ಕಂಟಿನ್ಯೂಸ್ ಕೆಲವರು ತಡ್ಕೊಂಡ್ ಬರ್ತಾ ಇರೋ ಒಂದು ಐಡಿಯಾ ಇರುತ್ತೆ. ಸೊ ನಮ್ಮ ಗದ್ದೆಯಲ್ಲಿ ಈ ಉಸಿಕಾಡಿಗೆ ಹೋದ ವರ್ಷ ಬಂದಿತ್ತು ಅಥವಾ ಅದರ ಹೋದ ವರ್ಷ ಬಂದಿತ್ತು ಅನ್ನೋದು ಯಾರು ಗೊತ್ತಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕು ಅಂದ್ರೆ ಕದ್ರು ದಾಟೋಕ್ ಮೊದ್ಲು ಹೂವಾಡು ಅಂತ ಅಂತ ಹೇಳ್ತೀವಿ ಅದನ್ನ. ಆ ಹೂವಾಡು ಅಂತ ಮುನ್ನ ಈ ನಾವ್ ಆಗ್ಲೇ ಏನಪ್ಪಾ ಹೇಳ್ದಾಗೆ ಈ ಟ್ರೈಫ್ಲಾಕ್ಸಿಸ್ಟೋಬಿನ್ ಟೆಬಿಕೋನೋಜಲ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ ನೇಟಿವ್ ಅಂತ ಹೇಳದ್ನಲ್ಲ. ಸೊ ಅದನ್ನೇ ಕೂಡ 0.5 ಗ್ರಾಮ್, ಸೊ ಅರ್ಧ ಗ್ರಾಮ್ 1 ಲೀಟರ್ ನೀರಿಗೆ, ಅದೇ ಒಂದು ಡ್ರಮ್ಗಾದ್ರೆ 200 ಲೀಟರ್ ನೀರಿಗಾದ್ರೆ 100 ಗ್ರಾಮ್ ಅನ್ನ ಹಾಕೊಂಡು ಅದಕ್ಕೆ ಅಂಟು ದ್ರವಣ ಮಿಶ್ರಣ ಮಾಡ್ಕೊಂಡು ಕ್ಲೀನ್ ಆಗಿ ಸಿಂಪಡಣೆಯನ್ನ ಹೂ ಆಡೋದಕ್ಕಿಂತ ಮೊದಲು ಅಥವಾ ಕದ್ರು ದಾಟಕ್ಕಿಂತ ಮೊದಲು ಇದು ಸಿಂಪಡಣೆಯನ್ನು ಒಂದು ಸಿಂಪಡಣೆ ಕೊಡಿಸ್ಕೊಂಡ್ರೆ ಈ ಉಸಿಕಾಡಿಗೆ ರೋಗ ಬರ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು.
1: ಅಂದ್ರೆ ನಾಟಿ ಮಾಡಿದ ಒಂದು 50 ದಿನಗಳ ಹಂತದಲ್ಲಿ ನಾವು ಮಾಡಬಹುದು ಅಂತೀರಾ ಇದನ್ನ?
0: ಐವತ್ತರಿಂದ 60 ದಿನ, 2 ತಿಂಗಳು ಕಳೀಲಿ ಸರ್, ಏನಾಗೋದಿಲ್ಲ. ಒಂದು 2 ತಿಂಗಳು ಕಳೆದ ನಂತರ ಇದನ್ನ ನಾವು 60 ದಿನ ಕಳೆದ ನಂತರ ಇದನ್ನ ಮಾಡ್ಕೊಂಡ್ರೆ ಈ ರೋಗವನ್ನ ಬರ್ದಾಗ ಖಂಡಿತವಾಗೂ ಹತೋಟಿಗೆ ತಕೊಂಡ್ ಬರ್ಬೋದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಭತ್ತದ ಬೆಳೆನಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9741614493. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9741614493. ತುಂಬಾ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ. ತಾವಿರುವವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿಗಳು, ಅರೇಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದುತ್ತಾ ಇರೋದು ಉಳುವಾರನ ರೋಷನ್ ಹಸಂತ್. ಜೊಂಪೆನ ವಿವರ: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕೊಡಗು, ಮಡಿಕೇರಿ, ಔಟ್ ಲವ್ ಇಟ್, ಇಂಡಿಯಾ ಫೌಂಡೇಶನ್ ಮತ್ತು ವಕೀಲರ ಸಂಘ ಇವರ ಕೂಡು ಕೂಟಲಿ ನಾಳೆ ಮತ್ತು ನಾಡ್ದು ಎರಡು ದಿನ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರ ಏರ್ಪಾಡಾಟು. ಇದರ ಉದ್ಘಾಟನೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ನ್ಯಾಯಾಲಯದ ಅಂಗಳದಲ್ಲಿ ನಡೆದಿದೆ.

0: ವಿರಾಜಪೇಟೆ ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ಇದೇ ತಾರೀಕು 23ಕ್ಕೆ ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ ಮುಂದೆ ಇರುವ ಯೋಧರ ಸ್ಮಾರಕ ಸ್ತಂಭದ ಹತ್ತಿರ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿನ ಗೌರವದೊಟ್ಟಿಗೆ ಸ್ಮಾರಕಕ್ಕೆ ಹೂಗುಚ್ಚನ ಒಪ್ಪಿಸಿ ದೇಶದ ರಕ್ಷಣೆಗಾಗಿ ಪ್ರಾಣ ಕೊಟ್ಟ ಯೋಧರಿಗೆ ಹಂಗೆ ತೀರಿಕಂಡ ಮಾಜಿ ಯೋಧರಿಗೆ ಗೌರವ ಕೊಡುವ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 3ಕ್ಕೆ ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಅರೆಭಾಷೆ ಕವಿಗೋಷ್ಠಿ ಮತ್ತು ಗೀತ ರಚನಾ ಕಾರ್ಯಾಗಾರ ನಡೆದಿದೆ. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಲಿ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಸಂಬಂಧಪಟ್ಟಂಗೆ ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ ಜಿಲ್ಲೆಯಲ್ಲಿ ಈ ಸಲ ಮಳೆ ಕಮ್ಮಿ ಆಗಿರುವ ನಿಟ್ಟಿನಲ್ಲಿ ವಿರಾಜಪೇಟೆ ಸೋಮಾರಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಬರಪೀಡಿತ ತಾಲೂಕುತ ಸರ್ಕಾರ ಘೋಷಣೆ ಮಾಡಿಟ್ಟು ಮುಂದಿನ ದಿನಗಳಲ್ಲಿ ದನಕರುಗಳಿಗೆ ಜನರಿಗೆ ಕುಡಿಯುವ ನೀರಿಗೆ ತಾಪತ್ರೆಗ ಆಗದಂಗೆ ನಿಗತ ಕೊಣಕು, ದನಕರುಗಳ ಮೇವಿಗೂ ತಾಪತ್ರೆಗ ಬರದಂಗೆ ನೋಡಿಕೊಣಕು. ಎಲ್ ನಿನೋ ನ್ಯಾವಾನಂದ ಈ ಸಲ ಮುಂಗಾರು ಮಳೆ ಕೈಕೊಟ್ಟಿರುವುದರಿಂದ 33%-50% ಕಮ್ಮಿ ಮಳೆಯಾಗಿರುವ ತಾಲೂಕಿನ ಬರಪೀಡಿತ ಸರ್ಕಾರ ಘೋಷಣೆ ಮಾಡಿಟ್ಟು ಇದಕ್ಕೆ ಈಗಂದನೇ ಸರಿಯಾದ ಎಚ್ಚರ ತಕೊಂಡು ಕೆಲಸ ಮಾಡೋಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ ಸೂಚನೆ ಕೊಟ್ಟು ಪಶುಪಾಲನಾ ಇಲಾಖೆನ ಉಪನಿರ್ದೇಶಕ ಡಾಕ್ಟರ್ ಲಿಂಗರಾಜು ದೊಡಮನಿಯವು ಸಭೆಯಲ್ಲಿ ಮಾತಾಡಿ ದನಕರುಗಳಿಗೆ ಮೇವಿನ ಜೋಡಿಸಿ ಮಡಿಗಳು 46 ವಾರಗಳ ಮುಟ ಬರುವಷ್ಟು ಮೇವುಟ್ಟು ಜಿಲ್ಲೆಗೆ 2340 ಮೇವಿನ ಬೀಜದ ಕಿಟ್ಟಿನ ಹಂಚಿವೆ. ಹಾಲು ಕೊಡುವ ಹಸುಗಳಿಗೆ ಜಾಸ್ತಿ ಪ್ರೋಟೀನ್ ಇರುವ ಮೇವಿನ ಕೊಡಿಕೆ, ಅಜೋಲನ ಬೆಳೆಸಿಕೆ 250 ರೈತರಿಗೆ ಪ್ರೋತ್ಸಾಹ ಕೊಟ್ಟವೆ. ಇದರೊಟ್ಟಿಗೆ ಹಾಲು ಒಕ್ಕೂಟದನ್ನು ಮೇವಿನ ಬೀಜದ ಕಿಟ್ಟಿನ ಕೊಡಿಕು ಕ್ರಮ ತಗೊಂಡವೇತ ಸಭೆಗೆ ಮಾಹಿತಿನ ಕೊಟ್ಟು ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ, ಕೊಡಗು ಗೌಡ ಸಮಾಜ, ಗೌಡ ಸಮಾಜ ಯಲಹಂಕ ಬೆಂಗಳೂರು ಇವರ ಕೂಡು ಕೂಟಲಿ 11 ಬೆಂಗಳೂರಿನ ನಮ್ಮನೇ ಸಾಂಸ್ಕೃತಿಕ ಕಲಾಕೇಂದ್ರದಲ್ಲಿ ಜನಾಂಗಕ್ಕೆ ಪೂಜಾರಿರ ಮೊಣ್ಣಪ್ಪ ಅವು ಕೊಟ್ಟ ಕೊಡುಗೆ ಹಂಗೆ ಅವರ ಬದುಕಿನ ಕುರ್ತಂಗೆ ಪೂಜಾರಿರ ಮೊಣ್ಣಪ್ಪ ಅವರ ಜ್ಞಾನ ಮಾಡಿಕೊಳ್ಳುವ ಕಾರ್ಯಕ್ರಮ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿಯವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಇದೇ ತಾರೀಕು 23ಕ್ಕೆ ಪೌರಕಾರ್ಮಿಕರ ದಿನಾಚರಣೆ ನಿಟ್ಟಲಿ ಕುಶಾಲನಗರ ಪುರಸಭೆ ಕಚೇರಿಗೆ ರಜನ ಕೊಟ್ಟಳು. ಸರ್ಕಾರದ ಸೂಚನೆಗೆ ಪೌರಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕುಶಾಲನಗರಲ್ಲಿ ಕಾರ್ಯಕ್ರಮ ಇರುವುದರಿಂದ ಕಚೇರಿಯಲ್ಲಿ ಕೆಲಸ ಕಾರ್ಯಗ ನಡೆಯಲೆತ್ತ ಪುರಸಭೆಯ ಮುಖ್ಯ ಅಧಿಕಾರಿಗ ತಿಳಿಸಿಯಳು. ಗೋಣಿಕೊಪ್ಪ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಂಗೆ ಮುಖ್ಯಸ್ಥರಾಗಿ ಡಾಕ್ಟರ್ ಸಂಗಪ್ಪವು ಅಧಿಕಾರ ವಹಿಸಿಕೊಂಡಳು. ಮಡಿಕೇರಿ ದಸರಾದ ಪ್ರಯುಕ್ತ ರೋಟರಿ ಮಿಸ್ಟಿ ಹಿಲ್ಸ್ನ ಕಡೆಯಿಂದ 16 ಮಡಿಕೇರಿಪೇಟೆನ ಗಾಂಧಿ ಬಾಣಲಿ 13ನೇ ವರ್ಷದ ಮಕ್ಕಳ ದಸರಾ ಏರ್ಪಾಡಾಟು. ಮಡಿಕೇರಿ ರೋಟರಿ ಉಡ್ಸನ ಕಡೆಯಿಂದ ಪ್ರಕೃತಿಗೆ ಧಕ್ಕೆ ತರದಿರೀತ ಹೇಳುವ ಸಂದೇಶದೊಟ್ಟಿಗೆ ಇಂದು ಬೈಕ್ ಜಾಥಾ ನಡೆದು ಮಡಿಕೇರಿಯಿಂದ ಭಾಗಮಂಡಲ, ಕರಿಕೆ, ಪೆರಾಜೆ, ಸಂಪಾಜೆಗಾಗಿ ಹೊರಟ ಬೈಕ್ ರ್ಯಾಲಿ 150 ಕಿಲೋಮೀಟರ್ಸ್ ಆಗಿ ರೋಟರಿ ಉಡ್ಸ್ ಬೈಕ್ ಸವಾರರು ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆಯ ಸಂದೇಶನ ಸಾರದು. ಇದರೊಟ್ಟಿಗೆ ಸುಮಾರು ಗ್ರಾಮಗಳಲ್ಲಿ ಪರಿಸರವನ್ನು ಸ್ವಚ್ಛವಾಗಿಡಿ, ಪರಿಸರವನ್ನು ಮಾಲಿನ್ಯ ಮಾಡದಿರೀತ ಹೇಳುವ ಜಾಗೃತಿ ರಸ ಬರೆಸಿದವು. ಮತದಾರರ ಪಟ್ಟಿನ ಇನ್ನಷ್ಟು ಸರಿಯಾಗಿ ನೋಡಿ ಸರಿ ಮಾಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಭಿಯಾನ ನಡೆದು ಈ ಸಂಬಂಧ ಜಿಲ್ಲಾ ಚುನಾವಣಾಧಿಕಾರಿ ಹಂಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು 208 ಮಡಿಕೇರಿ ಮತ್ತು 209 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೇಕೇರಿ, ತಾಳತ್ಮನೆ, ಕಾಟಕೇರಿ ಹಂಗೆ ಕಡಗದಾಳು ಸೇರಿದಂಗೆ ಸುಮಾರು ಗ್ರಾಮಗಳಲ್ಲಿರುವ ಮತಗಟ್ಟೆಗೆ ಖುದ್ದಾಗಿ ಹೋಗಿ ನೋಡಿ ಮಾಹಿತಿನ ತಗೊಂಡು ಅಲ್ಲಿಂದವು ಮಾತಾಡಿ ಕೊಡಗು ಜಿಲ್ಲೆಯಲ್ಲಿ ಅರ್ಹ ನಾಗರಿಕರು ಇದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ 2 ದಿನಗಳ ಕಾಲ ವಿಶೇಷ ಅಭಿಯಾನನ ಏರ್ಪಾಡು ಮಾಡಿಕೊಂಡಿದ್ದೋತ ಹೇಳ್ದೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 22-5571.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
10: 0%

0: ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
3: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗುಣಕೊಪ್ಪಲ್.
0: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ ಓದೆಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಬಹುಸಂಖ್ಯಾತ ರಾಜ್ಯಾಧಿಕಾರ ವ್ಯಾಪ್ತಿಯಲ್ಲಿ ಕಾಂಪ್ಯಾಕ್ಟ್ ಭೂ ಪ್ರದೇಶತ್ತು ವಾಸ ಮಾಡುವ ಚೆರಿಯ ಆದಿಮ ಸಂಜಾತ ಸಮುದಾಯಕ್ಕೆ ಭೂ ರಾಜಕೀಯ ಸ್ವಾಯತ್ತತೆ ಪಿಂಜ ಸ್ವಯಂ ಆಡಳಿತ ಸಹಜ ಹಕ್ಕ ಆಯ್ತುಂಡು. ವಿಶ್ವ ಸಂಸ್ಥೆರ ಆದಿಮ ಸಂಜಾತಂಗಡ ಹಕ್ಕರ ಘೋಷಣೆ ಪಿಂಜ ಭಾರತತ್ರ ಸಂವಿಧಾನತ್ರ ಆಶಯತ್ರ ಆಧಾರಿತ ಕೊಡವ ಲ್ಯಾಂಡ್ ಸ್ವಾಯತ್ತೆ ಕಾಯ್ತು ಹೋರಾಟ ನಡೆಸಿಯನ್ನುಂಡು ಎಂದು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಂದಿನರೋಣ ನಾಚಪ್ಪ ಎಣ್ಣಚಿ. ಚಟ್ಟಳ್ಳಿಲಿ ನಡೆದ 3ನೇ ಶಾಂತಿಯುತ ಮಾಲವ ಚಂಗೋಲೆ ಕಾರ್ಬಾರ್ಲು ತಕ್ಕ ಪರಂದಾವು ಕೊಡವ ಲ್ಯಾಂಡ್ ಸ್ವಾಯತ್ತತೆ ಕೊಡವಡ ಕಾನೂನುಬದ್ಧ ಹಕ್ಕಂದು ಪ್ರತಿಪಾದನೆ ಮಾಡಿಚಿ. ನಂಗಡ ಆದಿಮ ಸಂಜಾತಂಗಡ ಶ್ರೇಷ್ಠ ಗುಣಲಕ್ಷಣತ್ನ ಸಾಬೀತು ಮಾಡೋಕ ಏದೆ ದೃಷ್ಟಿಲು ನಂಗ ಪೂರ್ತಿ ಗುರುತು ಬೋರೆಂಡ ಕೂಡ ವಿಲೀನ ಆಯ್ತು ನಾಶ ಆಕತನಕ್ಕೆ ನಂಗ ನೋಟ್ಯಣು ಒಂದು ಅವು ಅಣ್ಣಿಚಿ. 2027 ರಾಷ್ಟ್ರೀಯ ಜನಗಣತಿಲು ಕೊಡವಡ ಪ್ರತ್ಯೇಕ ಎಣಿಕೆ ಮಾಡೋಣ ಎಂದು ವರಾತ ಮಾಡಿಚಿ. ಕೊಡಗಲು ವಾಣಿಜ್ಯ ಉದ್ದೇಶಕ್ಕಾಯಿತು ನಡೆದನುಳ್ಳ ಭೂ ಪರಿವರ್ತನೆ ಪಿಂಜ ಬಲ್ಯ ಪ್ರಮಾಣತರ ರೆಸಾರ್ಟ್ ಟೌನ್ಶಿಪ್ ಪಿಂಜ ಲೇಔಟ್ ನಿರ್ಮಾಣ ತುಂಜ ಪರಿಸರ ಕೃಷಿ ಭೂಮಿ ಕಾಫಿ ತೋಟ ಪಿಂಜ ನೈಸರ್ಗಿಕ ಜಲಮೂಲತರ ಮೇಲೆ ಪರಿಣಾಮ ಅಪ ಪಶ್ಚಿಮಘಟ್ಟ ಪಿಂಜ ಕಾವೇರಿ ಜಲಾನಯನ ಪ್ರದೇಶತರ ಸೂಕ್ಷ್ಮ ಪರಿಸರ ವ್ಯವಸ್ಥೆನ ರಕ್ಷಣೆ ಮಾಡೋ ನಿಟ್ಟಲು ಕೊಡಗಲು ಭೂ ಬಳಕೆರ ಬದಲಾವಣೆ ಪಿಂಜ ವಾಣಿಜ್ಯ ನಿರ್ಮಾಣತರ ಮೇಲೆ ನಿಯಂತ್ರಣ ಅಡ್ತೋಣ ಒಂದು ನಾಚಪ್ಪ ಅವು ಅಣ್ಣಿಚಿ. ಕಾರ್ಬಾರ್ಲು ಚಟ್ಟಳ್ಳಿ ಕೊಡವ ಸಮಾಜದ ಅಧ್ಯಕ್ಷ ಮುಳ್ಳಂಡ ರತ್ತು ಚಂಗಪ್ಪ ನೂರಕ್ಕ ನಾಡತಕ್ಕ ಪುರಿಮಂಡ ದಿನಮಣಿ ಪೂವಯ್ಯ ಅಲತೆ ಕನಪಟ್ಟವು ಹಾಜರಿಂಜತ್ತು. ಕೊಡಗರ ಬುಡಕಟ್ಟು ಸಮುದಾಯತ್ತುಳ್ಳ ಕಲಾವಿದಂಗಡ ಸಂಗೀತ ಸಂಸ್ಕೃತಿ ಪಿಂಜ ಕಲಾ ಪರಂಪರೆ ಭಾರಿ ಶ್ರೀಮಂತವಾಯಿತುಂಡು ಅಂಡ್ ಪ್ರತಿಭೆನ ಗುರುತು ಮಾಡಿತು ರಾಜ್ಯ ರಾಷ್ಟ್ರ ಪಿಂಜ ಜಾಗತಿಕ ಮಟ್ಟದ ಅನಾವರಣ ಮಾಡೋಕೆ ವೇದಿಕೆ ಕೊಡ್ಕೊಂಡು ಸಮಾಜ ಸೇವಕ ಮೇರಿಯಂಡ ಸಂಕೇತ್ ಪೂವಯ್ಯ ಅವು ಅಣ್ಣಿಚಿ. ವಿರಾಜಪೇಟೆರ ಶ್ರೀ ಬಸವೇಶ್ವರ ಗೌರಿ ಗಣೇಶ ತಿರಿಕೆರ ಸಭಾಂಗಣತ್ತು ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಅದನ್ನೆಲ್ಲ ಆಯೋಜನೆ ಮಾಡಿತಿಂಜ ವಾಯ್ಸ್ ಆಫ್ ವಿರಾಜಪೇಟೆ 2026 ಪಾಟು ಪೈಪೋಟಿನ ಉದ್ಘಾಟನೆ ಮಾಡಿತು ಅವು ತಕ್ಕ ಪರಂದತ್ತು. ಬುಡಕಟ್ಟು ಸಮುದಾಯತರ ಪಾಟಲು ಅಂಡ್ ಬದುಕರ ಕಷ್ಟ ಸುಖ ಪಿಂಜ ನಲ್ಲ ಸಂದೇಶ ಅಡಗಿತುಂಡು ಇಂಥ ವಿಶಿಷ್ಟ ಪ್ರತಿಭೆಗಳ ಸರ್ಕಾರ ಗುರುತು ಮಾಡಿತ್ತು ಅಂಗಕ್ಕೆ ಏರ ಅವಕಾಶ ಮಾಡಿಕೊಡ್ಕೊಂಡು ಅವು ಅಣ್ಣಿಚಿ. ಅಲ್ಲತೆ ಗ್ರಾಮೀಣ ಭಾಗತ್ತುಳ್ಳ ಪ್ರತಿಭಾವಂತ ಕಲಾವಿದಂಗಕ್ಕೆ ತಂಗಡ ಪ್ರತಿಭೆನ ವೇದಿಕೆಯ ಅನಾವರಣ

0: ಮಾಡೋಕೆ ವಾಯ್ಸ್ ಆಫ್ ವಿರಾಜಪೇಟೆ ಇಂಥ ಕಾರ್ಯಕ್ರಮ ನಲ್ಲ ಅವಕಾಶ ಮಾಡಿಕೊಡ್ತಾನು ಅನ್ನೊಂದು ಅವು ಮೆಚ್ಚಿ ಪರಂದತ್ತು. ಸಭೆಯಲ್ಲಿ ಶ್ರೀ ಬಸವೇಶ್ವರ ತಿರಿಕೆರ ಗಣೇಶ ಉತ್ಸವ ಸಮಿತಿಯ ಅಧ್ಯಕ್ಷ ರವೀಂದ್ರನಾಥ ಕಾಮತ್ ಕೂಡ್ನಾನಕ್ಕೆ ಕನಪಟ್ಟವು ಹಾಜರಿಂಜತ್ತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ ಕೊಡಗು ಮಡಿಕೇರಿ ಔಟ್ಲಾವೆಡ್ ಇಂಡಿಯಾ ಫೌಂಡೇಶನ್ ಪಿಂಜ ವಕೀಲಂಗಡ ಸಂಘ ಇಂಗಡ ಕೂಡುಕೂಟಲು ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕೆ ತರಬೇತಿ ಕಾರ್ಯಾಗಾರ ನಾಳೆ ಪಿಂಜ ಮತ್ತೆ ಅಂದು ನಡಪ. ನಾಳೆ ಪೊಲಕ 10 ಗಂಟೆಗೆ ಮಡಿಕೇರಿ ನ್ಯಾಯಾಲಯದ ಉದ್ಘಾಟನಾ ಸಮಾರಂಭ ನಡಪ. ಪ್ರಧಾನ ಜಿಲ್ಲಾ ಪಿಂಜ ಸತ್ರ ನ್ಯಾಯಾಧೀಶ ಪಿಂಜ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರದ ಅಧ್ಯಕ್ಷ ಮಾರುತಿ ಎಸ್ ಬಾಗಡೆ ಕೂಡ್ನಕ್ಕೆ ಕನಪಟ್ಟವು ಹಾಜರಿಪ್ಪ. ಮತದಾರರ ಪಟ್ಟಿನ ಇನ್ನೆಚ್ಚಕ್ಕು ಚಾಯಲು ಪಿಂಜ ಮಾರ್ಪಾಡು ಮಾಡುವ ನಿಟ್ಟಲು ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ ನಿನಾಂದು ಪಿಂಜ ಇಂದು ನಡೆದತ್ತು. ಹಿಂಗು ಸಂಬಂಧಪಟ್ಟಣಕ್ಕೆ ಜಿಲ್ಲಾ ಚುನಾವಣಾಧಿಕಾರಿ ಪಿಂಜ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವು ಮಡಿಕೇರಿ ಪಿಂಜ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹತ್ರ ಮೇಕೇರಿ ತಾಳತ್ಮನೆ ಕಾಟಕೇರಿ ಪಿಂಜ ಕಡಗದಾಳ ಗ್ರಾಮತ್ತುಳ್ಳ ಮತಗಟ್ಟೆಗೆ ಇಂದು ಪೋಯಿತು ಪರಿಶೀಲನೆ ಮಾಡಿತು ಮಾಹಿತಿ ಪಡೆದತ್ತು. ಅಭಿಯಾನ ಹತ್ರ ಆದನೆಯಲ್ಲಿ ನಿನ್ನಾಂದು ಪಿಂಜ ಇಂದು ಮತದಾರರ ಪಟ್ಟಿಲಿ ವಿಶೇಷ ಪರಿಷ್ಕರಣೆ ಕಾರ್ಬಾರಲು ಜಿಲ್ಲೆಯ ಅರ್ಹ ನಾಗರಿಕಂಗ ಇದನ್ನು ಉಪಯೋಗ ಪಡೆದೋವಲ್ಲಿ ಈ ಅಭಿಯಾನ ಯಶಸ್ವಿಯಾಯಿತೆಂದು ಅವು ಅಣ್ಣಚಿ. ಮಡಿಕೇರಿ ರೋಟರಿ ವುಡ್ಸರ ಅದನೆಲು ಪ್ರಕೃತಿಗೆ ಧಕ್ಕೆ ತಾರದಿರಿ ಅನ್ನೋ ಸಂದೇಶತರ ಬೈಕ್ ಜಾಥಾ ಆಯೋಜನೆ ಮಾಡಿತಿಂತ. ಮಡಿಕೇರಿಂಜ ಭಾಗಮಂಡಲ ಕರಿಕೆ ಪೆರಾಜ ಸಂಪಾಜೆ ರಸ್ತೆಯಲ್ಲಿ 180 ಕಿಲೋಮೀಟರ್ ಪೋನ ರೋಟರಿ ವುಡ್ಸ್ ಬೈಕ್ ಸವಾರಂಗ ಸಾರ್ವಜನಿಕಂಗಕ್ಕೆ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಚಿ. ರೋಟರಿ ಬೈಕ್ ರ್ಯಾಲಿ ರೋಬಿ ಪೆದತ್ರ ಜಾಥಾತ್ ಬೋರೆ ಬೋರೆ ಗ್ರಾಮತ್ ಪರಿಸರ ಮಾಲಿನ್ಯ ಮಾಡತಿ ಅನ್ನೋ ಜಾಗೃತಿನ ಕೊಡ್ತತ್. ಇದೇ 23ನೇ ನಾಳಂಕೆ ಪೌರ ಕಾರ್ಮಿಕಂಗಡ ದಿನಾಚರಣೆಯ ಮಾರಿಪತ್ತು ಕುಶಾಲನಗರ ಪುರಸಭೆ ಕಚೇರಿಗೆ ರಜೆ ಘೋಷಣೆ ಮಾಡಿತ್ತಂದು ಕುಶಾಲನಗರ ಪುರಸಭೆ ಮುಖ್ಯ ಅಧಿಕಾರಿ ಅರಿಚಿಟ್ಟಿತ್ತು. ಸರ್ಕಾರದ ಸೂಚನೆ ಪೋಲೆ ಪೌರ ಕಾರ್ಮಿಕಂಗಡ ದಿನಾಚರಣೆಯ ಮಾರಿಪತ್ತು ಕುಶಾಲನಗರದ ಕಾರ್ಯಕ್ರಮ ಬೆಚ್ಚಿತ್ತುಳ್ಳ ಕಾರಣ ಕಚೇರಿಯಲ್ಲಿ ಕೆಲಸ ಕಾರ್ಬಾರ್ ನಡಪಲೆ ಸಾರ್ವಜನಿಕಂಗ ಸಹಕಾರತರನೊಂದು ಪ್ರಕಟಣೆಯಲ್ಲಿ ಮನವಿ ಮಾಡಿತ್ತು. ಯುವನಿಧಿ ಯೋಜನೆಗೆ ಇಕ್ಕಾಕಲೆ ನೋಂದಣಿ ಮಾಡಿಕೊಂಡು ಪಣ ಪಡೆದಂಡುಳ್ಳ ಫಲಾನುಭವಿಯ ತಂಗಡ ಸೆಪ್ಟೆಂಬರ್ 2026 ತಿಂಗತ್ರ ಸ್ವಯಂ ಘೋಷಣೆನ ಇದೇ 25ನೇ ನಾಳಂಕೆರೊಳ್ಳು save1.karnataka.government.in ಈ ವೆಬ್ಸೈಟ್ಲಿ ಕೊಡಪದು ಕಡ್ಡಾಯ ಅಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಅವರ ಅರಿವುಕ್ಕೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮಡಿಕೇರಿ ಇಲ್ಲಿಗೆ ಖುದ್ದು ಪೋಯಿತು ಮಾಹಿತಿ ಪಡೆದೊಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿ ಅರಿಚಿಟ್ಟಿತ್ತು. ಇಲ್ಲಿಗೆ ಬೇಟೆತರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ
3: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ವಾರ್ತೆಗಳ ವಿವರ: ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು

0: ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಅಪಾಯವು ಅತ್ಯಂತ ಗಂಭೀರವಾಗಿದೆ ಎಂದು ಜಾಗತಿಕ ವೈಜ್ಞಾನಿಕ ಸಮುದಾಯವು ಎಚ್ಚರಿಸುತ್ತಿದೆ ಎಂದರು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ. ಹವಾಮಾನ ಬದಲಾವಣೆಯು ಮಾನವ ಜೀವನದ ವಿವಿಧ ಹಂತಗಳಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಜೈವಿಕ ವೈವಿಧ್ಯತೆಯು ನಷ್ಟ, ನೀರಿನ ಅಭಾವ ಮತ್ತು ಭೂಮಿಯ ಸವೆತ ಈ ಅಸಮತೋಲನಗಳಿಗೆ ಉದಾಹರಣೆಗಳಾಗಿವೆ ಎಂದು ತಿಳಿಸಿದರು. ಪರಿಸರ ಸಂಬಂಧಿತ ಕಾನೂನು ವಿಚಾರಗಳಲ್ಲಿ ರಾಷ್ಟೀಯ ಹಸಿರು ನ್ಯಾಯಾಧಿಕರಣವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಮನೋಹರ್ ಲಾಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಭೆಗಳಲ್ಲೂ ಭಾಗವಹಿಸಲಿದ್ದಾರೆ. ಜೋಧ್ಪುರದ ವಾಯುಪಡೆ ನೆಲೆಯಲ್ಲಿ ನಡೆಯುತ್ತಿರುವ ವೀರ್ ಗಾರ್ಡಿಯನ್ 2026 ಜಂಟಿ ಸಮರಾಭ್ಯಾಸದ ವೇಳೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಚೀಫ್ ಆಫ್ ಸ್ಟಾಫ್ ಜನರಲ್ ಟಕೆಹಿರೋ ಮೊರಿತಾ ಅವರು ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಯುದ್ದ ವಿಮಾನದಲ್ಲಿ ಜಂಟಿಯಾಗಿ ಹಾರಾಟ ನಡೆಸಿದರು. ಸೆಪ್ಟೆಂಬರ್ 9ರಿಂದ ಆರಂಭವಾಗಿರುವ ಈ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವು ಅಂತಿಮ ಹಂತದಲ್ಲಿದ್ದು ಇದೇ 22ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ತರಬೇತಿ ಅಭ್ಯಾಸದಲ್ಲಿ ಜಪಾನ್ ವಾಯುಪಡೆಯ ಯುದ್ದ ವಿಮಾನಗಳು ಭಾಗವಹಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಈ ಅಭ್ಯಾಸದಲ್ಲಿ ಭಾರತದ ತೇಜಸ್, ಸುಕೋಯ್-30 ಎಂಕೆಐ ಹಾಗೂ ರಫೇಲ್ ವಿಮಾನಗಳ ಜೊತೆಗೆ ಜಪಾನ್ನ F-2A ಯುದ್ದ ವಿಮಾನಗಳು ಪಾಲ್ಗೊಂಡಿವೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನು ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ ಐಎಎಸ್ಸಿ, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ಗೆ ಭೇಟಿ ನೀಡಿತು. ಎರಡೂ ದೇಶಗಳ ನಡುವಿನ ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಕೇಂದ್ರ ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ. ಭಾರತೀಯ ತರುಣರನ್ನು ಉದ್ಯೋಗಾಕಾಂಕ್ಷಿಗಳಿಂದ ಉದ್ಯೋಗ ಸೃಷ್ಟಿಕರ್ತರನ್ನಾಗಿ ಮಾಡುವ

0: ಉದ್ದೇಶದೊಂದಿಗೆ 2016ರಲ್ಲಿ ಚಾಲನೆ ನೀಡಲಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೇಶದ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಸೃಷ್ಟಿಸಿದೆ. ಆರಂಭದಲ್ಲಿ ಕೇವಲ 400ರಷ್ಟಿದ್ದ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳ ಸಂಖ್ಯೆಯು ಮಾರ್ಚ್ 2026ರ ವೇಳೆಗೆ ಡಿಪಿಐಐಟಿ ಮಾನ್ಯತೆಯುಳ್ಳ 2 ಲಕ್ಷಕ್ಕೂ ಹೆಚ್ಚು ಉದ್ದಿಮೆಗಳಾಗಿ ಬೆಳೆದಿದ್ದು 23 ಲಕ್ಷಕ್ಕೂ ಅಧಿಕ ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದ ಶಾಲಾ ಹಂತದಲ್ಲೇ ಉದ್ಯಮಶೀಲತೆಯ ಮನೋಭಾವ ಬೆಳೆಸಲು 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದ್ದು 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಹೆಚ್ಚುತ್ತಿದ್ದು 50%, ಅಂದರೆ 1 ಲಕ್ಷಕ್ಕೂ ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರಾಗಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಹಲವು ವಿಭಾಗಗಳಲ್ಲಿ ಶುಭಾರಂಭ ಕಂಡಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಏಷ್ಯನ್ ಗೇಮ್ಸ್ನ ಹಾಕಿ ಸ್ಪರ್ಧೆಯಲ್ಲಿ ಭಾರತದ ಪುರುಷರ ತಂಡ ಶುಭಾರಂಭ ಕಂಡಿದ್ದು ಕಾಕಾ ಮಿಗಹರದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ವಿರುದ್ದ 2-1 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 114 ರನ್ಗಳ ಅಂತರದಿಂದ ಮಣಿಸಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ಈ ಭರ್ಜರಿ ಗೆಲುವು ಸಾಧಿಸಿತು. ಕೇವಲ 49 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ಟಿ20 ಅಂತಾರಾಷ್ಟೀಯ ಶತಕ ಪೂರೈಸಿದ ಶಫಾಲಿ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದರು. ಈ ಅತ್ಯುತ್ತಮ ಪ್ರದರ್ಶನದ ನಡುವೆ ಸ್ಮೃತಿ ಮಂಧಾನಾ ಅವರು ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿವನ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಷ್ಟಪತಿ, ವಲರಿವನ್ ಅವರ ಅತ್ಯುತ್ತಮ ಪ್ರದರ್ಶನವು ದೇಶಕ್ಕೆ ಕೀರ್ತಿ ತಂದಿದೆ ಎಂದಿದ್ದು ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಯೆಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೇಳಿ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಗೌತಮ್ ಜೋತ್ಸ್ನಾ ಅವರಿಂದ ಭಾಷಣ.
2: ಶೇಕ್ಸ್ಪಿಯರ್ನನ್ನು ಕೇವಲ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸದೆ ಕನ್ನಡದ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಇನ್ನಷ್ಟು ಹತ್ತಿರವಾಗಿಸುವುದು. ಮನುಷ್ಯ ಸ್ವಭಾವದ ಈ ನಿಗೂಢ ಲೋಕದ ಅತ್ಯಂತ ಪರಿಪೂರ್ಣ ಪ್ರತಿನಿಧಿ ಎಂದರೆ ಅದು ವಿಲಿಯಂ ಶೇಕ್ಸ್ಪಿಯರ್. ಹೌದು, ಅವನ ಜೀವನ ಒಂದು ಸಾಗರದ ಹಾಗೆ, ಅವನ ಕೃತಿಗಳು ಒಂದು

ನಕ್ಷತ್ರ ಪುಂಜದ ಹಾಗೆ. ಕೇವಲ 15 ನಿಮಿಷಗಳಲ್ಲಿ ನಾವು ಅದರ ಒಂದು ಸಣ್ಣ ಕಣವನ್ನೂ ಮುಟ್ಟಲು ಸಾಧ್ಯವಿಲ್ಲ, ಅದು ನನಗೂ ಗೊತ್ತು. ಆದರೆ ಮನುಷ್ಯನ ಮನಸ್ಸಿನ ಅತ್ಯಂತ ಆಳವಾದ, ಅತ್ಯಂತ ನಿಗೂಢವಾದ ಕೆಲವು ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿದ ಅವನ ಕೆಲ ಶ್ರೇಷ್ಠ ನಾಟಕಗಳ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಇಷ್ಟಪಡುತ್ತೇನೆ. ಆದರೆ ನಾವು ಶೇಕ್ಸ್ಪಿಯರ್ನ ಆ ನಿಗೂಢ ಜಗತ್ತಿಗೆ ಇಳಿಯುವ ಮುನ್ನ ಇಲ್ಲೊಂದು ಮಜವಾದ, ಬಹಳ ಜನರಿಗೆ ಗೊತ್ತೇ ಇರದ ವಿಷಯವಿದೆ. ಅದೇನೆಂದರೆ, ನಾನು ಮಾಡುತ್ತಿರುವ ಈ ಇಂಗ್ಲಿಷ್ ಸಾಹಿತ್ಯದ ಕೆಲಸ ಇದೆಯಲ್ಲ, ಅಂದರೆ ಕಾಲೇಜಿನಲ್ಲಿ ಕಾದಂಬರಿ ಕವಿತೆಗಳನ್ನು ಪಾಠ ಮಾಡೋದು, ಇದು ಶುರುವಾದದ್ದೇ ಒಂದು ದೊಡ್ಡ ಜಗಳದ ಮೂಲಕ. ಹೌದು, ನಂಬಿದರೆ ನಂಬಿ, ಇವತ್ತು ನಾವೆಲ್ಲರೂ ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆ. ಆದರೆ 19ನೇ ಶತಮಾನದಲ್ಲಿ, ಅಂದ್ರೆ ಇಡೀ ಜಗತ್ತು ರೈಲು, ಹಡಗು, ಟೆಲಿಗ್ರಾಫು, ಹೊಸ ಹೊಸ ಮದ್ದುಗಳು, ಹೀಗೆ ನೂರಾರು ವೈಜ್ಞಾನಿಕ ಆವಿಷ್ಕಾರಗಳ ಭರಾಟೆಯಲ್ಲಿದ್ದಾಗ, ಅಯ್ಯೋ ಕತೆ ಕಾದಂಬರಿಗಳನ್ನೆಲ್ಲ ಒಂದು ವಿಷಯ ಅಂತ ಸ್ಕೂಲಲ್ಲಿ ಯಾಕೆ ಕಲಿಸ್ಬೇಕು ಅಂತ ಜನ ನಗುತ್ತಿದ್ದರು. ಅದರಿಂದ ಹೊಟ್ಟೆ ತುಂಬುತ್ತಾ, ಇಂಜಿನಿಯರಿಂಗ್ ಕಲಿ, ಲೆಕ್ಕ ಕಲಿ ಅನ್ನೋದು ಅವರ ವಾದವಾಗಿತ್ತು. ಈ ವಿಷಯದ ಬಗ್ಗೆ ಪೀಟರ್ ಬೇರಿ ಅಂತ ಒಬ್ಬ ದೊಡ್ಡ ವಿಮರ್ಶಕ ತನ್ನ ಬಿಗಿನಿಂಗ್ ಥಿಯರಿ ಪುಸ್ತಕದಲ್ಲಿ ಬಹಳ ಸ್ವಾರಸ್ಯಕರವಾದ ಸಂಗತಿಯನ್ನು ಹೇಳುತ್ತಾನೆ. ಆ ಕಾಲದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವರಂತಹ ಶ್ರೇಷ್ಠ ಚಿಂತಕರು ಒಂದು ಹೊಸ ವಾದವನ್ನು ಮುಂದಿಟ್ಟರು. ಅವರು ಹೇಳಿದ್ದು, ಹೌದು, ವಿಜ್ಞಾನ ಅದ್ಭುತ, ಅದು ನಮಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ, ಜಗತ್ತನ್ನೇ ಬದಲಾಯಿಸುವ ತಾಕತ್ ಕೊಡುತ್ತೆ. ಆದರೆ ಸಾಹಿತ್ಯ ಆ ಶಕ್ತಿಯನ್ನು ಹೇಗೆ ಬಳಸಬೇಕು ಎನ್ನುವ ಜ್ಞಾನವನ್ನು ಕೊಡುತ್ತದೆ. ನೋಡಿ ಎಷ್ಟು ಮುಖ್ಯವಾದ ಮಾತಿದು. ವಿಜ್ಞಾನ ನಿಮಗೆ ಸಾವಿರಾರು ಮೈಲಿ ದೂರ ಸಂಪರ್ಕ ಮಾಡೋ ಟೆಕ್ನಾಲಜಿಯನ್ನು ಕೊಡಬಹುದು. ಆದರೆ ಆ ಟೆಕ್ನಾಲಜಿಯನ್ನು ಬಳಸಿ ಇನ್ನೊಬ್ಬ ಮನುಷ್ಯನ ಜೊತೆ ಏನು ಮಾತನಾಡಬೇಕು, ಯಾಕೆ ಮಾತನಾಡಬೇಕು, ಆ ಸಂಬಂಧದ ಬೆಲೆ ಏನು ಎನ್ನುವ ತಿಳುವಳಿಕೆಯನ್ನು ಕೊಡುವುದೇ ಸಾಹಿತ್ಯ. ವಿಜ್ಞಾನವು ನಾಲೆಜ್ ಅಥವಾ ಜ್ಞಾನ ಕೊಟ್ಟರೆ ಸಾಹಿತ್ಯ ವಿಸ್ಡಮ್ ಕೊಡುತ್ತದೆ. ಯಾಕೆಂದರೆ ವಿಸ್ಡಮ್ ಅಥವಾ ವಿವೇಕ ಇಲ್ಲದಿದ್ದಾಗ ಏನಾಗುತ್ತದೆ ಎನ್ನುವುದಕ್ಕೆ ಇತಿಹಾಸದಲ್ಲಿ ಉದಾಹರಣೆಗಳಿವೆ. ವಿಜ್ಞಾನದ ಅತ್ಯಂತ ದೊಡ್ಡ ಶಕ್ತಿಯಾದ ಅಣುಶಕ್ತಿ, ಅಟಾಮಿಕ್ ಎನರ್ಜಿ, ಮನುಷ್ಯನ ಒಳಿತಿಗೆ ಬಳಕೆಯಾಗುವ ಬದಲು ಬಾಂಬ್ ಆಗಿ ಸ್ಫೋಟಿಸಿ ಇಡೀ ನಾಗರಿಕತೆಯನ್ನೇ ನಾಶ ಮಾಡುವ ಭಯವನ್ನು ಹುಟ್ಟಿಸಿದ್ದು ಇದೇ ವಿವೇಕದ ಕೊರತೆಯಿಂದ. ಇವತ್ತು ನಾವು ಇನ್ನೊಂದು ದೊಡ್ಡ ವೈಜ್ಞಾನಿಕ ವಿಸ್ಮಯದ ಮುಂದೆ ನಿಂತಿದ್ದೇವೆ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಇದು ಲೆಕ್ಕಾಚಾರದಲ್ಲಿ ಜ್ಞಾನವನ್ನು ಒಟ್ಟು ಹಾಕುವುದರಲ್ಲಿ ನಮ್ಮ ಮೆದುಳಿಗಿಂತ 100 ಪಟ್ಟು ವೇಗವಾಗಿರಬಹುದು. ಆದರೆ ಕೇವಲ ತರ್ಕ, ಕೇವಲ ಡೇಟಾ ಮಾತ್ರ ಇರುವ ಈ AI ನಾಳೆ ನಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದಾಗ ಏನಾಗಬಹುದು? ನಾವು ಮನುಷ್ಯರು ಹೃದಯದಿಂದ ಸಾಹಿತ್ಯವನ್ನು ಓದುವುದನ್ನು, ಬರೆಯುವುದನ್ನು, ಅನುಭವಿಸುವುದನ್ನು ನಿಲ್ಲಿಸಿಬಿಟ್ಟರೆ ನಾವು ಸೃಷ್ಟಿಸುವ AI ಕೂಡ ಹೃದಯ ಇಲ್ಲದ ಯಂತ್ರವಾಗಿಯೇ ಉಳಿಯುತ್ತದೆ. ಆ ಹೃದಯವಿಲ್ಲದ ಕರುಣೆ, ಅನುಕಂಪ, ನೈತಿಕತೆ ಇಲ್ಲದ ಅತಿ ಬುದ್ಧಿವಂತಿಕೆ ಇದೆಯಲ್ಲ, ಅದು ಆ ಬಾಂಬ್ಗಿಂತಲೂ ಅಪಾಯಕಾರಿ. ಜೀವನದ ಅತ್ಯಂತ ನಿರ್ಣಾಯಕವಾದ ಪಾಠಗಳು ಲೆಕ್ಕ ಆರ್ ಮ್ಯಾಥ್ಸ್ ಅಲ್ಲಿ ಇಲ್ಲ, ಅದು ಇರುವುದು ಇಂತಹ ಕತೆಗಳಲ್ಲಿ. ಅಂತ ಕೆಲವು ಕತೆಗಳನ್ನು ಬರೆದ ಶೇಕ್ಸ್ಪಿಯರ್ನ ಬಗ್ಗೆ ನೋಡೋಣ ಬನ್ನಿ. ಈಗ ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ಬಗ್ಗೆ ಕೆಲ ವಿಚಾರಗಳನ್ನು ಗಮನಿಸೋಣ. ಶೇಕ್ಸ್ಪಿಯರ್ ಈ ನಾಟಕನ ಯಾಕೆ ಬರೆದ? ಈ ನಾಟಕನ ಶೇಕ್ಸ್ಪಿಯರ್ನ ಅತಿ ಕರಾಳ ನಾಟಕ ಅಂತ ಕರೆಯುತ್ತಾರೆ ಯಾಕೆ? ಇದೊಂದು ಭಯಾನಕ, ರಕ್ತ ಸಿಕ್ತ, ನಿಗೂಢತೆಯ ಕತೆ. ಈ ನಾಟಕ ಶುರುವಾಗುವುದೇ 3 ಮಾಟಗಾತಿಯರಿಂದ. ಆದರೆ ಇಲ್ಲೊಂದು ವಿಸ್ಮಯಕಾರಿ ಸಂಗತಿ ಇದೆ. ಶೇಕ್ಸ್ಪಿಯರ್ ಸುಮ್ಮನೆ ಯಾಕೆ ಈ ಮಾಟಗಾತಿಯರನ್ನು ತಂದ? ಅವನು ಈ ನಾಟಕ ಬರೆಯುತ್ತಿದ್ದದ್ದು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ. ಆಗ ತಾನೇ ಇಂಗ್ಲೆಂಡಿನ ಸಿಂಹಾಸನಕ್ಕೆ ಒಬ್ಬ ಹೊಸ ರಾಜ ಬಂದಿದ್ದ. ಅವನ ಹೆಸರು 1ನೇ ಕಿಂಗ್ ಜೇಮ್ಸ್. ಈ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು ಮತ್ತು ಈ ರಾಜನಿಗೆ ಒಂದು ವಿಚಿತ್ರವಾದ, ತೀವ್ರವಾದ ಗೀಳು ಅಥವಾ ಅಬ್ಸೆಷನ್ ಇತ್ತು. ಅದೇ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಾ ಮಂತ್ರ. ನಂಬಿದರೆ ನಂಬಿ, ಈ ರಾಜ ಡಿಮನಾಲಜಿ, ಅಂದರೆ ದೆವ್ವಗಳ ಮತ್ತು ಮಾಟದ ಅಧ್ಯಯನ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದ. ಅವನ ಕಾಲದಲ್ಲಿ 100 ಜನರನ್ನು ಇವಳು ಮಾಟಗಾತಿ ಅಂತ ಹಿಡಿದು ಸುಟ್ಟು ಹಾಕಿದ್ದರು. ಶೇಕ್ಸ್ಪಿಯರ್ನ ಜಾಣತನ ನೋಡಿ. ಅವನು ತನ್ನ ಹೊಸ ರಾಜನನ್ನು ಮೆಚ್ಚಿಸಲು ಏನು ಮಾಡಿದ? 1ನೇದಾಗಿ ಅವನು ಸ್ಕಾಟ್ಲೆಂಡ್ನ ಕಥೆಯನ್ನೇ ಆರಿಸಿಕೊಂಡ, ಯಾಕೆಂದರೆ ಅದೇ ಕಿಂಗ್ಸ್ ಹೋಮ್ಲ್ಯಾಂಡ್. 2ನೇದಾಗಿ ಕಥೆಯ ಕೇಂದ್ರದಲ್ಲಿ ರಾಜನಿಗೆ ಇಷ್ಟವಾದ ಮಾಟಗಾತಿಯರನ್ನೇ ತಂದು ನಿಲ್ಲಿಸಿದ. ಹಾಗಾಗಿ ಅಂದು ಆ ನಾಟಕ ನೋಡುತ್ತಿದ್ದ ಪ್ರೇಕ್ಷಕರಿಗೆ ಆ ಮಾಟಗಾತಿಯರು ಇವತ್ತು ನಮಗೆ ಹ್ಯಾರಿ ಪಾಟರ್ ತರಹ ಕಲ್ಪನೆ, ಫ್ಯಾಂಟಸಿ ಆಗಿರಲೇ ಇಲ್ಲ. ಅದು ಅವರನ್ನು ಬೆಚ್ಚಿಬೀಳಿಸುವ ವಾಸ್ತವ ಆಗಿತ್ತು. ಅದಕ್ಕಾಗಿಯೇ ಆ ಇಡೀ ನಾಟಕದಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಕರಾಳ ವಾತಾವರಣವಿದೆ. ಆ ಕಾಲವೇ, ಅಂದರೆ ಜಕೋಬಿಯನ್ ಏಜ್ ಆಗಿತ್ತು. ಆದರೆ ಈ ನಾಟಕದ ನಿಜವಾದ ವಿಸ್ಮಯ ಆ ಮಾಟಗಾತಿಯರಲ್ಲ, ಅದು ಮ್ಯಾಕ್ಬೆತ್ನ ಮನಸ್ಸು. ನೋಡಿ, ಮ್ಯಾಕ್ಬೆತ್ ಕತೆ ಶುರುವಾದಾಗ ಆತ ಕೆಟ್ಟವನಾಗಿರುವುದಿಲ್ಲ, ಅವನೊಬ್ಬ ಹೀರೋ, ಮಹಾವೀರ. ಆದರೆ ಆ ಮಾಟಗಾತಿಯರು ಅವನ ತಲೆಯಲ್ಲಿ ಒಂದು ಐಡಿಯಾ

ಸತ್ಯವನ್ನು, ಒಂದು ವೈರಸ್ ಅನ್ನು ಬಿತ್ತುತ್ತಾರೆ, ನೀನು ರಾಜನಾಗುತ್ತೀಯಾ. ಇಲ್ಲಿಂದಲೇ ಅವನ ಮಾನಸಿಕ ಪತನ ಶುರುವಾಗುವುದು. ನೂರಾರು ವರ್ಷಗಳ ನಂತರ ಬಂದ ಸಿಗ್ಮಂಡ್ ಫ್ರಾಯ್ಡ್ ಮನುಷ್ಯನ ಮನಸ್ಸನ್ನು ವಿಶ್ಲೇಷಿಸಲು ನಮಗೆ ಕೆಲವು ಸಾಧನಗಳನ್ನು ಕೊಟ್ಟ. ಫ್ರಾಯ್ಡ್ನ ಕನ್ನಡಕದಲ್ಲಿ ಮ್ಯಾಕ್ಬೆತ್ನನ್ನು ನೋಡಿದರೆ ಇದೊಂದು ಅತಿಯಾದ ಮಹತ್ವಾಕಾಂಕ್ಷೆ ಅಥವಾ ಆಂಬಿಷನ್, ಒಬ್ಬ ಮನುಷ್ಯನನ್ನು ಹೇಗೆ ತಿಂದು ಹಾಕುತ್ತದೆ ಎನ್ನುವುದರ ಅದ್ಭುತ ಕೇಸ್ ಸ್ಟಡಿ. ಹೀರೋ ಆಗಿದ್ದ ಮ್ಯಾಕ್ಬೆತ್ ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾದ. ಒಬ್ಬ ಹೀರೋ ಆಗಿದ್ದವನು ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾಗುವ ಈ ಮಾನಸಿಕ ಪತನ ಇದೆಯಲ್ಲ, ಇದೇ ಮ್ಯಾಕ್ಬೆತ್ ದುರಂತದ ನಿಜವಾದ ವಿಸ್ಮಯ. ಈಗ ಹ್ಯಾಮ್ಲೆಟ್ನ ಬಗ್ಗೆ ನೋಡೋಣ. ಕತೆ ತುಂಬಾ ಸರಳ. ರಾಜಕುಮಾರನ ತಂದೆಯನ್ನು ಅವನ ಚಿಕ್ಕಪ್ಪನೇ ಕೊಲೆ ಮಾಡಿ ಸಿಂಹಾಸನ ಏರಿ ತಾಯಿಯನ್ನೇ ಮದುವೆಯಾಗಿ ಬಿಡುತ್ತಾನೆ. ತಂದೆಯ ಪ್ರೇತವೇ ಬಂದು ನನಗಾಗಿ ಸೇಡಿ ತೀರಿಸಿಕೋ ಎಂದು ಕೇಳಿಕೊಳ್ಳುತ್ತದೆ. ಹ್ಯಾಮ್ಲೆಟ್ನ ಕೆಲಸ ಏನು? ತಕ್ಷಣ ಹೋಗಿ ಖಡ್ಗ ತೆಗೆದುಕೊಂಡು ಚಿಕ್ಕಪ್ಪನನ್ನು ಇರಿದು ಬಿಡುವುದು. ನಾಟಕ ಅಲ್ಲೇ ಮುಗಿಯಬೇಕು. ಆದರೆ

ಬಗ್ಗೆ ನೋಡೋಣ. ಕತೆ ತುಂಬಾ ಸರಳ. ರಾಜಕುಮಾರನ ತಂದೆಯನ್ನು ಅವನ ಚಿಕ್ಕಪ್ಪನೇ ಕೊಲೆ ಮಾಡಿ ಸಿಂಹಾಸನ ಏರಿ ತಾಯಿಯನ್ನೇ ಮದುವೆಯಾಗಿ ಬಿಡುತ್ತಾನೆ. ತಂದೆಯ ಪ್ರೇತವೇ ಬಂದು ನನಗಾಗಿ ಸೇಡಿ ತೀರಿಸಿಕೊ ಎಂದು ಕೇಳಿಕೊಳ್ಳುತ್ತದೆ. ಹ್ಯಾಮ್ಲೆಟ್ನ ಕೆಲಸ ಏನು? ತಕ್ಷಣ ಹೋಗಿ ಖಡ್ಗ ತೆಗೆದುಕೊಂಡು ಚಿಕ್ಕಪ್ಪನನ್ನು ಇರಿದು ಬಿಡುವುದು. ನಾಟಕ ಅಲ್ಲೇ ಮುಗಿಯಬೇಕು. ಆದರೆ ಅವನು ಅದನ್ನು ಮಾಡುವುದೇ ಇಲ್ಲ. ಮ್ಯಾಕ್ಬೆತ್ನ ಸಮಸ್ಯೆ ಏನೋ ಮಾಡಿದ್ದು, ಡೂಯಿಂಗ್ ಸಮಥಿಂಗ್ ರಾಂಗ್. ಆದರೆ ಹ್ಯಾಮ್ಲೆಟ್ನ ಸಮಸ್ಯೆ ಏನನ್ನೂ ಮಾಡದಿರುವುದು, ಡೂಯಿಂಗ್ ನಥಿಂಗ್ ಅಟ್ ಆಲ್. ಇದು ಮಾನಸಿಕ ನಿಷ್ಕ್ರಿಯತೆಯ, ಸೈಕಾಲಜಿಕಲ್ ಇನ್ಆಕ್ಷನ್ ಬಗ್ಗೆ ಶೇಕ್ಸ್ಪಿಯರ್ ನಡೆಸಿದ ಒಂದು ಅದ್ಭುತ ಕೇಸ್ ಸ್ಟಡಿ. ಹ್ಯಾಮ್ಲೆಟ್ನ ಕಥೆಯ ಬಗ್ಗೆ ಆಳವಾಗಿ ಚರ್ಚಿಸಲು ಸಮಯದ ಅಭಾವವಿರುವುದರಿಂದ ನಾವು ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋಣ. ಶೇಕ್ಸ್ಪಿಯರ್ ಇಂತಹ ತಲೆ ತಿನ್ನುವ, ಗೊಂದಲದ, ಶೂನ್ಯವಾದದ ನಾಟಕವನ್ನು ಆ ನಿರ್ದಿಷ್ಟ ಸಮಯದಲ್ಲಿ ಯಾಕೆ ಬರೆದ? ಯಾಕೆಂದರೆ ಅವನು ಈ ನಾಟಕ ಬರೆಯುತ್ತಿದ್ದಾಗ ಇಡೀ ಇಂಗ್ಲೆಂಡ್ ದೇಶವೇ ಒಂದು ಹ್ಯಾಮ್ಲೆಟ್ ಸ್ಥಿತಿಯಲ್ಲಿತ್ತು. ಇಡೀ ದೇಶದ ಮುಂದಿದ್ದ ಒಂದೇ ಒಂದು ಪ್ರಶ್ನೆ, ನೆಕ್ಸ್ಟ್ ಯಾರು, ಮುಂದಿನ ರಾಜ ಯಾರು? ನೋಡಿ, ಆ ಸಮಯದಲ್ಲಿ ಇಂಗ್ಲೆಂಡ್ ಅನ್ನು ಆಳುತ್ತಿದ್ದವಳು ಮಹಾರಾಣಿ ಎಲಿಜಬೆತ್. ಅವಳು ವರ್ಜಿನ್ ಕ್ವೀನ್, ಮದುವೆ ಆಗಿರಲಿಲ್ಲ, ಮಕ್ಕಳಿರಲಿಲ್ಲ, ಮತ್ತು ಮುಖ್ಯವಾಗಿ ಅವಳಿಗೆ ವಿಪರೀತ ವಯಸ್ಸಾಗಿತ್ತು. ಅವಳು ಸಾವಿನ ಅಂಚಿನಲ್ಲಿದ್ದಳು. ಯಾರಿಗೆ ಗೊತ್ತು? ರಾಣಿಯಾದರೋ ಆ ವಿಷಯವನ್ನು, ಅಂದ್ರೆ ರಾಜ ಯಾರು ಅನ್ನೋ ವಿಷಯವನ್ನು ಹೇಳುತ್ತಲೇ ಇರಲಿಲ್ಲ. ಇಡೀ ಅರಮನೆಯ ತುಂಬಾ ಗೂಢಾಚಾರರು, ಪಿಸು ಮಾತುಗಳು, ಸಂಚುಕೋರರು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವ ಸ್ಥಿತಿ. ಇದೇ ವಾತಾವರಣ ತಾನೇ ಹ್ಯಾಮ್ಲೆಟ್ನ ಅರಮನೆಯಲ್ಲೂ ಇರುವುದು. ಇಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಇಂಗ್ಲೆಂಡ್ ನಲ್ಲಿ ಒಬ್ಬ ನಿಜವಾದ ಹ್ಯಾಮ್ಲೆಟ್ ಇದ್ದ. ಅವನ ಹೆಸರು ಅರ್ಲ್ ಆಫ್ ಎಸೆಕ್ಸ್. ಅವನು ರಾಣಿಯ ಪ್ರೀತಿಯ ಸೇನಾಪತಿ, ಜನರ ಕಣ್ಣಿಗೆ ಹೀರೋ. ಆದರೆ ಅವನೊಬ್ಬ ಅತಿ ಬುದ್ಧಿವಂತ, ಅಷ್ಟೇ ಗೊಂದಲದ, ಅಷ್ಟೇ ಮಹತ್ವಾಕಾಂಕ್ಷೆಯ ವ್ಯಕ್ತಿ. ಕೊನೆಗೆ ಅವನು ರಾಣಿಯ ವಿರುದ್ಧವೇ ದಂಗೆ ಎದ್ದು ಸೋತು ಹೋಗಿ ತಲೆ ಕೆಳೆದುಕೊಂಡ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ನಿಗೂಢವಾದ ಒಗಟು ಇಲ್ಲಿದೆ. ಅದೇ ಪ್ರೇತದ, ಗೋಸ್ಟ್ ಒಗಟು. ಇವತ್ತು ನಮಗೆ ಪ್ರೇತ ಅಂದ್ರೆ ಒಂದು ಹಾರರ್ ಕತೆ ಅಷ್ಟೇ. ಆದರೆ ಅಂದಿನ ಇಂಗ್ಲೆಂಡ್ ನಲ್ಲಿ ಅದೊಂದು ಧಾರ್ಮಿಕ ಬಿಕ್ಕಟ್ಟು, ರಿಲಿಜಿಯಸ್ ಕ್ರೈಸಿಸ್. ಯಾಕೆಂದ್ರೆ ಇಂಗ್ಲೆಂಡ್ ಆಗಷ್ಟೇ ಕ್ಯಾಥೊಲಿಕ್ ಧರ್ಮದಿಂದ ಪ್ರೊಟೆಸ್ಟೆಂಟ್ ಧರ್ಮಕ್ಕೆ ಬದಲಾಗಿತ್ತು. ಕ್ಯಾಥೊಲಿಕ್ ಧರ್ಮದ ಪ್ರಕಾರ ಪರ್ಗೇಟರಿ ಅಂತ ಒಂದು ಜಾಗ ಇತ್ತು. ಅಲ್ಲಿ ಸತ್ತವರ ಆತ್ಮಗಳು ಶುದ್ಧೀಕರಣಕ್ಕಾಗಿ ಕಾಯುತ್ತಿದ್ದವು. ಹಾಗಾಗಿ ಹ್ಯಾಮ್ಲೆಟ್ನ ತಂದೆಯ ಪ್ರೇತ ಪರ್ಗೇಟರಿಯಿಂದ ಬಂದ ನಿಜವಾದ ಆತ್ಮವಾಗಿರಬಹುದು. ಆದರೆ ಹೊಸ ಪ್ರೊಟೆಸ್ಟೆಂಟ್ ಧರ್ಮದ ಪ್ರಕಾರ ಪರ್ಗೇಟರಿ ಅನ್ನೋ ಜಾಗವೇ ಸುಳ್ಳು. ಸ್ವರ್ಗ ಮತ್ತು ನರಕ ಬಿಟ್ಟರೆ ಬೇರೇನೂ ಇಲ್ಲ. ಹಾಗಾದ್ರೆ ಈ ಪ್ರೇತ ಎಲ್ಲಿಂದ ಬಂತು? ಅದು ತಂದೆಯ ಆತ್ಮವೇ ಅಲ್ಲ, ಅದು ನರಕದಿಂದ ಬಂದ ಸೈತಾನ, ಡೀಮನ್. ಈಗ ಅರ್ಥ ಆಯ್ತೆ ಹ್ಯಾಮ್ಲೆಟ್ನ ಗೊಂದಲ. ಅವನು ತಂದೆಯ ಪ್ರೇತ ಬಂದು ನನ್ನ ತಮ್ಮ ನನ್ನನ್ನು ಕೊಂದ, ಸೇಡು ತೀರಿಸಿಕೊ ಅಂತ ಹೇಳಿದಾಗ ಅನ್ಕೊಳ್ಳೋದು, ಇದು ನಿಜವಾಗಿ ನನ್ನ ಅಪ್ಪನ ಆತ್ಮವೇ, ಅಥವಾ ನನ್ನನ್ನು ಪಾಪದ ಕೂಪಕ್ಕೆ ತಳ್ಳಲು ಬಂದ ಸೈತಾನನು? ಒಂದು ವೇಳೆ ಅದು ಸೈತಾನನಾಗಿದ್ದು ಅದರ ಮಾತು ಕೇಳಿ ಅವನು ರಾಜನನ್ನು ಕೊಂದರೆ ಅವನು ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ಈ ಒಂದು ಧಾರ್ಮಿಕ ಗೊಂದಲವೇ ಅವನನ್ನು ಮಾಡುವುದೋ ಬೇಡವೋ, ಟು ಬಿ ಆರ್ ನಾಟ್ ಟು ಬಿ ಎಂಬ ನಿಷ್ಕ್ರಿಯತೆಗೆ ತಳ್ಳುತ್ತದೆ. ಮ್ಯಾಕ್ಬೆತ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದದ್ದು ಹೊಸ ರಾಜ ಮೊದಲನೇ ಜೇಮ್ಸ್ ನನ್ನು ಮೆಚ್ಚಿಸಲು ಅಂತ ನಾವು ನೋಡಿದ್ವಿ. ಹ್ಯಾಮ್ಲೆಟ್ ಕಥೆನೂ ಸ್ಥೂಲವಾಗಿ ಕೇಳಿದ್ವಿ. ಈಗ ಶೇಕ್ಸ್ಪಿಯರ್ನ ಅದ್ಭುತ ದುರಂತ ನಾಟಕವಾದ ಲಿಯರ್ ಮಹಾಶಯನ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನು ಗಮನಿಸೋಣ. ಲಿಯರ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದಿದ್ದು ಇದೇ ರಾಜನಿಗಾಗಿ. ಆದರೆ ಇಲ್ಲಿನ ವಿಸ್ಮಯವೇ ಬೇರೆ. ಒಂದನೇ ಕಿಂಗ್ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು. ಅವನು ಇಂಗ್ಲೆಂಡ್ನ ರಾಜನಾದಾಗ ಅವನ ತಲೆಯಲ್ಲಿ ಒಂದು ದೊಡ್ಡ ಕನಸಿತ್ತು, ಒಂದು ಗೀಳು ಅಬ್ಸೆಷನ್ ಇತ್ತು. ಅದು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಅನ್ನು ಒಟ್ಟುಗೂಡಿಸಿ ಗ್ರೇಟ್ ಬ್ರಿಟನ್ ಎಂಬ ಒಂದು ಅಖಂಡ ರಾಜ್ಯವನ್ನು ಸೃಷ್ಟಿಸುವುದು. ಇಡೀ ಪಾರ್ಲಿಮೆಂಟ್ ಅಲ್ಲಿ ಇದೇ ಚರ್ಚೆ ಆಗುತ್ತಿತ್ತು, ರಾಜ್ಯವನ್ನು ಒಗ್ಗೂಡಿಸಬೇಕೆ ಬೇಡವೇ. ಈಗ ಶೇಕ್ಸ್ಪಿಯರ್ನ ಜಾಣತನ ನೋಡಿ. ರಾಜ ಜೇಮ್ಸ್ ಒಗ್ಗೂಡಿಸಬೇಕು ಎನ್ನುತ್ತಿದ್ದಾಗ ಶೇಕ್ಸ್ಪಿಯರ್ ಒಂದು ನಾಟಕ ಬರೆಯುತ್ತಾನೆ. ಈ ನಾಟಕದ ಕಥೆಯೇನು? ಒಬ್ಬ ರಾಜ ತನ್ನ ಅಖಂಡ ರಾಜ್ಯವನ್ನು ವಿಭಜನೆ ಮಾಡಿದ್ದರೆ ಏನಾಗುತ್ತದೆ ಎನ್ನುವುದು. ಕಿಂಗ್ ಲಿಯರ್ ಒಂದು ರಾಜಕೀಯ ಭಯಾನಕ ಕತೆ. ಇದು ಶೇಕ್ಸ್ಪಿಯರ್ ತನ್ನ ರಾಜನಿಗೆ ಕೊಡುತ್ತಿದ್ದ ಒಂದು ರೀತಿಯ ಎಚ್ಚರಿಕೆ. ಮಹಾರಾಜ, ಒಂದು ರಾಜ್ಯವನ್ನು ಒಡೆಯುವುದು ಇಷ್ಟು ಸುಲಭವಲ್ಲ. ಒಮ್ಮೆ ನೀನು ಅದನ್ನು ವಿಭಜಿಸಿದರೆ ಅದು ಅರಾಜಕತೆಗೆ, ಅಂತರ್ಯುದ್ಧಕ್ಕೆ, ಸಿವಿಲ್ ವಾರ್ ಮತ್ತು ರಕ್ತಪಾತಕ್ಕೆ ಕಾರಣವಾಗುತ್ತದೆ. ಇವೆಲ್ಲಕ್ಕಿಂತ ದೊಡ್ಡ ವಿಸ್ಮಯ ಮತ್ತು ನಿಗೂಢತೆ ಇರುವುದು, ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ಕಥೆಯನ್ನು ತಾನೇ ಸೃಷ್ಟಿಸಿದಲ್ಲ. ಇದಕ್ಕೂ ಮೊದಲು ಕಿಂಗ್ ಲಾಯರ್ ಎಂಬ ಒಂದು ಹಳೆಯ ನಾಟಕ ಇಂಗ್ಲೆಂಡ್ ಅಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಆದರೆ ಆ ನಾಟಕ ಸುಖಾಂತ್ಯದಲ್ಲಿ ಕೊನೆಯಾಗುತ್ತದೆ. ಈಗ ಯೋಚಿಸಿ, ಶೇಕ್ಸ್ಪಿಯರ್ನ ಬಳಿ ಒಂದು ರೆಡಿಮೇಡ್ ಹ್ಯಾಪಿ ಎಂಡಿಂಗ್ ಕತೆ ಇತ್ತು. ಆದರೆ ಅವನು ಅದನ್ನು ಬೇಕಂತಲೇ ನಿರ್ದಯವಾಗಿ ಬದಲಿಸಿದ. ಅವನು ಈ ನಾಟಕದ ಮುಖ್ಯ ಪಾತ್ರಧಾರಿ ಕಾರ್ಡಿಲಿಯಾಳ್ ಅನ್ನು ಕೊಂದುಬಿಟ್ಟ. ಯಾಕೆ? ಯಾಕೆಂದರೆ ಶೇಕ್ಸ್ಪಿಯರ್ ಬದುಕುತ್ತಿದ್ದ ಕಾಲ ಎಲಿಜಬೆತ್ ಯುಗ, ಗೋಲ್ಡನ್ ಏಜ್ ಅಂತ್ಯವಾಗುತ್ತಿತ್ತು. ಅದು ಗೊಂದಲದ, ನಿರಾಶಾವಾದದ, ಪೆಸಿಮಿಸಂ ಕಾಲ. ಆ ಕಾಲಕ್ಕೆ ಆ ಹಳೆಯ ಎಲ್ಲವೂ ಕೊನೆಗೆ ಸರಿ ಹೋಗುತ್ತದೆ, ಶುಭಂ ಎಂಬ ಸುಖಾಂತ್ಯದ ಕತೆ ಒಂದು ಸುಳ್ಳಿನಂತೆ, ಒಂದು ಬೂಟಾಟಿಕೆಯಂತೆ ಕಂಡಿತ್ತು. ಶೇಕ್ಸ್ಪಿಯರ್ ಒಂದು ಭಯಾನಕ ಸತ್ಯವನ್ನು ತೋರಿಸಬೇಕಿತ್ತು. ಅದೇ ವಿಸ್ಮಯ. ಕೆಲವೊಮ್ಮೆ ಜೀವನದಲ್ಲಿ ನಾವು ಪಾಠ ಕಲಿತರು, ಒಳ್ಳೆಯವರಾದರೂ ಕೊನೆಗೆ ನಮಗೆ ಶಿಕ್ಷೆಯೇ ಕಾದಿರುತ್ತದೆ. ಕೆಲವೊಮ್ಮೆ ಈ ಜಗತ್ತು, ಈ ಪ್ರಕೃತಿ ಯಾವ ಕಾರಣವೂ ಇಲ್ಲದೆ ಅಂಜಸ್ಟ್ ಅಥವಾ ಮುಗ್ಧರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಒಂದು ಕ್ಷಣ ಯೋಚಿಸಿ, ಲಿಯರ್ ಮಾಡಿದ ತಪ್ಪಿಗೆ ಅವನಿಗೆ

0: ಶಿಕ್ಷೆ ಆಯಿತು, ಅವನು ಪಾಠ ಕಲಿತ. ಆದರೆ ಕಾರ್ಡಿಲಿಯಾ ಏನು ತಪ್ಪು ಮಾಡಿದಳು? ಸಾಯುವ ಶಿಕ್ಷೆ ಅವಳಿಗೆ ಏಕೆ ಬಂತು? ಕೊನೆಯ ದೃಶ್ಯದಲ್ಲಿ ಆ ಮುದುಕ ಲಿಯರ್ ತನ್ನ ಮಗಳ ಹೆಣವನ್ನು ಎತ್ತಿಕೊಂಡು, ಯಾಕೆ ಯಾಕೆ ನಾಯಿಗೂ ಬದುಕಿದೆ, ಈ ಮಗು ಬದುಕೋಬಾರ್ದಿತ್ತೆ. Why should a dog, a horse, a rat have life? And thou, no breath at all? ಎಂದು ಆಕಾಶ ನೋಡಿ ಕೂಗುತ್ತಾನೆ. ಆದರೆ ಆಕಾಶದಿಂದ ಯಾವ ಉತ್ತರವೂ ಬರುವುದಿಲ್ಲ. ಕೆಲವೊಮ್ಮೆ ಜೀವನ ಅಥವಾ ದೇವರು ನಮಗೆ ಪಾಠ ಕಲಿಸಲು ಕಷ್ಟ ಕೊಡುವುದಿಲ್ಲ. ಕೆಲವೊಮ್ಮೆ ಅದು ಯಾವ ಕಾರಣವೂ ಇಲ್ಲದೆ ಅಂಜಸ್ಟ್ ಅತಿಯಾಗಿ ಟೂ ಮಚ್ ನಮ್ಮನ್ನು ನಾಶ ಮಾಡುತ್ತದೆ. ನಾವು ಬರೀ ಆಟದ ದಾಳಗಳು ಅಷ್ಟೇ ಅಂತ ಶೇಕ್ಸ್ಪಿಯರ್ ಹೇಳುತ್ತಿರಬಹುದು. ನಾವು ಈಗ ಮಾತನಾಡಿದ ಈ ನಾಟಕಗಳನ್ನೆಲ್ಲ ಶೇಕ್ಸ್ಪಿಯರ್ ಯಾವಾಗ ಬರೆದದ್ದು ಗೊತ್ತೇ? ಇವತ್ತಿಗೆ ಸರಿಯಾಗಿ 400 ವರ್ಷಗಳ ಹಿಂದೆ, 17ನೇ ಶತಮಾನದ ಆರಂಭದಲ್ಲಿ. 400 ಹಿಂದಿನ ಹಳೆಯ ಇಂಗ್ಲಿಷ್ ನಲ್ಲಿ ಬರೆದ ಈ ಕಥೆಗಳು ಇವತ್ತು ನಮಗೆ ಈ 21ನೇ ಶತಮಾನದ ಕನ್ನಡದ ಕೇಳುಗರಿಗೆ ಯಾಕೆ ಬೇಕು? ಇದೇ ನೋಡಿ ಶೇಕ್ಸ್ಪಿಯರ್ ಎಂಬ ಮಹಾವಿಸ್ಮಯ. ಯಾಕೆಂದ್ರೆ ಜಗತ್ತು ಬದಲಾಗಿದೆ, ನಮ್ಮ ಟೆಕ್ನಾಲಜಿ ಬದಲಾಗಿದೆ. ನಾವು ಕುದುರೆ ಗಾಡಿಯಿಂದ AI ಜಗತ್ತಿಗೆ ಬಂದಿದ್ದೇವೆ, ಆದರೆ ಒಂದು ಮಾತ್ರ ಬದಲಾಗಲಿಲ್ಲ, ಅದು ನಮ್ಮ ಮನುಷ್ಯನ ಸ್ವಭಾವ. ಇವತ್ತಿಗೂ ಮ್ಯಾಕ್ಬೆತ್ ನಾಟಕದ ವಿಸ್ಮಯ ಮುಗಿದಿಲ್ಲ. ಹ್ಯಾಮ್ಲೆಟ್ ನ ವಿಸ್ಮಯ ಅದು ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ. ಇವತ್ತು ನಮ್ಮ ಬಳಿ ಇಂಟರ್ನೆಟ್ ಇದೆ, ನಮ್ಮ ಬಳಿ ಮಾಹಿತಿ ಇನ್ಫಾರ್ಮೇಶನ್ ಜಾಸ್ತಿ ಆಗಿದೆ, ಆದರೆ ನಿರ್ಧಾರ ಆಕ್ಷನ್ ತೆಗೆದುಕೊಳ್ಳುವ ಶಕ್ತಿ ಕಮ್ಮಿ ಆಗಿದೆ. ಅತಿಯಾಗಿ ಯೋಚಿಸುತ್ತಾ ಓವರ್ ಥಿಂಕಿಂಗ್ ಮಾಡುತ್ತಾ ಒಳ್ಳೆಯ ಸಮಯವನ್ನು ಕಳೆದುಕೊಳ್ಳುವ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಹ್ಯಾಮ್ಲೆಟ್ಗಳೇ. ಇನ್ನು ಕಿಂಗ್ ಲಿಯರ್ನ ವಿಸ್ಮಯ ತನ್ನ ಅಹಂನಿಂದಲೇ ಕುಟುಂಬವನ್ನು ಮುರಿದುಕೊಳ್ಳುವ, ಕೊನೆಗೆ ತನ್ನ ಬದುಕೇ ಮೀನಿಂಗ್ಲೆಸ್ ಅಥವಾ ಅರ್ಥವಿಲ್ಲದ್ದು ಎಂದು ಒದ್ದಾಡುವ ಮುದುಕನ ಕತೆ ಇವತ್ತಿನ ನಮ್ಮ ಒಂಟಿತನದ ಮಾಡರ್ನ್ ಲೋನ್ಲಿನೆಸ್ ಕಥೆಯಂತೆಯೇ ಇಲ್ಲವೇ? ಹಾಗಾಗಿ ಶೇಕ್ಸ್ಪಿಯರ್ ಒಬ್ಬ ಕವಿಯಲ್ಲ, ಅವನು ಮನುಷ್ಯನ ಮನಸ್ಸೆಂಬ ನಿಗೂಢ ಯಂತ್ರವನ್ನು ಬಿಡಿಸಿ ನೋಡಿದ ವಿಜ್ಞಾನಿ. ಶೇಕ್ಸ್ಪಿಯರ್ ಎಂಬುದು ಒಂದು ಮುಗಿದ ಅಧ್ಯಾಯ ಖಂಡಿತ ಅಲ್ಲ, ಅದೊಂದು ತೆರೆದ ಪುಸ್ತಕ. ನಾವು ಅಗೆದಷ್ಟು ನಮ್ಮದೇ ಹೊಸ ಹೊಸ ರಹಸ್ಯಗಳು, ನಮ್ಮದೇ ವಿಸ್ಮಯಗಳು ಅದರಲ್ಲಿ ಸಿಗುತ್ತಲೇ ಇರುತ್ತವೆ. ಇಂತಹ ವಿಸ್ಮಯಗಳಿಗೆ ಭಾಷೆಯ ಗಡಿಯಿಲ್ಲ.
1: ಇದುವರೆಗೆ ಗೌತಮ್ ಜ್ಯೋತ್ಸ್ನಾ ಅವರಿಂದ ಶೇಕ್ಸ್ಪಿಯರ್ನ ನಿಗೂಢಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು ಭಾಷಣ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಯಿತು.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಕಣ್ಣೀರು ಆ ಭಗವಂತ ಎಲ್ಲ ಜೀವಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ ಅಂತಾನೆ ಹೇಳ್ಬೋದು. ಸಂತೋಷಕ್ಕೂ ಕಣ್ಣೀರು ಬರುತ್ತೆ, ದುಃಖಕ್ಕೂ ಕಣ್ಣೀರು ಬರುತ್ತೆ. ಭಾವನಾತ್ಮಕವಾದ ಎಲ್ಲ ವೇದನೆಗಳಿಗೆ ಸಂವೇದನೆಯಂತೆ ಬರುವ ಈ ಕಣ್ಣೀರು ನಮ್ಮ ನೋವಿನ ಸಂತೋಷದ ಒಡನಾಡಿಯೇ ಆಗಿದೆ. ಕಣ್ಣು, ನೀರು, ನಗು, ದುಃಖ, ಅಳು ಎಲ್ಲದರ ಕುರಿತು ಮಾತನಾಡ್ತಾ ಹೋಗೋಣ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮುಗಿಯದ ಕತೆ ಚಿತ್ರದ ಒಂದು ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಾಜ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ನಗು ಒಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡನ್ನು ಭುಜಿಸು ಮಂಕುತಿಮ್ಮ. ನಗು ಮತ್ತು ಅಳು ಜೀವನದಲ್ಲಿ ಎರಡು ಮುಖ್ಯವಾದ ಅನುಭವಗಳು. ನಗು ಮನಸ್ಸಿನಲ್ಲಿದ್ದಂತಹ ಸಂತೋಷವನ್ನ ಪರಿಮಳದಂತೆ ಹರಡುವ ಹೂವಿನಂತಾದ್ರೆ, ಅಳು ಅಂತಕ್ಕಂಥದ್ದು ದುಃಖವನ್ನ ಆತ್ಮವನ್ನ ಮತಿಸಿ ಸತ್ವ ಅಥವಾ ಗಟ್ಟಿತನವನ್ನ ಹೊರತರಲು ದೈವ ಕೊಟ್ಟಿರ್ತಕ್ಕಂಥ ಒಂದು ಗುರುತು ಅಂತಾನೆ ಹೇಳ್ಬೋದು. ಮನಸ್ಸಿನ ಭಾವರಸದಲ್ಲಿ ಉಕ್ಕಿ ಹರಿಯುವುದೇ ನಗು ಮತ್ತು ಅಳು. ಆತ್ಮದ ಸಂತೋಷದ ಭಾವ ಪರಿಮಳವನ್ನ ಹರಡುವ ಹೂವೇ ನಗು. ಕಷ್ಟಗಳನ್ನ ಅನುಭವಿಸಿದ ಆತ್ಮವನ್ನ ಕಡೆದು ಸತ್ವವೆನ್ನುವ ಬೆಣ್ಣೆಯನ್ನು ತೆಗೆಯುವ ಕಡೆಗೋಲಂತೆ ಅಳು ಇವೆರಡರ ಅನುಭವವನ್ನ ಪಡೆದು ನೀ ಜೀವಿಸಬೇಕು ಅಂತೇಳಿ ಡಿವಿಜಿಯವರು ಹೇಳ್ತಾರೆ. ಇನ್ನಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ನಗು ಮತ್ತು ಅಳುವಿನ ಕುರಿತು ಮತ್ತಷ್ಟು ಮಾತನಾಡ್ತಾ ಸಾಗೋಣ. ಇನ್ನೀಗ ಕೇಳಿ ಸಮೀರ್ ಮುಡಿಪು ಅವರ ದನಿಯಲ್ಲಿ ರೆಬೆಲ್ ಹುಡುಗರು ಚಿತ್ರದ ಗೀತೆ. ಯೋಗೀಶ್ ಎನ್ ಅಡಕಲಕಟ್ಟೆ ಅವರ ಸಾಹಿತ್ಯಕ್ಕೆ ಸಮೀರ್ ಮುಡಿಪು ಅವರ ಸಂಗೀತವಿದೆ.

ಸಂತೋಷವಾದರೆ ನಗು, ದುಃಖವಾದರೆ ಅಳು ಸಹಜವಾಗಿ ವ್ಯಕ್ತವಾಗುವಂತಹ ಭಾವಗಳಾಗಿವೆ. ಆ ಭಾವಗಳಿಗೆ ಕಾರಣವಾದ ಘಟನೆಗಳ ಪ್ರಭಾವ ತೀವ್ರವಾಗಿದ್ರೆ ಆ ಭಾವಗಳು ನಗುವಾಗಿಯೋ ಅಥವಾ ಅಳುವಾಗಿಯೋ ಹೊರಹೊಮ್ಮದು ಸರ್ವೇ ಸಾಮಾನ್ಯ. ಅದು ಆತ್ಮದ ಭಾವ ಕೂಡ ಹೌದು. ಅಂತಃಸತ್ವ ಅನುಭವಿಸಿದ ಭಾವವನ್ನ ಹೂ ತನ್ನ ಪರಿಮಳವನ್ನ ಹೊರಸೂಸುವಂತೆ ನಗುವಿನ ರೂಪದಲ್ಲಿ ಹೊರಸೂಸುತ್ತೆ. ಭಾವ ಮಂಥನವಾದ ನಂತರ ಆದಂತಹ ದುಃಖವು ಅಣುವಿನ ರೂಪದಲ್ಲಿ ಹೊರಬರುತ್ತೆ ಅಲ್ವೇ? ಇನ್ನೀಗ ಕೇಳೋಣ ಎಸ್ ಜಾನಕಿ ಅವರ ದನಿಯಲ್ಲಿ ಚಂದನದ ಗೊಂಬೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಬಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತೆ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇತ್ತು. ತುಂಬಾ ಕಠಿಣ ಮನಸ್ಸು ಇರುವವರ ಹೊರತು ಎಲ್ಲ ಮನುಷ್ಯರಿಗೂ ಅಳು ಮತ್ತು ನಗುವಿನ ಮೂಲಕ ತಮ್ಮ ಮನಸ್ಸಿನ ಭಾವ ತೀವ್ರತೆಯನ್ನ ಹೊರಗೆಡಹುವ ಕ್ಷಮತೆಯನ್ನ ಆ ಪರಮಾತ್ಮ ಕರುಣಿಸಿಯೇ ಇದ್ದಾನೆ. ಕೆಲವರಿಗೆ ನಗುವೋ ಅಳುವೋ ತತ್ಕ್ಷಣ ಬಂದ್ಬಿಡುತ್ತೆ.

ಆದ್ರೆ ಇನ್ನು ಕೆಲವರು ಇರ್ತಾರೆ, ಯಾವುದೇ ತಮಗೆ ಸಂಬಂಧ ಪಡೆದಂತಹ ವಿಷಯವಾದ್ರೂ ಕೂಡ ಭಾವುಕರಾಗಿ ನಗ್ತಾರೆ ಅಥವಾ ಅತ್ತು ಬಿಡ್ತಾರೆ. ಇನ್ ಕೆಲವರು ಇರ್ತಾರೆ ತಮ್ಮ ತರ್ಕದಿಂದ ಅದನ್ನ ತಡೆದುಕೊಳ್ತಾರೆ, ನಗುವನ್ನು ತಡೆದುಕೊಳ್ತಾರೆ, ಹಾಗೆ ದುಃಖವನ್ನು ತಡೆದುಕೊಳ್ತಾರೆ. ಹಾಗೆ ತಡೆದುಕೊಳ್ಳೋದು ಪ್ರತಿಯೊಬ್ಬರಿಗೂ ಅವರವರದೇ ಕಾರಣ ಇರಬಹುದು, ಆದ್ರೆ ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹೇಳಿ ನಮ್ಮ ವೈದ್ಯಾಧಿಕಾರಿಗಳು ಹೇಳ್ತಾರೆ. ನಮ್ಮ ಆರೋಗ್ಯಕ್ಕಾಗಿಯೇ ಈ ನಗು ಮತ್ತು ಅಳು ಎಂಬುದು ಇರೋದು ಅಲ್ವೇ. ಇನ್ನೀಗ ಕೇಳೋಣ ಧರ್ಮ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಲೋಚನಾ ಅವರು ಹಾಡಿರುವ ಒಂದು ಗೀತೆ, ಶ್ರೀ ಉದಯಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

ಸದಾಶಿವ ಅವರ ಸಾಹಿತ್ಯಕ್ಕೆ ಕಿರಣ್ ರವೀಂದ್ರನಾಥ್ ಅವರ ಸಂಗೀತವಿರುವ ರಾಜು ಕನ್ನಡ ಮೀಡಿಯಂ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಅನುರಾಧ ಭಟ್.

ಒಟ್ಟಾರೆಯಾಗಿ ಈ ನಗು ಅನ್ನೋದು ಪರಮಾತ್ಮ ಮನುಷ್ಯ ಪ್ರಾಣಿಗೆ ಕೊಟ್ಟಿರ್ತಕ್ಕಂತ ಒಂದು ವರ ಅಂತಾನೆ ಹೇಳ್ಬೋದು. ವಿನೋದ ಪೂರಿತ ಅಥವಾ ವಿನೋದಕಾರಿತ ನಗುವಿಲ್ಲದ ಜಗತ್ತನ್ನ ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾಗಿಯೇ ಡಿವಿಜಿಯವರು ಬಗೆದೆರಡನ್ನು ಭುಜಿಸು ಎಂದು ಹೇಳುವಂತೆ ನಮಗಾದ ಅನುಭವಗಳನ್ನ ಮನಸ್ಸಿನಲ್ಲಿ ಮಥಿಸಿ ನಗುವನ್ನೋ ಅಳುವನ್ನೋ ನಾವು ಹೊರಗೆಡಹಿದರೆ ಅದು ಸಹಜತೆ ಮತ್ತು ಮನಸ್ಸಿಗೆ ನಿರಾಳವಾಗುತ್ತೆ ಅಂತ ಕಗ್ಗವನ್ನ ಬರೆದಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಭಾವನೆಗಳನ್ನ ನಗು ಅಥವಾ ಅಳುವಿನ ಮುಖಾಂತರ ಹೊರಗೆಡಹಿದಾಗ ಮನಸ್ಸು ನಿರಾಳವಾಗೋದಂತೂ ಸತ್ಯ ಅಂತ ಹೇಳ್ತಾ ನಮ್ಮ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ.

ಜಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರು ಸಂಗೀತ ನೀಡಿರುವ ಗೀತಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ.

ಇದುವರೆಗೆ ನರಸಿಂಹನಾಯಕ್ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 9:30.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ಹಾಗಾದರೆ. ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ ಹಾಗಾದರೆ.
2: ಬೆಳಗ್ಗಿಂದ ಇಷ್ಟೊಂದು ಬಣ್ಣಗಳನ್ನ ಮುಂದೆ ಹರ್ಕೊಂಡು ಕೂತಿದ್ದೀನಿ. ತಲೆ ಒಳಗೆ ಬಹಳಷ್ಟು ಚಿತ್ರಗಳು ತುಂಬಿವೆ, ಆದರೆ ಇದುವರೆಗೂ ಕ್ಯಾನ್ವಾಸ್ ಮೇಲೆ ಒಂದೇ ಒಂದು ರೇಖೆಯನ್ನು ನೋಡಲಿಲ್ಲ. ಯಾರದು, ಯಾರಿರಬಹುದು? ನಾನು ಯಾರಿಗಾದ್ರೂ ಸಮಯ ಕೊಟ್ಟಿದ್ದ? ಯಾರು?
3: ನಮಸ್ಕಾರ ಸರ್.
2: ನಮಸ್ಕಾರ. ನೀವು?
3: ಐ ಆಮ್ ಗೌರವ್ ಸರ್. ನೀವು ನನಗೆ ಸಮಯ ಕೊಟ್ಟಿದ್ರಿ ನಿನ್ನೆ ಫೋನ್ನಲ್ಲಿ.
2: ಹಾ ಹಾ ಹಾ, ಎಸ್, ಪ್ಲೀಸ್ ಕಮ್ ಇನ್, ಕಮ್ ಇನ್.
3: ಹಾಗೆ ನೀವು ಹೇಳಿದ್ರಿ 1 PM ಎಕ್ಸಾಕ್ಟ್, ನೇದರ್ ಎ ಮಿನಿಟ್ ಲೇಟ್ ನಾರ್ ಎ ಮಿನಿಟ್ ಅರ್ಲಿ ಅಂತ.
2: ಅಂಡ್ ಯು ಆರ್ ಪಂಕ್ಚುಯಲ್ ಟು ದ ಮಿನಿಟ್.
3: ಥ್ಯಾಂಕ್ ಯು ಸರ್.
2: ಹೇಳಿ, ವಾಂಟ್ ಸಮಥಿಂಗ್ ಫ್ರಮ್ ಮೀ?
3: ಎಸ್ ಸರ್, ನಾನು ಒಂದು ರಿಸರ್ಚ್ನಲ್ಲಿ ತೊಡಗಿದ್ದೀನಿ, ಮತ್ತೆ ಅದರ ವಿಷಯ ದಿ ರೋಲ್ ಆಫ್ ಪರ್ಸನಲ್ ರಿಲೇಷನ್ಸ್ ಇನ್ ಪ್ರೊಫೆಷನಲ್ ಸಕ್ಸಸ್.
2: ಓ, ತುಂಬಾ ಒಳ್ಳೆ ವಿಷಯ. ಬಟ್ ವೇರ್ ಡು ಐ ಫಿಗರ್ ಇನ್ ಇಟ್?
3: ಸರ್, ನೀವು ಒಬ್ಬ ಯಶಸ್ವಿ ಹಾಗೂ ಪ್ರಸಿದ್ಧ ಚಿತ್ರಕಾರರಾಗಿದ್ದೀರಿ.
2: ಸೊ ವಾಟ್?
3: ಹಾಗೆ ನೀವೊಬ್ಬ ಡಿವೋರ್ಸಿ ಸಹ ಆಗಿದ್ದೀರಿ.
2: ಏನಂದ್ರಿ? ನನ್ನ ಮಹತ್ವಾಕಾಂಕ್ಷೆಗಳಿಂದ ನಾನು ದೂರ ಸರಿಬೇಕು ಅಂತ ನೀನ್ ಯಾಕೆ ಬಯಸ್ತಾ ಇದ್ದೀಯಾ?
4: ಹಾಗೇನೆ ನಿಮ್ಮ ಮಹತ್ವಾಕಾಂಕ್ಷೆಗಳ ಹವನ ಕುಂಡದಲ್ಲಿ ನಾನು ನನ್ನ ಆಕಾಂಕ್ಷೆಗಳನ್ನ ಯಾಕೆ ತ್ಯಾಗ ಮಾಡಬೇಕು?
2: ಓ, ನನ್ನ ಭಾವನೆಗಳನ್ನ, ಅಸಹಾಯಕತೆಗಳನ್ನ ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ರತ್ನ?
4: ನೀವ್ ಯಾವತ್ತಾದ್ರೂ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೀರಾ?
2: ಹಾಗಾದ್ರೆ

0: ನೀವೊಂದು ಕ್ಷಣ ಎಲ್ಲೋ ಕಳೆದು ಹೋಗಿದ್ರಿ ಅನ್ನಿಸ್ತಿದೆ.
1: ಹೌದು, ಕೆಲವು ಕ್ಷಣಗಳು ಹಾಗೆ ಇರುತ್ತವೆ ಮೈ ಡಿಯರ್ ಯಂಗ್ ಲೇಡಿ.
0: ಸರ್, ನೀವು ನಿಮ್ಮ ಹೆಂಡತಿಗೆ ವಿಚ್ಛೇದನ ನೀಡಿದ್ರು ಅಥವಾ ನಿಮ್ಮ ಹೆಂಡತಿಯೇ ನಿಮಗೆ ವಿಚ್ಛೇದನ ನೀಡೋದ್ರು ಅಂತ ತಿಳ್ಕೋಬೇಕಿತ್ತು.
1: ಪರಸ್ಪರ ಒಪ್ಪಿಗೆಯಿಂದಲೇ ವಿಚ್ಛೇದನ ನಡೀತು ಅಂತ ಇಟ್ಕೋ.
0: ಇನ್ನೂ ಒಂದು ಪ್ರಶ್ನೆ ಇದೆ.
1: ಹಾ, ಕೇಳಿ.
0: ನಿಮ್ಮ ಕ್ಷೇತ್ರದಲ್ಲಿ ನೀವು ಎಷ್ಟು ಯಶಸ್ಸು ಪಡೆದಿದ್ದೀರೋ, ನಿಮ್ಮ ಹೆಂಡತಿ ಈಗಲೂ ನಿಮ್ ಜೊತೆಗೆ ಇದ್ದಿದ್ರೆ ಈ ಯಶಸ್ಸು ಕಡಿಮೆ ಆಗಿರ್ತಿತ್ತು ಅಥವಾ ಇನ್ನು ಹೆಚ್ಚಾಗಿರ್ತಿತ್ತು?
1: ನೀನು ಬರೀ ಬುದ್ಧಿವಂತೆ ಮಾತ್ರ ಅಲ್ಲ, ಒಬ್ಬ ಮಿಸ್ಚಿವಸ್ ಹುಡುಗಿ ಕೂಡ ಆಗಿದೀಯ. ಅಂದ್ಹಾಗೆ ನಿನ್ನ ಹೆಸರು ಗೌರ ಅಂದಿಯಲ್ಲ?
0: ಎಸ್ ಸರ್, ಇದು ನನ್ನ ಪ್ರಶ್ನೆಗೆ ಉತ್ತರ ಅಂತೂ ಅಲ್ಲ.
1: ಇದು ಎಂತ ಹತಾಶ ಪ್ರಶ್ನೆ ಅಂದ್ರೆ, ಇದಕ್ಕೆ ಉತ್ತರನ ಇಂದಿನವರೆಗೂ ನಾನು ಕಂಡ್ಕೊಳಕಾಗಿಲ್ಲ.
0: ಆದ್ರೆ ನೀವು ಪ್ರಯತ್ನ ಅಂತೂ ಮಾಡಿರ್ಲೇಬೇಕು.
1: ನಿಜ ಹೇಳಬೇಕು ಅಂದ್ರೆ ನಾನು ಈ ಮೊದಲು ಹಲವಾರು ಪ್ರಯತ್ನಗಳನ್ನ ಮಾಡಿದ್ದೆ, ಇವತ್ತಿಗೂ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಆದ್ರೆ ಪ್ರತಿ ಬಾರಿ ಪ್ರಯತ್ನ ಪಟ್ಟಾಗ್ಲೂ ವಿಫಲತೆ ಕಟ್ಟಿಟ್ಟ ಬುತ್ತಿ.
0: ಸರ್, ನಾನು ನಿಮ್ ಬಗ್ಗೆ ಬಹಳ ಓದಿದ್ದೀನಿ, ಹಾಗಾಗಿ ನೀವು ಎಂದೂ ನಿಮ್ಮ ಜೀವನದ ಯಾವುದೇ ಭಾಗದಲ್ಲೂ ಸೋತಿಲ್ಲ ಅಂತ ನಾನು ಬಲ್ಲೆ.
1: ಓಕೆ, ಬೈ ದ ವೇ, ಹ್ಯಾವ್ ಯು ಬೀನ್ ಅನ್ ಆರ್ಟ್ ಸ್ಟೂಡೆಂಟ್?
0: ಖಂಡಿತ ಇಲ್ಲ, ನಾನು ಯಾವತ್ತೂ ಕಲಾ ವಿದ್ಯಾರ್ಥಿ ಆಗಿರ್ಲಿಲ್ಲ. ಬದಲಾಗಿ ನೀವು ಯಾವ ಕಲೆಯ ಬಗ್ಗೆ ಹೇಳ್ತಾ ಇದ್ದೀರೋ ಅದ್ರ ಬಗ್ಗೆ ನಂಗೊಂದು ರೀತಿಯ ಅಲರ್ಜಿ ಇದೆ.
1: ಓ, ಐ ಸಿ. ಆದರೂ ನೀವು ನಿಮ್ಮ ವಿಷಯಕ್ಕೆ ನನ್ನನ್ನು ಆರಿಸ್ಕೊಂಡಿದ್ದೀರಿ ಮತ್ತೆ ನನ್ನ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀರಿ.
0: ಹೌದು ಸರ್, ನನ್ನ ಸಬ್ಜೆಕ್ಟ್ ಹೇಗಿದೆ ಅಂದ್ರೆ ಅದು ನನ್ನಿಂದ ಸಂಪೂರ್ಣ ಹೋಮ್ವರ್ಕ್ನ ಅಪೇಕ್ಷೆ ಮಾಡುತ್ತೆ ಮತ್ತೆ ನಾನು ಅದನ್ನ ಮಾಡಿಕೊಂಡೆ ನನ್ನ ಆಬ್ಜೆಕ್ಟ್ ಬಳಿಗೆ ಬಂದಿದ್ದೀನಿ.
1: ಸರಿ
0: ಸರ್, ನೀವು ಮತ್ತೆ ನಿಮ್ಮ ಹೆಂಡತಿ ಬೇರೆ ಆಗೋದಕ್ಕೆ ಯಾವುದಾದ್ರೂ ಕಾರಣ ಇರಲೇಬೇಕಲ್ವೇ?
1: ಕಾರಣ? ಎಸ್ ಹೆಂಗ್ಲೇಡಿ, ಕಾರಣ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ. ಆ ಹುಲ್ಲಾಸು ಹೇಗಿದೆ?
0: ತುಂಬಾ ಚೆನ್ನಾಗಿದೆ.
1: ನಿನಗೆ ಈ ಮನೆ ಹೇಗೆ ಅನಿಸ್ತಾ ಇದೆ?
0: ನನಗಿಲ್ಲೇ ಇತ್ತು, ಇಲ್ಲೇ ಸಾಯ್ಬೇಕು ಅನಿಸ್ತಾ ಇದೆ.
1: ಓ, ನೀನು ಕವಿ ಹಾಗೆ ಮಾತಾಡ್ತಾ ಇದೀಯಾ? ಆದ್ರೆ ಮಗಳೇ, ದೊಡ್ಡವ್ರ ಮುಂದೆ ಮಕ್ಕಳು ತಮ್ಮ ಸಾವಿನ ಬಗ್ಗೆ ಮಾತಾಡಬಾರ್ದು. ನೀನು ವಿಚ್ಛೇದನಕ್ಕೆ ಕಾರಣ ತಿಳಿಬೇಕು ಅಂತಿದ್ದೆ.
0: ಹೌದು.
1: ಆ ಕಾರಣ ಇಲ್ಲೇ ಎಲ್ಲೂ ಇದೆ ಮಗಳೇ.
0: ಇಲ್ಲಿ
1: ನನ್ನ ಹೆಂಡತಿ ರತ್ನ, ಅವಳಿಗೆ ಇಲ್ಲಿ ಹೊಂದ್ಕೊಳಕ್ ಇಷ್ಟ ಇರಲಿಲ್ಲ, ಆದ್ರೆ ನನಗೆ ಇಲ್ಲಿಂದ ಹೋಗೋಕ್ ಇಷ್ಟ ಇರಲಿಲ್ಲ.
0: ಸರ್, ನೀವು ಈಗ ತಾನೇ ಹೇಳಿದ್ರಿ ನೀವು ಬರೀ ಕಾರಣ ಅಷ್ಟೇ ಹೇಳೋದಿಲ್ಲ, ವಿವರಣೆ ಕೂಡ ಕೊಡ್ತೀನಿ ಅಂತ.
1: ಗೌರ, ನೀನ್ ಈಗಾಗಲೇ ಗಾಯ ಆಗಿರೋ ಜಾಗದ ಮೇಲೆ ಕತ್ತಿ ಇಡ್ತಾ ಇದೀಯ.
0: ಗಾಯ ಇನ್ನೂ ನೋಯ್ತಾ ಇದೆಯೇನು?
1: ಹೌದು, ಈ ಗಾಯದಲ್ಲಿರೋ ನರಗಳು ತುಂಬಾ ಸಮಯದಿಂದ ನೋವಿಂದ ಮಿಡಿತಾ ಇವೆ.
0: ಎಷ್ಟು ಸಮಯದಿಂದ?
1: ನಿನ್ನ ವಯಸ್ಸು ಎಷ್ಟಿರ್ಬೋದು?
0: ನನ್ನ ವಯಸ್ಸು
1: ಒಂದು 20 ಅಥವಾ 23 24.
0: ಸರಿ ಸರ್, ನೀವು ಊಹಿಸಿದ್ದು ಸರಿ.
1: ಸುಮಾರು 23 ವರ್ಷಗಳಿಂದ ಈ ಶಾಪಗ್ರಸ್ತ ರಕ್ತನಾಳ ಮಿಡಿತಾ ಇದೆ, ಎಚ್ಚರವಾಗಿದೆ, ನನ್ನನ್ನು ಎಚ್ಚರಗೊಳಿಸ್ತಾ ಇದೆ. ನಾನದನ್ನು ಎಷ್ಟು ಶಾಂತಗೊಳಿಸೋಕ್ ಪ್ರಯತ್ನ ಮಾಡಿದ್ರು ನನ್ನನ್ನು ಅದು ಅಳೋ ಹಾಗೆ ಮಾಡೋಕ್ ಪ್ರಯತ್ನ ಪಡ್ತಾ ಇದೆ. ಇದು ಇದು 23 ವರ್ಷಗಳಿಂದ ನಡೀತಾ ಇದೆ ಗೌರ, ನಡೀತಾ ಇದೆ.
0: ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ಆ ಎದ್ದಿರುವ, ಎಬ್ಬಿಸುತ್ತಿರುವ, ಅಳುವ, ಅಳುವಂತೆ ಮಾಡುವ ಈ ಚಕ್ರ ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳ್ತೀರಾ?
1: ಮುಖ್ಯವಾದ ಪ್ರಶ್ನೆನೇ ಇದು.

0: ತಗೊಂಡ್ಬಿಟ್ಟಿದ್ಯಾ?
1: ರತ್ನ, ನನ್ನ ಅಸಹಾಯಕತೆ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಅಲ್ಲಿ ಯಾವತ್ತಿಗೂ ಹೊಂದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇನ್ ಯುವರ್ ಓನ್ ಸ್ಕೀಮ್ ಆಫ್ ಥಿಂಗ್ಸ್, ನೆವರ್, ನಾಟ್ ಅಟ್ ಆಲ್.
0: ಯಾಕೆ? ಅಲ್ಲಿ ಜನರು ಪೇಂಟಿಂಗ್ ಮಾಡೋದಿಲ್ವಾ? ಅಲ್ಲಿ ಜಾಹೀರಾತು ಕಂಪನಿಗಳಿಲ್ವಾ? ಆರ್ಟ್ ಗ್ಯಾಲರಿಗಳಿಲ್ವಾ? ಅಲ್ಲಿ ಕಲಾಕೃತಿಗಳ

0: ಪ್ರದರ್ಶನ ಆಗೋದಿಲ್ವಾ? ಅಲ್ಲಿ ಚಿತ್ರಕಾರರು ಅವರ ಸ್ಟುಡಿಯೋಗಳನ್ನ ಸ್ಥಾಪಿಸಿಲ್ವಾ?
1: ಓ, ಅಲ್ಲಿ ಎಲ್ಲಾನು ಇದೆ, ಆದ್ರೆ ನನಗೆ ಇನ್ನೂ ಅಷ್ಟು ಕಮರ್ಷಿಯಲ್ ಆಗೋಕ್ ಸಾಧ್ಯ ಆಗಿಲ್ಲ.
0: ಮತ್ತೆ ನೀನ್ ಯಾವತ್ತೂ ಹಾಗಾಗದ್ ಸಾಧ್ಯನೇ ಇಲ್ಲ.
1: ಅಂದ್ರೆ ನೀನ್ ಹೇಳೋದೇನು, ಬೇರುಗಳೇ ಇಲ್ದಿರೋ ಆ ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗಿ ಕಟ್ ಹಾಕ್ಬೇಕು ಅಂತ ಬಯಸ್ತಾ ಇದೀಯಾ?
0: ನಿನ್ನ ಬೇರುಗಳು ಇಲ್ಲಿವ್ಯಾ?
1: ತರ್ಕ ಮಾಡಬೇಡ, ನನ್ನ ಬೇರುಗಳು ಬಹುಶಃ ಇಲ್ಲೂ ಇಲ್ಲದೆ ಇರಬಹುದು.
0: ಹಾಗೇನೆ, ಕಳೆದ 4 ವರ್ಷಗಳಲ್ಲಿ ನೀವು ಈ ಸ್ಥಳದ ಜೊತೆಲಿ, ಈ ಮನೆ ಜೊತೆಲಿ, ಮತ್ತೆ ನನ್ನ ಜೊತೆ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಯಿತು ಅಂತ ನನಗೆ ಒಂದು ಸಲನು ಅನ್ಸೇ ಇಲ್ಲ.
1: ಅಬ್ಬಾ, ಒಂದೇ ಉಸಿರಿಗೆ ನನ್ನ ಮೇಲೆ ಇಷ್ಟೊಂದು ಆರೋಪಗಳು!
0: ಯಾಕಂದ್ರೆ ಇದೆಲ್ಲವೂ ನಿಜ. ಬೆಳಗ್ಗೆ ನೀವು ಕೆಲ್ಸ ಹುಡುಕ್ತಾ ಹೊರಗಡೆ ಅಲ್ದಾಡ್ತಾ ಇರ್ತೀರಿ, ಮತ್ತೆ ಸಂಜೆ ನಿಮ್ಗೆ ಕೆಲ್ಸ ಕೊಡ್ಸೋ ಆ ಜನಗಳ ಜೊತೆ ಕಳಿಬೇಕಲ್ಲ. ಇನ್ನು ಕೆಲಸ ನಿಮ್ ಕೈಗ್ ಬಂದಾಗ ಆ ಕೆಲ್ಸ ಮುಗಿಯೋವರೆಗೂ ನೀವು ವಾರಗಟ್ಲೆ ಕಣ್ಮರೆಯಾಗ್ಬಿಡ್ತೀರಿ. Where do I stand in your scheme of things?
1: ಸಾಕು ಸಾಕು ರತ್ನ, ಇದು ತುಂಬಾ ಆಗೋಯ್ತು. ನಾನು ಒಂದೇ ಒಂದು ವಿಷಯ ನಿನಗೆ ಹೇಳ.
0: ನಾನಿಲ್ಲಿರೋವರೆಗೂ ಅದನ್ನ ಕೇಳಲೇಬೇಕಲ್ವಾ?
1: ನಾನು ನನ್ನ ವೃತ್ತಿಗೆ, ನನ್ನ ಪ್ರೊಫೆಷನ್ಗೆ ಬದ್ಧನಾಗಿದ್ದೀನಿ.
0: ಬಹುಶಃ ನೀನ್ ಮರ್ತು ಬಿಟ್ಟಿದೀಯಾ, ನೀನು ನನ್ನ ಜೀವನದಲ್ಲಿ ಬಂದಾಗ ನಾನು ಸಹ ನನ್ನ ವೃತ್ತಿ ಜೀವನದ ಬಗ್ಗೆ ಎಷ್ಟು ಶ್ರದ್ಧೆ ಹೊಂದಿದ್ದೆ ಗೊತ್ತಾ? ಈ 4 ವರ್ಷಗಳಲ್ಲಿ ನಾನು ಎಷ್ಟು ಹಿಂದೆ ಉಳಿದು ಬಿಟ್ಟಿದ್ದೀನಿ.
1: ಓ, ಅಂದ್ರೆ ಇನ್ ಯುವರ್ ಓನ್ ವರ್ಡ್ಸ್, ಇದೇ 4 ವರ್ಷದಲ್ಲಿ ನಾನು ಮೊದಲು ಎಲ್ಲಿದ್ದೇನೋ ಅಲ್ಲಿಯೇ ಅದೇ ಸ್ಥಳದಲ್ಲಿ ನಿಂತಿದ್ದೀನಿ.
0: ಬಣ್ಣಗಳ, ರೇಖೆಗಳ, ಮತ್ತೆ ಹಣದ ಗ್ರಾಫ್ ನಿಮ್ ಮುಂದೆನೆ ಇದೆ, ಅದನ್ನ ನೀವೇ ನೋಡ್ಕೊಳ್ಳಿ.
1: ಹಾಗಾದ್ರೆ ನೀನು ನನ್ ಜೊತೆ ಅಲ್ಲಿಗೆ ಬರೋಕ್ ಸಿದ್ಧ ಇಲ್ಲ ಅಲ್ಲ?
0: 2 ದಿನಗಳ ಹಿಂದೆ ನಾನೆಲ್ಲಿಂದ ಓಡ್ ಬಂದಿದ್ದೀನೋ ಮತ್ತೆ ಅಲ್ಲಿಗೆ?
1: ಅಲ್ಲಿಗೆ ನಾನು ನನ್ನ ಸ್ವಂತ ಶಾಶ್ವತ ಸ್ಟುಡಿಯೋನ ಸ್ಥಾಪಿಸೋಕ್ ಬಯಸ್ತಿದ್ದೀನಲ್ಲ, ಅಲ್ಲಿಗೆ.
0: ಸ್ಟುಡಿಯೋ?
1: ಹೌದು, ಶಾಶ್ವತವಾಗಿ ಅಲ್ಲೇ ಇರೋಕ್ ಬಯಸ್ತೀನಿ.
0: ಮತ್ತೆ ನೀವು ನನ್ನನ್ನ ಅಲ್ಲಿ ಶಾಶ್ವತವಾಗಿ ಬಂದ್ಸಿಡೋಕ್ ಬಯಸ್ತಿದ್ದೀರಾ? ಅಲ್ಲಿನ ಛಾವಣಿ ಬೆಳಕು ಅಥವಾ ಕತ್ಲೆ ಆಗಿರತ್ತೆ, ಗಾಳಿ ಅಥವಾ ನೀರು ಮಾತ್ರ ಇರತ್ತೆ. ಜೀವನದ ಹೆಸರಿಗೆ ಪಕ್ಷಿಗಳ ಕಲರವ ಮತ್ತೆ ಸಸ್ಯಗಳ ಶಬ್ದ ಮಾತ್ರ ಇರುತ್ತೆ.
1: ಅಲ್ಲ, ಇವೆಲ್ಲದರ ನಡುವೆ ನನ್ನ ಸ್ಟುಡಿಯೋ, ನನ್ನ ಬಣ್ಣಗಳು, ನನ್ನ ರೇಖೆಗಳು, ಇವೆಲ್ಲವನ್ನು ಮೀರಿ ನನ್ನ ಕಲ್ಪನೆಗಳು.
0: ನಿನಗೆ ಇದುವರೆಗೂ ಅರ್ಥ ಆಗಿರದೇ ಇರೋ ವಿಷಯ ಏನು ಅಂದ್ರೆ, ನೀನು ಮುಖ್ಯವಾಗಿ ಈಗ ಏನ್ ಮಾಡ್ಬೇಕು, ನೀನ್ ಏನಾಗ್ಬೇಕು ಅಂತ. ನಿಮ್ಮ ಸ್ಟುಡಿಯೋ ಕಲ್ಪನೆಗಳ ಹೆಸರಲ್ಲಿ ಮದ್ಯದ ಬಾಟ್ಲಿಗಳಿವೆ, ಅಲ್ಲಿ ಕನಸುಗಳ ಹೆಸರಲ್ಲಿ ಸಿಗರೆಟ್ ಪೊದಿಯ ರಾಶಿಗಳಿವೆ. ಇದು ನಿಮ್ಮ ಸ್ಟುಡಿಯೋ ಅಲ್ವಾ?
1: ಓ ಸ್ಟಾಪ್, ನೀನು ನಾಚಿಕೆ ಗೆಡಿನ ವ್ಯಕ್ತಿ ಅಷ್ಟೇ ಅಲ್ಲ, ನೀನು ಕೂರಿ. ನೀನು ಯಾರನ್ನಾದ್ರೂ ಆತ್ಮಹತ್ಯೆ ಅಂಚಿಗೆ ತಳ್ಳಿಬಿಡಬಹುದು. ಪರ್ವತದ ತುದಿಯಲ್ಲಿ ನಿಂತಿರೋ ಯಾವುದೇ ಒಬ್ಬ ಮಹತ್ವಾಕಾಂಕ್ಷೆಯ ವ್ಯಕ್ತಿಯನ್ನ ನೀನು ಕೆಳಕ್ಕೆ ತಳ್ಳಿಬಿಡಬಹುದು.
0: ಆಮೇಲೆ ಇನ್ನೂ ಸ್ವಲ್ಪ ಏನಾದ್ರೂ ಇದ್ರೆ ಹೇಳಿ.
1: ಈಗ ನೀನು ನಿನ್ನ ಸ್ವಂತ ನಿರ್ಧಾರಗಳನ್ನ ತಗೋಬಹುದು.
0: ನಾನು ನನ್ನ ನಿರ್ಧಾರ ತಗೊಂಡಿದ್ದೀನಿ.
1: ಏನು?
0: ನಾನು ರಂಗಭೂಮಿಯ ಲೋಕದಿಂದ ಬಂದಿದ್ದೀನಿ, ನಾನು ಸಿನಿಮಾ ಪ್ರಪಂಚಕ್ಕೆ ಹೋಗ್ತೇನೆ.
1: ಹಾಗಾದ್ರೆ ಈ ನಿನ್ ಮಾತನ್ನ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ.
0: ಹೌದು, ನಮ್ಮ ದಾರಿಗಳು ಬೇರೆ ಬೇರೆ ಬೇರೆ.
2: ನಾನು ರತ್ನ ಜೀವನದ ಹಾದಿಲಿ ಒಟ್ಟಿಗೆ ನಡೆಯೋಕ್ ಸಾಧ್ಯನೇ ಆಗ್ಲಿಲ್ಲ.
3: ಮತ್ತೆ ನೀವು ನಿಮ್ಮದೇ ಮಾರ್ಗನ ಅನುಸರಿಸಿ ಇಲ್ಲಿ ತಲುಪಿದ್ದೀರಿ.
2: ಹೌದು, ಹಾಗೇನೆ ರತ್ನ ಅವಕಾಶಗಳನ್ನ ಹುಡುಕ್ತಾ ತನ್ನದೇ ಆದ ಹಾದಿಯಲ್ಲಿ ಸಾಗ್ಬಿಟ್ಲು. ಆತರ ನೂಕುನುಗ್ಗಲು, ತಳ್ಳುವಿಕೆ ಮತ್ತೆ ಕುಶಲತೆಯ ಪ್ರಪಂಚದ ಕಡೆಗೆ, ಯಾವುದನ್ನ ಗ್ಲಾಮರ್ ಪ್ರಪಂಚ ಅಂತ ಕರಿತೀವೋ ಆ ಜಗತ್ತಿನ ಕಡೆಗೆ. ಮಗಳೇ, ಒಂದು ದಿನ ನಾನು ಒಂದು ನಿರ್ಧಾರ ತಗೊಂಡೆ. ನಾನು ನನ್ನನ್ನ ಹೀಗೆ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ, ಮತ್ತು ನನ್ನನ್ನ ಒಂದು ಹಸ್ತಾಕ್ಷರವನ್ನಾಗಿ ಮಾಡ್ಕೋತೇನೆ ಅಂತ.
3: ನೀವು ನಿಮ್ಮ ಛಾಪನ್ನ ಮೂಡಿಸ್ಲಿಕ್ಕೆ ಸಾಧ್ಯವಾದಂತ ಆ ಚಿತ್ರ ಯಾವುದು ಸರ್?
2: ಅದನ್ನ ನೀನ್ ನೋಡೋಕ್ ಬಯಸ್ತೀಯಾ?
3: ಹೌದು ಸರ್, ನಾನು ಅದನ್ನ ನೋಡೋದಕ್ಕೆ ಬಹಳ ದೂರದಿಂದ ಬಂದಿದ್ದೀನಿ.
2: ಓಕೆ, ಹಾಗಾದ್ರೆ ಬಾ ನನ್ ಜೊತೆ ಮುಂಭಾಗದಲ್ಲಿರೋ ನಮ್ ಗ್ಯಾಲರಿಗೆ ಹೋಗೋಣ ಬಾ.
3: ಕಪ್ಪು ಬಿಳುಪು ಹಾಗೂ ವರ್ಣಮಯ ಚಿತ್ರಗಳನ್ನ ನೋಡಿದ್ದೀನಿ.
2: ಹಾಗಾದ್ರೆ ವಾಪಸ್ ಹೊರಟೋಗೋಣ.
3: ಅಲ್ಲ, ಇಲ್ಲ ಸರ್, ಅದಲ್ಲ. ಆದ್ರೆ ಇವುಗಳನ್ನ ಈಗ ನೋಡಿ.

0: ಹೋಗುವಾಗ ನಾನು ಇದನ್ನೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀನೇನು ಅಂತ ಭಾಸ ಆಗ್ತಿದೆ ಸರ್. ವಾವ್, ಸಚ್ ಎ ಡೀಪ್ ಇಂಪ್ಯಾಕ್ಟ್.
1: ಗೌರ ಬೈಲಿ ಬಾ, ಈ ಹುಡುಗಿ ನೋಡು.
0: ನಾನದನ್ನ ಹಲವು ಬಾರಿ ನೋಡಿದ್ದೀನಿ.
1: ಈ ಚಿತ್ರಕೃತಿನೇ ನನ್ನನ್ನು ಮೊದಲ ಬಾರಿಗೆ ಒಬ್ಬ ಚಿತ್ರಕಾರನಿಂದ ಒಬ್ಬ ಚಿತ್ರಕಾರನ ಹಸ್ತಾಕ್ಷರವನ್ನಾಗಿ ಪರಿವರ್ತನೆ ಮಾಡ್ತು.
0: ಡಾಕ್ಟರ್ ಸರ್ಕಾರ್, ಕ್ಷಮಿಸಿ ಸರ್, ಈ ಚಿತ್ರ ನೋಡಿದ್ರೆ ನಾನೇ ಈ 6 ವರ್ಷದ ಹುಡುಗಿ ಅಂತ ಅನ್ನಿಸ್ತಾ ಇದೆ.
1: ಹೀಗೆ ಹೇಳಿದ ಮೊದಲನೇ ಹುಡುಗಿ ಏನ್ ನೀನಲ್ಲ. ನನಗೆ ತುಂಬಾ ಇಂಥ ಪತ್ರಗಳು ಬಂದಿವೆ, ಅದರಲ್ಲಿ ಸಾಮಾನ್ಯವಾಗಿ ಇದನ್ನು ನೋಡಿದವರೆಲ್ಲ ಹಾಗೇ ಹೇಳಿದ್ರು.
0: ಇಷ್ಟೊಂದು ಜೀವ ತುಂಬಿರುವ ತನ್ನ ಕಣ್ಣುಗಳ ಮೂಲಕ ತನ್ನ ಅಂತರಾಳದ ಅದರ ಹಿಂದಿನ ಹೃದಯದ ಯಾತನೆಯ ಕಥೆಯನ್ನು ಹೇಳುವ ಈ ಚಿತ್ರ, ಇದನ್ನ ಕ್ಯಾನ್ವಸ್ ಮೇಲೆ ತರುವಾಗ ನಿಮ್ಮ ಮುಂದೆ ಯಾರಾದ್ರೂ ಜೀವಂತ ಮಾಡೆಲ್ ಇದ್ರ, ಅಥವಾ ನೀವು ಇದೇ ರೀತಿಯ ಮುಖವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರ?
1: ಇಲ್ಲ, ನನ್ನ ಮುಂದೆ ಯಾವುದೇ ಮುಖ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಮಾಡೆಲ್ ಕೂಡ ಇರಲಿಲ್ಲ. ನಾನು ಯೋಚಿಸ್ತಾನೇ ಇದ್ದೆ, ಸೃಷ್ಟಿಸ್ತಾನೇ ಇದ್ದೆ. ಅಂಗೈಗಳಿಂದ ಕ್ಯಾನ್ವಾಸ್ ಮೇಲೆ ತುಂಬುಗಲ್ಲದ ಮುಖ, ಸಣ್ಣ ಗುಲಾಬಿ ದಳದಂತಹ 2 ತುಟಿಗಳು. ಓಕೆ, ಹೋಗ್ಲಿ ಬಿಡು. ಲಿವ್ ಇಟ್, ಲಿವ್ ಇಟ್.
0: ಇಲ್ಲ ಸರ್, ಇಲ್ಲ, ಪ್ಲೀಸ್ ಪ್ಲೀಸ್ ಗೋ ಆನ್.
1: ಆ 2 ಕೈಗಳು ಬೇರುಗಳಿಗೆ ನೀರು ತಲುಪಿ ಒಡತಾ ಇರೋ 2 ಗುಲಾಬಿ ದಳಗಳ ಹಾಗೆ, ಅವಳ ಕಣ್ಣುಗಳು ದೂರದ ರಸ್ತೆಯಲ್ಲಿ ಯಾರಿಗೋ ಕಾಯ್ತಾ ಹೆಪ್ಪುಗಟ್ಟಿವೆ, ಅಳತಾ ಅಳತಾ ಒಣಗಿವೆ. ಇದನ್ನೆಲ್ಲ ನೀನು ಗಮನಿಸ್ತಾ ಇದೀಯಾ?
0: ನಾನು ಇದನ್ನ ಹಲವು ಬಾರಿ ನೋಡಿದ್ದೀನಿ, ಈಗಲೂ ಕೂಡ ಅದನ್ನೇ ನೋಡ್ತಾ ಇದ್ದೀನಿ.
1: ಅದು ಗೌರ, ಈ ಚಿತ್ರ ಮುಗಿದ ನಂತರ ನಾನು ಅದಕ್ಕೆ ಅಂತಿಮ ಸ್ಪರ್ಶ ನೀಡಿದೆ. ಆದ್ರೆ ಆ ಕೈಯಲ್ಲಿದ್ದ ಬ್ರಷ್ನ ಒಂದು ಶಾಪ ಅಂತ ತಿಳ್ಕೊಂಡು ಕಿಟಕಿಯಿಂದ ಹೊರಗೆ ಎಸ್ತಿಬಿಟ್ಟೆ.
0: ಬ್ರಷ್ ಎಸ್ತಿ ಅಂದ್ರ?
1: ಹೌದು, ನಾನು ತಿಳಿದೇನು, ಎಂದೂ ನೋಡಿರದ ನನ್ನ ಮಗಳ ಚಿತ್ರನೇ ಬರ್ತಿದ್ದೀನಿ ಅಂತ ಆ ಕ್ಷಣ ನನಗನ್ನಿಸ್ಬಿಡ್ತು. ಅದ್ಯಾವುದೋ ಶರೀರನೋ, ಅಥವಾ ದೇವತೆನೋ, ಅಥವಾ ನನ್ನ ಆತ್ಮದ ಪ್ರತಿಬಿಂಬನೋ ಅಂತ ನನಗನ್ನಿಸ್ತು. ಇವಳು ಇವಳು ನನ್ನ ಮಗಳು, ಮತ್ತೆ ಅವಳಿಲ್ಲಿ ತುಂಬಾ ಸಮಯದಿಂದ ನನಗಾಗಿ ಅಥವಾ ತನ್ನ ತಾಯಿಗಾಗಿ ಕಾಯ್ತಾ ಕಾಯ್ತಾ ಸುಸ್ತ ಕೂತ್ಬಿಟ್ಟಿದ್ದಾಳೇನೋ ಅನ್ನಿಸ್ತು.
0: ಯು ವೆರಿ ರಿಯಲ್, ಜೆನ್ಯೂನ್.
1: ನಿಜ ಹೇಳಬೇಕು ಅಂದ್ರೆ ಗೌರ, ಆ ದಿನ ಮೊದಲ ಬಾರಿ ನನ್ನ ರಕ್ತನಾಳ ಮಿಡಿತು, ತೀವ್ರವಾಗಿ ಮಿಡಿತು. ನೀನು ತಿಳಿದು ತಿಳಿದೇನೋ, ನಿನ್ನ ಬೆರಳನ್ನೇ ಇಟ್ಟ ಆ ನೋವಿರೋ ರಕ್ತನಾಳ ಇಂದಿನವರೆಗೂ ಮಿಡಿತಾ ಇದೆ.
0: ನಾನು ನಿಮ್ಮ ನೋವನ್ನ ಈ ಭಾವನೆಯನ್ನ ಕೇವಲ ಊಹೆ ಮಾಡ್ತಾ ಇಲ್ಲ ಸರ್, ನಾನು ಅದರ ಅನುಭವವನ್ನ ಪಡಿತಾ ಇದ್ದೀನಿ.
1: ಮಗಳೇ, ಆ ದರಿದ್ರ ಗಾಯ ನನ್ನನ್ನು ಮಲಗೋಕ್ಕೂ ಬಿಡ್ಲಿಲ್ಲ, ಬದುಕೋಕ್ಕೂ ಬಿಡ್ಲಿಲ್ಲ, ಬಹಿರಂಗವಾಗಿ ನಗೋಕ್ಕೂ ಬಿಡ್ಲಿಲ್ಲ, ಅಥವಾ ಹೃದಯದಿಂದ ಅಳುಕ್ಕೂ ಬಿಡ್ಲಿಲ್ಲ. ಹೀಗೆ ಬದುಕು ಮತ್ತೆ ಸಾಯೋದ್ರ ನಡುವೆ ಈ ಜೀವನ ಅಸ್ತಿತ್ವದಲ್ಲಿರುತ್ತೆ ಇರುತ್ತೆ ಅಲ್ವಾ?
0: ಹೌದು ಸರ್,
1: ನಾನು ಇದೇ ರೀತಿ ಬರೀ ಉಸಿರಾಡೋ ಜೀವನ ನಡೆಸ್ತಾ ಇದ್ದೆ. ಯಾರಿಗೆ ಶಾಪ ಹಾಕ್ತಿದ್ದೆ, ಏನು ಮಾಡ್ತಿದ್ದೆ, ಯಾವುದು ನನಗೆ ತಿಳಿದಿಲ್ಲ.
0: ಆ ಗಾಯದ ಹೆಸರೇನು ಡಾಕ್ಟರ್ ಸರ್ಕಾರ್?
1: ನನ್ನ ದೇಹದ ಈ ಗಾಯದ ಹೆಸರು

0: ಏನಾದರೂ ಪರಸ್ಪರ ಸಂಪರ್ಕ ಸಾಧಿಸೋ ಬಗ್ಗೆ ಯೋಚನೆ ಮಾಡಲೇ ಇಲ್ವೇ?
1: ಇಲ್ಲ, ನನಗೆ ಸಂಪರ್ಕ ಸಾಧಿಸೋಕೆ ಅವಕಾಶ ಸಿಗ್ಲಿಲ್ಲ. ಸಿಕ್ಕಿದ್ರೂ ನನ್ನ ಮನಸ್ಸಲ್ಲಿ ಹಾಕೊಂಡಿದ್ದ ಆ ಗಂಟು ಬಿಚ್ಚೋಕ್ ಸಾಧ್ಯನೇ ಇರಲಿಲ್ಲ ಅಲ್ವಾ?
0: ಹೌದು. ನಾನು ಹೊರಡಕ್ ಮೊದಲು ಇನ್ನೊಂದು ಪ್ರಶ್ನೆ.
1: ಇಲ್ಲ ಇಲ್ಲ, ಇನ್ನೂ ಇಲ್ಲ ಗೌರ, ಕಾಫಿ ಇನ್ನೂ ಬಂದಿಲ್ಲ. ಅದನ್ನ ಭೈರವಿ ತರ್ತಾ ಇರಬೇಕು.

0: ಭೈರವಿ ಯಾರು ಡಾಕ್ಟರ್ ಸರ್ಕಾರ್?
1: ನೀನೇನ್ ಯೋಚನೆ ಮಾಡ್ತಾ ಇದೆಯೋ ಅವಳು ಅದಲ್ಲ. ಈ ಹಳ್ಳಿಯಲ್ಲಿ ಒಬ್ಬ ಮುದ್ದಾದ ಹುಡುಗಿ ಇದ್ದಾಳೆ. ಅವಳು ನಗರದ ಕಾಲೇಜ್ಗೆ ಓದೋಕೆ ಅಂತ ಬರ್ತಾಳೆ. ಮತ್ತೆ ಅವಳು ಬಂದ ತಕ್ಷಣ ಅವಳು ನನ್ನ ಟೇಪ್ನ ಆನ್ ಮಾಡಿ ಕಾಫಿ ಮಾಡ್ತಾಳೆ.
0: ಹಾಗಾದ್ರೆ?
1: ಹಾಗಾದ್ರೆ ಏನು, ಅವಳು ಕಾಫಿ ತರ್ತಾಳೆ, ತನ್ನ ಗದ್ದಲದ ಮಾತುಗಳಿಂದ ನನಗೆ ಕಚ್ಚುಗುಳಿ ಇಡ್ತಾಳೆ, ನನ್ನ ಜೊತೆ ಕಾಫಿ ಕುಡಿದು ನಂತರ ತನ್ನ ಮನೆ ಹೊಟ್ಟೋಗ್ತಾಳೆ.
0: ಅಡುಗೆ ಮನೆಯಲ್ಲಿದೆ ಹೇಳಿ, ನಾನೇ ಕಾಫಿ ಮಾಡ್ತೀನಿ.
1: ಓಕೆ.
0: ಸರ್ ನೋಡಿ, ನಾನು ನಿಮ್ಮ ಟೇಪ್ ರೆಕಾರ್ಡ್ ಆನ್ ಮಾಡಿದ್ದೀನಿ.

0: ಒಂದು ಬಂದು ನಾಳೆಗೆ ನನಗೆ ಅನ್ನಿಸ್ತಾ ಇದೆ. ಅಪ್ಪ ಇವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇರ್ಬೇಕು, ಹಾಗೇನೆ ನಾನು ಉತ್ತರದ ಜೊತೆ ಉತ್ತರ ಕೊಡ್ತಾನೇ ಹೋಗ್ಬೇಕು. ಎಷ್ಟು ಹಿತ ಅನ್ನಿಸ್ತಾ ಇದೆ ಇದು, ತುಂಬಾ ತುಂಬಾ ಖುಷಿ ಕೊಡ್ತಾ ಇದೆ. ತನ್ನ ಪ್ರಶ್ನೆಗಳಂತೆ ಇವಳು ನನ್ನ ಬುದ್ಧಿನ ತಟ್ಟುತ್ತಾ ಇದ್ದಾಳೆ, ನನ್ನ ಹೃದಯನ ಮುಟ್ತಾ ಇದ್ದಾಳೆ.
1: ನಿಮ್ಮ ಕಾಫಿ ಇಲ್ಲಿದೆ, ಹ್ಯಾವ್ ಎ ಲಿಟಲ್ ಟೇಸ್ಟ್.
0: ಓಕೆ.
1: ಅಂದಹಾಗೆ ಸರ್, ಇಲ್ಲಿಯವರೆಗೆ ಯಾವ ವಿಮರ್ಶಕ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದಾರೆ, ಅವನ ಹೆಸರನ್ನ ನಾನು ತಿಳ್ಕೊಳ್ಬಹುದೇ?
0: ಅವನು ಅಲ್ಲ, ಅವರು. ಯಾಕೆಂದ್ರೆ ವಿಮರ್ಶೆಯ ಕ್ಷೇತ್ರದಲ್ಲಿ ನಾನು ತುಂಬಾ ಗೌರವಿಸುವಂತಹ ಏಕೈಕ ವ್ಯಕ್ತಿ ಆತ, ಬಾಬಾ ಜೋಗ್ಲೇಕರ್ ದ ಗ್ರೇಟ್.
1: ಅವ್ರಿಗೆ ಅಷ್ಟೊಂದು ಗೌರವ ಕೊಡೋದಕ್ಕೆ ಏನಾದ್ರೂ ಕಾರಣ ಇದೆಯೇನು?
0: ಖಂಡಿತ. ಯಾಕೆಂದ್ರೆ ಅವರು ನನ್ನ ವಿಮರ್ಶೆಯನ್ನ ನಾನು ವರ್ಣಚಿತ್ರಗಳನ್ನು ಬರೆಯುವ ಭಾಷೆಯಲ್ಲಿಯೇ ಬರೀತಾರೆ, ಅವರ ವಿಶಿಷ್ಟ ವಿಮರ್ಶಕರ ಭಾಷೆಯಲ್ಲ. ನನ್ನಲ್ಲಿರೋ ಕೊರತೆಯನ್ನ, ಅಭಾವನ ಬಾಬಾ ಜೋಗ್ಲೇಕರ್ ಮಾತ್ರ ಕಂಡುಹಿಡಿಬಲ್ರು.
1: ಹಾಗಾದ್ರೆ ನೀವು ಅವರನ್ನ ಭೇಟಿ ಆಗಿರ್ಲೇಬೇಕು, ಒಂದು ಸಲ ಅಲ್ಲ ಹಲವು ಸಲ.
0: ಒಮ್ಮೆನೂ ಆಗಿಲ್ಲ, ನಾನು ಬಯಸಿದ್ರೂ ಕೂಡ.
1: ಯಾಕೆ? ಸಮ್ ಸ್ಪೆಷಲ್ ರೀಸನ್?
0: ಹೌದು, ಸ್ಪೆಷಲ್ ರೀಸನ್ನೇ, ನಾನು ಭೇಟಿ ಆಗ್ಲಿಲ್ಲ. ಯಾಕೆಂದ್ರೆ ನಾವು ಪರಸ್ಪರ ಭೇಟಿ ಆದ್ರೆ ನನಗೆ ಭಯ ಆಗುತ್ತೆ, ಜೊತೆಗೆ ಚಿಂತೆನೂ ಆಗುತ್ತೆ.
1: ಯಾವುದ್ರ ಬಗ್ಗೆ?
0: ನೋಡು, ನಾವು ಪರಸ್ಪರರ ವ್ಯಕ್ತಿತ್ವದಿಂದ ಪ್ರಭಾವಕ್ಕೊಳಗಾಗಬಾರದು. ಮೈ ಡಿಯರ್ ಗೌರ, ನಾನು ಖಂಡಿತವಾಗಿ ಅವ್ರನ್ನ ಒಂದ್ಸರಿ ಭೇಟಿ ಮಾಡೇ ಮಾಡ್ತೇನೆ.
1: ಯಾವಾಗ?
0: ಅದ ನನ್ನ ಮಾಸ್ಟರ್ ಪೀಸ್ ಸಿದ್ಧವಾದ ದಿನ. ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ವರ್ಣಚಿತ್ರಗಳು ಖಂಡಿತವಾಗಿಯೂ ಒಂದು ಅದ್ಭುತವಾದ ಸ್ಪರ್ಶನ ಹೊಂದಿವೆ, ಆದರೆ ಅವುಗಳಲ್ಲಿ ಒಂದೇ ಒಂದು ಕೃತಿ ಇದುವರೆಗೂ ಮೇರುಕೃತಿ ಅನ್ಸ್ಕೊಂಡಿಲ್ಲ.
1: ಮತ್ತೆ ನೀವು ಈ ಮೇರುಕೃತಿಯನ್ನ ಯಾವಾಗ ಪ್ರಾರಂಭ ಮಾಡ್ತೀರಿ ಸರ್?
0: ಯಾವಾಗ ಪ್ರಾರಂಭನ? ನೀನು ಬಯಸಿದ್ರೆ ಇವತ್ತಿಂದಾನೇ.
1: ನಾನು ಬಯಸಿದ್ರೆ? ನೀವೇನು ಹೇಳ್ತಾ ಇದ್ದೀರಾ ಡಾಕ್ಟರ್ ಸರ್ಕಾರ್?
0: ಹೌದು, ನೀನು ಬಯಸಿದ್ರೆ ಇವತ್ತಿಂದಲೇ ನಾನು ನನ್ನ ಕೈಯಲ್ಲಿ ಕುಂಚನ ಹಿಡಿದು ನನ್ನ ಅತ್ಯಂತ ದೊಡ್ಡ ಸಾಧನೆ ಅಂತ ಸಾಬೀತುಪಡಿಸೋ ಆ ಮೇರು ಕೃತಿಗಳಿಗೆ ಬಣ್ಣವನ್ನು ಬೆರೆಸಬಲ್ಲೆ. ಆದ್ರೆ ಆದ್ರೆ
1: ಆದ್ರೆ
0: ಹೌದು, ಆದ್ರೆ ಒಂದು ಷರತ್ತಿನ ಮೇಲೆ. ಮತ್ತೆ ನೀನು ಆ ಷರತ್ತನ್ನು ಪೂರೈಸಬಹುದು ಗೌರ.
1: ಎಂತ ಷರತ್ತು?
0: ಆ ಮೇರು ಕೃತಿನ ಪ್ರಾರಂಭ ಮಾಡೋಕ್ಕೆ ಇಲ್ಲಿವರೆಗೂ ನಾನು ನನ್ನ ಜೀವನದ ಪ್ರತಿಯೊಂದು ಷರತ್ತನ್ನು ಪೂರೈಸಿದ್ದೀನಿ. ಆದ್ರಿಂದ ನಾನು ನನ್ನ ಒಂದೇ ಒಂದು ಷರತ್ತನ್ನ ಜೀವನದಲ್ಲಿ ಇಡೋಕೆ ಸಾಧ್ಯ ಇಲ್ಲ ಅಂತೀಯ ಗೌರ.
1: ನನ್ಗೇನು ಅರ್ಥ ಆಗ್ತಿಲ್ಲ, ನೀವು ಯಾವ ಷರತ್ತನ್ನ ನಾನು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ?
0: ನಾನು ನನ್ನ ಹತ್ರ
1: ಡಾಕ್ಟರ್ ಸರ್ಕಾ,
0: ನಾನು ನಿನ್ನ ನನ್ನ ಹತ್ರ ಕರ್ಕೊಂಡು ಬಂದು ಆ ಷರತ್ತನ್ನ ಹೇಳೋಕ್ ಇಷ್ಟಪಡ್ತೇನೆ.
1: ಪ್ಲೀಸ್ ಪ್ಲೀಸ್ ಪ್ಲೀಸ್ ಡಾಕ್ಟರ್ ಸರ್ಕಾ.
0: ಹಾಗೇನೆ ಹಾಗೇನೆ ಗೌರ, ನಾನು ನಿನಗೆ ಭರವಸೆನೂ ಕೊಡ್ತೇನೆ.
1: ಬೇಡ, ನನಗೆ ಯಾವುದೇ ಭರವಸೆಗಳು ಬೇಡ.
0: ಇಲ್ಲ ಇಲ್ಲ, ನಾನು ಅದನ್ನು ಕೊಟ್ಟೇ ಕೊಡ್ತೇನೆ. ಕೇಳು, ನನ್ನ ಈ ಚಿತ್ರಕೃತಿ ನನ್ನ ಅಂತಿಮ ಹಸ್ತಾಕ್ಷರ ಆಗಿರುತ್ತೆ. ಹೇಗೆ ಈ ದುಃಖದ ಮನಸ್ಥಿತಿಯಲ್ಲಿರೋ ಮುದ್ದ ಹುಡುಗಿಯ ಚಿತ್ರ ಇದೆಯೋ ಅದೇ ರೀತಿ. ಅಂದ ಹಾಗೆ ನೀನು ನಿನ್ನನ್ನು ನೋಡಿದೀಯಾ?

0: ನೋಡಿ, ನೀವು ಅಲ್ಲೇ ನಿಲ್ಲಿ, ಅಲ್ಲೇ ನಿಂತ್ಕೊಳ್ಳಿ.
1: ಅದರಲ್ಲಿ ಗೌರ, ನೀನು ನಿನ್ನನ್ನೇ ಕಂಡುಕೊಳ್ತೀಯ. ಎಸ್, ಅಂಡ್ ದಟ್ ವಿಲ್ ಬಿ ಎ ಮಾಸ್ಟರ್ ಪೀಸ್ ಆಫ್ ಮೈ ಲೈಫ್.
0: ನಾನು ಯಾರು ಅಂತ ನಿಮಗೆ ಗೊತ್ತೇ?
1: ನೀನ್ ಯಾರು, ಯಾಕೆ ಬಂದಿದ್ದೀಯಾ, ಎಲ್ಲಿಂದ ಬಂದಿದ್ದೀಯಾ, ಇದ್ಯಾವುದು ನನಗೆ ತಿಳಿದಿಲ್ಲ. ಆದ್ರೆ ನನ್ನ ಜೀವನದ ಮುರಿದ ವಾದ್ಯನ ನುಡಿಸೋಕೆ ನಿನ್ನ ಬೆರಳ ಸ್ಪರ್ಶನ ಇಡೋಕೆ ಬಂದಿದೆಯಲ್ಲ, ಆದರೂ ನನ್ನ ಈ ಕೊನೆಯ ಹಸ್ತಾಕ್ಷರ, ನನ್ನ ಈ ಕೊನೆಯ ಚಿತ್ರ ನಿನ್ನ ಹೆಸರಲ್ಲಿರುತ್ತೆ ಗೌರ, ನಿನ್ನ ಹೆಸರಲ್ಲಿರುತ್ತೆ.
0: ಯಾಕೆ ನನ್ನ ಭುಜಾನ ಈಗ ಅಲ್ಲಾಡಿಸ್ತಾ ಇದ್ದಾರೆ?
1: ಆದ್ರೆ ಅದು ಯಾವ ಶರೀರದ ಮುಖ ಆಗಿರುತ್ತೆ ಅಥವಾ ಯಾವ ಆತ್ಮದ ಪ್ರತಿಬಿಂಬ

0: ಇದ್ದೀನಿ.
1: ನೀನು ಹೋಗೋಕ್ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೂ ಅಂದ್ರೆ?
0: ಎಲ್ಲಿವರೆಗೆ?
1: ನಾನು ನನ್ನ ಅಂತಿಮ ಚಿತ್ರ ಪೂರ್ಣ ಮಾಡೋವರೆಗೆ, ಮತ್ತೆ ಅದರ ಒಂದು ಷರತ್ತಿನ ಮೇಲೆ ಪೂರ್ಣ ಮಾಡೋವರೆಗೆ.
0: ಷರತ್ತು?
1: ಹೌದು, ಮುಖ ಅದೇ ಆಗಿರುತ್ತೆ, ಆದ್ರೂ ಹಾಗೆ ಇರೋದಿಲ್ಲ.
0: ಏನಿದು ಈ ವ್ಯಕ್ತಿ ಈ ಸಮಯದಲ್ಲಿ ಎಲ್ಲಿದ್ದಾನೆ? ನನ್ಗಿಷ್ಟೊಂದು ಹತ್ತಿರದಲ್ಲೋ ಅಥವಾ ನನ್ನಿಂದ ಅಷ್ಟೊಂದು ದೂರದಲ್ಲೋ?
1: ಗೌರ, ನನ್ನ ಈ ಮಾಸ್ಟರ್ ಪೀಸ್ ನಲ್ಲಿ ಹುಡುಗಿ ಕೂದಲು ಬಿರುಗಾಳಿ ಸೃಷ್ಟಿ ಮಾಡದ ಹಾಗೆ ಕೆದರಿರೋದಿಲ್ಲ. ಅವಳ ಕೂದಲು ತಾಯಿ ಕೈಗಳಿಂದ ಅಲಂಕರಿಸಲ್ಪಟ್ಟ ಹಾಗಿರುತ್ತೆ. ಅವು ತೃಪ್ತಿಯ ರಸದಿಂದ ತೊಯ್ದು ಹೋಗಿರುತ್ತವೆ. ಗೌರ, ನೋಡಿದವರಿಗೆ ಬಾಲ್ಯದ ಸುವಾಸನೆಯನ್ನ ಬೀರ್ತಿರೋ ಹಾಗೆ ಕಾಣುತ್ತೆ. ಬಾಲ್ಯಾನೇ ಹಾಡ್ತಾ ಇರೋದೇನೋ ಅನ್ನೋ ಹಾಗೆ, ಜೀವನಕ್ಕೆ ಮಗುವಿನ ಕಲಿಸ್ತಾ ಇದೆಯೇನೋ ಅನ್ನೋ ಹಾಗೆ. ಮತ್ತೆ ಆ ಚಿತ್ರ ಎಲ್ಲರ ಜೀವನಕ್ಕೆ ನನ್ನ ಕೊನೆಯ ಗೂಡುಗೊರೆಯಾಗಿರುತ್ತೆ. ದ ಲಾಸ್ಟ್ ಗಿಫ್ಟ್.
0: ವಿಶ್ ಯು ದಿ ಬೆಸ್ಟ್ ಆಫ್ ಲಕ್ ಡಾಕ್ಟರ್ ಸರ್ಕಾರ್. ಗುಡ್ ಬೈ. ಗುಡ್ ಬೈ.
1: ಗೌರ, ಗೌರ, ಈ ನಿರ್ಮಾಣಕ್ಕಾಗಿ, ಈ ನನ್ನ ಒಂದು ಕನಸನ್ನು ನನಸಾಗಕ್ಕೋಸ್ಕರ ನನ್ನ ಒಂದೇ ಒಂದು ಷರತ್ತನ್ನು ಒಪ್ಕೋ ಗೌರ, ಪ್ಲೀಸ್ ಒಪ್ಕೋ. ಒಂದೇ ಒಂದು ಸಾರಿ ನನ್ನ ಅಪ್ಪಂತ ಕರೆದುಬಿಡು ಗೌರ. ನನ್ನ ಎಲ್ಲ ಹಸ್ತಾಕ್ಷರಗಳನ್ನ ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ ಗೌರ. ಒಂದು ಸಾರಿ ನೀನು ಬಾಯಿಂದ ನನ್ನ ಅಪ್ಪ ಅಂತ.

0: ನಾನು ಬಂದಿದ್ದೀನಿ ಅಂಕಲ್. ಆದ್ರೆ ನೀವು ನಿಮ್ ಮುಖವನ್ನು ಹೀಗೆ ಯಾಕೆ ಅಂಗೈಯಲ್ಲಿ ಮರೆ ಮಾಡ್ಕೊಂಡಿದ್ದೀರಾ? ಏನಾಯ್ತು ಅಂಕಲ್?
1: ನೀನು ಭೈರವಿ ಅಲ್ಲ, ಅವಳು ಎಲ್ಲಿದ್ದಾಳೆ? ಗೌರ,
0: ಅವಳು ಯಾರಂತ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ನಿಮಗೆ ಕೊಡಲು ಒಂದ್ ಪತ್ರ ಕೊಟ್ಟಿದ್ದಾಳೆ.
1: ಪತ್ರನ?
2: ಡಾಕ್ಟರ್ ಸರ್ಕಾರ್ ಹಾಸಿಗೆಯ ಪಕ್ಕದಲ್ಲಿ ಸಾವು ನಿಂತಿರುವುದನ್ನು ನೋಡುತ್ತಾ ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಿಮ್ಮಿಂದ ಬೇರ್ಪಟ್ಟ ನಂತರ ಅವಕಾಶಗಳನ್ನು ಹುಡುಕುತ್ತಾ ರತ್ನ ನನ್ನ ಬಳಿಯೇ ಉಳಿದಿದ್ದಳು. ನಿಮ್ಮಿಂದ ಬೇರ್ಪಟ್ಟಾಗ ಅವಳ ಗರ್ಭದಲ್ಲಿ ಒಂದು ಮಗು ಬೆಳೆಯುತ್ತಾ ಇತ್ತು. ಆ ಮಗುವೇ ಈ ಗೌರ. ನಾನು ಈ ಪತ್ರವನ್ನು ಅವಳ ಕೈಯಲ್ಲಿ ಕಳಿಸ್ತಾ ಇದ್ದೇನೆ. ನಾನು ಅವಳನ್ನು ನಿಮ್ಮ ಸೊತ್ತು ಎಂದು ಪರಿಗಣಿಸಿ ಪಾಲನೆ ಪೋಷಣೆ ಮಾಡಿದ್ದೇನೆ. ಹಾಗೂ ಈಗ ನಾನು ನಿಮ್ಮ ಈ ಸ್ವತ್ತನ್ನು ನಿಮಗೆ ಹಿಂದಿರುಗಿಸ್ತಾ ಇದ್ದೇನೆ. ಇತಿ ನಿಮ್ಮ ಬಾಬಾ ಜೋಗ್ಲೇಕರ್.
1: ಗೌರ
0: ಅಂಕಲ್, ಅವಳು ರೆಸ್ಟ್ ಹೌಸ್ ಕಡೆ ಹೋಗ್ತಿದ್ಲು.
1: ರೆಸ್ಟ್ ಹೌಸ್? ಗೌರ ನಿಲ್ಲು, ನೀನ್ ಹೇಳ್ತೀಯ ಇಲ್ವೋ? ಮಗಳೇ ನಿಲ್ಲು, ನಿಲ್ಲು.
3: ನಾನು ಇಲ್ಲಿ ಉಳಿಯೋದಕ್ಕೆ ಬಂದಿಲ್ಲ ಡಾಕ್ಟರ್ ಸರ್ಕಾರ್.
1: ಏನ್ ಹೇಳ್ತಾ ಇದ್ಯಾ? ಬಾಬಾ ಜೋಗಲೇಕರ್ ಅವರ ಈ ಪತ್ರನ ನನಗೆ ನೀಡಿದ ನಂತರ ನೀನ್ ಈ ಪತ್ರನ ಓದಿದ್ಯ ತಾನೆ?
3: ಒಂದು ಸಲ ಅಲ್ಲ, ನಾನು ಆ ಪತ್ರನ ಹಲವು ಸಲ ಓದಿದ್ದೀನಿ.
1: ಮತ್ತೆ
3: ನಾನು ಕೇವಲ ನನ್ನ ಜನ್ಮದಾತನ ನೋಡಕ್ ಮಾತ್ರ ಇಲ್ಲಿಗೆ ಬಂದಿದ್ದೆ.
1: ಗೌರ, ಗೌರ, ನಾನ್ ನಿನ್ ತಂದೆ.
3: ಇಲ್ಲ, ನೀವು ನನ್ನ ಜನ್ಮದಾತರು. ಹುಟ್ಟಿಸೋರು ಯಾರಾದ್ರೂ ಆಗಿರ್ಬಹುದು, ತಂದೆ ಆಗಕ್ ಸಾಧ್ಯ ಇಲ್ಲ. ಪೋಷಕನೇ ತಂದೆ ಆಗಿರ್ತಾನೆ. ನನ್ನ ತಂದೆ ಬಾಬಾ ಜೋಗ್ಲೇಕರ್. ನಾನು ನಿಮ್ಗೆ ಮಗಳ ಪ್ರೀತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ನಾನು ತಂದೆ ಪ್ರೀತಿಯನ್ನು ಪಡೆಯೋದಕ್ಕೂ ಸಹ ಸಾಧ್ಯ ಇಲ್ಲ. ನನಗೆ ನೀವು ಈಗ ಮಗಳ ಪ್ರೀತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಎಲ್ಲ ನಾಟಕದ ಹಾಗೆ ಭಾಸ ಆಗತ್ತೆ.
1: ಬೇಡ ಪ್ಲೀಸ್, ಹಾಗನ್ಬೇಡ ಗೌರ. ನೀನು ನನ್ನ ಜೊತೆಲಿದ್ರೆ ಅಪ್ಪ ಮಕ್ಕಳ ಸಂಬಂಧ ಬೆಳೆದೇ ಬೆಳೆಯುತ್ತೆ.
3: ಇಲ್ಲ ಇಲ್ಲ ಡಾಕ್ಟರ್ ಸರ್, ಒಂದು ಸಂಬಂಧ ಬೆಳೆದ್ರು ಅದರಲ್ಲಿ ಒಂದು ಗಂಟು ಇದ್ದೇ ಇರುತ್ತೆ. ಅದು ನನ್ನ ತಾಯಿಯ ಗರ್ಭದಲ್ಲಿ ನಾನು ಬೆಳೀತಿದ್ದಾಗ ನನ್ನ ಆತ್ಮದಲ್ಲಿ ರೂಪುಗೊಂಡ ಗಂಟು. ನೀವು ಕೂಡ ಆ ಗಂಟು ಹಾಕಿದ ಸಂಬಂಧನ ಒಪ್ಕೊಂಡಿಲ್ಲ.

ಹಾಗಾದರೆ ರಾಷ್ಟ್ರೀಯ ನಾಟಕ ಕೇಳುತ್ತಿದ್ದೀರಿ. ಲೇಖಕರು ಇಂದ್ರ ಜೋಶಿ, ಕನ್ನಡ ಅನುವಾದ ಅಚ್ಯುತ ಸಂಕೇತಿ, ಭಾಗವಹಿಸಿದವರು ಡಾಕ್ಟರ್ ಎಂಎಸ್ ವಿದ್ಯಾ, ಎಎಸ್ ಪ್ರಕಾಶ್, ನಂದನ್ ಕುಮಾರ್ ಎಲ್ವು, ಮಧು ಚೈತ್ರ ಹಾಗೂ ವಿಜಯಲಕ್ಷ್ಮಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಹಾಗಾದರೆ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: रविवासरीय अखिल भारतीय संगीत सभा में आपने सुना वीआर नटराजू और उनके साथियों का नादस्वरम वादन। आपके साथ विशेष तविल पर संगत कर रहे थे एस सुधाकर। यह कार्यक्रम आकाशवाणी बेंगलुरु का योगदान था, जिसे आकाशवाणी दिल्ली के स्टूडियो से आपके लिए प्रस्तुत किया गया।
1: इंदी रविवासरीय अखिल भारतीय संगीत सभा, यू आर लिसनिंग टू नादस्वरम रिसाइटल बाय वी आर नटराजू एंड पार्टी।
2: ಇದುವರೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ನಟರಾಜ್ ವಿಆರ್ ಮತ್ತು ಸಂಗಡಿಗರಿಂದ ನಾದಸ್ವರವಾದನ ಕೇಳಿದಿರಿ. ವಿಶೇಷ ತವಿಲ್ ಎಸ್ ಸುಧಾಕರ್. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಮರುಪ್ರಸಾರ ಸಂಜೆ 6:15. 6:40 ದೇಶಭಕ್ತಿ ಗೀತೆಗಳನ್ನ ಕೇಳುವಿರಿ. 6:50 ರೈತರಿಗೆ ಸಲಹೆ. 7:15 ಸಮರ್ಥ್ ಹೆಗಡೆ ಅವರಿಂದ ಭಾವಗೀತೆಗಳನ್ನ ಕೇಳುವಿರಿ. 7:45, 8:35 ಹಾಗೂ 9:05 ಚಿತ್ರಗೀತೆಗಳನ್ನ ಕೇಳುವಿರಿ. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ರಾಷ್ಟ್ರೀಯ ಆಯುರ್ವೇದ ದಿನ, ಈ ಕುರಿತು ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶಿವಕುಮಾರ್. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳು. 10:30 ಸುನಿಹೆರೇಪಲ್. 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ. ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಆಲ್ಝೈಮರ್ ದಿನದ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ಸಹನಾ ಅವರೊಂದಿಗೆ ಮಾತುಕತೆ. ನಂತರ ಸ್ಲೀಪ್ ಆಪ್ನಿಯಾ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಮತ್ತು ಗಂಟಲು ತಜ್ಞರಾದ ಡಾ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನ ಕೇಳುವಿರಿ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿರಂಗ, ಕೃಷಿ ತ್ಯಾಜ್ಯ ಮತ್ತು ಅದರ ಸದ್ಬಳಕೆಗಳು, ಈ ಕುರಿತು ಡಾ ಚನ್ನಬಸವಣ್ಣ ಎಎಸ್ ಅವರೊಂದಿಗೆ ಸಂದರ್ಶನ. ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳುವಿರಿ.

7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ವೈ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ.